ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

0: ರೇಡಿಯೋ ನಿನಾದ 90.4 ಎಫ್ಎಂ ಭಕ್ತಿ ನಿನಾದ.
1: ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತಾಂತ್ರಿಕ ಮಹಾವಿದ್ಯಾಲಯದ ಸಹಯೋಗದೊಂದಿಗೆ ರೇಡಿಯೋ ನಿನಾದ 90.4 ಎಫ್ಎಂ ಪ್ರಸ್ತುತಪಡಿಸುವ ಕಾರ್ಯಕ್ರಮ ರೇಡಿಯೋ ಇಂಜಿನಿಯರ್ಸ್.

ಎಲ್ಲರಿಗೂ ನಮಸ್ಕಾರ. ನಾನು ನಿತ್ಯಾನಂದ್ ಬಂದೇಕರ್, ಸಹಾಯಕ ಪ್ರಾಧ್ಯಾಪಕರು, ಮೆಕ್ಯಾನಿಕಲ್ ವಿಭಾಗ, SDM ತಾಂತ್ರಿಕ ವಿದ್ಯಾಲಯ, ಉಜಿರೆ. ಇಂದಿನ ವಿಷಯ ದೈನಂದಿನ ಬಳಕೆಗಾಗಿ ಸಂಯೋಜಿತ ವಸ್ತುಗಳು. ಸಂಯೋಜಿತ ವಸ್ತುಗಳನ್ನು ಸಾಮಾನ್ಯವಾಗಿ ಕಾಂಪೋಸಿಟ್ಸ್ಗಳೆಂದು ಕರೆಯುತ್ತಾರೆ. ಇದು ಇಂಜಿನಿಯರಿಂಗ್ನ ಪ್ರಮುಖ ಶಾಖೆಯಾಗಿದ್ದು ಅದು ವಸ್ತುಗಳ ವರ್ತನೆಯೊಂದಿಗೆ ವ್ಯವಹರಿಸುತ್ತದೆ. ಸಂಯೋಜಿತ ವಸ್ತುಗಳು ಮ್ಯಾಟ್ರಿಕ್ಸ್ ಮತ್ತು ಬಲವರ್ಧನೆಗಳೆಂಬ ಎರಡು ಭಾಗಗಳಿಂದ ಮಾಡಲ್ಪಟ್ಟಿದೆ. ರಿಇನ್ಫೋರ್ಸ್ಮೆಂಟ್ ಅಂಡ್ ಮ್ಯಾಟ್ರಿಕ್ಸ್ ಎರಡನ್ನೂ ಉಪಯೋಗಿಸಿ ಕಾಂಪೋಸಿಟ್ ಮೆಟೀರಿಯಲ್ ಅನ್ನು ತಯಾರಿಸಲಾಗುತ್ತದೆ. ಮ್ಯಾಟ್ರಿಕ್ಸ್ ಪ್ರಮುಖ ವಸ್ತುವಾಗಿದ್ದು ಇದರಲ್ಲಿ ಎರಡು ಅಥವಾ ಹೆಚ್ಚಿನ ಬಲವರ್ಧನೆಗಳನ್ನು ಮೈಕ್ರೋಸ್ಕೋಪಿಕ್ ಮಟ್ಟದಲ್ಲಿ ಹುದುಗಿಸಲಾಗುತ್ತದೆ. ಸಾಂಪ್ರದಾಯಿಕ ವಸ್ತುಗಳ ಮ್ಯಾಟ್ರಿಕ್ಸ್ನಲ್ಲಿ ಸರಿಯಾದ ಮಾರ್ಪಾಡು ಮಾಡುವ ಮೂಲಕ ಶಕ್ತಿ, ಗಟ್ಟಿತನ, ತುಕ್ಕು ನಿರೋಧಕತೆ ಮುಂತಾದ ಗುಣಲಕ್ಷಣಗಳ ಅಪೇಕ್ಷಿತ ಸಂಯೋಜನೆಯನ್ನು ಸಾಧಿಸಬಹುದು. ಸಂಯೋಜಿತ ವಸ್ತುಗಳನ್ನು ವಾಹನಗಳು, ಏರೋಸ್ಪೇಸ್ ಉದ್ಯಮ, ಮಿಲಿಟರಿ ಅಪ್ಲಿಕೇಶನ್, ಎಲೆಕ್ಟ್ರಾನಿಕ್ ಉಪಕರಣಗಳು ಮತ್ತು ಗೃಹೋಪಯೋಗಿ ಉಪಕರಣಗಳ ಭಾಗಗಳನ್ನು ತಯಾರಿಸಲು ಪ್ರಮುಖವಾಗಿ ಬಳಸಲಾಗುತ್ತದೆ. ಸಾಮಾನ್ಯವಾಗಿ ಮನೆ ಕಟ್ಟಲು ಬಳಸುವ ಸಿಮೆಂಟ್, ಉಕ್ಕು, ಜಲ್ಲಿ ಮತ್ತು ಮರಳಿನ ಕಾಂಕ್ರೀಟ್, ನಾರುಗಳಿಂದ ಬಲಪಡಿಸಲಾದ ಪಾಲಿಮರ್, ಸಿರಾಮಿಕ್ ನಿಂದ ಬಲವರ್ಧಿತ ಪಾತ್ರೆಗಳು ಇತ್ಯಾದಿಗಳು ಸಂಯೋಜಿತ ವಸ್ತುಗಳಿಗೆ ಕೆಲವು ಉದಾಹರಣೆಗಳಾಗಿವೆ. ಮನೆಯ ಬಾಗಿಲುಗಳು, ಕಿಟಕಿಗಳು, ಪಾತ್ರೆಗಳು, ಕುರ್ಚಿ, ಟೇಬಲ್, ವಾಹನದ ಭಾಗಗಳನ್ನು ಕಾಂಪೋಸಿಟ್ಸ್ನಿಂದಾಗಿ ತಯಾರಿಸಲಾಗುತ್ತದೆ. ಕಾಂಪೋಸಿಟ್ಸ್ಗಳನ್ನು ಸಾಮಾನ್ಯವಾಗಿ ಮ್ಯಾಟ್ರಿಕ್ಸ್ಗೆ ಬಳಸುವ ವಸ್ತುಗಳ ಪ್ರಕಾರದಿಂದ ವರ್ಗೀಕರಿಸಲಾಗುತ್ತದೆ. ಅವುಗಳೆಂದರೆ ಪಾಲಿಮರ್ ಮ್ಯಾಟ್ರಿಕ್ಸ್ ಕಾಂಪೋಸಿಟ್ಸ್ಗಳು ಅಥವಾ PMC, ಮೆಟಲ್ ಮ್ಯಾಟ್ರಿಕ್ಸ್ ಕಾಂಪೋಸಿಟ್ಸ್ಗಳು ಅಥವಾ MMC, ಸಿರಾಮಿಕ್ ಮ್ಯಾಟ್ರಿಕ್ಸ್ ಕಾಂಪೋಸಿಟ್ಸ್ಗಳು ಅಥವಾ CMC ಮತ್ತು ಲ್ಯಾಮಿನೇಟ್ಸ್ಗಳು. ಲ್ಯಾಮಿನೇಟ್ಸ್ನಿಂದಾಗಿ ಟೇಬಲ್ಗಳು ಅಥವಾ ಬಾಗಿಲುಗಳನ್ನು ಸಾಮಾನ್ಯವಾಗಿ ತಯಾರಿಸುತ್ತಾರೆ. ನಾವು ನಮ್ಮ ಮನೆಗಳಲ್ಲಿ ದಿನನಿತ್ಯದ ಸಂಪರ್ಕಕ್ಕೆ ಬರುವ ಸಂಯೋಜಿತ ವಸ್ತುಗಳ ಕೆಲವು ಉದಾಹರಣೆಗಳನ್ನು ನೋಡೋಣ. ಫೈಬರ್ ಗ್ಲಾಸ್ ಬಾಗಿಲುಗಳು, ಕಿಟಕಿ ಚೌಕಟ್ಟುಗಳು, ಸ್ನಾನದ ತೊಟ್ಟಿಗಳು ಮತ್ತು ಪ್ಲಾಸ್ಟಿಕ್ ಕುರ್ಚಿಗಳು ಪಾಲಿಮರ್ ಮ್ಯಾಟ್ರಿಕ್ಸ್ ಸಂಯೋಜಿತ ವಸ್ತುಗಳಿಗೆ ಉದಾಹರಣೆಯಾಗಿದೆ. ನಮ್ಮ ದೈನಂದಿನ ಜೀವನದಲ್ಲಿ ನಾವು ಸಿರಾಮಿಕ್ಸ್ ಮತ್ತು ಗಾಜಿನಿಂದ ತಯಾರಿಸಲಾದ ವಸ್ತುಗಳಿಂದ ಸುತ್ತುವರೆದಿದ್ದೇವೆ. ನಾವು ವಾಸಿಸುವ ಮನೆ ಮತ್ತು ನಾವು ಕೆಲಸ ಮಾಡುವ ಸ್ಥಳವನ್ನು ಕನಿಷ್ಠ ಭಾಗಶಃ ಇಟ್ಟಿಗೆ, ಗಾರೆ, ಸಿಮೆಂಟ್ ಮತ್ತು ಕಾಂಕ್ರೀಟಿನಿಂದ ನಿರ್ಮಿಸಿರಬಹುದು. ಅಡುಗೆ ಶೇಖರಣೆ ಮತ್ತು ಆಹಾರವನ್ನು ಬಡಿಸಲು ಅಡುಗೆ ಮನೆಯಲ್ಲಿ ಸಿರಾಮಿಕ್ಸ್ ಮತ್ತು ಗ್ಲಾಸ್ ಪ್ರಯೋಜನಕಾರಿಯಾಗಿದೆ. ಅಡುಗೆ ಮಾಡಲು ಮತ್ತು ಬಡಿಸಲು ಅತ್ಯುತ್ತಮ ಪಾತ್ರೆಗಳನ್ನು ಪಿಂಗಾಣಿಯಿಂದ ತಯಾರಿಸಲಾಗುತ್ತದೆ. ನೀರು ಕುಡಿಯುವ ಲೋಟಗಳು, ಊಜಿಗಳು ಮತ್ತು ಜಾಡಿಗಳನ್ನು ಗಾಜಿನಿಂದ ತಯಾರಿಸಲಾಗುತ್ತದೆ. ಫೆರೆಕ್ಸ್ ಗ್ಲಾಸ್ ಆಧಾರಿತ ಪಾತ್ರೆಗಳು ಅತಿ ಹೆಚ್ಚಿನ ತಾಪವನ್ನು ತಡೆದುಕೊಳ್ಳಬಹುದು. ಅವೆಲ್ಲವೂ ಬೇಕರಿ ಉತ್ಪನ್ನಗಳನ್ನು ಬೇಯಿಸಲು ಬಳಸಲಾಗುತ್ತದೆ. ಸಿರಾಮಿಕ್ ಲೇಪನಗಳು ಓವನ್ನ ಆಂತರಿಕ ಮೇಲ್ಮೈಯನ್ನು ಆವರಿಸುತ್ತದೆ ಮತ್ತು ಏಕರೂಪ ತಾಪಮಾನವನ್ನು ಹೊಂದಲು ಸಹಾಯಕವಾಗುತ್ತದೆ. ಅವು ಸ್ಕ್ರ್ಯಾಚ್ ಫ್ರೀ ಮತ್ತು ಸುಲಭವಾಗಿ ಸ್ವಚ್ಛಗೊಳಿಸಲು ಪ್ರಯೋಜನಕಾರಿಯಾಗಿದೆ. ಅನೇಕ ಪಾತ್ರೆ ತೊಳೆಯುವ ಯಂತ್ರಗಳು ಮತ್ತು ಡ್ರೈಯರ್ಗಳು ಪಿಂಗಾಣಿ ಲೇಪಿತವಾಗಿದ್ದು ಅವು ಆಂಟಿ ಸ್ಕ್ರ್ಯಾಚ್, ಕಲೆ ನಿರೋಧಕ ಮತ್ತು ರಾಸಾಯನಿಕಗಳಿಗೆ ನಿರೋಧಕವಾಗಿದೆ. ದೈನಂದಿನ ಎಲ್ಲ ಲೋಹ ಸಾಮಗ್ರಿಗಳನ್ನು ಮೆಟಲ್ ಮ್ಯಾಟ್ರಿಕ್ಸ್ ಕಾಂಪೋಸಿಟ್ಗಳಾಗಿವೆ. ಇವು ಸಾಮಾನ್ಯವಾಗಿ ಏಕ ಬಲವರ್ಧನೆಗಳೊಂದಿಗೆ ಬಲವರ್ಧಿತವಾಗಿರುತ್ತದೆ. ಲೋಹವನ್ನು ಮ್ಯಾಟ್ರಿಕ್ಸ್ ಮತ್ತು ಸಿರಾಮಿಕ್, ಗ್ಲಾಸ್, ಪಾಲಿಮರ್ ಅನ್ನು ಬಲವರ್ಧನೆಯಾಗಿ ಒಳಗೊಂಡಿರುತ್ತದೆ. ಗಡುಸುತನ, ಶಕ್ತಿ ಇತ್ಯಾದಿ ಯಾಂತ್ರಿಕ ಗುಣಗಳನ್ನು ಸುಧಾರಿಸಲು ಗಟ್ಟಿಯಾದ ಸಿರಾಮಿಕ್ ಕಣಗಳನ್ನು ಮ್ಯಾಟ್ರಿಕ್ಸ್ನೊಂದಿಗೆ ಬಲಪಡಿಸಲಾಗುತ್ತದೆ. ಅಕ್ಕಿ ಹೊಟ್ಟು, ಬುದಿ, ಗ್ರಾಫೈಟ್ ಮತ್ತು ಇಂಗಾಲದಂತಹ ಮೃದುವಾದ ವಸ್ತುಗಳನ್ನು ಮ್ಯಾಟ್ರಿಕ್ಸ್ನಲ್ಲಿ ಅಪೇಕ್ಷಿತ ಗುಣಗಳಾದ ಹಗುರುತನ, ಸವೆತ, ಪ್ರತಿರೋಧ ಇತ್ಯಾದಿಗಳನ್ನು ಸಾಧಿಸಲು ಬಲಪಡಿಸಲಾಗುತ್ತದೆ. ಸುಧಾರಿತ ಉಷ್ಣ ಮತ್ತು ಯಾಂತ್ರಿಕ ನಡವಳಿಕೆಯ ಅಗತ್ಯವಿರುವ ಹೆಚ್ಚಿನ ತಾಪಮಾನ ಮತ್ತು ತೀವ್ರವಾದ ಟ್ರೈಬೋಲಜಿಕಲ್ ಅಪ್ಲಿಕೇಶನ್ಗಳಿಗೆ ಕಾಂಪೋಸಿಟ್ ಮೆಟೀರಿಯಲ್ಗಳು ಸೂಕ್ತವಾಗಿವೆ. ಅಲ್ಯೂಮಿನಾ, ಬೋರಾನ್, ಬೋರಾನ್ ನೈಟ್ರೈಡ್, ಸಿಲಿಕಾನ್ ಕಾರ್ಬೈಡ್, ಟಿಟಾನಿಯಂ ಕಾರ್ಬೈಡ್ ಇತ್ಯಾದಿ ಕಣಗಳ ಬಲವರ್ಧನೆಗಳನ್ನು ಬಳಸಿಕೊಂಡು ವಿವಿಧ ಸಂಶೋಧಕರು ಹೆಚ್ಚಿನ ಸಂಯೋಜಿತ ವಸ್ತುಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ಎಲ್ಲಾ ರೀತಿಯ ಕ್ರೀಡಾ ಚಟುವಟಿಕೆಗಳಿಗೆ ಸಂಯೋಜಿತ ವಸ್ತುಗಳು ಬಹಳ ಆಕರ್ಷಕವಾಗಿವೆ.
ಕಡಿಮೆ ತೂಕ ಮತ್ತು ಕಡಿಮೆ ವೆಚ್ಚದ ಘಟಕಗಳೊಂದಿಗೆ ಬಲಪಡಿಸಲಾದ ಸಂಯೋಜನೆಗಳು ಅನೇಕ ಕ್ರೀಡೆಗಳಲ್ಲಿ ಪ್ರಾಥಮಿಕ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಬ್ಯಾಟ್ ಮತ್ತು ಚೆಂಡುಗಳು, ಈಜುಕೊಳ ಫಲಕಗಳು, ರೇಸಿಂಗ್ ಕಾರ್ ಬಾಡಿಗಳು, ತೊಟ್ಟಿಗಳು, ಶೇಖರಣಾ ಟ್ಯಾಂಕ್ಗಳು, ಸಿಂಕ್ಗಳನ್ನು ಸಾಮಾನ್ಯವಾಗಿ ಆಟೋಮೋಟಿವ್ ಅಪ್ಲಿಕೇಶನ್ ಹೆಚ್ಚಾಗಿ ಬಳಸಲಾಗುತ್ತಿದೆ. ಧನ್ಯವಾದಗಳು.

ಇದುವರೆಗೆ ರೇಡಿಯೋ ಇಂಜಿನಿಯರ್ಸ್ ಕಾರ್ಯಕ್ರಮ ಕೇಳಿದಿರಿ. ಶೀರ್ಷಿಕೆ ಗೀತೆಯ ರಚನೆ ಮತ್ತು ಸಂಯೋಜನೆ ವಿಕೆ ಕಡಬ, ಗಾಯನ ಧನ್ರಾಜ್. ಮುಂದಿನ ವಾರ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM.

0: ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ. ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.
1: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತೀರಾ? ಏನ್ ಸ್ಪೆಷಲ್?
2: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
1: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು, ಹಸಿರಿದ್ರೆ ಉಸಿರು ಅನ್ನೋದು ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದು ಗಿಡ ನೆಡ್ತೀನಿ.
3: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
4: ಮಾತು ಬೆಳ್ಳಿ ಮೌನ ಬಂಗಾರ. ನಮ್ಮ ಮಾತಿನಿಂದ ಇತರರಿಗೆ ನೋವಾಗದಿರಲಿ, ನಮ್ಮ ನಡೆ ನುಡಿ ಎಲ್ಲರಿಗೂ ಮಾದರಿಯಾಗಿರಲಿ. ಸ್ವಚ್ಛ ಮಾತು ಸ್ವಚ್ಛ ಸಮಾಜ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
5: ನನ್ನ ಹೆಸರು ಅಶೋಕ. ನನ್ನದು ಚಿಕ್ಕ ಸುಂದರ ಸಂಸಾರ, ಅದ್ಯಾವಾಗಲೂ ಕುಡಿತದ ಚಟಕ್ಕೆ ದಾಸನಾದೆ. ಈಗ ದೇಹದ ಶಕ್ತಿ ಕುಂದಿದೆ, ಅನಾರೋಗ್ಯ ಆವರಿಸಿಕೊಂಡಿದೆ. ಕಾರಣ ಅತಿಯಾದ ನನ್ನ ಕುಡಿತ. ನನ್ನ ಪರಿಸ್ಥಿತಿ ನಿಮಗೂ ಬರುವುದು ಬೇಡ. ನಿಮ್ಮ ಆರೋಗ್ಯಕ್ಕಾಗಿ ಕುಡಿತದ ಚಟದಿಂದ ದೂರ ಇರಿ.
6: ಮದ್ಯಪಾನ ಚಟದಿಂದ ದೂರ ಇರಿ. ನೀವು ಬದುಕಿ ಬೇರೆಯವರನ್ನೂ ಬದುಕಲು ಬಿಡಿ. ಆರೋಗ್ಯಯುತ ಸಮಾಜಕ್ಕಾಗಿ ನಮ್ಮ ಸಂದೇಶ. ರೇಡಿಯೋ ನಿನಾದ 90.4 FM.
7: ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ
8: ನ್ಯಾಯಾಲಯ ವ್ಯಾಜ್ಯಗಳಿಗೆ ಒಳ್ಳೆಯ ವಕೀಲರನ್ನು ಒದಗಿಸುತ್ತದೆ.
7: ಸಮಯದಲ್ಲಿ ಎಲ್ಲ ಸಂಭಾವ್ಯ ಕಾನೂನು ಸಹಾಯ ಹಾಗೂ ಸಲಹೆ ನೀಡುತ್ತದೆ.
8: ಲೋಕ ನ್ಯಾಯಾಲಯಗಳ ಮೂಲಕ ವಿಳಂಬಗೊಂಡ ವ್ಯಾಜ್ಯಗಳನ್ನು ಕೂಡಲೇ ವಿಲೇವಾರಿ ಮಾಡಲಾಗುವುದು.
7: ಅದು ಕೂಡ ಸಂಪೂರ್ಣ ಉಚಿತವಾಗಿ.
8: ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ, ಉತ್ತಮ ನ್ಯಾಯ ಉತ್ತಮ ಸಮಾಜ.
7: ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಕೋರ್ಟ್ನ ಕಾನೂನು ಸೇವಾ ಪ್ರಾಧಿಕಾರ ಕಾರ್ಯಾಲಯವನ್ನು ಸಂಪರ್ಕಿಸಿ
8: ಅಥವಾ ಟೋಲ್ ಫ್ರೀ ಸಂಖ್ಯೆ 1510 ಕರೆ ಮಾಡಿ.

0: ನಮಸ್ಕಾರ. ರೇಡಿಯೋ ನಿನಾದ 90.4 FM ಕೇಳುಗರಿಗೆ ಆತ್ಮೀಯ ಸ್ವಾಗತ. ಚಿನ್ನರ ಅಂಗಳ ಕಾರ್ಯಕ್ರಮದಲ್ಲಿ ನಾವು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಂಗ್ಲ ಮಾಧ್ಯಮ ಶಾಲೆ CBSE ಉಜಿರೆಯ 8ನೇ C ತರಗತಿಯ ವಿದ್ಯಾರ್ಥಿಗಳು. ಇಂದು ನಾವು ಜಾನಪದ ಸಾಹಿತ್ಯ ವಿಚಾರವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದೇವೆ. ಜನಪದವು ನಮ್ಮ ಸಂಸ್ಕೃತಿಯ ಕನ್ನಡಿ, ನಮ್ಮ ಹಳ್ಳಿಗಳ ಸೊಗಡಿನ ಪರಿಮಳವನ್ನು ಹೊತ್ತಿದೆ. ಇದು ನಮ್ಮ ಪೂರ್ವಜರ ಜ್ಞಾನ, ನಂಬಿಕೆ ಮತ್ತು ಜೀವನ ಶೈಲಿಯನ್ನು ಪೀಳಿಗೆಯಿಂದ ಪೀಳಿಗೆಗೆ ಕೊಂಡೊಯ್ಯುವ ಅಮೂಲ್ಯವಾದ ಸಂಪತ್ತು. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಜಾನಪದದ ವೈವಿಧ್ಯಮಯ ರೂಪಗಳನ್ನು ಪರಿಚಯಿಸಿಕೊಳ್ಳಲಿದ್ದೇವೆ. ನಮ್ಮ ಸಂಸ್ಕೃತಿಯ ಈ ಅಳಿಯದ ಸಂಪತ್ತಿನ ಲೋಕಕ್ಕೆ ಪ್ರವೇಶಿಸೋಣ. ಜನಪದವು ಒಂದೇ ದಿನದಲ್ಲಿ ಹುಟ್ಟಿದ್ದಲ್ಲ. ಜನರ ಬದುಕು, ಹಳ್ಳಿಗಳ ಹಸಿರು ಹೊಲಗಳು, ಹಬ್ಬ ಹರಿದಿನಗಳು, ಕಷ್ಟ ಸುಖಗಳ ಕಥೆಗಳು ಇವೆಲ್ಲವೂ ಸೇರಿ ಶತಮಾನಗಳ ಹಿಂದೆ ಜನಪದಕ್ಕೆ ಜನ್ಮ ನೀಡಿವೆ. ಈ ಜನಪದದ ಜನನ ಹೇಗೆ ನಡೆಯಿತು ಎಂಬುದನ್ನು ಇನ್ನಷ್ಟು ತಿಳಿಸಿಕೊಡಲು ಈಗ ನಮ್ಮೊಂದಿಗಿದ್ದಾರೆ ಅಮೋಘ್ ಹಾಗೂ ತ್ರಿಷಾ.
1: ನಮಸ್ಕಾರ ತ್ರಿಷಾ, ಹೇಗಿದ್ದೀಯಾ?
2: ನಮಸ್ಕಾರ ಅಮೋಘ್, ನಾನು ಚೆನ್ನಾಗಿದ್ದೇನೆ, ನೀನು ಹೇಗಿದ್ದೀಯಾ?
1: ನಾನು ಚೆನ್ನಾಗಿದ್ದೇನೆ. ನಿನ್ನನ್ನು ಒಂದು ವಿಷಯದ ಬಗ್ಗೆ ಕೇಳಬೇಕಿತ್ತು.
2: ಖಂಡಿತ ಕೇಳು.
1: ಜಾನಪದ ಹಾಡು ಕಥೆಗಳೆಲ್ಲ ಹೇಗೆ ಹುಟ್ಟಿದವು? ಯಾರಾದರೂ ಬರೆದಿದ್ದಾರಾ?
2: ಅಯ್ಯೋ ಅಮೋಘ್, ಅದು ಬಹಳ ಆಸಕ್ತಿದಾಯಕ ಪ್ರಶ್ನೆ. ಜಾನಪದ ಅನ್ನೋದು ಒಬ್ಬರಿಂದ ಹುಟ್ಟಿದ ಕಲೆಯಲ್ಲ.
1: ಹಾಗಾದ್ರೆ ಹೇಗೆ ಹುಟ್ಟಿತು?
2: ನಮ್ಮ ಹಿರಿಯರು ತಲತಲಾಂತರದಿಂದ ಬಾಯಿಂದ ಬಾಯಿಗೆ ಹಾಡಿಕೊಂಡು ಹೇಳಿಕೊಂಡು ಬಂದ ಕಥೆಗಳು, ಹಾಡುಗಳು, ಗಾದೆಗಳೇ ಜಾನಪದ. ಇದು ಸಮುದಾಯದ ಜನರ ಭಾವನೆಗಳು, ಅನುಭವಗಳು ಮತ್ತು ನಂಬಿಕೆಗಳಿಂದ ಹುಟ್ಟಿಕೊಂಡಿದೆ.
1: ಅಂದರೆ ರೈತರು ಹೊಲದಲ್ಲಿ ಕೆಲಸ ಮಾಡುವಾಗ ಹಾಡಿದ ಹಾಡುಗಳು, ತಾಯಂದಿರು ಮಕ್ಕಳಿಗೆ ಹಾಡಿದ ಜೋಗುಳಗಳು ಇವೆಲ್ಲವೂ ಜಾನಪದವೇ?
2: ಸರಿಯಾಗಿ ಹೇಳಿದೆ. ಕೆಲಸದ ಕಷ್ಟವನ್ನು ಮರೆಯಲು, ಮನರಂಜನೆಗಾಗಿ, ಹಬ್ಬ ಹರಿದಿನಗಳಲ್ಲಿ ಸಂಭ್ರಮಿಸಲು, ಹೀಗೆ ವಿವಿಧ ಸಂದರ್ಭಗಳಲ್ಲಿ ಜನರು ಹುಟ್ಟು ಹಾಕಿದ ಕಲೆಗಳೇ ಜಾನಪದ. ಇದಕ್ಕೆ ನಿರ್ದಿಷ್ಟ ಲೇಖಕರಾಗಲಿ ಕವಿಯಾಗಲಿ ಇಲ್ಲ, ಇದು ಜನಸಾಮಾನ್ಯರ ಕಲೆ.
1: ಹಾಗಾದರೆ ಈಗಲೂ ಜಾನಪದ ಸೃಷ್ಟಿಯಾಗುತ್ತಿದೆಯಾ?
2: ಹೌದು, ಕಾಲ ಬದಲಾದಂತೆ ಹೊಸ ಹೊಸ ಜಾನಪದ ಕತೆ, ಹಾಡುಗಳು ಹುಟ್ಟುತ್ತಲೇ ಇರುತ್ತದೆ. ಆಧುನಿಕ ಜೀವನದ ಅನುಭವಗಳು ಜಾನಪದದ ಭಾಗವಾಗಬಹುದು. ಉದಾಹರಣೆಗೆ, ಈಗ ನಾವು ಬಳಸುವ ಸಾಮಾಜಿಕ ಮಾಧ್ಯಮಗಳ ಬಗ್ಗೆ ಕೂಡ ಹೊಸ ಗಾದೆಗಳು, ಜೋಗುಳಗಳು ಹುಟ್ಟಬಹುದು.
1: ಇದು ನಿಜವಾಗಲೂ ಬಹಳ ಸ್ವಾರಸ್ಯಕರ ವಿಷಯ. ಇದನ್ನು ಕೇಳಿ ನನಗೆ ತುಂಬಾ ಸಂತೋಷವಾಯಿತು.
2: ನನಗೂ ಅಷ್ಟೇ ಅಮೋಘ್. ನಮ್ಮ ಸಂಸ್ಕೃತಿಯಲ್ಲಿ ಜಾನಪದದ ಪಾತ್ರ ಬಹಳ ದೊಡ್ಡದು. ಇದನ್ನು ನಾವು ಉಳಿಸಿಕೊಂಡು ಬೆಳೆಸಬೇಕು.
1: ಖಂಡಿತ, ನಿನ್ನಿಂದ ನನಗೆ ಹೊಸ ವಿಷಯ ತಿಳಿಯಿತು. ತುಂಬಾ ಧನ್ಯವಾದಗಳು.
0: ಜನಪದವನ್ನು ಕೇವಲ ಇತಿಹಾಸದಲ್ಲೇ ಅಲ್ಲ, ಕತೆಗಳ ರೂಪದಲ್ಲೂ ಅನುಭವಿಸಬಹುದು. ಮುಂದೆ ಕತೆಯೊಂದರ ಮೂಲಕ ಜನಪದದ ಸೊಗಡನ್ನು ನಮಗೆ ಪರಿಚಯಿಸಲಿದ್ದಾರೆ ವೈಷ್ಣವಿ ಇವರು.
3: ಎಲ್ಲರಿಗೂ ನಮಸ್ಕಾರ. ನಾನಿಂದು ಮೂರ್ಖ ರಾಜನ ಕಥೆಯನ್ನು ಹೇಳಲಿದ್ದೇನೆ. ಒಂದು ಊರಿನಲ್ಲಿ ಅಂಗುಶೆಟ್ಟಿ ಒಬ್ಬ ವ್ಯಾಪಾರಿ ಇದ್ದನು. ಒಂದು ದಿನ ಜೋರಾಗಿ ಗಾಳಿ ಬೀಸಿ ಅವನ ಮನೆ ಕುಸಿದು ಹೋಯಿತು. ಅವನು ಮೇಸ್ತ್ರಿಯನ್ನು ಕರೆಸಿ ಮನೆಯನ್ನು ಕಟ್ಟಿಸಿದ. ಅಂದು ರಾತ್ರಿ ಒಬ್ಬ ಕಳ್ಳ ಅಂಗುಶೆಟ್ಟಿಯ ಮನೆಗೆ ಬಂದು ಗೋಡೆಯನ್ನು ಕೊರೆದು ಒಳಗೆ ಹೋಗುವಷ್ಟರಲ್ಲಿ ಗೋಡೆ ಕುಸಿದು ಕಳ್ಳನ ಮೇಲೆ ಬಿದ್ದು ಕಳ್ಳ ಸತ್ತು ಹೋದ. ಮಾರನೇ ದಿನ ಬೆಳಗ್ಗೆ ಆ ಕಳ್ಳನ ನೆಂಟನು ರಾಜನ ಬಳಿಗೆ ಹೋಗಿ ದೂರು ಕೊಟ್ಟ. ಮಹಾರಾಜ, ನನ್ನ ನೆಂಟ ಅಂಗುಶೆಟ್ಟಿಯ ಮನೆಗೆ ಹೋದ. ಅಲ್ಲಿ ಅಂಗುಶೆಟ್ಟಿಯ ಮನೆಯ ಗೋಡೆ ಕುಸಿದು ಬಿದ್ದುದರಿಂದ ಅಂಗುಶೆಟ್ಟಿಯನ್ನು ನೇಣು ಹಾಕಬೇಕು ಎಂದು ಹೇಳಿದ. ಆಗ ಮೂರ್ಖನಾಗಿದ್ದ ರಾಜ ಅಂಗುಶೆಟ್ಟಿಯನ್ನು ಕರೆಸಿ ನಿನ್ನ ಮನೆಯ ಗೋಡೆ ಏಕೆ ಒದ್ದೆಯಾಗಿತ್ತು ಎಂದು ಕೇಳಿದ. ಮಹಾರಾಜ, ನಾನು ಗೋಡೆಯನ್ನು ಕಟ್ಟಲಿಲ್ಲ, ಅದನ್ನು ಕಟ್ಟಿದ್ದು ಮೇಸ್ತ್ರಿ, ಅವನ ತಪ್ಪು ಎಂದು ಹೇಳಿದ. ಆಗ ರಾಜ ಮೇಸ್ತ್ರಿಯನ್ನು ಕರೆಸಿ ಅದೇ ಪ್ರಶ್ನೆಯನ್ನು ಕೇಳಿದ. ಮೇಸ್ತ್ರಿಯು, ಮಹಾರಾಜ, ನನ್ನದೇನು ತಪ್ಪಿಲ್ಲ, ಅದು ಮಣ್ಣು ತಂದವನ ತಪ್ಪು, ಅವನು ಒದ್ದೆ ಮಣ್ಣು ತಂದುಕೊಟ್ಟ, ನಾನೇನು ಮಾಡಲಿ ಎಂದು ಹೇಳಿದ. ಆಗ ರಾಜ ಮಣ್ಣು ತಂದುಕೊಟ್ಟವನನ್ನು ಕರೆಸಿ ಅದೇ ಪ್ರಶ್ನೆಯನ್ನು ಕೇಳಿದ. ಅದಕ್ಕೆ ಮಣ್ಣು ತಂದುಕೊಟ್ಟವನು, ಅದು ನನ್ನ ತಪ್ಪಲ್ಲ, ಕುಂಬಾರ ನನಗೆ ದೊಡ್ಡ ಬಾಯಿಯ ಮಡಿಕೆ ಕೊಟ್ಟದ್ದು, ಅದಕ್ಕೆ ಹಾಗಾಯಿತು ಎಂದು ಹೇಳಿದ. ಆಗ ರಾಜ ಕುಂಬಾರನನ್ನು ಕರೆಸಿ ಅದೇ ಪ್ರಶ್ನೆಯನ್ನು ಕೇಳಿದ. ಅದಕ್ಕೆ ಕುಂಬಾರ, ಮಹಾರಾಜ, ನಾನು ಮಣ್ಣು ಹಿಡಿದು ಚಕ್ರದ ಬಳಿ ಕುಳಿತಿದ್ದೆ. ಆಗ ಒಬ್ಬಳು ತರುಣಿ ನನ್ನನ್ನು ನೋಡುತ್ತಾ ಬಂದಳು. ಆಗ ನನ್ನ ಕೆಲಸದ ಮೇಲಿನ ಏಕಾಗ್ರತೆ ತಪ್ಪಿತು ಎಂದು ಹೇಳಿದ. ಆಗ ರಾಜನು ತರುಣಿಯನ್ನು ಕರೆಸಿ, ಕುಂಬಾರನ ಬಳಿಗೆ ನೀನು ಏಕೆ ಹೋದೆ ಎಂದು ಕೇಳಿದ. ಆಗ ತರುಣಿಗೆ ಏನು ಹೇಳಬೇಕು ಎಂದು ತೋಚಲಿಲ್ಲ, ಸುಮ್ಮನಾಗಿದ್ದಳು. ರಾಜ ತರುಣಿಯನ್ನು ನೇಣು ಹಾಕಬೇಕು ಎಂದು ಹೇಳಿದ. ಆಗ ಅಲ್ಲಿದ್ದವರು ಭಯಪಟ್ಟರು. ತರುಣಿ ಒಂದು ಉಪಾಯವನ್ನು ಮಾಡಿದಳು, ಇನ್ನೊಬ್ಬರ ಜೊತೆ ಜಗಳ ಮಾಡಲು ಆರಂಭಿಸಿದಳು. ಆಗ ರಾಜ ಬಂದು, ನೀವೇಕೆ ಜಗಳ ಮಾಡುತ್ತಿದ್ದೀರಿ ಎಂದು ಕೇಳಿದ. ಆಗ ತರುಣಿ, ಮಹಾರಾಜ, ಜ್ಯೋತಿಷ್ಯರ ಪ್ರಕಾರ ಈ ಮುಹೂರ್ತದಲ್ಲಿ ಯಾರನ್ನು ನೇಣು ಹಾಕುತ್ತಾರೋ ಅವರು ನೇರವಾಗಿ ಸ್ವರ್ಗಕ್ಕೆ ಹೋಗುತ್ತಾರೆ ಮತ್ತು ಮುಂದಿನ ಜನ್ಮದಲ್ಲಿ ರಾಜನಾಗಿ ಹುಟ್ಟುತ್ತಾರೆ ಎಂದು ಹೇಳಿದಳು. ನನಗೆ ರಾಜನಾಗಬೇಕೆಂದು ಮಹಾದೊಡ್ಡ ಆಸೆ, ಅದಕ್ಕೆ ನಾನು ನೇಣಿಗೆ ಶರಣಾಗುತ್ತೇನೆ ಎಂದು ಹೇಳಿದಳು. ಆದರೆ ನನ್ನನ್ನು ಅವನು ಬಿಡುತ್ತಿಲ್ಲ, ಅವನು ಹೇಳುತ್ತಿದ್ದಾನೆ ನಾನು ನೇಣಿಗೆ ಶರಣಾಗುತ್ತೇನೆ ಎಂದು. ಅದಕ್ಕೆ ನಾವು ಜಗಳವನ್ನು ಮಾಡುತ್ತಿದ್ದೇವೆ. ಇದನ್ನು ಕೇಳಿದ ಮೂರ್ಖ ರಾಜ, ನೀವು ರಾಜನಾಗುವುದೇ ಸಾಧ್ಯವೇ ಇಲ್ಲ, ನನ್ನ ರಾಜ್ಯಕ್ಕೆ ಯಾವಾಗಲೂ ನಾನೇ ರಾಜನಾಗಬೇಕು, ನನ್ನನ್ನು ನೇಣಿಗೆ ಹಾಕಿ ಎಂದು ಹೇಳಿದ. ಕೂಡಲೇ ರಾಜನನ್ನು ನೇಣಿಗೆ ಹಾಕಿದರು. ಇದಾಗಿತ್ತು ಮೂರ್ಖ ರಾಜನ ಕತೆ.
0: ಜನಪದದ ಸೊಗಸು ಹಾಡುವಾದ್ಯಗಳಲ್ಲಿಯೂ ಪ್ರತಿಧ್ವನಿಸುತ್ತದೆ. ಈಗ ನಮ್ಮ ಗೆಳತಿಯರು ಜನಪದ ಗೀತೆಯನ್ನು ಹಾಡಲಿದ್ದು, ಕೇಳೋಣ ನಮ್ಮ ಹಳ್ಳಿಯ ಹೃದಯ ಬಡಿತವಾದ ಈ ಜನಪದ ರಾಗವನ್ನು.

ಜಾನಪದ ಸಾಹಿತ್ಯದ ಇನ್ನೊಂದು ಪದವನ್ನು ಆಲಿಸೋಣ, ಮಾದೇಶ್ವರನ ವರ್ಣನೆ. ಹೆಚ್ಚಾಗಿ ಈ ಪದವನ್ನು ಕಂಸಾಳೆ ಪದ ಎಂದು ಕರೆಯುತ್ತಾರೆ. ಬನ್ನಿ ಆಲಿಸೋಣ.

ಭಾರತನವು ತುಳು ಜಾನಪದ ಗೀತೆಯಾಗಿದ್ದು ಹೆಚ್ಚಾಗಿ ಮುಂಗಾರು ಸಮಯದಲ್ಲಿ ಹಾಡುತ್ತಾರೆ. ಈಗ ತುಳು ಪಾರ್ಧನವನ್ನು ಹಾಡಲಿದ್ದಾರೆ ಅಕ್ಷತಾ ಇವರು.

0: ಇದು ಒಂದು ತುಳು ಜಾನಪದ ಗೀತೆಯಾಗಿದ್ದು ಹೆಚ್ಚಾಗಿ ಮುಂಗಾರು ಸಮಯದಲ್ಲಿ ಭತ್ತದ ನಾಟಿ ಮಾಡುವ ಸಂದರ್ಭದಲ್ಲಿ ಎಲ್ಲಾ ಮಹಿಳೆಯರು ಗುಂಪಾಗಿ ಹಾಡುತ್ತಾರೆ. ಈ ಹಾಡುಗಳಿಂದ ತಮ್ಮ ಮನೋಲ್ಲಾಸವನ್ನು ಹೆಚ್ಚಿಸುತ್ತಾ ತಮ್ಮ ಕೆಲಸದಲ್ಲಿ ಹೆಚ್ಚು ಉಲ್ಲಾಸವನ್ನು ಕಂಡುಕೊಳ್ಳುತ್ತಾರೆ. ಹಾಗೂ ಇದು ಒಂದು ಸಾಮಾನ್ಯವಾಗಿ ಹಳ್ಳಕೊಳ್ಳಗಳಲ್ಲಿ ಮುಂಗಾರು ಋತುವಿನ ಆರಂಭದಲ್ಲಿ ಕಂಡುಬರುವ ವಿವಿಧ ರೀತಿಯ ಮೀನುಗಳ ವರ್ಣನೆಯಾಗಿದೆ.
1: ಗಾದೆಗಳು ವೇದಗಳಿಗೆ ಸಮಾನವಾಗಿದೆ. ಗಾದೆಗಳು ಹಿರಿಯರು ನುಡಿದ ನುಡಿಮುತ್ತುಗಳಾಗಿವೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿನಂತೆ ಈಗ ನಮ್ಮೊಂದಿಗೆ ಜನಪದದ ಕೆಲವು ಪ್ರಸಿದ್ಧ ಗಾದೆ ಮಾತುಗಳನ್ನು ವಿವರಿಸಲಿದ್ದಾರೆ ಆದೇಶ್ ಹಾಗೂ ನಿನಾದ್ ಇವರು.
2: ಚಿಂತೆಯೇ ಮುಪ್ಪು, ಸಂತೋಷವೇ ಯವನ.
3: ಈ ಗಾದೆ ಮಾತಿನ ಅರ್ಥವೇನೆಂದರೆ ಚಿಂತೆ ಮಾಡದೆ ಸದಾ ಸಂತೋಷದಿಂದ ಜೀವಿಸಬೇಕು. ಸುಖ ಬಂದಾಗ ಸಂತೋಷದಿಂದ ಹಿಗ್ಗುವುದು, ಕಷ್ಟ ಎದುರಾದಾಗ ದುಃಖ ಮತ್ತು ಚಿಂತೆಗೆ ಒಳಗಾಗುವುದು ಮಾನವನ ಸ್ವಾಭಾವಿಕ ಗುಣ ಎಂದು ತಿಳಿಸುತ್ತದೆ.
2: ಕೂಡಿ ಬಾಳಿದರೆ ಸ್ವರ್ಗ ಸುಖ.
3: ಇದು ಒಂದು ಜನಪ್ರಿಯ ಗಾದೆ ಮಾತಾಗಿದ್ದು ನಾವು ಯಾವಾಗಲೂ ಅನ್ಯೋನ್ಯತೆಯಿಂದ ಹಾಗೂ ಒಗ್ಗಟ್ಟಿನಿಂದ ಬದುಕಬೇಕು ಎಂಬುದನ್ನು ತಿಳಿಸುತ್ತದೆ.
2: ಗುಣ ನೋಡಿ ಗೆಳೆತನ ಮಾಡು.
3: ಇದು ಒಂದು ಜನಪ್ರಿಯ ಗಾದೆ ಮಾತಾಗಿದ್ದು ನಾವು ಯಾವಾಗಲೂ ಸಜ್ಜನರ ಸಂಘ ಮಾಡಬೇಕು ಎಂಬುದನ್ನು ತಿಳಿಸುತ್ತದೆ. ಗೆಳೆತನದಿಂದ ಜನರು ನಮ್ಮ ಗುಣವನ್ನು ಅಳೆಯುತ್ತಾರೆ. ಆದ್ದರಿಂದ ಗುಣ ನೋಡಿ ಗೆಳೆತನ ಮಾಡು.
2: ಸ್ವರ್ಗಕ್ಕಿಂತಲೂ ಮಿಗಿಲು.
3: ಈ ಗಾದೆ ಮಾತಿನ ಅರ್ಥವೇನೆಂದರೆ ನಮಗೆ ಜನ್ಮ ನೀಡಿದ ತಾಯಿ ಮತ್ತು ನಮ್ಮ ಜನ್ಮಭೂಮಿ ಶ್ರೇಷ್ಠ ಮತ್ತು ಇದರಲ್ಲಿ ತಾಯಿ ಹಾಗೂ ನಾಡಿನ ಮಹತ್ವ ಅಡಗಿದೆ ಎಂಬುದನ್ನು ತಿಳಿಸುತ್ತದೆ.
2: ಶಕ್ತಿಗಿಂತ ಯುಕ್ತಿ ಮೇಲು.
3: ಇದು ಒಂದು ಜನಪ್ರಿಯ ಗಾದೆ ಮಾತಾಗಿದ್ದು ಎಷ್ಟೇ ಶಕ್ತಿ ಹೊಂದಿದ್ದರೂ ಅದಕ್ಕಿಂತ ಮುಖ್ಯವಾಗಿ ಯುಕ್ತಿ ಹಾಗೂ ಬುದ್ಧಿವಂತಿಕೆಯಾಗಬೇಕು ಎಂಬುದನ್ನು ತಿಳಿಸುತ್ತದೆ.
1: ಧನ್ಯವಾದಗಳು. ಇಷ್ಟು ಹೊತ್ತು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ಸಿಬಿಎಸ್ಇ ಉಜ್ರೆಯ ಇಲ್ಲಿನ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಚಿನ್ನರ್ ಅಂಗಳ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದ ಸಂಯೋಜನೆ ಶ್ರೀಮತಿ ಸುಜನಾ ವಾಲ್ತಾಜೆ. ಕಾರ್ಯಕ್ರಮ ಆಲಿಸಿದ ಎಲ್ಲಾ ಕೇಳುಗರಿಗೂ ಧನ್ಯವಾದಗಳು.

ಇದುವರೆಗೆ ಚಿನ್ನರ ಅಂಗಳ ಕಾರ್ಯಕ್ರಮ ಕೇಳಿದಿರಿ. ಮುಂದಿನ ವಾರ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM.

ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವು ಕಾರ್ಯಕ್ರಮ ಇಲ್ಲಿದೆ. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಗಳಲ್ಲಿ ಮೂಡಿ ಬರುತ್ತಿರುವ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ

0: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇಂದಿನ ಜಾಗೃತಿ ಕಾರ್ಯಕ್ರಮ ಡಿಜಿಟಲ್ ಶಾಪಿಂಗ್.
1: ಹಾಯ್ ರಚನಾ.
2: ಹಾಯ್ ಮೋನಿಕಾ. ಮೊನ್ನೆ ತಾನೇ ನನ್ನ ಫ್ರೆಂಡ್ ವಾಟ್ಸ್ಆಪ್ ನಂಬರ್ಗೆ ಹೊಸ ಆಫರ್ ಬಗ್ಗೆ ಲಿಂಕ್ ಬಂದಿತ್ತು, ಅದನ್ನ ನನಗೆ ನನ್ನ ಫ್ರೆಂಡ್ ಫಾರ್ವರ್ಡ್ ಮಾಡಿದ್ಲು. ನನಗೂ ಕೂಡ ಆಫರ್ ನೋಡಿ ತುಂಬಾ ಖುಷಿ ಆಯ್ತು ಕಣೆ. ಅದು ಕೂಡ ದುಬಾರಿ ಬೆಲೆಯ ಮೊಬೈಲ್ ಕಡಿಮೆ ಬೆಲೆಗೆ ಸಿಗುತ್ತಂತೆ. ನನ್ನ ಫೋನ್ ಈಗಾಗಲೇ ಬಿದ್ದು ಡಿಸ್ಪ್ಲೇ ಹೋಗಿತ್ತಲ್ವಾ, ಅದಕ್ಕೆ ಅಪ್ಪನ ಹತ್ರ ಹಣ ಕೇಳಿ ಹೊಂದಿಸ್ತಾ ಇದ್ದೆ. ಇವತ್ತು ಆನ್ಲೈನ್ ಪೇ ಮಾಡಿ ಆಫರ್ ಬುಕ್ ಮಾಡ್ಬೇಕಂತ ಅನ್ಕೊಂಡಿದೀನಿ.
1: ನೋಡು, ಈ ಆಫರ್ ನೋಡಿದ್ರೆ ನಿಜವಾಗಿಯೂ ಮೋಸದ ಜಾಲ ಅಂತ ಹೇಳಿ ಅನಿಸ್ತಿದೆ. ಇದ್ರ ಬಗ್ಗೆ ನನಗೂ ಸರಿಯಾಗಿ ಮಾಹಿತಿ ಇಲ್ಲ. ಅಂದ್ಹಾಗೆ ಇವತ್ತು ನಮ್ಮ ಗ್ರಾಮಕ್ಕೆ ಎಸ್ಡಿಎಂ ಕಾಲೇಜಿನ ಕಂಪ್ಯೂಟರ್ ಸೈನ್ಸ್ ವಿಭಾಗದವರು ಆನ್ಲೈನ್ ಶಾಪಿಂಗ್ ಬಗ್ಗೆ ಮಾಹಿತಿ ಕೊಡ್ತಾರಂತೆ. ಅಲ್ಲಿಗೆ ಹೋಗಿ ಅವರ ಮಾಹಿತಿ ಕೇಳಿ ನಂತರ ಆಫರ್ ಬುಕ್ ಮಾಡು.
2: ಓ, ತುಂಬಾ ಜನ ಸೇರಿದ್ದಾರೆ ನೋಡು. ಗೆಸ್ಟ್ ಕೂಡ ಬಂದಿದ್ದಾರೆ. ಬಾ, ಇಲ್ಲಿ ಕೂರೋಣ.
3: ಆತ್ಮೀಯ ಗ್ರಾಮಸ್ಥರೇ, ನಮ್ಮ ಊರಿಗೆ ನೆಟ್ವರ್ಕ್ ಮತ್ತು ಇಂಟರ್ನೆಟ್ ಸಂಪರ್ಕ ಆದ್ಮೇಲೆ ತುಂಬಾ ಮಂದಿ ಆನ್ಲೈನ್ ಮೂಲಕ ಶಾಪಿಂಗ್ ಮಾಡ್ತಾ ಇದ್ದಾರೆ. ಆದ್ರೆ ಆನ್ಲೈನ್ ಮೂಲಕ ನಾವು ಶಾಪಿಂಗ್ ಮಾಡ್ಬೇಕಾದ್ರೆ ತುಂಬಾ ಎಚ್ಚರ ವಹಿಸಬೇಕು. ಆನ್ಲೈನ್ ಶಾಪಿಂಗ್ ಬಗ್ಗೆ ನಮಗೆ ಮಾಹಿತಿ ಕೊಡ್ಲು ಇವತ್ತು ಸಂಪನ್ಮೂಲ ವ್ಯಕ್ತಿಯಾಗಿ ಬಂದಿದ್ದಾರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಇಲ್ಲಿನ ಕಂಪ್ಯೂಟರ್ ಸೈನ್ಸ್ ವಿಭಾಗದ ಮುಖ್ಯಸ್ಥರಾದ ಶೈಲೇಶ್ ಸರ್ ಅವರು. ಅವರಲ್ಲಿ ನಮ್ಮ ಗ್ರಾಮಸ್ಥರಿಗೆ ಆನ್ಲೈನ್ ಶಾಪಿಂಗ್ ಬಗ್ಗೆ ಮಾಹಿತಿ ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
4: ನಾನು ಶೈಲೇಶ್ ಕುಮಾರ್ ಅಂತ, ಕಂಪ್ಯೂಟರ್ ಸೈನ್ಸ್ HOD ಆಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ನಿಮ್ಮೊಂದಿಗೆ ಕೆಲವು ವಿಷಯಗಳನ್ನು ಹಂಚಿಕೊಳ್ಳಬೇಕು ಅಂತೇಳಿ ಅನಿಸ್ತಾ ಇದೆ. ಆ ವಿಷಯ ಏನಂದ್ರೆ, ಎಲ್ಲರೂ ಕೂಡ ಆನ್ಲೈನ್ ಶಾಪಿಂಗ್ ಮಾಡ್ತಾ ಇದ್ದೀರಿ ಮತ್ತು ಈಗಿನ ಜನರೇಷನ್ ಎಲ್ಲಾ ಶಾಪಿಂಗ್ಗಳನ್ನು ಆನ್ಲೈನ್ ಅಲ್ಲೇ ಮಾಡ್ತಾ ಇದೆ. ಆದ್ರೆ ಈ ಆನ್ಲೈನ್ ಶಾಪಿಂಗ್ ಮಾಡುವಾಗ ತುಂಬಾ ಸಮಸ್ಯೆಗಳು ಎದುರಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಆನ್ಲೈನ್ ಶಾಪಿಂಗ್ 99.9% ಡಿಪೆಂಡ್ ಆಗಿರುವಂತದ್ದು ಇಂಟರ್ನೆಟ್ ಮೇಲೆ. ಈ ಇಂಟರ್ನೆಟ್ ಅಲ್ಲಿ ನಮ್ಮ ಎಲ್ಲಾ ಇನ್ಫಾರ್ಮೇಶನ್ ಗಳನ್ನು ನಾವು ಹಾಕ್ತೇವೆ. ಆ ಇನ್ಫಾರ್ಮೇಶನ್ ಗಳು ಎಷ್ಟು ಸೇಫ್ ಅಂತ ಹೇಳುವಂತದ್ದು ಕ್ವಶನ್ ಮಾರ್ಕ್ ಆಗಿದೆ. ಇಂಟರ್ನೆಟ್ ಅಂತ ಹೇಳಿದ ಕೂಡಲೇ ಅಲ್ಲಿ ಹ್ಯಾಕರ್ಸ್ ಇರ್ತಾರೆ ಅಥವಾ ಸೈಬರ್ ಕ್ರಿಮಿನಲ್ಸ್ ಇರ್ತಾರೆ. ಅವರು ನಮ್ಮ ಎಲ್ಲಾ ಇನ್ಫಾರ್ಮೇಶನ್ ಗಳನ್ನ ಕದಿಯುವಂತ ಚಾನ್ಸಸ್ ತುಂಬಾ ಇದೆ. ಅಂತ ಸಿಚುವೇಶನ್ ಅಲ್ಲಿ ಆನ್ಲೈನ್ ಶಾಪಿಂಗ್ ಮಾಡುವಾಗ ನಾವು ಏನೆಲ್ಲ ಎಚ್ಚರಿಕೆಗಳನ್ನ ತಕೊಳ್ಬೇಕು ಅಂತ ಹೇಳುವುದರ ಬಗ್ಗೆ ನಾನು ಕೆಲವು ಮಾಹಿತಿಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಮೊದಲನೇದಾಗಿ, ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ನಕಲಿ ವೆಬ್ಸೈಟ್ಗಳಿಗೆ ನಾವು ಅವರ ಜಾಹೀರಾತುಗಳಿಗೆ ಆಕರ್ಷಣೆಗೆ ಒಳಪಟ್ಟು ಅವರು ಯಾವ್ದನ್ನ ಆಫರ್ ಮಾಡ್ತಿದ್ದೇವೆ ಅದು ಜೆನ್ವಿನ್ ಅಂತ ಹೇಳುವಂತದ್ದು ನೋಡೋದೇ ಇಲ್ಲ. ಈ ತರ ಶಾಪಿಂಗ್ ಮಾಡಿದಾಗ ನಮ್ಮೆಲ್ಲ ಫಿನಾನ್ಷಿಯಲ್ ಇನ್ಫಾರ್ಮೇಶನ್ಸ್ ಗಳನ್ನು ನಾವು ಅವರೊಟ್ಟಿಗೆ ಹಂಚಿಕೊಂಡು ಬಿಡ್ತೇವೆ. ಅದು ಕ್ರಿಮಿನಲ್ಸ್ನಾಗೆ ನಾವಾಗಿಯೇ ಕೊಟ್ಟಿರುವಂತ ಇನ್ಫಾರ್ಮೇಶನ್ಸ್ ಆಗಿರ್ತದೆ. ಹಾಗಾಗಿ ಅವರಿಗೆ ತುಂಬಾ ಸುಲಭದಲ್ಲಿ ನಮ್ಮನ್ನ ಮೋಸ ಮಾಡಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ನಾವು ಯಾವ ವೆಬ್ಸೈಟ್ ಇಂದು ಅಡ್ರೆಸ್ ಇದೆ ಅದು ಜೆನ್ವಿನ್ ಅಂತ ಹೇಳುವಂತದ್ದು ಫಸ್ಟ್ ಆಫ್ ಆಲ್ ನಾವು ಚೆಕ್ ಮಾಡ್ಕೊಳ್ಬೇಕು. ನಂಬರ್ ಒನ್, ನಾವು ಫೇಕ್ ಅಥವಾ ನಕಲಿ ವೆಬ್ಸೈಟ್ ಗಳನ್ನ ವಿಸಿಟ್ ಮಾಡೋದನ್ನು ತಪ್ಪಿಸಿಕೊಳ್ಬೇಕು. ನಾವು ಅಡ್ರೆಸ್ ಗಳನ್ನ ಪುನಃ ಪುನಃ ನೋಡ್ಕೊಂಡಿರ್ಬೇಕು. ನಾವು ಶಾಪಿಂಗ್ ಮಾಡುವಾಗ ಮೊದಲನೇದಾಗಿ ನಾವು ನೋಡಬೇಕಾದದ್ದು ಆ ವೆಬ್ಸೈಟ್ ಜೆನ್ವಿನ್ ಹೌದಾ ಅಲ್ವಾ ಅಂತ ಹೇಳುವಂಥದ್ದು. ಸೆಕೆಂಡ್ ಆಗಿ, ನಮ್ಮನ್ನ ಹೇಗೆ ಮೋಸ ಮಾಡ್ತಾರೆ ಅಂತ ಹೇಳಿದ್ರೆ, ನಮಗೆ ಕೆಲವು ಮೆಸೇಜ್ಗಳನ್ನು ಕಳಿಸ್ತಾರೆ. ಈ ತರ ಮೆಸೇಜ್ಗಳನ್ನು ಕಳಿಸುವಂತ ಒಂದು ಕ್ರಿಮಿನಲ್ಸ್ ಆಕ್ಟಿವಿಟಿ ಅನ್ನು ಫಿಶಿಂಗ್ ಅಂತ ಹೇಳಿ ಕರೀತೇವೆ. ಅಂದ್ರೆ ಅವರು ನಮಗೆ ಗಾಳ ಹಾಕ್ತಾ ಇರ್ತಾರೆ. ಆ ಗಾಳದಲ್ಲಿ ಏನೋ ಒಂದು ಅಟ್ರಾಕ್ಟಿವ್ ಆದ ಒಂದು ಮೆಸೇಜ್ ಇರ್ತದೆ. ಫಾರ್ ಎಕ್ಸಾಂಪಲ್, ನಿಮ್ಗೆ ಐಫೋನ್ ಗೆದ್ದಿದ್ದೀರಿ ನೀವು, ಆ ಐಫೋನ್ ನಿಮ್ಗೆ ಬೇಕು ಅಂತಾದ್ರೆ ಪುನಃ ಈ ಯಾವ್ದಾದ್ರು ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿ ಮೆಸೇಜ್ ಬಂದಿರ್ತದೆ. ಅಥವಾ ನೀವು ಯಾವುದೋ ಒಂದು ಆರ್ಡರ್ ಮಾಡಿರ್ತೀರಿ, ನಿಮ್ಮ ಆರ್ಡರ್ ಕ್ಯಾನ್ಸಲ್ ಆಗಿದೆ, ಈ ಆರ್ಡರ್ ನಿಮ್ಗೆ ಪುನಃ ಬೇಕು ಅಂತ ಹೇಳಿದ್ರೆ ನೀವು ಪುನಃ ನಮ್ಮ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಥವಾ ಈ ಕೆಳಗಿನ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಅಂತೇಳಿ ಹೇಳ್ತಾರೆ. ಈ ತರದ ಮೆಸೇಜ್ಗಳಿಗೆ ನಾವು ಫಿಶಿಂಗ್ ಮೆಸೇಜಸ್ ಅಂತ ಹೇಳಿ ಕರೀತೇವೆ. ನಾವಾಗಿ ಅವರ ಬಲೆಗೆ ಹೋಗಿ ಸಿಕ್ಕಿ ಬೀಳುವಂಥದ್ದು, ಅವರ ಗಾಳಕ್ಕೆ ನಾವು ಸಿಕ್ಕಿ ಬೀಳುವಂಥದ್ದು. ನಾವು ಏನ್ ಮಾಡಬಹುದು ಅಂತ ಹೇಳಿದ್ರೆ, ನಮಗೆ ಬಂದಿರುವಂತ ಮೆಸೇಜ್ ಜೆನ್ವಿನ್ ಹೌದಾ ಅಲ್ವಾ ಅಂತ ಹೇಳುವಂಥದ್ದು ನಾವು ಕ್ರಾಸ್ ಚೆಕ್ ಮಾಡ್ಕೊಳ್ಬೇಕಾಗ್ತದೆ. ಮೂರನೇದಾಗಿ, ನಾವು ಮಾಡುವಂತ ದೊಡ್ಡ ತಪ್ಪು ಅಂತ ಹೇಳಿದ್ರೆ ಅತಿ ಕಡಿಮೆ ಬೆಲೆಯ ಆಫರ್ಗಳ ಅಡ್ವರ್ಟೈಸ್ಮೆಂಟ್ಗಳು. ನಮ್ಗೆ ಗೊತ್ತಿರ್ತದೆ ಅಷ್ಟು ಕಮ್ಮಿಗೆ ಆ ಪ್ರಾಡಕ್ಟ್ ಸಿಗ್ಲಿಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳುವಂಥದ್ದು. ಆದ್ರೆ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ನಮ್ಗೆ ಒಂದು ಕ್ಷಣ ಇಷ್ಟು ಕಮ್ಮಿಗೆ ಸಿಕ್ಕಿದಲ್ಲ, ನಾವು ತಕೊಂಡ್ ಬಿಡೋಣ ಅಂತ ಹೇಳಿ ಅನ್ನಿಸಿಬಿಡ್ತದೆ. ಅದು ಐಫೋನ್ ಬೇಕು ಅಂತ ಹೇಳುವಂತ ಒಂದು ಆಸೆ ಪೂರೈಸಲಿಕ್ಕಾಗಿ ಅವರ ಬಲೆಗೆ ನಾವು ಬಿಟ್ಟಿರ್ತೇವೆ. ಅದೇ ತರ ಕೆಲವೊಮ್ಮೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಡ್ವಾನ್ಸ್ ಪೇಮೆಂಟ್ ಮಾಡಿ ಈ ಪ್ರಾಡಕ್ಟ್ ನಿಮಗೆ ತುಂಬಾ ಕಮ್ಮಿಗೆ ನಾವು ಕೊಡ್ತೇವೆ ಅಂತ ಹೇಳುವಂತ ಜಾಹೀರಾತುಗಳನ್ನು ಹಾಕ್ತೇವೆ, ಆ ತರದ ಆಫರ್ಗಳ ಹಿಂದೆ ನಾವು ಹೋಗದೆ ಇರುವುದು ತುಂಬಾ ಒಳ್ಳೆಯದು. ಇನ್ನೊಂದು ಕ್ಯಾಶ್ ಆನ್ ಡೆಲಿವರಿ ಫ್ರಾಡ್ ಅಂತ ಹೇಳುವಂತದ್ದು ನಡೀತಾ ಇರ್ತದೆ ಆನ್ಲೈನ್ ಇದರಲ್ಲಿ. ಕ್ಯಾಶ್ ಆನ್ ಡೆಲಿವರಿ ಅಂತ ಹೇಳಿದ್ರೆ ನಿಮಗೆ ಪ್ರಾಡಕ್ಟ್ಗಳನ್ನ ಕಳಿಸಿಕೊಡ್ತೇವೆ, ನೀವು ಅದನ್ನು ಆಮೇಲೆ ತಕೊಳ್ಳಿ ಅಂತೇಳಿ ನಿಮ್ಮ ಮನೆ ಬಾಗಿಲಿಗೆ ಪ್ರಾಡಕ್ಟ್ಗಳನ್ನು ಕಳಿಸ್ತಾರೆ, ನಾವು ಹಣ ಕೊಟ್ಟು ಆ ಪ್ರಾಡಕ್ಟ್ಗಳನ್ನು ಪರ್ಚೇಸ್ ಮಾಡ್ತೇವೆ. ಬಟ್ ಅಲ್ಲಿ ನಕಲಿ ವಸ್ತುಗಳೇ ಇದ್ದೇ ಇರ್ತದೆ. ನೀವು ಫೋನ್ ಆರ್ಡರ್ ಮಾಡಿದರೆ ಸೋಪ್ ಬಾಕ್ಸ್ ಬರುವಂಥದ್ದು ಅಥವಾ ಬೇರೆ ಯಾವುದೋ ಒಂದು ಪ್ರಾಡಕ್ಟ್ಗಳನ್ನು ಆರ್ಡರ್ ಮಾಡಿದರೆ ಅದರದ್ದು ನಕಲಿ ಪ್ರಾಡಕ್ಟ್ ನಿಮ್ಮ ಮನೆಗೆ ತಲುಪುವಂಥದ್ದು, ಈ ಥರ ಇರುವಾಗ ಕ್ಯಾಶ್ ಆನ್ ಡೆಲಿವರಿ ಅಂತೇಳಿ ಇದ್ದರೆ ನೀವು ಆ ಪರ್ಟಿಕ್ಯುಲರ್ ಪರ್ಸನ್ ಡೆಲಿವರಿ ಯಾರು ಮಾಡ್ತಾ ಇದ್ದಾರೆ ಅವರ ಎದುರು ಆ ಬಾಕ್ಸನ್ನು ಓಪನ್ ಮಾಡಿ ಅದರಲ್ಲಿರುವಂಥ ವಸ್ತು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಹೇಳುವಂಥದ್ದು ಚೆಕ್ ಮಾಡಿ ನೀವು ಅದನ್ನು ಪರ್ಚೇಸ್ ಮಾಡಬೇಕಾಗ್ತದೆ. ಅದು ನಿಮಗೆ ಇಷ್ಟ ಇಲ್ಲ ಅಂತ ಹೇಳಿದರೆ ಆಗಲೇ ರಿಟರ್ನ್ ಮಾಡಿ ಯಾವುದೇ ಪೇಮೆಂಟ್ ಮಾಡಲಿಕ್ಕೆ ಹೋಗಬೇಡಿ. ಇನ್ನೊಂದು, ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ನಾವು ಆದಷ್ಟು ಆನ್ಲೈನ್ ಶಾಪಿಂಗ್ ಸೈಟ್ಗಳಿಗೆ ನಮ್ಮ ಇನ್ಫಾರ್ಮೇಶನ್ಸ್ಗಳನ್ನು ಕೊಡದೇ ಇರುವುದು ತುಂಬ ಒಳ್ಳೆಯದು. ಫಿನಾನ್ಷಿಯಲ್ ಇನ್ಫಾರ್ಮೇಶನ್ಸ್ಗಳು ನಿಮ್ಮ ಅಕೌಂಟಲ್ಲಿ 500 ರೂಪಾಯಿ ಇರ್ಬೋದು, ಆ 500 ರೂಪಾಯಿ ಇದ್ದು ನೀವು ಧೈರ್ಯದಲ್ಲಿ ಇದ್ದರೆ ಸಾಕಾಗೋದಿಲ್ಲ. ಅವರಿಗೆ ನಿಮ್ಮ ಇನ್ಫಾರ್ಮೇಶನ್ಸ್ ಸಿಕ್ಕಿದ್ರೆ ಅವ್ರು ಏನು ಮಾಡ್ಬೋದು ಅಂತೇಳಿ ನಿಮ್ಮ ಹೆಸರಲ್ಲಿ ತುಂಬಾ ದೊಡ್ಡದ ಅಮೌಂಟಿನ ಒಂದು ಲೋನ್ ಮಾಡಬಹುದು, ಆ ಲೋನ್ ನಿಮಗೆ ಕಟ್ಟಲಿಕ್ಕೆ ಬರ್ತದೆ. ಹಾಗಾಗಿ ನಿಮ್ಮ ಇನ್ಫಾರ್ಮೇಶನ್ಸ್ಗಳನ್ನು ನಿಮ್ಮ ಕ್ರೆಡಿಟ್ ಕಾರ್ಡ್ ಆಗಿರಲಿ ಡೆಬಿಟ್ ಕಾರ್ಡ್ ಆಗಿರಲಿ ಅಥವಾ ಅದರ್ ಇನ್ಫಾರ್ಮೇಶನ್ಸ್ಗಳನ್ನು ಆನ್ಲೈನ್ ಶಾಪಿಂಗ್ ವೆಬ್ಸೈಟ್ಗಳಿಗೆ ಕೊಡುವ ಮೊದಲು ಎರಡು ಬಾರಿ ಆಲೋಚನೆ ಮಾಡಿ. ಒಂದು ಮಟ್ಟಿಗೆ ನಿಮಗೆ ಯಾವುದಾದ್ರೂ ಒಂದು ಬೇಕು ಅಂತ ಹೇಳಿದ್ರೆ, ಯಾವುದೋ ಒಂದು ಪ್ರಾಡಕ್ಟ್ ಬೇಕು ಅದು ತುಂಬಾ ದೊಡ್ಡ ಅಮೌಂಟಿನ ಪ್ರಾಡಕ್ಟ್ ಅಂತ ಹೇಳಿ ಆಗಿದ್ರೆ ನಾವು ಕ್ಯಾಶ್ ಆನ್ ಡೆಲಿವರಿಗೆ ಹೋಗಿದ್ರೆ ಒಳ್ಳೆಯದು. ನಾವು ಮೊದಲೇ ಹಣ ಪೇಮೆಂಟ್ ಮಾಡಿ ವಸ್ತುಗಳನ್ನ ಪರ್ಚೇಸ್ ಮಾಡುವ ಬದಲು ಕ್ಯಾಶ್ ಆನ್ ಡೆಲಿವರಿಗೆ ಹೋಗಿ ಅಂತ ಸಿಚುವೇಶನ್ಗಳಲ್ಲಿ ನಾವು ಪ್ರಾಡಕ್ಟ್ ಬಂದ ನಂತರ ಪ್ರಾಡಕ್ಟ್ ಅನ್ನು ನೋಡಿದ ನಂತರ ನಾವು ಅದಕ್ಕೆ ಹಣವನ್ನು ಪಾವತಿಸಿದ್ರೆ ಸಾಕಾಗ. ಸೊ ಇಷ್ಟೆಲ್ಲ ಮಾಡಿದ ನಂತರ ಕೂಡ ನಮ್ಗೆ ಮೋಸ ಆಗಿದೆ, ವಂಚನೆ ಆಗಿದೆ, ನಾವೇನ್ ಮಾಡಬಹುದು? ತುಂಬಾ ಸುಲಭ. ಗವರ್ಮೆಂಟ್ ಆಫ್ ಇಂಡಿಯಾ ಏನ್ ಮಾಡಿದೆ ಅಂತ ಹೇಳಿದ್ರೆ, ಈಗ ಸೈಬರ್ ಸೆಕ್ಯೂರಿಟಿ ಅಂತ ಹೇಳುವಂಥದ್ದು ತುಂಬಾ ಪ್ರಿಕಾಷನರಿ ಮೆಷರ್ಸ್ಗಳನ್ನು ತಗೊಳ್ತಾ ಇದ್ದಾರೆ. ನಿಮ್ಮ ಹೆಲ್ಪಿಗೆ ಅವರು ಬೇರೆ ಬೇರೆ ತರದ ಹೆಲ್ಪ್ ಲೈನ್ಗಳನ್ನ ಅವರು ಓಪನ್ ಮಾಡಿದ್ದಾರೆ. ಗವರ್ಮೆಂಟ್ ಆಫ್ ಇಂಡಿಯಾದ ಒಂದು ನಂಬರ್ ಇದೆ, 1930 ಅಂತ ಹೇಳುವಂಥದ್ದು. ಇದು ತುಂಬಾ ಫ್ರೀ ಆಗಿ ನಾವು ಮಾಡಬಹುದಾದ ಒಂದು ಫೋನ್ ನಂಬರ್. ನಿಮ್ಗೆ ಈ ತರದ ಯಾವ್ದಾದ್ರು ವಂಚನೆ ಆಗಿದ್ರೆ ಖಂಡಿತ ಅವರಿಗೆ ಕಾಲ್ ಮಾಡಿ, 1930 ಅಂತ ಹೇಳುವಂತ ನಂಬರ್ಗೆ ಕಾಲ್ ಮಾಡಿ, ಅವರು ನಿಮ್ಮ ಹತ್ರ ಡೀಟೇಲ್ಸ್ ಗಳನ್ನ ತಗೊಳ್ತಾರೆ, ನಿಮ್ಗೆ ತುಂಬಾ ಹೆಲ್ಪ್ ಮಾಡ್ತಾರೆ. ಸೈಬರ್ ಕ್ರೈಮ್ .gov.in ಅಂತ ಹೇಳುವಂತದ್ದು ಒಂದು ವೆಬ್ಸೈಟ್ ಇದೆ, ನಿಮ್ಮ ಕಂಪ್ಲೇಂಟ್ಗಳನ್ನ ಹಾಕ್ಲಿಕ್ಕಾಗಿ ಇರುವಂತ ಒಂದು ವೆಬ್ಸೈಟ್. ಆ ವೆಬ್ಸೈಟ್ಗೆ ಹೋಗಿ ನಿಮ್ಮ ಕಂಪ್ಲೇಂಟ್ ಮಾಡಿ, ಖಂಡಿತವಾಗಿ ಕೂಡ ಅವರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಇಷ್ಟು ಸದ್ಯಕ್ಕೆ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕಾದದ್ದು. ಧನ್ಯವಾದಗಳು.
3: ಇಷ್ಟು ಹೊತ್ತು ನಮಗೆ ಮಾಹಿತಿ ನೀಡಿದ ಸರ್, ನಿಮಗೆ ತುಂಬಾ ಹೃದಯದ ಧನ್ಯವಾದಗಳು.
1: ರಚನಾ, ಶೈಲೇಶ್ ಸರ್ ಅವರು ತುಂಬಾ ಚೆನ್ನಾಗಿ ಮಾಹಿತಿ ಕೊಟ್ರು ಅಲ್ವಾ? ಈಗ ಹೇಳು, ನಿಂಗ್ ಬಂದ ಆಫರ್ ಕ್ಲಿಕ್ ಮಾಡ್ತೀಯಾ?
2: ಅಯ್ಯೋ ಖಂಡಿತ ಇಲ್ಲಪ್ಪ, ಇವತ್ ನಾನು ಈ ಮಾಹಿತಿ ಕಾರ್ಯಕ್ರಮಕ್ಕೆ ಬರದೇ ಇರ್ತಿದ್ರೆ ನನ್ನ ದುಡ್ಡೆಲ್ಲಾ ಹೋಗ್ತಿತ್ತು. ಈ ಕಾರ್ಯಕ್ರಮಕ್ಕೆ ಕರ್ಕೊಂಡ್ ಬಂದ ನಿನ್ಗೆ ತುಂಬಾ ಥ್ಯಾಂಕ್ಸ್ ಕಣೆ.
1: ಆಯ್ತಾಯ್ತು, ಈಗ ಹೊರಡೋಣ, ಮತ್ತೆ ಎಲ್ಲಾ ಫ್ರೆಂಡ್ಸ್ಗೂ ಈ ಮಾಹಿತಿ ತಿಳಿಸೋಣ.
0: ಇದುವರೆಗೆ ಡಿಜಿಟಲ್ ಶಾಪಿಂಗ್ ಕುರಿತ ಜಾಗೃತಿ ಕಾರ್ಯಕ್ರಮ ಕೇಳಿದಿರಿ.
5: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ರೇಡಿಯೋ ನಿನಾದ 90.4 FM. ಈಗ ಭಾವಗೀತೆಗಳ ಪ್ರಸಾರ. ಮೊದಲಿಗೆ ಸಿ ಅಶ್ವಥ್ ಸಂಗೀತ ಸಂಯೋಜಿಸಿರುವ ಬಿ ಆರ್ ಲಕ್ಷ್ಮಣರಾವ್ ಅವರ ಕವನ, ಅಪೂರ್ವ ಶ್ರೀಧರ್ ಅವರ ಧ್ವನಿಯಲ್ಲಿ.

ಈಗ ಮೈಸೂರು ಅನಂತಸ್ವಾಮಿ ಸಂಗೀತ ಸಂಯೋಜಿಸಿರುವ ಕೆ ಎಸ್ ನರಸಿಂಹಸ್ವಾಮಿಯವರ ಕವನ ಅಪೂರ್ವ ಶ್ರೀಧರವರ ಧ್ವನಿಯಲ್ಲಿ ಅತ್ತಿತ್ತ ನೋಡದಿರು.

ಮುಂದಿನ ಗೀತೆ ಎನ್ ಎಸ್ ಪ್ರಸಾದ್ ಸಂಗೀತ ಸಂಯೋಜಿಸಿರುವ ನಿಸರ್ ಅಹಮದ್ ಅವರ ಕವನ, ಅಪೂರ್ವ ಶ್ರೀಧರ್ ಮತ್ತು ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ ಎಸ್ಡಿಎಂ ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವು ಕಾರ್ಯಕ್ರಮ ಇಲ್ಲಿದೆ. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಗಳಲ್ಲಿ ಮೂಡಿ ಬರುತ್ತಿರುವ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ

0: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ ಎಸ್ಡಿಎಂ ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವು ಕಾರ್ಯಕ್ರಮ ಇಲ್ಲಿದೆ. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಗಳಲ್ಲಿ ಮೂಡಿ ಬರುತ್ತಿರುವ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ರೇಡಿಯೋ ನಿನಾದ 90.4 ಎಫ್ಎಂ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ ಮುಂಜಾನೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ನಮ್ಮೆಲ್ಲ ಕೇಳುಗ ಮಿತ್ರರಿಗೆ ವಿ ಕೆ ಕಡಬ ಮಾಡುವ ನಮಸ್ಕಾರಗಳು.

ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಸರಣಿ ಕಾರ್ಯಕ್ರಮ ಎಸ್ಟಿಎಂ ಆರೋಗ್ಯವಾಣಿ.

ರೇಡಿಯೋ ನಿನಾದ 90.4 ಎಫ್ಎಂ ಕೇಳುಗರಿಗೆ ಆತ್ಮೀಯವಾದ ನಮಸ್ಕಾರ. ಎಸ್ಡಿಎಂ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಕಣ್ಣಿನ ಆರೋಗ್ಯದ ಕುರಿತು ನಮಗೆ ಮಾಹಿತಿಯನ್ನ ನೀಡಲಿಕ್ಕೆ ಇರುವವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇಲ್ಲಿನ ಕಣ್ಣಿನ ಚಿಕಿತ್ಸಾ ವಿಭಾಗದ ಡಾಕ್ಟರ್ ಸುಭಾಷ್ ಚಂದ್ರ ಅವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.

0: ಡಾಕ್ಟ್ರೆ, ನಮಗೆಲ್ಲ ಗೊತ್ತೇ ಇದೆ ನಮ್ಮ ದೇಹದ ಅತಿ ಸೂಕ್ಷ್ಮ ಅಂಗಗಳಲ್ಲಿ ಕಣ್ಣು ಬಹಳ ಪ್ರಮುಖವಾದದ್ದು. ಆದರೆ ಕಣ್ಣುಗಳ ಆರೋಗ್ಯ ಕೂಡ ಅಷ್ಟೇ ಮಹತ್ವವನ್ನು ಪಡೆದುಕೊಂಡಿದೆ. ಈಗ ಮೊದಲನೇದಾಗಿ ನಾನು ನಿಮ್ಮ ಹತ್ರ ಕೇಳ್ತಾ ಇರುವಂತದ್ದು, ಕಣ್ಣಿನ ದೃಷ್ಟಿದೋಷದ ಬಗ್ಗೆ ನಮ್ಮ ಕೆಳಗರಿಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ?
1: ಕಣ್ಣಿನ ದೃಷ್ಟಿದೋಷ ಅನ್ನುವಂಥದ್ದು ಕಣ್ಣು ಮಂಜಾಗೋದು ಅಂತ ಹೇಳ್ತಾರೆ. ಅದು ಚಿಕ್ಕವರಲ್ಲಿ ಇರ್ಬೋದು ಅಥವಾ ದೊಡ್ಡವರಲ್ಲಿ ಇರ್ಬೋದು. ಅದಕ್ಕೆ ನಾವು ಇಂಗ್ಲೀಷಲ್ಲಿ ರಿಫ್ರಾಕ್ಟಿವ್ ಎರರ್ ಅಂತ ಹೇಳ್ತೇವೆ. ಮೂರು ಟೈಪ್ಸ್ ಇರ್ತದೆ, ಮೂರು ವಿಧ ಇರ್ತದೆ ದೃಷ್ಟಿದೋಷದಲ್ಲಿ. ಒಂದು ಮಯೋಪಿಯ ಸಮೀಪ ದೃಷ್ಟಿದೋಷ, ಅವರಿಗೆ ಹತ್ತಿರದ್ದು ಚಂದ ಕಾಣ್ತದೆ ಬಟ್ ದೂರದ್ದು ಕಾಣುವುದಿಲ್ಲ. ಮತ್ತೊಂದು ಹೈಪರ್ಮೆಟ್ರೋಪಿಯ, ಅದು ಲಾಂಗ್ ಸೈಟೆಡ್ನೆಸ್ ಅಥವಾ ದೂರದ ದೃಷ್ಟಿದೋಷ ಅಂತ ಹೇಳ್ತೇವೆ. ಅವರಿಗೆ ಹತ್ತಿರ ಸ್ವಲ್ಪ ಬ್ಲರ್ ಆಗ್ತದೆ ಬಟ್ ದೂರ ಚೆನ್ನಾಗಿ ಕಾಣುತ್ತೆ. ಅಗೇನ್ ಮತ್ತೆ ಪ್ರೆಸ್ಬಯೋಪಿಯ ಅಂತ, ಪ್ರೆಸ್ಬಯೋಪಿಯ ಅನ್ನುವಂಥದ್ದು ಆಫ್ಟರ್ ಅಟ್ ದ ಏಜ್ ಆಫ್ 40 ಇಯರ್ಸ್, ಅದು ಬರುವಂಥದ್ದು ವಿದಿನ್ 40 ಇಯರ್ಸ್ ಬರುವುದಿಲ್ಲ, ಆಫ್ಟರ್ 40 ಇಯರ್ಸ್ ಅವರಿಗೆ ಬರ್ತದೆ. ಮತ್ತೆ ಇದು ಈ ಮಯೋಪಿಯ ಮತ್ತೆ ಹೈಪರ್ಮೆಟ್ರೋಪಿಯ, ಈ ಶಾರ್ಟ್ ಸೈಟೆಡ್ನೆಸ್ ಮತ್ತೆ ಲಾಂಗ್ ಸೈಟೆಡ್ನೆಸ್ ಏನುಂಟು ಅದು ಯಾವ ಏಜಲ್ಲೂ ಕಂಡು ಬರಬಹುದು. ಅದಕ್ಕೆ ಏಜ್ ಅಂತ ಏನು ಇರುವುದಿಲ್ಲ. ಬಟ್ ಪ್ರೆಸ್ಬಯೋಪಿಯ ಅನ್ನೋದು ಆಫ್ಟರ್ ದ ಏಜ್ ಆಫ್ 40 ಇಯರ್ಸ್. ಈ ಮಯೋಪಿಯ ಮೋಸ್ಟ್ ಕಾಮನ್ಲಿ ನಮಗೆ ತುಂಬ ಹೆಚ್ಚಾಗಿ ಕಂಡು ಬರುವಂತದ್ದು ಮಯೋಪಿಯ, ಮತ್ತೆ ಶಾರ್ಟ್ ಸೈಟೆಡ್ ಅಂತ ಹೇಳಿದ್ನಲ್ಲ, ಅದು ತುಂಬಾ ಕಂಡು ಬರುತ್ತದೆ. ಅದು ಯೂಶಲಿ ಚಿಕ್ಕ ಮಕ್ಕಳಿಂದ ಶುರುವಾಗಬಹುದು. ಯೂಶಲಿ ಮಯೋಪಿಯ ತುಂಬಾ ಕಾಮನ್ ಆಗಿರೋದಕ್ಕೋಸ್ಕರ ಕೆಲವೊಮ್ಮೆ ಮಕ್ಕಳು ಈ ಟಿವಿಯನ್ನ ಇಲ್ಲ ಫೋನನ್ನ ತುಂಬಾ ಹತ್ತಿರದಿಂದ ನೋಡ್ತಾರೆ. ನನ್ನ ಯೂಶಲಿ ಕ್ವಶನ್ಸ್ ಕೇಳ್ತಾರೆ, ಸರ್ ಫೋನ್ ನೋಡೋದ್ರಿಂದ ಟಿವಿ ನೋಡೋದ್ರಿಂದ ಗ್ಲಾಸ್ ಬರ್ತದ ಅಂತ. ಆಕ್ಚುಲಿ ಗ್ಲಾಸ್ ಬರುದು ಅನ್ನೋದು ಹೇಳೋದಕ್ಕಿಂತ ಅವರಿಗೆ ದೃಷ್ಟಿದೋಷ, ಅದೇ ಮಯೋಪಿಯ ಅಂತ ಹೇಳ್ತೇವಲ್ಲ, ಆ ದೃಷ್ಟಿದೋಷ ಇದ್ರೆ ಅವರಿಗೆ ದೂರದ್ದು ಕಾಣುದಿಲ್ಲ. ಅವಾಗ ಎಂತ ಮಾಡ್ತಾರೆ ಅಂತಂದ್ರೆ ಹೋಗಿ ಟಿವಿ ಹತ್ತಿರದಿಂದ ನೋಡುದು, ಫೋನನ್ನ ಹತ್ತಿರಕ್ಕೆ ತಂದು ನೋಡುದು, ಬಿಕಾಸ್ ಅವರಿಗೆ ವಿಸಿಬಿಲಿಟಿ ಸ್ವಲ್ಪ ಕಡಿಮೆ ಇರ್ತದೆ. ಸೊ ದೇ ವಿಲ್ ಗೋ ಕ್ಲೋಸ್ ಟು ದ ಎನಿ ಗ್ಯಾಜೆಟ್ಸ್, ಟಿವಿ ಆಗಿರ್ಬೋದು ಫೋನ್ ಆಗಿರ್ಬೋದು, ತುಂಬಾ ಹತ್ತಿರ ನೋಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ಇನ್ ಕೇಸ್ ಆ ತರ ಏನಾದ್ರು ಮಕ್ಕಳು ಆ ತರ ಏನಾದ್ರು ಮಾಡ್ತಾ ಇದ್ರೆ, ಸೊ ಮೇ ಬಿ ಅವರಿಗೆ ದೃಷ್ಟಿದೋಷ ಇರ್ಬೋದು, ಮಯೋಪಿಯ ಇರಬಹುದು. ಸೊ ಆವಾಗ ಅವ್ರನ್ನ ಕೂಡಲೇ ತಂದು ನಮ್ಗೆ ಕಣ್ಣಿನ ಡಾಕ್ಟರ್ ಅಲ್ಲಿ ಪರೀಕ್ಷೆ ಮಾಡಿಸ್ಕೊಂಡು ಸೂಕ್ತವಾದ ಕಣ್ಣಿನ ಕರ್ಣಕವನ್ನು ಮಾಡಿಸ್ಕೋಬಹುದು. ಯೂಶಲಿ ಏನಾಗ್ತದೆ ಅಂತಂದ್ರೆ ಅಟ್ ಏಜ್ ಆಫ್ 3 or 4 ಇಯರ್ಸ್ ಮಕ್ಕಳು ಅಷ್ಟು ಮಾತಾಡುದಿಲ್ಲ, ಸ್ಕೂಲಿಗೆ ಹೋಗುದಿಲ್ಲ, ಸೊ ಅದಷ್ಟು ಕೂಡಲೇ ಗೊತ್ತಾಗುದಿಲ್ಲ. ಅಂಡ್ ವೆನ್ ಯಾವಾಗ ಅವರು ಶಾಲೆಗೆ ಹೋಗ್ಲಿಕ್ಕೆ ಶುರು ಮಾಡ್ತಾರೆ ಆಫ್ಟರ್ ಏಜ್ ಆಫ್ 5 ಇಯರ್ಸ್ ಆದ್ಮೇಲೆ, ಸ್ಕೂಲಲ್ಲಿ ಹೋದಾವಾಗ ಬೋರ್ಡ್ ಕಾಣಲಿಕ್ಕಿಲ್ಲ, ಕರೆಕ್ಟ್ ಆಗಿ ಬರೆಯೋದಿಲ್ಲ ಮೋಸ್ಟ್ಲಿ ಅವರಿಗೆ, ಬಿಕಾಸ್ ಅವರಿಗೆ ಕರೆಕ್ಟ್ ಆಗಿ ಬೋರ್ಡ್ ಕಾಣ್ತಿರ್ಬೋದು. ಅವಾಗ ಅವರಿಗೆ ಸ್ವಲ್ಪ ಬರೆಯೋದ್ರಲ್ಲಿ ಪ್ರಾಬ್ಲಮ್ ಆಗ್ತದೆ, ಹೇಳುದಿಲ್ಲ. ಸೊ ಅವಾಗ ಗೊತ್ತಾಗುದೇ ಅದು ಪ್ರೆಸೆಂಟೇಷನ್ ಯೂಶಲಿ 5-6 ಇಯರ್ಸ್ ಮೇಲೆ ಯೂಶಲಿ ಬರ್ತದೆ ಅದು. ಬಟ್ ಯು ಅಬ್ಸರ್ವೇಷನ್ ಅಂದ್ರೆ ಇವಾಗ ಸ್ಕೂಲ್ ಅಂಗನವಾಡಿಯಲ್ಲಿ ಇರ್ಬೋದು, ಇಲ್ಲ LKG UKGಯಲ್ಲಿ ಇರ್ಬೋದು, ಅಥವಾ ಮನೆಯಲ್ಲಿ ಪೇರೆಂಟ್ಸ್ ಮಕ್ಕಳನ್ನು ಅಬ್ಸರ್ವ್ ಮಾಡ್ಬೇಕು. ಅವರು ಟಿವಿನ ತುಂಬಾ ಹತ್ತಿರದಿಂದ ನೋಡ್ತಾ ಇದ್ರೆ, ಫೋನ್ ಅನ್ನು ತುಂಬಾ ಹತ್ತಿರದಿಂದ ನೋಡ್ತಾ ಇದ್ರೆ ಅವರಿಗೆ ದೃಷ್ಟಿದೋಷ ಇರ್ಬೋದು. ಅವರಿಗೆ ಅದು ನೋಡ್ತಾ ಇರೋದ್ರಿಂದ ಬರುದಲ್ಲ, ಬಟ್ ಅವರಿಗೆ ದೃಷ್ಟಿದೋಷ ಇರೋದಕ್ಕೋಸ್ಕರ ಅವರನ್ನು ತುಂಬಾ ಹತ್ತಿರ ನೋಡ್ತಾರೆ. ಸೊ ಇನ್ ದಾಟ್ ಕೇಸ್ ಅವರು ಕೂಡಲೇ ಆ ತರ ಅಬ್ಸರ್ವ್ ಮಾಡಿದ್ರೆ ಕೂಡಲೇ ಬಂದು ಚೆಕ್ ಮಾಡಿಸ್ಕೊಂಡು ಅದಕ್ಕೆ ಸೂಕ್ತವಾದ ಗ್ಲಾಸಸ್ ಅನ್ನ ಮಾಡಿಸ್ಕೋಬಹುದು. ಇನ್ ಸೇಮ್ ವೇನ್ ಹೈಪರ್ಮೆಟ್ರೋಪಿಯ ಆಲ್ಸೋ, ಅವರಿಗೆ ಅದು ಲಾಂಗ್ ಸೈಟೆಡ್ನೆಸ್ ಅವಾಗಲೂ ಅವರಿಗೆ ಅದು ಸ್ವಲ್ಪ ಬ್ಲರ್ ಆಗ್ತಾ ಇದ್ರೆ ದೇ ಕ್ಯಾನ್ ಕಮ್ ಅಂಡ್ ಗೆಟ್ ಇಟ್ ಡನ್. ಮತ್ತೆ ಬರುವಂಥದ್ದು ಪ್ರೆಸ್ಬಯೋಪಿಯ, ಅದು ಅಟ್ ದ ಏಜ್ ಆಫ್ 40. ಯೂಶುವಲ್ ಆಗಿ ಇಂಡಿಯಾದಲ್ಲಿ ಅವರೇಜ್ ಏಜ್ ಇಸ್ 38 ಇಯರ್ಸ್. ಸೊ 37 to 37 ಆದ್ಮೇಲೆ ಹತ್ತದ್ದು ಮಂಜಾಗ್ತಾ ಇದ್ರೆ ಒಮ್ಮೆ ಬಂದು ದೂರದ್ ಕಾಣ್ತದೆ, ಹತ್ತದ ಮಂಜಾಗ್ತಾ ಇರ್ತದೆ ಬಂದು ಹೇಳ್ತಾರೆ ಯೂಶುವಲಿ. ಸೊ ಚಾಲಿಸ್ಕಾ ಚಶ್ಮಾ ಅಂತ ಒಂದು ಉಂಟಲ್ಲ ನೇಮ್ ಹಾಗೆ. ಸೊ 40 ವರ್ಷ ಆಗಿದ ತಕ್ಷಣ ಒಮ್ಮೆ ಬಂದು ಚೆಕ್ ಮಾಡಿಸ್ಕೊಂಡು ಸೂಕ್ತವಾದ ಗ್ಲಾಸ್ ಏನುಂಟು ಪವರ್ ಏನುಂಟು ಅದನ್ನ ಮಾಡಿಸಿದ್ರೆ ಆಯ್ತು. ಇದಿಷ್ಟು ದೃಷ್ಟಿದೋಷದ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ.
0: ದೃಷ್ಟಿದೋಷದ ಬಗ್ಗೆ ಬಹಳ ವಿವರವಾಗಿ ಮಾಹಿತಿಯನ್ನ ಕೊಟ್ರಿ ಡಾಕ್ಟ್ರೆ. ಕಣ್ಣಿನ ಪೊರೆ ಸಮಸ್ಯೆಗಳ ಬಗ್ಗೆ ಕೂಡ ಸಾಕಷ್ಟು ನಮ್ಮ ಜನರು ಮಾತಾಡ್ತಾರೆ, ಅದರ ಬಗ್ಗೆ ತಾವು ತಿಳುವಳಿಕೆ ಕೊಡುವುದಾದ್ರೆ?
1: ಪೊರೆಯ ಸಮಸ್ಯೆ ಹೌದು, ಅದು ತುಂಬಾ ಕಂಡು ಬರ್ತದೆ ಯೂಶುವಲಿ ಆಫ್ಟರ್ 40 ಇಯರ್ಸ್, 40 ಮೇಲೆ ಬರುವಂತದ್ದು. 40 ಮೇಲೆ ಕಣ್ಣು ಮಂಜಾಗ್ತಿದ್ರೆ ಒಮ್ಮೆ ಬಂದು ಕಣ್ಣು ಚೆಕ್ ಮಾಡಿಸ್ಕೊಂಡು ಪೊರೆನ ಅಥವಾ ಗ್ಲಾಸ್ ಅಂತ ಒಮ್ಮೆ ಚೆಕ್ ಮಾಡಿಸ್ಕೊಳ್ಳೋದು ಬೆಟರ್. ಯೂಶುವಲ್ ಆಗಿ ಅದು ವಿ ಕಾಲ್ ಇಟ್ ಆಸ್ ಸೆನೈಲ್ ಇಮ್ಯಚುರ್ ಕ್ಯಾಟರಾಕ್ಟ್. ಸೆನೈಲ್ ಅಂತಂದ್ರೆ ಎಲ್ಡರ್ಲಿ ಅಂದ್ರೆ ಓಲ್ಡ್ ಏಜ್, ಅಂದ್ರೆ ವಯಸ್ಸಾದವರಿಗೆ ಬರುವಂತಂದು ಅರ್ಥ. ಸೊ ಆಫ್ಟರ್ 40 ಇಯರ್ಸ್ ಆಫ್ ಏಜ್ ದೇ ಕ್ಯಾನ್ ಕಮ್ ಅಂಡ್ ಗೆಟ್ ಇಟ್ ಡನ್, ಟೆಸ್ಟ್ ಮಾಡಿಸ್ಕೋಬಹುದು. ಪೊರೆ ಇದ್ರೆ ಅದಕ್ಕೆ ಸೂಕ್ತವಾದ ನಾವು ಚಿಕಿತ್ಸೆಯನ್ನು ಕೊಟ್ಟು ಅದನ್ನು ತೆಗಿಬಹುದು. ಬಟ್ ವಿದಿನ್ 40 ಇಯರ್ಸ್ ಆಲ್ಸೋ ಕೆಲವೊಮ್ಮೆ 40 ವರ್ಷಕ್ಕಿಂತ ಮುಂಚೆನೂ ಬರಬಹುದು. ಅದರ ಏನಂತಾರೆ ಅದರದ್ದು ಒಂದು ಇನ್ಸಿಡೆನ್ಸ್ ತುಂಬಾ ಕಡಿಮೆ ಇರ್ತದೆ, ಬಟ್ ಕೆಲವೊಮ್ಮೆ ಚಿಕ್ಕ ವಯಸ್ಸಿಂದ ಏನಾದ್ರು ಶುಗರ್ಸ್ ಇದ್ರೆ ಅಥವಾ ಬೇರೆ ಮೆಟಬಾಲಿಕ್ ಡಿಸೀಸಸ್ ಏನಾಗಿದ್ರೆ, ಅದು ಮುಂಚೆ ಏನಾದ್ರು ಕಣ್ಣಿಗೆ ಪೆಟ್ಟು ಬಿದ್ದಿದ್ರೆ, ಆ ಥರ ಕೆಲವೊಮ್ಮೆ ಈ ರೇರ್ ಕೇಸಸ್ ಅಲ್ಲಿ 40 ವರ್ಷಕ್ಕಿಂತ ಮುಂಚೆನೆ ಪೊರೆ ಬರ್ತದೆ. ಸೊ ಇನ್ ದ್ಯಾಟ್ ಕೇಸ್ ಅದನ್ನ ಬಂದಿದ್ರೆ ಅದು ಕಣ್ಣು ಮಂಜಾಗ್ತದೆ, ಹೊಗೆ ಹಾಗೆ ಮೋಡ ಕವಿದ ಹಾಗೆ ಕಾಣ್ತದೆ. ಸೊ ಆವಾಗ ಬಂದು ಅವ್ರ ಮೇಲೆ ಚೆಕ್ ಮಾಡಿಸ್ಕೊಂಡು ಅದು ಪೊರೆನ ಅಥವಾ ಗ್ಲಾಸ್ ಅಂತ ಚೆಕ್ ಮಾಡಿಸ್ಕೊಂಡು ಬಂದಿದ್ರೆ ಅದನ್ನ ರಿಮೂವ್ ಮಾಡಿ ನಾವು ಕೊಡ್ಬೋದು. ಅದಕ್ಕೆ ನಾವು ಯೂಶ್ವಲಿ ಪೊರೆ ತೆಗೆಯೋದಂತಂದ್ರೆ ಪೊರೆ ತೆಗೆದು ನಾವು ಅದಕ್ಕೆ ಲೆನ್ಸ್ ಕೂಡ ಒಳಗಡೆ ಹಾಕಬೇಕು, ಏನಕ್ಕಂದ್ರೆ ಅವರಿಗೆ ಕ್ಲಿಯರ್ ಆಗಿ ಕಾಣಲಿಕ್ಕೆ ಅಂತ. ಸೊ ವಿ ವಿಲ್ ರಿಮೂವ್ ದ ಕ್ಯಾಟರಾಕ್ಟ್ ಅಂಡ್ ವಿಲ್ ಪುಟ್ ದ ಸೂಟೇಬಲ್ ಲೆನ್ಸ್, ಇಂಟ್ರಾಕ್ಯುಲರ್ ಲೆನ್ಸ್ ವಾಟ್ ವಿ ಕಾಲ್, ಅದನ್ನು ಹಾಕಿ ಮತ್ತೆ ಅವ್ರಿಗೆ ದೃಷ್ಟಿ ಚೆನ್ನಾಗಿ ಕಾಣೋ ಹಾಗೆ ಮಾಡಬಹುದು. ಯೂಶ್ವಲಿ ಅದು ಬರೋದು 40 ಇಯರ್ಸ್ ಮೇಲೇನೆ, ಅದಕ್ಕೆ ತುಂಬಾ ತರ ಗೈಡಿಂಗ್ಸ್ ಇರ್ತದೆ. ಒಂದು 1, 2, 3, 4 ಹೀಗೆ 4 ಗ್ರೇಡಿಂಗ್ಸ್ ಇರ್ತದೆ. ಮತ್ತೆ ಸೆಕೆಂಡ್ ಗ್ರೇಡ್ ಅಲ್ಲಿ ಸ್ವಲ್ಪ ಮಂಜು ಮಂಜಾಗ್ತದೆ, ಬಟ್ ಆಫ್ಟರ್ 3rd or 4th ಗ್ರೇಡ್ ಸ್ವಲ್ಪ ಜಾಸ್ತಿ ಆದವಾಗ ತುಂಬಾ ಮಂಜಾಗ್ತದೆ. ಅದು ಬರೀ ಲೈಟ್ ಮಾತ್ರ ಕಾಣದಿರ್ಬೋದು, ಮತ್ತೆ ಒಂದು ಜಸ್ಟ್ ಒಂದು 1-2 meter ಅಷ್ಟೇ ಕಾಣ್ತದೆ. ಸೊ ಅದಕ್ಕೆ ಯೂಶ್ವಲಿ ಕೇಳ್ತಾರೆ ಪೊರೆ ತೆಗಿಬೇಕಾದ್ರೆ ಪೂರ್ತಿ ಬರಬೇಕು ಅಂತ, ಆತರ ಏನಿಲ್ಲ. ಅವರಿಗೆ ಸಮಸ್ಯೆ ಆಗ್ತಾ ಇದ್ರೆ, ತುಂಬಾ ಡೈಲಿ ರುಟೀನ್ ಕೆಲಸ ಮಾಡ್ಕೊಳ್ಳಿಕ್ಕೆ ಸಮಸ್ಯೆ ಆಗ್ತಾ ಇದ್ರೆ ಅವಾಗ ಅವ್ರು ಅದನ್ನು ಬಂದು ಎಷ್ಟು ಪೊರೆ ಉಂಟಂತ ನೋಡಿ ಚೆಕ್ ಮಾಡಿಸ್ಕೊಂಡು ಇನ್ ಕೇಸ್ ರಿಕ್ವೈರ್ಡ್ ವಿ ಕ್ಯಾನ್ ಅದೇ ಆಪರೇಷನ್ ಮಾಡಿ ಅದನ್ನ ತೆಗೆದು ನಾವು ಲೆನ್ಸ್ ಎಲ್ಲ ಹಾಕಿ ಅದನ್ನ ಕ್ಲಿಯರ್ ಮಾಡಿ ಕೊಡಬಹುದು.
0: ಹಾಗೆಯೇ ನಮ್ಮ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಮೊಬೈಲ್ ಬಳಕೆ ಮಾಡಿಯೇ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಸಣ್ಣ ಮಕ್ಕಳಿಂದ ಹಿಡಿದು ಪ್ರಾಯದವರೆಗೂ ಎಲ್ಲರೂ ಮೊಬೈಲ್ ಅನ್ನ ನೋಡ್ತಾರೆ. ಈ ಮೊಬೈಲ್ ನೋಡೋದ್ರಿಂದ ಸುಮಾರು ಅಷ್ಟು ಸಮಸ್ಯೆಗಳು ಬರ್ತದೆ ಅಂತ ಹೇಳ್ತಾರೆ. ಇದನ್ನ ಒಂದು ಕಮ್ಮಿ ಮಾಡಬೇಕು ಮತ್ತೆ ಕಣ್ಣಿನ ಆರೋಗ್ಯವನ್ನು ಈ ಮೂಲಕ ಕಾಪಾಡಬೇಕು ಎನ್ನುವ ದೃಷ್ಟಿಯಲ್ಲಿ ಏನು ಹೇಳ್ತೀರಿ?
1: ಹೌದು, ಇವಾಗ ತುಂಬಾ ಗ್ಯಾಜೆಟ್ಸ್ ಯೂಸ್ ತುಂಬಾ ಆಗ್ತಾ ಉಂಟು, ಪರ್ಟಿಕ್ಯುಲರ್ಲಿ ಮೊಬೈಲ್ ತುಂಬಾ ಯೂಸ್ ಮಾಡ್ತಾರೆ. ಟೆಕ್ಸ್ ಆಲ್ಸೋ ಲಾಟ್ ಆಫ್ ಯೂಸ್, ದೇ ವಿಲ್ ಯೂಸ್ ಕಂಪ್ಯೂಟರ್ಸ್ ಆಲ್ಸೋ ಫಾರ್ ಲಾಂಗ್ ಪೀರಿಯಡ್ ಆಫ್ ಟೈಮ್, ಒಂದು 6 ಗಂಟೆ 8 ಗಂಟೆ ಅದನ್ನು ಕಂಟಿನ್ಯೂಸ್ ಯೂಸ್ ಮಾಡ್ತಾರೆ. ಅದೇನು ಸಮಸ್ಯೆಗಳಾಗ್ತವೆ ಯೂಶ್ವಲಿ ಸ್ಪೆಸಿಫಿಕಲಿ ಫ್ರಮ್ ದ ಫೋನ್, ಮೊಬೈಲ್ ಫೋನ್ ಅದು ಯೂಶ್ವಲಿ ಬ್ಲೂ ಲೈಟ್ ಎಮಿಷನ್ ಮಾಡ್ತಾರೆ. ಇಟ್ಸ್ ವೆರಿ ಹೈ ಎನರ್ಜಿ ಲೈಟ್, ಬ್ಲೂ ಲೈಟ್ ಎಮಿಷನ್ ಅದು ಹೊರಹಾಕ್ತದೆ. ಅದು ಪ್ರೊಲಾಂಗ್ ಟೈಮ್ ತುಂಬಾ ಟೈಮ್ ತನಕ ನೋಡ್ತಾ ಇದ್ರೆ ಅದರಿಂದ ಸ್ವಲ್ಪ ನಮ್ದು ಅಕ್ಷಿಪಟಲ ಏನಂತೇವೆ ಕಣ್ಣಿದ್ದು ರೆಟಿನಾ ಅಂತ ಏನುಂಟು, ಅದಕ್ಕೆ ಸ್ವಲ್ಪ ಡ್ಯಾಮೇಜ್ ಆಗ್ಬೋದು. ಸ್ಪೆಸಿಫಿಕಲಿ ಮತ್ತೆ ಈ ಡ್ಯೂರಿಂಗ್ ನೈಟ್ ಟೈಮ್, ಇನ್ ಕೇಸ್ ದೇ ತುಂಬಾ ಮಲಗೋಕ್ಕಿಂತ ಮುಂಚೆ ತುಂಬಾ ಹೊತ್ತು ಅವರು ಫೋನ್ ಅನ್ನು ಯೂಸ್ ಮಾಡ್ತಾ ಇದ್ರೆ ಅವಾಗ ಮೆಲಟೋನಿನ್ ಅಂತ ಒಂದು ಉಂಟು, ಅದು ಒಂದು ಅಂಶ ಉಂಟು ಬಾಡಿಲಿ, ಅದು ಸ್ವಲ್ಪ ಸಪ್ರೆಸ್ ಆಗ್ತದೆ. ಅದು ನಮ್ಗೆ ಸ್ಲೀಪ್ಗೆ ಹೆಲ್ಪ್ ಮಾಡ್ತದೆ. ಸೊ ಅದು ಸಪ್ರೆಸ್ ಆದವಾಗ ಸ್ಲೀಪ್ ಸ್ವಲ್ಪ ಡಿಸ್ಟರ್ಬ್ ಆಗ್ತದೆ, ಸೊ ನಿದ್ದೆ ಬರದೇ ಇರುವುದು, ಸ್ಲೀಪ್ ಇನ್ಸೋಮ್ನಿ ಅಂತ ಹೇಳ್ತೇವೆ, ಅದೆಲ್ಲ ತೊಂದರೆ ಕೊಡ್ತದೆ. ಇನ್ನೊಂದು ಗಾಡಸ್ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತ, ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತಂದ್ರೆ ಈ ಫೋನ್ ಆಗ್ಬಹುದು ಅಥವಾ ಕಂಪ್ಯೂಟರ್ ಆಗ್ಬಹುದು, ಇದನ್ನ ಲಾಂಗ್ ಟೈಮ್ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡುವಾಗ ಕಣ್ಣಿಗೆ ಡ್ರೈನೆಸ್ ಬರ್ತದೆ, ಮತ್ತೆ ಕಣ್ಣು ಮಂಜಾಗ್ತದೆ, ಮತ್ತೆ ಕಣ್ಣಲ್ಲಿ ಉರಿ ಬರುವಂತದ್ದು, ಮತ್ತೆ ಕುತ್ತಿಗೆ ನೋವಾಗುವಂಥದ್ದು, ಅದೆಲ್ಲ ಅದೊಂದು 4-5 ಅಂಶನ ಸೇರಿ ಅದನ್ನ ಸಿಂಡ್ರೋಮ್ ಅಂತ ಕರಿತೇವೆ. ಸಿಂಡ್ರೋಮ್ ಅಂತ 4-5 ಅಂಶ ಸೇರಿ ಆಗುವಂಥದ್ದು. ಸೊ ಇದು ಆಗ್ತದೆ, ಅದು ಆಗುವುದು ಯಾಕೆ ಅಂತಂದ್ರೆ ಯೂಶ್ವಲಿ ಲಾಂಗ್ ಟೈಮ್ಗೋಸ್ಕರ, ತುಂಬಾ 6 hours, 8 hours, 10 hours, ಸಮಟೈಮ್ಸ್ ಕೆಲವೊಬ್ಬರು 12 hours, ಈವನ್ ಆಫ್ಟರ್ ಕಂಪ್ಯೂಟರ್ ಅಂತ ಹೇಳ್ತಾರೆ, ಕಂಪ್ಯೂಟರ್ ಯೂಸ್ ಮಾಡಿ ಆದ ಮೇಲೆ ಮತ್ತೆ ವಾಪಸ್ ಬಂದು ಫೋನ್ ನೋಡ್ತಾರೆ. ಸೊ ಎನಿ ಸ್ಕ್ರೀನ್, ಎನಿ ಗ್ಯಾಜೆಟ್ಸ್ ಕಂಟಿನ್ಯೂಸ್ ಯೂಸ್ ಮಾಡುವಾಗ ಅದು ಸ್ವಲ್ಪ ಡ್ಯಾಮೇಜ್ ಆಗ್ತದೆ, ದಟ್ ಇಸ್ ಕಾಲ್ಡ್ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತ. ಮತ್ತೆ ಕಣ್ಣು ಸ್ವಲ್ಪ ಸ್ಟ್ರೈನ್ ಆಗ್ಬೋದು, ಇನ್ ಕೇಸ್ ಅವರಿಗೆ ಆಲ್ರೆಡಿ ಪವರ್ ಇದ್ರೆ ಮಯೋಪೆ ಅಂತ ಹೇಳಿದ್ದೇನೆ ಅವಾಗ ನಾನು, ಅದನ್ನು ಪವರ್ ಇದ್ರೆ ಮತ್ತೆ ಈ ತರ ತುಂಬಾ ಸ್ಕ್ರೀನ್ ಟೈಮ್ ಯೂಸ್ ಮಾಡುವಾಗ ಸ್ವಲ್ಪ ಅವರಿಗೆ ಸ್ಟ್ರೆಸ್ ಸ್ಟ್ರೈನ್ ಫೀಲ್ ಆಗಬಹುದು. ಮತ್ತೆ ಬ್ಲಿಂಕ್ ರೇಟ್ ಅನ್ನು ಹೇಳ್ತೇವೆ, ಏನಕ್ಕೆ ನಮ್ಮ ಕಣ್ಣ ರೆಪ್ಪೆ ಅನ್ನೋಂತು ನಮ್ಮ ಕಣ್ಣಿನ ಮೇಲೆ ಒಂದು ನೀರಿನ ಅಂಶ ಇರ್ತದೆ, ಅದು ಕಣ್ಣು ಮತ್ತೆ ರೆಪ್ಪೆ ಮತ್ತು ಕಣ್ಣು ಕ್ಲೋಸ್ ಆಗುವಾಗ ಒಂದಕ್ಕೊಂದು ತಾಗಿ ಅದು ಡ್ಯಾಮೇಜ್ ಆಗಬಾರ್ದು ಅಥವಾ ಹರಚಬಾರ್ದು ಅಂತ ಹೇಳಿ ಒಂದು ನೀರಿನ ಅಂಶ ಇರ್ತದೆ. ಸೊ ಅದು ಯಾವಾಗ ಇವರು ನಾವು 1 ನಿಮಿಷಕ್ಕೆ 10 times ಬ್ಲಿಂಕ್ ಮಾಡ್ತೇವೆ, ಅದು ಬ್ಲಿಂಕ್ ಆಗುವುದು ಏನಕ್ಕಂತಂದ್ರೆ ಹೊರಗಡೆ ಧೂಳು ಬಂದು ಕೂತಿರ್ತದೆ ನಮ್ಮ ಕಣ್ಣಿನ ಮೇಲೆ, ಆ ನೀರಿನ ಮೇಲೆ ಕಣ್ಣು ಬ್ಲಿಂಕ್ ಮಾಡಿದವಾಗ ನೀರು ಡ್ರೈನ್ ಆಗಿ ಹೋಗ್ತದೆ, ಮತ್ತೆ ಹೊಸ ನೀರು ಬರ್ತದೆ, ಮತ್ತೆ ಹೊಸ ಡಸ್ಟ್ ಬಂದರೆ ಧೂಳು ಕೂತ ಅಥವಾ ಡಸ್ಟ್ ಕ್ಲೀನ್ ಮಾಡಲಿಕ್ಕೆ ಅಂತ ಹೊಸ ನೀರು ಬರ್ತದೆ. ಯಾವಾಗ 1 ನಿಮಿಷ ಕಂಟಿನ್ಯೂಸ್ ಫೋನ್ ನೋಡುವಾಗ ಅಥವಾ ಕಂಪ್ಯೂಟರ್ ನೋಡುವಾಗ ನಾವು ಯಾವಾಗ ಕಣ್ಣು ಮುಚ್ಚೋದಿಲ್ಲ ಆವಾಗ ನೀರು ನಮ್ಮ ಔಟ್ ಸೈಡ್ ಅಟ್ಮಾಸ್ಫಿಯರ್ ಗಾಳಿಗೆ ಆರಿ ಹೋಗ್ತದೆ. ಸೊ ಅವಾಗ ಸಡನ್ ಕಣ್ಣು ಮುಚ್ಚಿದಾಗ ಕಣ್ಣು ಉರಿಯುವುದು, ಮರಳೆ ಇದ್ದಾಗ ಅನ್ಸೋದು, ಸ್ಯಾಂಡ್ ಇದ್ದಾಗ ಅನ್ಸೋದು, ಆ ಥರ ಎಲ್ಲ ಅನ್ಸದೆ. ಸೊ ಅದು ಎಲ್ಲದು ಸ್ಕ್ರೀನ್ನ ಇದು ಮಾಡೋದಿಂದಾನೆ. ಸೊ ಇದನ್ನ ಹೇಗೆ ನಾವು ತಡೆಗಟ್ಟಬಹುದು ಅಂತಂದ್ರೆ, ಫಸ್ಟ್ ಥಿಂಗ್ ಈಸ್ ದೇರ್ ಇಸ್ ಅ ರೂಲ್, 20-20-20 rule ಅಂತ. ಸೊ ಎವ್ರಿ ಗ್ಯಾಜೆಟ್ಸ್ ಓದೋದನ್ನ, ಫೋನ್ ಆಗಲಿ ಅಥವಾ ಕಂಪ್ಯೂಟರ್ ಆಗಲಿ ಅಥವಾ ಯಾವುದನ್ನು ನೋಡೋದು ಕಂಟಿನ್ಯೂಸ್ ನೋಡಿ ವರ್ಕ್ ಇದ್ದಾವಾಗ ಎವ್ರಿ 20 ನಿಮಿಷಕ್ಕೊಮ್ಮೆ 20 ಮಿನಿಟ್ಸ್ 20-20-20 ರೂಲಲ್ಲಿ 20 ನಿಮಿಷಕ್ಕೊಮ್ಮೆ ಫಸ್ಟ್ ಅವರು 20 ಸೆಕೆಂಡ್, 20 ನಿಮಿಷ ಆಗಿದ ತಕ್ಷಣ ಒಂದು 20 ಸೆಕೆಂಡ್ ಅವರಿಂದ ಒಂದು 20 ಫೀಟ್ ಅಲ್ಲಿ ಯಾವ್ದಾದ್ರು ಒಂದು ಆಬ್ಜೆಕ್ಟ್ ಇರ್ತಾರಲ್ಲ ವಸ್ತುವನ್ನು ಒಂದು 20 ಸೆಕೆಂಡ್ ನೋಡ್ಬೇಕು, ಮತ್ತೆ 20 ನಿಮಿಷ ಕಂಪ್ಯೂಟರ್ ವರ್ಕ್ ಅಥವಾ ಗ್ಯಾಜೆಟ್ಸ್ ವರ್ಕ್, ಮತ್ತೆ 20 ಸೆಕೆಂಡ್ ದೂರ ನೋಡ್ಬೇಕು. ಸೊ ಹಾಗೆ 20 ಮಿನಿಟ್ಸ್ ಗೆ ಒಂದು 20 ಸೆಕೆಂಡ್ 20 ಫೀಟ್ ಆಬ್ಜೆಕ್ಟ್ ಒಮ್ಮೆ ನೋಡ್ಬೇಕು. ದಟ್ ಇಸ್ ಕಾಲ್ಡ್ 20-20-20 ರೂಲ್. ಅವಾಗ ಏನಾಗ್ತದೆ ಅಂದ್ರೆ ಕಣ್ಣು ಸ್ವಲ್ಪ ಸ್ಟ್ರೈನ್ ಆಗುದಿಲ್ಲ, ಮತ್ತೆ ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ತದೆ. ಮತ್ತೆ ಅವರು ಕಂಪ್ಯೂಟರ್ ಅಥವಾ ಫೋನ್ ಯಾವುದೇ ಯೂಸ್ ಆಬ್ಜೆಕ್ಟ್ ಗ್ಯಾಜೆಟ್ ಯೂಸ್ ಮಾಡ್ತಿರ್ಬೋದು, ಅವುದನ್ನ ಸರೌಂಡಿಂಗ್ ಲೈಟ್ ಏನುಂಟು ಅದರ ಲೈಟಿಗೆ ಅವರು ಅದನ್ನ ಸೆಟ್ ಮಾಡಿ ಇಟ್ಕೋಬೇಕು ಕಂಪ್ಯೂಟರ್ ಸ್ಕ್ರೀನ್ ಅನ್ನು. ಅವಾಗ ಅದು ಕಣ್ಣಿಗೆ ಸ್ಟ್ರೈನ್ ಆಗುದಿಲ್ಲ. ಮತ್ತೆ ಎನಿ ಬ್ಲೂ ಲೈಟ್ ಫಿಲ್ಟರ್ಸ್ ನೈಟ್ ಮೋಡ್ ಹಾಕೊಳ್ಳೋದು, ಬಿಕಾಸ್ ಅದರಲ್ಲಿ ಸ್ವಲ್ಪ ಲೈಟ್ ಕಡಿಮೆ ಇರ್ತದಲ್ಲ ಅದು ಹಾಕೋಬಹುದು. ಮತ್ತೆ ರುಟೀನ್ ಐ ಚೆಕಪ್ ಎವ್ರಿ 3 ಮಂತ್ಸ್ ಆರ್ 6 ಮಂತ್ ಒಮ್ಮೆ ರುಟೀನ್ ಐ ಚೆಕಪ್ ಅವರು ಮಾಡಿಸ್ಕೊಳ್ತಾ ಇರ್ಬೋದು. ಸ್ಪೆಸಿಫಿಕಲಿ ಈ ತರ ಕಂಪ್ಯೂಟರ್ ಯೂಸ್ ಮಾಡುವಾಗ ಈ ತರ ಮೆಷರ್ಮೆಂಟ್ಸ್, ಈ 20-20-20 ರೂಲ್ ಏನಿದೆ, ಮತ್ತೆ ಅದರ ಲೈಟ್ ಬ್ರೈಟ್ನೆಸ್ ಕಡಿಮೆ ಮಾಡ್ಕೊಳ್ಳೋದು ಅಥವಾ ಬ್ಲೂ ಲೈಟ್ ಫಿಲ್ಟರ್ ಅನ್ನು ಹಾಕೊಳ್ಳೋದ್ರಿಂದ ತುಂಬಾ ಅನುಕೂಲ ಆಗ್ತದೆ. ಸೊ ವಾಟ್ ಐ ಸೇ ಅದೇ, ಸ್ವಲ್ಪ ರೆಸ್ಟ್ ಕೊಟ್ಟು ಸ್ವಲ್ಪ ಕೆಲಸ ಮಾಡ್ತಾರೆ ಬೆಟರ್ ಅಂತ.

0: ಈ ಕಣ್ಣಿನ ಇನ್ಫೆಕ್ಷನ್ ಎಲ್ಲ ಸಾಮಾನ್ಯವಾಗಿ ಶುರು ಆಗುತ್ತೆ. ಕಣ್ಣು ಕೆಂಪಾದಾಗ ಅಥವಾ ಕಣ್ಣಲ್ಲಿ ನೀರು ಬಂದಾಗ ಸಾಕಷ್ಟು ಜನರು ಆತಂಕಕ್ಕೆ ಒಳಗಾಗ್ತಾರೆ. ಈ ಕಣ್ಣಿನ ಇನ್ಫೆಕ್ಷನ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡುವುದಾದ್ರೆ,
1: ಕಣ್ಣು ಕೆಂಪಾಗುವಿಕೆ ಅದು ಇನ್ಫೆಕ್ಷನ್ ಆಗಿರಲೂಬಹುದು ಅಥವಾ ಅಲರ್ಜಿ ಆಗಿರಲೂಬಹುದು. ಅಲರ್ಜಿ ವಿ ಕಾಲ್ ಇಟ್ ಆಸ್ ಇನ್ಫೆಕ್ಷಸ್ ಆರ್ ನಾನ್ ಇನ್ಫೆಕ್ಷಸ್. ಇನ್ಫೆಕ್ಷಸ್ ಅಂತಂದ್ರೆ ಮೇ ಬಿ ವೈರಲ್ ಟೀರಿಯಲ್ ಆರ್ ಎನಿ ಫಂಗಲ್, ಅದು ಅದಕ್ಕೊಂದು ಪರ್ಟಿಕ್ಯುಲರ್ ಸೋರ್ಸ್ ಇರ್ತದೆ. ಈಗ ಶೀತ ನೆಗಡಿ ಇದ್ದಾಗ ಇಂಜೆಕ್ಷನ್ ಇನ್ಫೆಕ್ಷನ್ ಆಗ್ತದೆ, ಅಥವಾ ಏನಾದರೂ ಕೋಲ್ತಾಗಿ ಕಣ್ಣಿಗೆ ಗಾಯ ಆಗಿ ಅದರಲ್ಲಿ ಫಂಗಲ್ ಇನ್ಫೆಕ್ಷನ್ ಆಗಬಹುದು, ಇಲ್ಲ ಬ್ಯಾಗ್ ಮತ್ತು ವೈರಲ್ ಇನ್ಫೆಕ್ಷನ್ ಆಗಿರಬಹುದು. ಸೊ ಮೂರು ಥರದ್ದು ಬರ್ತದೆ. ಅದರಲ್ಲಿ ಸಿಂಪ್ಟಮ್ಸ್ ಯೂಶಲಿ ಕಣ್ಣು ಮಂಜಾಗುವುದು, ಕಣ್ಣು ಕೆಂಪಾಗುವುದು, ಮತ್ತು ಬ್ಯಾಕ್ಟೀರಿಯಲಲ್ಲಿ ಮೋರ್ ಆಫ್ ತುಂಬ ವೈಟ್ ಡಿಸ್ಚಾರ್ಜ್ ಬರ್ತದೆ, ಕಣ್ಣಲ್ಲಿ ಪುರುಕು ಬರೋದು ಅಂತ ಹೇಳ್ತಾರೆ, ತುಂಬ ವೈಟ್ ಡಿಸ್ಚಾರ್ಜ್ ಬರ್ತದೆ. ಮತ್ತು ಬೆಳಗ್ಗೆ ಎದ್ದಾಗ ತುಂಬ ಕಣ್ಣು ಅಂಟ್ಕೊಂಡಿರೋದು, ಕಣ್ಣು ತುಂಬ ಪೇಯ್ನ್ ಆಗುವುದು, ಚುಚ್ಚುವುದು ಎಲ್ಲ ಇರ್ತದೆ. ಸೊ ಅವೆಲ್ಲ ಇನ್ಫೆಕ್ಷನ್ ಯೂಶಲಿ ಇನ್ಫೆಕ್ಷಸ್ ಇರ್ತದೆ, ಏನಾದರೂ ಆರ್ಗನಿಸಮ್ ಬಂದು ಇನ್ಫೆಕ್ಷನ್ ಆಗಿರ್ತದೆ. ಅಲರ್ಜಿ ಅಂತಂದ್ರೆ ಯೂಶಲಿ ಬೈಲ್ಯಾಟ್ ಇನ್ಫೆಕ್ಷನ್ ಯೂಶಲಿ ಒಂದು ಕಣ್ಣಿಗೆ ಆಗಿ ಮತ್ತೆ ಕಣ್ಣು ಇನ್ನೊಂದು ಕಣ್ಣಿಗೆ ಸ್ಪ್ರೆಡ್ ಆಗ್ತದೆ. ಬಟ್ ಅಲರ್ಜಿ ಅನ್ನೋಂಥದ್ದು ಎಟ್ ಎ ಟೈಮ್ ಒಂದೇ ಕಣ್ಣು ಎರಡು ಕಡೆ ಒಂದೇ ಕಡೆ ಬರ್ತದೆ. ಬೇಗ ಹೊರಗಡೆ ಹೋದವಾಗ ಪರ್ಟಿಕ್ಯುಲರ್ ಡಸ್ಟ್ ಆಗಿರ್ಬೋದು, ಧೂಳಾಗಿರ್ಬೋದು, ಇಲ್ಲ ಯಾವುದೋ ಗಿಡ ಮರ ಎಲೆಗಳದ್ದು ಯಾರೋ ಒಂದು ಪೋಲನ್ಸ್ ಅಂತ ಹೇಳ್ತೀವಿ, ಹೂವಿದ ಪೋಲನ್ಸ್, ಅದು ಕಣ್ಣಿಗೆ ಹೋದವಾಗೆಲ್ಲ ಅಲರ್ಜಿ ಆಗ್ತದೆ. ಸೊ ವಾಟ್ ದೇ ವಿಲ್ ಪೀಪಲ್ ಅಲರ್ಜಿ ಆಗಿದ ತಕ್ಷಣ ಕಣ್ಣು ತಿಕ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ, ಉಜ್ಜಲಿಕ್ಕೆ ಶುರು ಮಾಡ್ತಾರೆ. ಉಜ್ಜಿದವಾಗ ಅದು ಟ್ರೋಮಾ ಥರ ಆಗಿ ಕಣ್ಣು ಫುಲ್ ಕೆಂಪಾಗ್ತದೆ. ಅದು ಇನ್ಫೆಕ್ಷನ್ ಆಗೋದಿಲ್ಲ, ಅದು ಬಟ್ ಇನ್ಫೆಕ್ಷನ್ ಆಗಿ ಟರ್ನ್ ಆಗಬಹುದು ಕಣ್ಣು ಉಜ್ಜಿಕೊಂಡ್ರೆ. ಬಟ್ ಜಸ್ಟ್ ಅಲರ್ಜಿ ಇದ್ರೆ ಆಂಟಿ ಅಲರ್ಜಿಕ್ ಟೆಸ್ಟ್ ಅಂತ ಅಲರ್ಜಿ ಕಡಿಮೆ ಮಾಡಲಿಕ್ಕೆ ಡ್ರಾಪ್ಸ್ ಕೊಡ್ಬೋದು. ಬಟ್ ಈ ಥರ ಇನ್ಫೆಕ್ಷನ್ಸ್ ಇದ್ರೆ ಅದಕ್ಕೆ ವೈರಲ್ ಆದರೆ ಆ್ಯಂಟಿ ವೈರಲ್, ಅದೇ ಪರ್ಟಿಕ್ಯುಲರ್ ಬ್ಯಾಕ್ಟೀರಿಯಲ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಫಂಗಸ್ ಆಗಿದ್ರೆ ಅದಕ್ಕೆ ಆ್ಯಂಟಿ ಫಂಗಲ್ ಟ್ರೀಟ್ಮೆಂಟ್ ಕೊಟ್ಟು ಅದನ್ನು ಕ್ಲಿಯರ್ ಮಾಡ್ಕೋಬಹುದು, ಕಣ್ಣು ಕ್ಲೀನ್ ಆಗ್ತದೆ. ಬಟ್ ಯೂಶಲಿ ಎಂತ ಮಾಡ್ತಂದ್ರೆ ಒಂದು ಆಗಿದ ತಕ್ಷಣ ಯೂಶಲಿ ಕಣ್ಣು ಕೆಂಪಾದರೆ ಹೋಗಿ ಒಂದು ಮೆಡಿಕಲ್ ಸ್ಟೋರಲ್ಲಿ ಹೋಗಿ ಒಂದು ಅಲ್ಲಿ ಕೇಳಿ ಒಂದು ಡ್ರಾಪ್ಸ್ ಕೊಟ್ಟು ಹಾಕೊಂಡು ಬರ್ತಾರೆ. ಅದನ್ನು ಮಾಡಬಾರ್ದು ಆ್ಯಕ್ಚುಲಿ, ಬಿಕಾಸ್ ಅದು ಎಲ್ಲದಕ್ಕೂ ಒಂದೇ ಡ್ರಾಪ್ಸ್ ಆಗೋದಿಲ್ಲ, ಯಾವ ಆರ್ಗನಿಸಮಿಂದಾಗಿ ಇನ್ಫೆಕ್ಷನ್ ಆಗಿದೆ ಅದಕ್ಕೇನೆ ಡ್ರಾಪ್ಸ್ ಕೊಡಬೇಕು. ಸೊ ಅದೆಲ್ಲದಕ್ಕೂ ಒಂದೇ ಆದರೆ ಅವಾಗ ಏನಾಗ್ತದೆ ಅಂತಂದರೆ ಯೂಶಲಿ ಫಾರ್ ಎಕ್ಸಾಂಪಲ್ ಫಂಗಲ್ ಅದರಿಂದ ಏನು ಇನ್ಫೆಕ್ಷನ್ ಅಲ್ಸರ್ ಆದರೆ ಕಣ್ಣಿಗೆ ಅಲ್ಸರ್ ಗಾಯ ಆದರೆ ಹುಣ್ಣಾದರೆ ಅದಕ್ಕೆ ನೀವು ಸ್ಟೀರಾಯ್ಡ್ ಹಾಕ್ಲಿಕ್ಕಿಲ್ಲ. ಬಟ್ ಕೆಲವೊಮ್ಮೆ ಕೆಲವೊಂದು ಮೆಡಿಕಲ್ ಸ್ಟೋರಲ್ಲಿ ಹೋಗಿ ಕೇಳಿದಾಗ ಅದು ಕೊಟ್ಟು ಬಿಡ್ತಾರೆ, ಹಾಕಿದವಾಗ ಅದು ಕಡಿಮೆ ಆಗೋದಕ್ಕಿಂತ ಉಲ್ಬಣ ಜಾಸ್ತಿ ಆಗ್ತದೆ, ಉಲ್ಬಣ ಕೊಳ್ತದೆ ತುಂಬ ಜಾಸ್ತಿ ಆಗ್ತದೆ. ಇಲ್ಲಿ ತನಕ ಅಂತಂದರೆ ನಿಮಗೆ ದೃಷ್ಟಿ ಕಳ್ಕೊಳ್ಳಬಹುದು ನೀವು, ಅಲ್ಲಿ ತನಕ ಅದು ಜಾಸ್ತಿ ಆಗ್ತದೆ. ಸೊ ಬೆಟರ್ ಅಂತಂದರೆ ಇನ್ನೇ ಸ್ವಲ್ಪ ಕೆಂಪಾದ್ರೂ ಏನೇ ತೊಂದರೆ ಆದ್ರೂ ಕಿರಿಕಿರಿ ಅನ್ನಿಸ್ತಾ ಇದ್ರೆ ಜಸ್ಟ್ ಒಂದು ಡಾಕ್ಟರ್ಗೆ ತೋರಿಸಿ ಪರ್ಟಿಕ್ಯುಲರ್ ಮೆಡಿಕಲ್ ತಗೊಂಡು ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋದು ಬೆಟರ್.
0: ಈಗ ಸಾಮಾನ್ಯವಾಗಿ ಯಾವುದೇ ಆರೋಗ್ಯ ಸಮಸ್ಯೆ ಬಂದಾಗ ಇಂಥ ಫುಡ್ಗಳನ್ನೆಲ್ಲ ತಿನ್ನಬೇಕು ಅಂತ ಸಜೆಸ್ಟ್ ಮಾಡ್ತಾರೆ. ಈಗ ಈ ಕಣ್ಣಿನ ಆರೋಗ್ಯಕ್ಕೆ ಬಂದಾಗ ಏನಾದರೂ ತಾವು ಡಾಕ್ಟರ್ ಆಗಿ ಒಂದು ಫುಡ್ಡನ್ನು ಸಜೆಸ್ಟ್ ಮಾಡೋದಾದ್ರೆ,
1: ಕಣ್ಣಿಗೆ ಒಂದು ವಿಟಮಿನ್ ಎ ಅಂಶ ಬೇಕಿರ್ತದೆ, ಅದು ಯೂಶಲಿ ಕ್ಯಾರೆಟ್ ಇಂದ ಸಿಗ್ತದೆ. ಅದು ಬಂದು ಕ್ವೆಶನ್ಸ್ ಕೇಳ್ತಾರೆ ಜನ, ಲೈಕ್
0: ಬಾಯ್ಲ್ಡ್ ಮಾಡಿ ತಿನ್ಬೋದಾ ಅಥವಾ ಹಸಿ
1: ತಿನ್ಬೋದಾ? ಬಟ್ ಕ್ಲೀನ್ ಮಾಡಿ ಅಷ್ಟೇ. ಬಟ್ ಅದೇ ಕ್ಯಾರೆಟ್ ಈಗ ದೇಹಕ್ಕೆ ಎಷ್ಟು ಬೇಕು ಅದು ತಗೊಳ್ತದೆ, ಅದು ಒಂದು ಕ್ಯಾರೆಟ್ ಅಲ್ಲಿ ಸಿಗ್ತದೆ, ಟೂ ಕ್ಯಾರೆಟ್ ಅಲ್ಲಿ ಸಿಗ್ತದೆ. ನನಗಂತ ಕ್ಯಾರೆಟ್ ತಿಂದ ಚೆನ್ನಾಗ್ತಾ ಅಂತ ಹತ್ತದ ಕ್ಯಾರೆಟ್ ತಿನ್ಲಿಕ್ಕೆ ಆಗುದಿಲ್ಲ. ಸೊ ಎಷ್ಟು ಬೇಕು ಮಿತದಲ್ಲಿ ಎಷ್ಟು ಬೇಕು ಅಷ್ಟು ತಗೊಂಡು, ಹಣ್ಣು ಹಂಪಲಾಗಿರ್ಬೋದು ಅಥವಾ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ನಾವು ತರಕಾರಿ ಏನಂತೇವೆ ಅದರಲ್ಲಿ ಎಲ್ಲ ಪೋಷಕಾಂಶಗಳು ಇರ್ತದೆ, ಅದನ್ನು ತಗೊಳ್ಳೋದ್ರಿಂದ ಬಾಡಿಗೆ ಏನು ಬೇಕಿರ್ತದೆ ಅದು ಸಿಗ್ತಾ ಇರ್ತದೆ.
0: ಡಾಕ್ಟರ್, ಈಗ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಇಲ್ಲಿ ನೀವು ಕಣ್ಣಿನ ವಿಭಾಗದ ವೈದ್ಯಾಧಿಕಾರಿಯಾಗಿದ್ದೀರಿ. ಈಗ ನಿಮ್ಮ ಈ ಕಣ್ಣಿನ ಚಿಕಿತ್ಸಾ ವಿಭಾಗದಲ್ಲಿ ಯಾವೆಲ್ಲ ಸೌಲಭ್ಯಗಳು ಜನರಿಗೆ ಸಿಗ್ತದೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ.
1: ಕಣ್ಣಿನ ವಿಭಾಗದಲ್ಲಿ ಈಗ ನಾನು ಡಿಸ್ಕಸ್ ಮಾಡಿದ್ದೇವೆ, ಕಣ್ಣಿನ ದೃಷ್ಟಿದೋಷ ಆಗಿರಬಹುದು ಮತ್ತು ಎನಿ ಟೈಮ್ ಮಯೋಪಿ, ಹೈಪರ್ಮೆಟ್ರೋಪಿ, ಪ್ರೆಸ್ಬಿಪಿ, ಆಲ್ ಕೈಂಡ್ ಆಫ್ ರಿಫ್ರಾಕ್ಟಿವ್ ಏರರ್ಸ್, ಮತ್ತು ಕಣ್ಣಿನ ಪೊರೆಯ ಚಿಕಿತ್ಸೆ ಆಗ್ತದೆ, ಇಲ್ಲಿ ಪೊರೆ ತೆಗೆಯೋದು ಮತ್ತು ಲೆನ್ಸ್ ಅಳವಳಿಕೆ ಎಲ್ಲ ಆಗ್ತದೆ. ಮತ್ತು ಡಯಾಬಿಟಿಕ್ ಪೇಷಂಟ್ಸ್ ಇದ್ದರೆ ಅವರಿಗೆ ಕಣ್ಣಿನ ನರ ಕೆಲವೊಮ್ಮೆ ಡ್ಯಾಮೇಜ್ ಆಗ್ತದೆ, ಡಯಾಬಿಟಿಕ್ ನೋಪತಿ ಅಂತ ಹೇಳ್ತೇವೆ, ಅದರ ಟ್ರೀಟ್ಮೆಂಟ್ ಕೂಡ ಆಗ್ತದೆ. ಮತ್ತು ಸ್ಕ್ರೀನಿಂಗ್ ಆಫ್ ಗ್ಲೋಕೋಮಾ, ಅಂದರೆ ಗ್ಲೋಕೋಮಾ ಅನ್ನೋವಂಥದ್ದು ಕಣ್ಣಿನ ಪ್ರೆಷರ್ ಜಾಸ್ತಿ ಆಗಿ ನರ ಸವಿಯುವಂಥದ್ದು, ಅದರದ್ದು ಸ್ಕ್ರೀನಿಂಗ್ ಆಗ್ತದೆ ಇಲ್ಲಿ. ಅದನ್ನು ನಾವು ಐಪಿ ಮೆಷರ್ ಮಾಡಿ ಕಣ್ಣಿನ ಪ್ರೆಷರ್ ಮೆಷರ್ ಮಾಡಿ ಅದಕ್ಕೆ ಸೂಕ್ತವಾದ ಡ್ರಾಪ್ಸ್ ಕೊಟ್ಟು ಅದನ್ನು ತಡೆಗಟ್ಟಬಹುದು ನಾವು. ಜೊತೆಗೆ ಮೆಳ್ಳೆಗಣ್ಣು ಸ್ಕ್ವಿಂಟ್ ಅಂತ ಹೇಳ್ತೇವೆ, ಅದು ಯೂಶಲಿ ಗ್ಲಾಸಿಂದ ಏನಾದ್ರು ಆಗಿದ್ರೆ ಅಥವಾ ದೃಷ್ಟಿಯಿಂದ ಬಂದಿದ್ದರೆ ಅದನ್ನು ಸರಿ ಮಾಡ್ಬೋದು. ಮತ್ತು ಫರ್ದರ್ ಏನಾದರೂ ಟ್ರೀಟ್ಮೆಂಟ್ ಬೇಕಿದ್ರೆ ಅದನ್ನು ಸಹ ನಾವು ಮಾಡಿ ಕೊಡ್ಬೋದು. ಇಲ್ಲಿ ಹಾಸ್ಪಿಟ್ಲಲ್ಲಿ ರೀಸೆಂಟ್ಲಿ ಒಂದು 2 ಇಯರ್ಸ್ ನಮ್ಮ ಹೊಸ ಕಣ್ಣಿನ ಓಟಿ ಆಪರೇಷನ್ ಥಿಯೇಟರ್ ಕೂಡ ಉಂಟು, ಡೆಡಿಕೇಟೆಡ್ ಟು ಆಫ್ತಲ್ ಡಿಪಾರ್ಟ್ಮೆಂಟ್, ಅಲ್ಲಿ ನಮ್ಮ ಒಳ್ಳೆ ಸ್ಟಾಫ್ ಎಲ್ಲ ಇದ್ದಾರೆ. ಸೊ ಡೈಲಿ ಓಟಿಸ್ ಆಗ್ತಾ ಇರ್ತದೆ. ಸೊ ಜನರಿಗೆ ಏನೇ ತೊಂದರೆ ಇದ್ರೂ, ಕಣ್ಣಿನ ಪೊರೆ ಸಮಸ್ಯೆ ಇದ್ದರೆ ಅಥವಾ ಏನೇ ಇದ್ರು

0: ಆಸೆ ದೊಡ್ಡದಾಗೋದು ಬೇಡ. ಸೊ ಏನನ್ನು ಯಾವುದೋ ಬೇರೆ ಡ್ರಾಪ್ಸ್ ಹಾಕಿ, ಸೊ ಚಿಕ್ಕದಿರಲಿ ಸಮಸ್ಯೆ ದೊಡ್ಡದಿರಲಿ ಒಮ್ಮೆ ಚೆಕ್ ಮಾಡಿಸ್ಕೊಂಡು ಡ್ರಾಪ್ಸ್ ಹಾಕೊಳ್ಳೋದು ಬೆಟರ್. ಮೆಡಿಕಲ್ಸ್ ಅಥವಾ ಔಟ್ಸೈಡ್ ಟ್ರೀಟ್ಮೆಂಟ್ ಮಾಡೋದಷ್ಟು ಸೂಕ್ತ ಅಲ್ಲ.
1: ಡಾಕ್ಟರ್, ಈಗ ಮಕ್ಕಳಲ್ಲಿ ಕಾಡುವಂತಹ ಅಂದ್ರೆ ಲೇಜಿ ಐ ಅಂತ ಹೇಳ್ತಾರೆ, ಆ ಸಮಸ್ಯೆಗೆ ಏನು ಪರಿಹಾರ ಅಥವಾ ಹೇಗೆ ಬರ್ತದೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡುವುದಾದ್ರೆ?
0: ಲೇಜಿ ಐ ಅಂದ್ರೆ ಅವರ ಆಂಬ್ಲಿಯೋಪಿಯ ಅಂತಾನೆ ಹೇಳ್ತೇವೆ. ಅದು ಯೂಶ್ವಲಿ ನಾನು ಹೇಳಿದಾಗೆ ಈ ಗ್ಲಾಸಸ್, ಶಾರ್ಟ್ ಸೈಡ್ನೆಸ್ ಅಥವಾ ಲಾಂಗ್ ಸೈಡ್ನೆಸ್ ಇರ್ಬೋದು, ಅವರಿಗೆ ಗ್ಲಾಸ್ ಇರ್ತದೆ. ಸೊ ಅವರಿಗೆ ಅದು ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ತಗೊಂಡು ಗ್ಲಾಸ್ ಹಾಕಿದ್ರೆ ಅದು ಅವರ ಕಣ್ಣಿನ ನರ ಏನುಂಟು ಅದು ಚೆನ್ನಾಗಿರ್ತದೆ. ಇನ್ ಕೇಸ್ ಅವರು ಹಾಕ್ಲಿಲ್ಲ ಅಂತಂದ್ರೆ, ಸೊ ಅಲ್ಲಿಂದ ಈಗ ವಾಟ್ ಎವರ್ ದೇ ಸಿ ಅದು ನಮ್ಮ ನರ, ಕಣ್ಣಿನ ನರ ಅದನ್ನು ಸೆನ್ಸ್ ಮಾಡಿ ಬ್ರೈನಿಗೆ ಸಪ್ಲೈ ಮಾಡ್ತದೆ. ಸೊ ಗ್ಲಾಸ್ ಹಾಕಿದರೆ ಚೆನ್ನಾಗಿ ಕಾಣ್ತದೆ, ಸೊ ಬ್ರೈನಿಗೆ ಸೆನ್ಸೇಷನ್ ಹೋಗ್ತಾ ಇರ್ತದೆ. ಯಾವಾಗ ಅವರು ಹಾಕುವುದಿಲ್ಲ ಗ್ಲಾಸು, ಅವರು ಕಡಿಮೆ ಕಾಣ್ತದೆ ಅವರಿಗೆ, ಸೊ ಬ್ಲರಿ ವಿಷನ್ ಇರ್ತದೆ, ಕ್ಲಿಯರ್ ಕಾಣಿಸು ಇಲ್ಲ. ಸೊ ಅದೇ ಆ ದೃಷ್ಟಿಗೇನೆ ಕಣ್ಣಿನ ನರ ಸೆಟ್ ಆಗಿ ಹೋಗ್ತದೆ, ಅದು ಬ್ರೈನ್ ಸೆಟ್ ಆಗಿ ಹೋಗ್ತದೆ, ಇಂಪಲ್ಸ್ ಪಾಸ್ ಆಗುವುದಿಲ್ಲ. ಸೊ ಇಂದ ಆವಾಗ ಅದು ಒಮ್ಮೆಲೆ ಅದು ಆಂಬ್ಲೋಪಿಯಾ ಅಥವಾ ನರಕ್ಕೆ ವೀಕ್ ಆಗಿಬಿಟ್ರೆ ಕಣ್ಣು, ಮತ್ತೆ ಎಷ್ಟೇ ಗ್ಲಾಸ್ ಮಾಡಿದ್ರು ಅವರಿಗೆ ಅದು ಸ್ಪಷ್ಟ ಕಾಣಲಿಕ್ಕಿಲ್ಲ. ಸೊ ಆ ಥರ ಆಂಬ್ಲೋಪಿಯಾ ಆಗೋದಕ್ಕಿಂತ ಮುಂಚೆನೆ ಅದಕ್ಕೆ ಒಂದು ಸೂಕ್ತ ಚಿಕಿತ್ಸೆ ತಗೊಂಡು ಗ್ಲಾಸ್ ಹಾಕಿ ಕಣ್ಣಿನ ನರವನ್ನು ಸಂರಕ್ಷಿಸಿಕೊಳ್ಳೋದು ಬೆಟರ್.
1: ಡಾಕ್ಟ್ರೆ, ಗ್ಲೂಕೋಮಾ ತಪಾಸಣೆ ಯಾಕೆ ಮಾಡಬೇಕು ಮತ್ತೆ ಅದು ಯಾರಿಗೆಲ್ಲ ಬರ್ತದೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋದಾದ್ರೆ?
0: ಗ್ಲೂಕೋಮಾ ಅನ್ನುವಂಥದ್ದು ಯೂಶ್ವಲಿ ಕಣ್ಣಿನ ಪ್ರೆಷರ್, ಕಣ್ಣಿನ ಒಳಗಿನ ಪ್ರೆಷರ್ ಇರ್ತದೆ ಅದು ಜಾಸ್ತಿಯಾಗಿ, ಅದರಿಂದ ನರ ಸವಿಯುವಂಥದ್ದು. ಗ್ಲೂಕೋಮಾ ಟೆಸ್ಟ್ ನಮ್ಮಲ್ಲಿ ಸ್ಕ್ರೀನಿಂಗ್ ಆಗ್ತದೆ, ಅದಕ್ಕೆ ಯೂಶ್ವಲಿ ಅದನ್ನು ಫಸ್ಟ್ ಡ್ರಾಪ್ಸಿಂದನೇ ಅದನ್ನು ಸರಿ ಮಾಡಲಿಕ್ಕೆ ನೋಡ್ತೇವೆ. ಅದರಿಂದ ಕಣ್ಣು ಸವಿಯಿದ್ದವಾಗ ಅದು ಇಟ್ ಇಸ್ ಕಾಲ್ಡ್ ಸೈಲೆಂಟ್ ಕಿಲ್ಲರ್ ಗ್ಲೂಕೋಮಾ. ಯಾಕೆ ಅಂತಂದರೆ ಇನಿಷಿಯಲಿ ಜಸ್ಟ್ ಬ್ಲರ್ ಆಗ್ತದೆ ಅಷ್ಟೇ. ಸೊ ಅದು ಹೋಗ್ತಾ ಹೋಗ್ತಾ ಜಾಸ್ತಿ ಆದವಾಗ ಕಂಪ್ಲೀಟ್ ಬ್ಲೈಂಡ್ನೆಸ್ ಆಗ್ಬೋದು, ಬಟ್ ಒಮ್ಮೆ ಬ್ಲೈಂಡ್ನೆಸ್ ಆದರೆ ಅದನ್ನು ಮತ್ತೆ ರಿವರ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ರುಟೀನ್ ಚೆಕಪ್, ಆಫ್ಟರ್ 20 ಇಯರ್ಸ್ ಆಫ್ ಏಜ್ ಆಫ್ 15 ಹೇಳಿದ್ನಲ್ಲ ಇಯರ್ಲಿ, ಎಮ್ ಐ 15-20 ಇಯರ್ಸ್ ಆದ ಮೇಲೆ ಅವ್ರು ರುಟೀನಾಗಿ ಚೆಕಪ್ ಮಾಡಿಸ್ಕೋಬೋದು. ನಾವು ಕಣ್ಣಿನ ಪ್ರೆಷರ್ ನೋಡಿ ಜಾಸ್ತಿ ಇದ್ದರೆ ಅಥವಾ ಜಾಸ್ತಿ ಇಲ್ಲ ಅಂತಂದ್ರೂ ಜಸ್ಟ್ ಒಮ್ಮೆ ನರ ಒಮ್ಮೆ ನೋಡ್ತೇವೆ, ನರ ಚೆನ್ನಾಗಿತ್ತು ಮತ್ತು ಪ್ರೆಷರ್ ನಾರ್ಮಲ್ ಉಂಟು ಅಂತಂದರೆ ಅದಕ್ಕೆ ತಪ್ಪಾದ್ರೆ ಏನಾದರೂ ಬೇಗ ನಮಗೆ ಸಸ್ಪೇಷಿಯಸ್ ಅಂದ್ಕೊಂಡು ಗ್ಲೂಕೋಮಾ ಉಂಟು ಅಂತಂದರೆ ವಿಜುವಲ್ ಫಂಕ್ಷನ್ ಟೆಸ್ಟ್ ಅಂತ ಬರ್ತದೆ, ಎಷ್ಟು ಕಾಣ್ತದೆ ಅಂತ ಒಂದು ಟೆಸ್ಟ್ ಬರ್ತದೆ. ಮತ್ತು OCT ಆಪ್ಟಿಕಲ್ ಕೊರೆನ್ಸ್ ಟೊಮೋಗ್ರಫಿ ಅಂತ ಕಣ್ಣಿನ ನರದ ಒಂದು ಟೆಸ್ಟ್, ಅದೆರಡು ಮಾಡಿ ಅದೆರಡು ಟೆಸ್ಟಿಂದ ಮತ್ತು ಕಣ್ಣಿನ ಪ್ರೆಷರ್ ಇದು ಮೂರನ್ನು ನಾವು ನೋಡಿ ಅದನ್ನು ಅದರಲ್ಲಿ ಸಮಸ್ಯೆ ಉಂಟಾ ಇಲ್ಲ ಅಂತ ನೋಡಿ ಅದ್ರ ಮೇಲೆ ನಾವು ಡಿಸೈಡ್ ಮಾಡ್ತೇವೆ ಗ್ಲೂಕೋಮಾ ಇಲ್ಲ ಅಂತ. ಇಫ್ ಇದ್ದರೆ ಫಸ್ಟ್ ಇನಿಷಿಯಲ್ ನಾವು ವಿಲ್ ಸ್ಟಾರ್ಟ್ ವಿತ್ ಡ್ರಾಪ್ಸ್ ಅಂತ ಹಾಗೆ ಪ್ರೆಷರ್ ಕೊಟ್ಟು ಆ ಪ್ರೆಷರಲ್ಲಿ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಹೇಳ್ತೇವೆ. ಅದರಿಂದ ನರ ಸವಿಯುವುದಿಲ್ಲ. ಹಾಗೆ ಮತ್ತೆ ಅವರು ಇಯರ್ಲಿ 6 ಮಂತ್ ಒಮ್ಮೆ, ಇನ್ ಕೇಸ್ ಗ್ಲೂಕೋಮಾ ಡಯಾಗ್ನೋಸ್ ಆದರೆ ಅವರು 6th month ಒಮ್ಮೆ ಅವರು ಅದನ್ನು ಚೆಕ್ ಮಾಡಿಸ್ಕೊಳ್ತಾ ಇರಬೇಕಾಗ್ತದೆ. ಮಂತ್ಲಿ ಪ್ರೆಷರ್ ಚೆಕ್ ಮಾಡಿಸ್ಕೋಬೇಕು, ಬಟ್ ಅದೇ VFT ಮತ್ತು OCT ಅಂತ ಏನಂದ್ರೆ ಅದನ್ನೊಂದು 3-6 months ಒಮ್ಮೆ ಚೆಕ್ ಮಾಡಿಸ್ಕೋಬೇಕಾಗ್ತದೆ ಅವರು ಅದನ್ನು.
1: ಡಾಕ್ಟ್ರೇ, ಇಷ್ಟು ಹೊತ್ತು ಕಣ್ಣಿಗೆ ಬರುವಂತಹ ಸಾಮಾನ್ಯ ಕಾಯಿಲೆಗಳಾಗಿರ್ಬೋದು, ಕಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಬಗ್ಗೆ ಕಣ್ಣಿನ ಚಿಕಿತ್ಸಾ ವಿಭಾಗದ ಕುರಿತಾಗಿ ಹೀಗೆ ಅನೇಕ ಮಾಹಿತಿಯನ್ನು ನಮ್ಮ ಕೆಳಗರಿಗೆ ಹಂಚಿಕೊಂಡಿದ್ದೀರಿ. ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಡಾಕ್ಟ್ರೆ.
0: ಥ್ಯಾಂಕ್ ಯು ಸೋ ಮಚ್.

0: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.
1: ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಸಂದೀಪ್. ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇವತ್ತು ನಾವು ಪ್ರತಿಯೊಬ್ಬರ ಜೀವನಕ್ಕೂ ಬೇಕಾದ ಒಂದು

0: ಮುಖ್ಯ ವಿಷಯದ ಬಗ್ಗೆ ಮಾತಾಡ್ತಿದ್ದೇವೆ, ಅದೇ ಆರ್ಥಿಕ ಭದ್ರತೆ ಅಥವಾ ಫೈನಾನ್ಷಿಯಲ್ ಸೆಕ್ಯೂರಿಟಿ. ನಮ್ಮ ಜೊತೆ ಇವತ್ತು ಆರ್ಥಿಕ ತಜ್ಞರಾದ ಗುರುಪ್ರಸಾದ್ ಅವರಿದ್ದಾರೆ. ನಮಸ್ಕಾರ ಗುರು ಅವರೇ.
1: ನಮಸ್ಕಾರ ಸಂದೀಪ್, ನಿಮ್ಮೆಲ್ಲ ಕೇಳುಗರಿಗೂ ನನ್ನ ನಮಸ್ಕಾರಗಳು.
0: ಗುರು ಅವರೇ, ಆರ್ಥಿಕ ಭದ್ರತೆ ಅಂದ ತಕ್ಷಣ ಜನರಿಗೆ ತುಂಬಾ ಹಣ ಮಾಡೋದು ಅಂತ ಅನಿಸ್ಬೋದು, ಅಸಲಿಗೆ ಏನಿದು ಸ್ವಲ್ಪ ಸುಲಭವಾಗಿ ಹೇಳಿ.
1: ಖಂಡಿತ. ನೋಡಿ ಸಂದೀಪ್, ಆರ್ಥಿಕ ಭದ್ರತೆ ಅಂದ್ರೆ ಕೇವಲ ಶ್ರೀಮಂತರಾಗೋದು ಅಂತಲ್ಲ, ಅದು ನಮ್ಮ ಇಂದಿನ ಮತ್ತು ನಾಳೆಯ ಖರ್ಚುಗಳನ್ನು ನಿಭಾಯಿಸುವ ಆತ್ಮವಿಶ್ವಾಸ. ಅನಿರೀಕ್ಷಿತವಾಗಿ ಕೆಲಸ ಹೋದ್ರೆ ಅಥವಾ ಆರೋಗ್ಯದಲ್ಲಿ ಏರುಪೇರಾದ್ರೆ ನಮ್ಮ ಹತ್ರ ಅದಕ್ಕೆ ಬೇಕಾದ ಹಣಕಾಸಿನ ತಯಾರಿ ಇರುವುದೇ ನಿಜವಾದ ಭದ್ರತೆ.
2: ಹೌದು, ಇದು ತುಂಬಾ ಮುಖ್ಯ. ಹಾಗಾದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಆರ್ಥಿಕ ಭದ್ರತೆ ಪಡೆಯೋಕೆ ಮೊದಲು ಏನ್ ಮಾಡಬೇಕು?
1: ಇದಕ್ಕೆ ನಾಲ್ಕು ಮುಖ್ಯ ಹಂತಗಳಿವೆ. ತುರ್ತು ನಿಧಿ ಅಂದ್ರೆ ಎಮರ್ಜೆನ್ಸಿ ಫಂಡ್. ನಿಮ್ಮ ಕನಿಷ್ಠ 6 ತಿಂಗಳ ಖರ್ಚಿಗೆ ಆಗುವಷ್ಟು ಹಣವನ್ನು ಒಂದು ಪ್ರತ್ಯೇಕ ಖಾತೆಯಲ್ಲಿ ಇಡಿ. ಇದು ಕಷ್ಟದ ಕಾಲದಲ್ಲಿ ನಿಮ್ಮ ಬೆನ್ನಿಗೆ ಇರುತ್ತೆ. ವಿಮೆ, ಜೀವನ ವಿಮೆ ಮತ್ತು ಆರೋಗ್ಯ ವಿಮೆ ಮಾಡಿಸಿಕೊಳ್ಳೋದು ಅನಿವಾರ್ಯ. ಆಸ್ಪತ್ರೆ ಖರ್ಚಿನಿಂದ ನಿಮ್ಮ ಉಳಿತಾಯ ಖಾಲಿಯಾಗದಂತೆ ಇದು ನೋಡಿಕೊಳ್ಳುತ್ತೆ. ಸಾಲದ ನಿರ್ವಹಣೆ, ಕ್ರೆಡಿಟ್ ಕಾರ್ಡ್ ಅಥವಾ ಅಧಿಕ ಬಡ್ಡಿಯ ಸಾಲಗಳಿಂದ ದೂರ ಇರಿ, ಇದ್ರೂ ಆದಷ್ಟು ಬೇಗ ತೀರಿಸಿ. ಹೂಡಿಕೆ, ಹಣವನ್ನು ಕೇವಲ ಬೀರುವಿನಲ್ಲಿ ಇಟ್ಟರೆ ಅದರ ಮೌಲ್ಯ ಬೆಳೆಯಲ್ಲ. ಎಸ್ಐಪಿ, ಪಿಪಿಎಫ್ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡಬೇಕು.
0: ತುಂಬಾ ಚೆನ್ನಾಗಿ ಹೇಳಿದ್ರಿ. ಆದ್ರೆ ಇವತ್ತಿನ ದಿನಗಳಲ್ಲಿ ಜನರಿಗೆ ಉಳಿತಾಯ ಮಾಡೋದೇ ಕಷ್ಟ ಆಗ್ತಿದೆ, ಇದಕ್ಕೇನಾದ್ರೂ ಟಿಪ್ಸ್ ಇದೆಯಾ? ಒಂದು ಸುಲಭ ಸೂತ್ರ ಇದೆ, 50-30-20 ರೂಲ್. ನಿಮ್ಮ ಆದಾಯದ 50% ಅಗತ್ಯಗಳಿಗೆ ಅಂದ್ರೆ ಬಾಡಿಗೆ, ಅಡುಗೆ ಸಾಮಗ್ರಿಗೆ ಬಳಸಿ. 30% ನಿಮ್ಮ ಇಷ್ಟದ ಕೆಲಸಗಳಿಗೆ ಅಂದ್ರೆ ಸಿನಿಮಾ, ಹೊರಗಿನ ಊಟಕ್ಕೆ ಇಡಿ. ಕನಿಷ್ಠ 20% ಹಣವನ್ನು ಕಣ್ಣು ಮುಚ್ಚಿ ಉಳಿತಾಯಕ್ಕೆ ಮೀಸಲಿಡಿ. ನೆನಪಿಡಿ, ಖರ್ಚು ಮಾಡಿ ಉಳಿದದ್ದನ್ನು ಉಳಿಸಬೇಡಿ, ಮೊದಲು ಉಳಿಸಿ ನಂತರ ಖರ್ಚು ಮಾಡಿ.
3: ವಾವ್, ಮೊದಲು ಉಳಿಸಿ ನಂತರ ಖರ್ಚು ಮಾಡಿ, ಈ ಮಾತು ತುಂಬಾ ಪವರ್ಫುಲ್ ಆಗಿದೆ. ನಮ್ಮ ಕೇಳುಗರಿಗೆ ಇವತ್ತು ಆರ್ಥಿಕ ಭದ್ರತೆಯ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿದೆ ಅನ್ಕೊಳ್ತೀನಿ. ಗುರು ಅವರೇ, ಈಗಿನ ಕಾಲದಲ್ಲಿ ಹಣ ಉಳಿಸೋದೆಷ್ಟು ಮುಖ್ಯವೋ ಅದನ್ನ ಡಿಜಿಟಲ್ ಕಳ್ಳರಿಂದ ಕಾಪಾಡಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಈ ಓಟಿಪಿ ವಂಚನೆಗಳ ಬಗ್ಗೆ ಏನ್ ಹೇಳ್ತೀರಾ?
1: ಹೌದು ಸಂದೀಪ್, ನೀವು ಬಹಳ ಮುಖ್ಯವಾದ ವಿಷಯ ನೆನಪಿಸಿದ್ರಿ. ನೆನಪಿಡಿ, ಯಾವುದೇ ಬ್ಯಾಂಕ್ ಅಧಿಕಾರಿಗಳು ಅಥವಾ ಸರ್ಕಾರಿ ಸಂಸ್ಥೆಯವರು ಫೋನ್ ಮಾಡಿ ನಿಮ್ಮ ಓಟಿಪಿ, ಪಿನ್ ಅಥವಾ ಪಾಸ್ವರ್ಡ್ ಕೇಳೋದಿಲ್ಲ. ಗುಪ್ತವಾಗಿಡಿ. ಓಟಿಪಿ ಅಂದ್ರೆ ಅದು ನಿಮ್ಮ ವೈಯಕ್ತಿಕ ಕೀಲಿ ಇದ್ದಂತೆ. ಅದನ್ನು ಯಾರಿಗೂ, ಸ್ನೇಹಿತರಿಗಾಗಲಿ ಅಪರಿಚಿತರಿಗಾಗಲಿ ಹೇಳಬೇಡಿ. ಲಿಂಕ್ಗಳ ಬಗ್ಗೆ ಎಚ್ಚರ. ನಿಮ್ಮ KYC ಅಪ್ಡೇಟ್ ಆಗಿಲ್ಲ, ನಿಮ್ಗೆ ಲಾಟ್ರಿ ಬಂದಿದೆ ಅಂತ ಬರೋ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಸ್ಕ್ರೀನ್ ಶೇರಿಂಗ್ ಗ್ರಡ. ಯಾರೋ ಅಪರಿಚಿತರು ಹೇಳಿದ ತಕ್ಷಣ ಯಾವುದೇ ಆಪ್ಗಳನ್ನು ಇನ್ಸ್ಟಾಲ್ ಮಾಡಬೇಡಿ. ಅವರು ನಿಮ್ಮ ಫೋನ್ ಸ್ಕ್ರೀನ್ ನೋಡಿ ಓಟಿಪಿ ಕದಿಯಬಹುದು. ಅಕಸ್ಮಾತ್ ಯಾರಾದರೂ ಇಂತಹ ವಂಚನೆಗರು ಒಳಗಾದ್ರೆ ಅವ್ರು ಏನ್ ಮಾಡಬೇಕು? ತಕ್ಷಣವೇ 1930 ಸಂಖ್ಯೆಗೆ ಕರೆ ಮಾಡಿ ದೂರು ನೀಡಬೇಕು ಅಥವಾ www.cybercrime.gov.in ಪೋರ್ಟಲ್ನಲ್ಲಿ ರಿಪೋರ್ಟ್ ಮಾಡಬೇಕು. ಎಷ್ಟು ಬೇಗ ದೂರು ನೀಡ್ತೀರೋ ಅಷ್ಟು ಬೇಗ ನಿಮ್ಮ ಹಣವನ್ನು ವಾಪಸ್ ಪಡೆಯುವ ಸಾಧ್ಯತೆ ಇರುತ್ತೆ.
0: ಬಹಳ ಉಪಯುಕ್ತ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು ಗುರು ಅವರೇ.
1: ಧನ್ಯವಾದಗಳು.

0: ಹೋಗುವುದು.
1: ಕಸ ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ

ರೋಗ ಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ

0: ಎಚ್ಐವಿ ಏಡ್ಸ್ ಸೋಂಕಿನ ವ್ಯಕ್ತಿಯ ಮನೆಯವರು ಉದಾರವಾಗಿ ನಡೆದುಕೊಂಡಾಗ ಮಾತ್ರ ಸೋಂಕು ಹರಡುವಿಕೆ ತಡೆಗಟ್ಟುವಲ್ಲಿ ಸೋಂಕಿರುವ ವ್ಯಕ್ತಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ.
1: ಕಾನೂನುಗಳು ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
2: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
1: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
2: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
1: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
2: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
1: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
2: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
3: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
4: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
5: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
6: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.

ಹಾಯ್ ಹಲೋ ನಮಸ್ಕಾರ. ರೇಡಿಯೋ ನಿನಾದ ಕೇಳುಗರೆಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಿ ಕನ್ನಡ ಸಿನಿಮಾ ಗೀತೆಗಳ ಪರಂಪರೆಯನ್ನು ನೆನಪಿಸಿಕೊಳ್ಳುವ ಕಾರ್ಯಕ್ರಮ ಸಿನಿರಾಗ. ನಾನು ನಿಮ್ಮ ವಿರಾಟ್ ಪದ್ಮನಾಭ.

ಕನ್ನಡ ಸಿನಿಮಾ ಗೀತೆಗಳು ಹೊಳಸಿದ ಆಲೋಚನಾ ಕ್ರಮಗಳು, ಸ್ಫೂರ್ತಿಯ ನೆಲೆಗಳು ಮತ್ತು ಐತಿಹಾಸಿಕ ವಿವರಗಳು, ಬದುಕನ್ನ ಚಂದಗಾಣಿಸಿಕೊಳ್ಳಬಹುದಾದ ಸಾಧ್ಯತೆಗಳು ಈ ಗೀತೆಗಳ ಜೊತೆಗೆ ಇವೆ. ಇಂತಹ ಅಪರೂಪದ ಅಂಶಗಳನ್ನು ಚರ್ಚಿಸುವ ಕಾರ್ಯಕ್ರಮದ ಸಂಚಿಕೆಯೇ ಸಿನಿರಾಗ.

ಇದೀಗ ನಮಗೆಲ್ಲ ಹೊಸ ವರ್ಷದ ಹುಮ್ಮಸ್ಸು. ಕಳೆದ ವರ್ಷದ ಹೆಜ್ಜೆಗಳನ್ನು ನೆನಪಿಸಿಕೊಂಡು 2026 ಹೊಸ ವರ್ಷವನ್ನು ಅರ್ಥಪೂರ್ಣಗೊಳಿಸಿಕೊಳ್ಳುವ ಇರಾದೆ ಎಲ್ಲರದು. ಡಿಸೆಂಬರ್ ಬರುವ ಹೊತ್ತಿಗೆ ಪಾರ್ಟಿ, ಮೋಜು, ಮಸ್ತಿ ಅಂತ ಯೋಚಿಸುವವರು ಇದ್ದಾರೆ.

ಎಷ್ಟು ಬೇಗ ವರ್ಷ ಕಳೀತಲ್ಲ ಅಂತ ಕೊರಗುವವರು ಇದ್ದಾರೆ. ಇನ್ನೂ ಕೆಲವರು ವರ್ಷಗಳು ಉರುಳ್ತಾ ಇರ್ತವೆ, ಕೊರಗದೆ ಮುನ್ನಡಿಬೇಕು ಅಷ್ಟೇ ಅಂತ ಆಶಾವಾದಿಯಾಗಿ ಯೋಚಿಸ್ತಾರೆ.

ಇನ್ಸ್ಟಾಗ್ರಾಮ್ ಮತ್ತಿತರ ಸೋಷಿಯಲ್ ಮೀಡಿಯಾಗಳ ಮೂಲಕ ಹೊಸ ವರ್ಷದ ರೆಸಲ್ಯೂಷನ್ ಹೇಗಿರಬೇಕು ಅಂತ ಕಿವಿಮಾತು ಹೇಳುವ ಕಂಟೆಂಟ್ ನೋಡಿ ಆ ಕ್ಷಣಕ್ಕೆ ನಿರ್ಧರಿಸಿ ಮರುದಿನವೇ ಮರೆತು ಬಿಡುವವರೂ ಇದ್ದಾರೆ. ದೃಢ ಸಂಕಲ್ಪದೊಂದಿಗೆ ಅಂದುಕೊಂಡಿದ್ದನ್ನು ಅಂದುಕೊಂಡ ಹಾಗೆಯೇ ಸಾಧಿಸುವುದಕ್ಕೆ ಹಿಂದೆಂದಿಗಿಂತಲೂ ಈಗ 10 ಅಡೆತಡೆಗಳಿವೆ. 20 ಶತಮಾನಗಳ ನಂತರ ಮನುಷ್ಯನ ಮೆದುಳು ವಿಕಾಸದ ಹೆಜ್ಜೆಗಳೊಂದಿಗೆ ಇದೀಗ ಸಂಕೀರ್ಣ ವರ್ತುಲದಲ್ಲಿ ಸಿಲುಕಿಕೊಂಡಿದೆ. ಇದರ ಕಾರ್ಯಕ್ಷಮತೆ ಸುಸ್ಥಿರವಾಗಿದ್ದರೆ ಮಾತ್ರ ಮನುಕುಲ ಪರಿಸರ ಉಳಿಯುತ್ತದೆ, ಇಲ್ಲದಿದ್ದರೆ ವಿನಾಶ ಕಟ್ಟಿಟ್ಟ ಬುತ್ತಿ. ಮನುಷ್ಯನ ಮೆದುಳನ್ನು ಹೀಲ್ ಮಾಡೋದಕ್ಕೆ ಸಂಗೀತ, ಕಲೆ, ಸಾಹಿತ್ಯ ಈಗ ಹಿಂದೆಂದಿಗಿಂತಲೂ ರಿಜುವಿನೇಟೆಡ್ ರೂಪಗಳಲ್ಲಿ ರೀಎಸ್ಟಾಬ್ಲಿಷ್ ಆಗಬೇಕಿದೆ. ಈ ದೃಷ್ಟಿಯಿಂದ ನೋಡಿದರೆ ನಮ್ಮ ಭಾರತದ ಸಿನಿಮಾ ಗೀತೆಗಳು ಆಲಿಸುವಿಕೆಯ ಅನುಭವದ ಜೊತೆಗೆ ಮೆದುಳಿನ ಕಾರ್ಯವೈಖರಿಯನ್ನು ಸಕಾರಾತ್ಮಕವಾಗಿ ರೂಪಿಸಿವೆ ಎನ್ನಬಹುದು.

ಒಂದು ಬುರುಡೆಯಲ್ಲಿರುವ ಮೆದುಳು ಬೆಳವಣಿಗೆಯನ್ನು ಕರುಣಿಸುತ್ತದೆ, ವಿನಾಶಕ್ಕೂ ಕಾರಣವಾಗುತ್ತದೆ ಎನ್ನುವುದನ್ನ ನಾವು ಅರ್ಥ ಮಾಡಿಕೊಂಡರೆ ಮಾತ್ರ ಹೊಸ ಕಾಲ ಸಮಸ್ತ ಮನುಕುಲಕ್ಕೆ ಒಳಿತಿನ ಮಾದರಿಗಳನ್ನ ಕೊಡುಗೆಗಳನ್ನಾಗಿ ಕೊಡುವಂತ ವೇದಿಕೆಯಾಗುತ್ತದೆ. ಇಲ್ಲದಿದ್ದರೆ ಇಡೀ ಮನುಕುಲ ಮಾತ್ರವಲ್ಲ ವಿಶ್ವವನ್ನ ವಿನಾಶದ ಅಂಚೆಗೆ ತಳ್ಳಿಬಿಡುತ್ತದೆ. ಈ ಸೂಕ್ಷ್ಮವನ್ನ ನಾವು ಅರಿತುಕೊಳ್ಬೇಕು. ಇದೆಲ್ಲ ಯಾಕೆ ಚರ್ಚೆ ಮಾಡಬೇಕು ಅನ್ನುವ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಮೂಡಿರಬಹುದು. ಯಾಕೆ ಯೋಚಿಸಬೇಕು ಅಂದರೆ, ಕಳೆದ 2 ವರ್ಷಗಳ ಅವಧಿಯಲ್ಲಿ ಮನುಷ್ಯನ ಮೆದುಳನ್ನು ಹೈರಾಣಾಗಿಸಿರುವಂಥ ಅನೇಕ ಬಗೆಯ ಬಿಕ್ಕಟ್ಟುಗಳು ರೂಪುಗೊಂಡಿವೆ. ಇವುಗಳನ್ನು ನಾವು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳದೇ ಇದ್ದರೆ, ಆ ಬಿಕ್ಕಟ್ಟಿನ ಮೂಲ ಕಾರಣಗಳನ್ನು ನಾವು ಅರ್ಥ ಮಾಡಿಕೊಳ್ಳದಿದ್ದರೆ ಮುಂದಿನ ವರ್ಷಗಳು ಇನ್ನಷ್ಟು ಸವಾಲಿನದ್ದಾಗುತ್ತವೆ ಅನ್ನುವ ಸತ್ಯವನ್ನು ನಾವು ಕಂಡುಕೊಳ್ಳಬೇಕಾಗ್ತದೆ. ಇಲ್ಲದಿದ್ದರೆ ಮನುಷ್ಯ ಲೋಕ ಹಲವು ತಲ್ಲಣಗಳನ್ನು ಎದುರಿಸಬೇಕಾಗತ್ತೆ. ಇತ್ತೀಚೆಗೆ ಹೊಸ ವರ್ಷದ ಆರಂಭದಲ್ಲಿ ಫ್ರಂಟ್ಲೈನ್ ಎನ್ನುವ ಇಂಗ್ಲಿಷ್ ನಿಯತಕಾಲಿಕ ಅದರಲ್ಲಿ ಪ್ರಕಟವಾಗಿರುವ ಒಂದು ಸಂಪಾದಕೀಯ ಮಹತ್ವಪೂರ್ಣ ಆಲೋಚನೆಯನ್ನು ದಾಟಿಸಿದೆ. ಆ ಸಂಪಾದಕರು 2 ಮಹತ್ವದ ಫೆನೊಮನಾನ್ಗಳನ್ನು ಪರಿಚಯಿಸಿದ್ದಾರೆ. ಒಂದು ಬ್ರೈನ್ ರಾಟ್ ಅನ್ನುವಂಥ ಪದ, ಇನ್ನೊಂದು ರೇಜ್ ಬೇಟಿಂಗ್ ಅನ್ನುವಂಥ ಪದ. 2024ರಲ್ಲಿ ಆಕ್ಸ್ಫರ್ಡ್ ವರ್ಲ್ಡ್ ವ್ಯಾಪ್ತಿಯಲ್ಲಿ ಈ ಬ್ರೈನ್ ರಾಟಿಂಗ್ ಅನ್ನುವಂಥ ಪದ ಉಲ್ಲೇಖ ಆಯಿತು. 2025ರಲ್ಲಿ ರೇಜ್ ಬೇಟಿಂಗ್ ಅನ್ನುವಂಥ ಪದದ ಉಲ್ಲೇಖ ಆಯಿತು. ಇವೆರಡು ಪದಗಳು ಏನನ್ನು ಸೂಚಿಸ್ತವೆ ಅಂತಂದರೆ, ಮನುಷ್ಯನ ಮೆದುಳಿನ ಕಾರ್ಯಕ್ಷಮತೆ ಕ್ರಮೇಣ ತನ್ನ ಗುಣಮಟ್ಟವನ್ನು ಕಳೆದುಕೊಳ್ತಾ ಇರೋದನ್ನು ಇವೆರಡೂ ಪದಗಳು ಸೂಚಿಸ್ತವೆ. ಏನು ಹಾಗಾದರೆ ಬ್ರೈನ್ ರಾಟಿಂಗ್ ಅಂದ್ರೇನು, ರೇಜ್ ಬೇಟಿಂಗ್ ಅಂದ್ರೇನು? ಬ್ರೈನ್ ರಾಟ್ ಅನ್ನುವಂಥ ಪದ ಇಂಟರ್ನೆಟ್ ಪಾರಿಭಾಷಿಕ ಪದ. ಅದು ಅಂದರೆ ಹೆಚ್ಚುವರಿ, ಅಂದರೆ ಅಗತ್ಯಕ್ಕಿಂತ ಹೆಚ್ಚು ಕಂಟೆಂಟ್ಗಳನ್ನು ನೋಡೋದು, ಅಲ್ಲದೆ ಕಡಿಮೆ ಗುಣಮಟ್ಟದ ಡಿಜಿಟಲ್ ಕಂಟೆಂಟ್ಗಳನ್ನು ನೋಡ್ತಾ ನೋಡ್ತಾ ತಾರ್ಕಿಕವಾಗಿ ಯೋಚಿಸುವ ಸಾಮರ್ಥ್ಯವನ್ನೇ ಕಳೆದುಕೊಳ್ಳೋದನ್ನು ಬ್ರೈನ್ ರಾಟಿಂಗ್ ಪದ ಸೂಚಿಸುತ್ತೆ. ಅಂದರೆ ಇದರಿಂದ ಏನಾಗುತ್ತೆ ಪರಿಣಾಮ ಏನಂತಂದರೆ, ನೀವು ಡಿಜಿಟಲ್ ಕಂಟೆಂಟ್ಗಳನ್ನು, ಅಂದರೆ 2007ರ ನಂತರ ಬಂದಂಥ ಒಂದು ಟ್ರೆಂಡ್ ಇದೆಯಲ್ಲ, ಅಂದರೆ ಸ್ಮಾರ್ಟ್ ಫೋನ್ಗಳ ರೆವಲ್ಯೂಷನ್ ಆಯ್ತಲ್ಲ, ಅದಾದ ನಂತರ ಏನಾಯ್ತು ಅಂತಂದರೆ ಕ್ರಮೇಣ ಒಂದು ಪೀಳಿಗೆಯನ್ನು, ಆ ಪೀಳಿಗೆಯ ಆಲೋಚಿಸುವ ಶಕ್ತಿಯನ್ನೇ ಕುಂದಿಸುವ ಹಾಗೆ, ಕುಂದಿಸುತ್ತಾ ಒಂದು ಮಾನಸಿಕ ಆಯಾಸವನ್ನು ಉಂಟಾಗುವ ಹಾಗೆ ಕಂಟೆಂಟ್ಗಳನ್ನು ಕೊಡಮಾಡುವ ಟ್ರೆಂಡ್ ಶುರುವಾಯ್ತಲ್ಲ, ಆ ಟ್ರೆಂಡನ್ನು ರಿಫ್ಲೆಕ್ಟ್ ಮಾಡೋದಕ್ಕೆ ಈ ಇಂಟರ್ನೆಟ್ ಪರಿಭಾಷೆ ಬ್ರೈನ್ ರಾಟಿಂಗ್ ಅಂತ ಪದ ಬಳಕೆ ಆಗುತ್ತೆ. ಇನ್ನೊಂದು ಪದ ರೇಜ್ ಬೇಟಿಂಗ್ ಅನ್ನುವಂಥದ್ದು, ಇದು ಪ್ಯಾರಾಸೋಷಿಯಲ್ ಟರ್ಮ್. ಇದು ಅಂದರೆ ಒಂದು ಇನ್ಫ್ಲೇಮೇಟರಿ ಪೋಸ್ಟ್ಗಳನ್ನು ಇನ್ಸ್ಟಾಗ್ರಾಮ್ ಮುಖಾಂತರ, ಫೇಸ್ಬುಕ್ನ ಮುಖಾಂತರ, ಅಂದರೆ ಮೊಬೈಲ್ಗಳ ಮುಖಾಂತರ ದಾಟಿಕೊಳ್ಳುವ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಿದಾವಲ್ಲ, ಅವುಗಳ ಮುಖಾಂತರ ಒಂದು ವಿವಾದಾತ್ಮಕ ಅಭಿಪ್ರಾಯಗಳನ್ನು ದಾಟಿಸೋದು, ದಾರಿ ತಪ್ಪಿಸುವ ಶೀರ್ಷಿಕೆಗಳನ್ನು ಕೊಡುವಂಥದ್ದು, ಮತ್ತು ಇನ್ಫ್ಲಮೇಟರಿ ಅಂದರೆ ಪ್ರಚೋದನಾತ್ಮಕ ಪೋಸ್ಟ್ಗಳನ್ನು ಕೊಟ್ಟು ಒಂದು ಮಾನಸಿಕ ಆನಂದವನ್ನು ಪಡಿತಾ ಇರುವಂಥ ಒಂದು ಟ್ರೆಂಡನ್ನು ಸೂಚಿಸೋದಕ್ಕೆ ರೇಜ್ ಬೇಟಿಂಗ್ ಅಂತ ಕರೀತಾರೆ. ಇಲ್ಲಿ ಸುಳ್ಳುಗಳು ವಿಜೃಂಭಿಸ್ತವೆ, ಆಮೇಲೆ ಕೆಟ್ಟದ್ದು ವಿಜೃಂಭಿಸುತ್ತೆ, ಕೆಟ್ಟತನದ ವಿವರಗಳನ್ನೇ ನೋಡುವ ಕುತೂಹಲ ಹೆಚ್ಚಾಗುತ್ತೆ, ಕೆಟ್ಟದ್ದೇ ಇಂಪಾರ್ಟೆಂಟ್ ಅಂತ ಅನ್ನಿಸುವ ಹಾಗೆ ಆ ಕಂಟೆಂಟ್ಗಳು ಮತ್ತೆ ಮತ್ತೆ ನೋಡಬೇಕು ಅಂತ ಅನ್ನಿಸುವ ಹಾಗೆ ಡಿನೋಟ್ ಮಾಡೋದಕ್ಕೆ ರೇಜ್ ಬೇಟಿಂಗ್ ಅಂತ ಕರೀತಾರೆ. ಇವೆರಡೂ ಸೂಚಕ ಪದಗಳು ನಮ್ಮನ್ನು ಎಚ್ಚರಿಸುವಂಥ ಪದಗಳಾಗಿಯೂ ಕೂಡ ಮುಖ್ಯ ಅಂತ ಅನ್ನಿಸ್ತವೆ. ಯಾಕೆಂತಂದರೆ ನಾವು ಎಚ್ಚೆತ್ತುಕೊಳ್ಳದೇ ಇದ್ದರೆ ಹೊಸ ಪೀಳಿಗೆಯ ಆಲೋಚಿಸುವ ಸಾಮರ್ಥ್ಯವನ್ನೇ ನಾವು ಕಳೆಗುಂದಿಸಿಬಿಡ್ತೇವೆ ಅಂತ ಅನಿಸುತ್ತೆ. ಹಾಗಾಗಿ ನನಗೆ ಈ ಸಂಚಿಕೆಯಲ್ಲಿ ಮೆದುಳನ್ನು ಕೇಂದ್ರೀಕರಿಸಿಕೊಂಡೇ ವಿಸ್ತೃತವಾಗಿ ಯಾಕೆ ಚರ್ಚೆ ಮಾಡ್ತಿದ್ದೀನಿ ಅಂತಂದರೆ, ಹೊಸ ವರ್ಷ ತುಂಬ ಭಿನ್ನವಾಗಬೇಕಾದ್ರೆ, ಹೊಸ ವರ್ಷದ ಕಾಲ ಸಮೃದ್ಧಿಯ ಜೊತೆಗೆ ಇರಬೇಕು ಅನ್ನೋದಾದರೆ, ಅಥವಾ ಯಾವುದೇ ಅವಘಡಗಳು, ಮನುಷ್ಯ ನಿರ್ಮಿತ ಅವಘಡಗಳು ಸಂಭವಿಸಬಾರದು ಅಂತಂದರೆ ಮೆದುಳನ್ನು ಸುಸ್ಥಿರವಾಗಿ ಇಟ್ಟುಕೊಳ್ಳಬೇಕಾಗಿರುವಂಥದ್ದು ಮನುಕುಲದ ಜವಾಬ್ದಾರಿ. ಅಂದರೆ ತಂತ್ರಜ್ಞಾನದ ಜೊತೆಗೆ ಒಂದು ಸಮಾನ ದೂರವನ್ನು ಕಾಯ್ದುಕೊಂಡು ನನ್ನ ಒಳಗಿನ ಬುದ್ಧಿ ಮತ್ತು ವಿವೇಕವನ್ನು ರಿಜುವನೇಟ್ ಮಾಡಿಕೊಳ್ಳುವಂಥ ಒಂದು ಅನಿವಾರ್ಯತೆ ಈಗ ಇದೆ ಅನ್ನೋದನ್ನು ನಾವು ಎಷ್ಟು ಬೇಗ ಅರ್ಥ ಮಾಡ್ಕೊಳ್ತೀವಿ ಅಷ್ಟು ಒಳ್ಳೆಯದು ಅಂತ ಅನಿಸುತ್ತೆ. ಹಾಗಾಗಿ ನನಗೆ ಈ ಹೊಸ ವರ್ಷವನ್ನು ರಿಜುವನೇಟ್ ಮಾಡಿಕೊಳ್ಳುವಂಥ ಬಹಳ ಉನ್ನತ ಹಾದಿ ಯಾವುದು ಅಂತಂದರೆ, ತಂತ್ರಜ್ಞಾನದ ಜೊತೆಗೆ ಒಂದು ಸಮಾನ ದೂರವನ್ನು ಕಾಯ್ದುಕೊಂಡು ಬುದ್ಧಿ ವಿವೇಕ ಇವೆರಡನ್ನು ಜಾಗೃತಗೊಳಿಸಿಕೊಂಡು ಮನುಕುಲದ ಒಳಿತಿಗೆ, ಅದರ ಜೊತೆಗೆ
ಪ್ರಾಕೃತಿಕ ಒಳಿತಿಗೆ ಬೇಕಾಗಿರುವಂಥ ನೈಸರ್ಗಿಕ ಒಳಿತಿಗೆ ಬೇಕಾಗಿರುವಂಥ ಮಾಡ್ಯೂಲ್ಗಳನ್ನು ನಾವು ಹೊಸ ಮಾಧ್ಯಮಗಳ ಮುಖಾಂತರನೇ ರೂಪಿಸಿಕೊಳ್ಳಬೇಕಾಗಿದೆ, ಹಳೆಯ ಮಾದರಿಗಳನ್ನು ರಿಎಸ್ಟಾಬ್ಲಿಷ್ ಮಾಡೋದ್ರ ಮುಖಾಂತರ. ಅಂಥ ಸಂದರ್ಭದಲ್ಲಿ ನಮಗೆ ಮುಖ್ಯ ಆಗೋದು ನಮ್ಮ ಕಲೆ, ಸಾಹಿತ್ಯ, ಸಂಸ್ಕೃತಿ, ಪರಂಪರೆಯ ಶ್ರೇಷ್ಠತೆಯ ಮಾದರಿಗಳು. ಸೊ ಹಾಗಾಗಿ ನಮಗೆ ಭಾರತೀಯ ಚಲನಚಿತ್ರ ಸಂಗೀತವನ್ನು ನೀವು ನೋಡೋದಾದರೆ ಅತ್ಯಂತ ಮೈನ್ಯೂಟ್ ಆಗಿರುವಂಥ ಮಹತ್ವದ ಆಲೋಚನೆಗಳನ್ನು ದಾಟಿಸಿವೆ ಭಾರತೀಯ ಚಲನಚಿತ್ರ ಸಂಗೀತ ಮತ್ತು ಭಾರತೀಯ ಚಲನಚಿತ್ರ ಗೀತೆಗಳು. ಅಂಥ ಮಹತ್ವದ ಕೊಡುಗೆಗಳನ್ನು ಪೀಳಿಗೆಗಳಿಂದ ಪೀಳಿಗೆಗೆ ದಾಟಿಸಿವೆ. ನಿಮಗೆ ಒಂದು ತುಂಬ ಇಂಟ್ರೆಸ್ಟಿಂಗ್ ಅಂತಂದರೆ ಮೆದುಳಿನ ಕುರಿತಾಗಿಯೇ ಭಾರತೀಯ ಚಲನಚಿತ್ರ ವಲಯದಲ್ಲಿ ಆದ ಅಪರೂಪದ ಒಂದು ಪ್ರಯೋಗದ ಬಗ್ಗೆ ನಾನು ಈ ಸಂಚಿಕೆ ಮುಖಾಂತರ ಹೇಳಬೇಕು ಅಂತ ಅಂದ್ಕೊಂಡೆ. ಅದು ಕನ್ನಡದಲ್ಲಿ ಈ ಥರದ ಒಂದು ಮಹತ್ವದ ಪ್ರಯೋಗ ಆಯಿತು ಅನ್ನೋದು ಒಂದು ವಿಶೇಷ ಸಂಗತಿ. 1991 ಬಿಡುಗಡೆಯಾದ ರಾಮಾಚಾರಿ ಅಂತ ಒಂದು ಸಿನಿಮಾ, ಆ ರಾಮಾಚಾರಿ ಸಿನಿಮಾಕ್ಕೆ ಗೀತೆಯನ್ನು ರಚಿಸಿದವರು ಮತ್ತು ಸಂಗೀತವನ್ನು ಸಂಯೋಜಿಸಿದವರು ಹಂಸಲೇಖ ಅವರು. ಆ ರಾಮಾಚಾರಿ ಸಿನಿಮಾದಲ್ಲಿ ಮೂಡಿ ಬಂದ ಒಂದು ಗೀತೆ ಮೆದುಳಿಗೆ ಸಂಬಂಧಪಟ್ಟದ್ದಾಗಿದೆ. ಎಷ್ಟು ಪ್ರಬುದ್ಧವಾಗಿದೆ ಅಂತಂದ್ರೆ ನಮ್ಮ ಹಳೆಯ ಕಾಲದ ಶ್ರೇಷ್ಠ ಕಾಣಿಕೆಗಳನ್ನು ನೆನಪಿಸಿಕೊಳ್ಳುವಂಥ ಮಾದರಿ ಗೀತೆಯೂ ಆಗಿದೆ. ಆ ಶ್ರೇಷ್ಠ ಮಾದರಿಯನ್ನು ಹೇಗೆ ವರ್ತಮಾನದಲ್ಲಿ ಅನ್ವಯಿಸಿಕೊಳ್ಳಬೇಕು ಅನ್ನುವಂಥ ಚಿಂತನೆಯನ್ನು ದಾಟಿಸುತ್ತೆ. ನಾನು ಈಗ ಎರಡು ಟರ್ಮ್ಗಳನ್ನು ಹೇಳಿದ್ನಲ್ಲ, ಬ್ರೈನ್ ರಾಟಿಂಗ್ ಅಂತ, ಅಂದರೆ ಮಾನಸಿಕ ಆಯಾಸವನ್ನು ಉಂಟು ಮಾಡಬಲ್ಲಂಥ ಕಂಟೆಂಟ್ಗಳು ಬೌದ್ಧಿಕ ಸಾಮರ್ಥ್ಯವನ್ನೇ ಕಳೆಗುಂದಿಸಿಬಿಡ್ತವೆ. ಆ ಬ್ರೈನ್ ರಾಟಿಂಗ್ ಪ್ರಾಸೆಸ್ಸೇ ಆಗಿರ್ತದಲ್ಲ, ಹಾಗಾಗದ ಹಾಗೆ ಎಚ್ಚರ ವಹಿಸುವಂಥ ಒಂದು ಪ್ರಜ್ಞೆಯನ್ನು ಮೂಡಿಸುವಂಥ ಕೆಲಸವನ್ನು ನಮ್ಮ ಭಾರತೀಯ ಚಲನಚಿತ್ರ ಗೀತೆಗಳು ತುಂಬ ಶ್ರದ್ಧೆಯಿಂದ ನಿರ್ವಹಿಸಿವೆ. ಅದರಲ್ಲಿ ಈ ಗೀತೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಈಗ ಪ್ರಸ್ತಾಪ ಮಾಡ್ತಾ ಇರುವಂಥ ಗೀತೆ ರಾಮಾಚಾರಿ ಸಿನಿಮಾದಲ್ಲಿ ಮೂಡಿ ಬಂದಂಥ ಗೀತೆ. ಹಾಗೆಯೇ ರೇಜ್ ಬೇಟಿಂಗ್ ಅಂತ ಏನಂದರೆ ಕೆಟ್ಟದ್ದನ್ನು ಯೋಚಿಸಿ ನಾವು ಇನ್ನೊಬ್ಬರಿಗೆ ತೊಂದರೆ ಕೊಡುವಂಥದ್ದು, ಸುಳ್ಳಿನ ಜೊತೆಗೆ ಗುರುತಿಸಿಕೊಂಡು ಜಗತ್ತಿಗೆ ಕಂಟಕಪ್ರಾಯವಾಗುವಂಥ ಮನಸ್ಥಿತಿಯನ್ನು ಮೀರಿ ನಾವು ಉದಾತ್ತತೆಯ ತತ್ವಗಳ ಜೊತೆಗೆ ನಮ್ಮನ್ನು ನಾವು ಅಲೈನ್ ಮಾಡಬೇಕು ಅನ್ನುವಂಥ ತತ್ವವನ್ನು ಧ್ವನಿಸುವ ಗೀತೆ ಆ ರಾಮಾಚಾರಿ ಸಿನಿಮಾದಲ್ಲಿತ್ತು. ಅಂದರೆ ಇವಾಗ ತುಂಬ ಇನ್ಫ್ಲಮೇಟರಿ ಪೋಸ್ಟ್ಗಳನ್ನು ಹಾಕಿ ಪ್ರಚೋದಿಸಿ ನಾನು ತುಂಬ ಆಕ್ರೋಶಭರಿತನಾಗಿರುವಂತೆ ನೋಡಿಕೊಳ್ಳುವಂಥ ವಿಚಿತ್ರ ಡಿಜಿಟಲ್ ಕಂಟೆಂಟ್ಗಳಿದಾವಲ್ಲ, ರೇಜ್ ಬೇಟಿಂಗ್ ಪ್ರಾಸೆಸ್ ಇದೆಯಲ್ಲ, ಆ ಪ್ರಾಸೆಸ್ಸನ್ನು ನಿರಾಕರಿಸಿ ಅದರಿಂದ ದೂರ ಉಳಿದು ನನ್ನನ್ನು ನಾನು ಕಟ್ಟಿಕೊಳ್ಳುವ, ನನ್ನನ್ನು ನಾನು ಬುದ್ಧಿಪೂರ್ವಕವಾಗಿ ವಿವೇಚನಾತ್ಮಕವಾಗಿ ಕಟ್ಟಿಕೊಳ್ಳುವ ಬಗೆಯನ್ನು ಹೇಳಿಕೊಡುವ ಪದ್ಯವಾಗಿ ರಾಮಾಚಾರಿ ಸಿನಿಮಾದಲ್ಲಿ ಮೂಡಿಬಂದ ಹಂಸಲೇಖ ಅವರ ಗೀತೆ ನನಗೆ ಮುಖ್ಯ ಅಂತ ಅನಿಸುತ್ತೆ. ಆ ಗೀತೆಯ ಹೆಸರು ಬುರುಡೆ ಬುರುಡೆ ಅಂತ ಒಂದು ಸಾಂಗ್ ಅದು. ಆ ಬುರುಡೆ ಬುರುಡೆ ಸಾಂಗ್ ಹೇಗೆ ಶುರುವಾಗುತ್ತೆ ಅಂತಂದರೆ ಒಂದು ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕಲ್ ರಿದಮ್ನ ಜೊತೆಗೆ ಆ ಪದ್ಯ ಶುರುವಾಗುತ್ತೆ.

0: ಆ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಏನನ್ನು ಕನ್ವೆ ಮಾಡ್ತದೆ ಅಂತಂದರೆ, ಬುರುಡೆ ಮತ್ತು ಮೆದುಳಿನ ಸಂವಾದಾತ್ಮಕ ಸ್ವರೂಪ ಹೇಗಿರಬಲ್ಲದು ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡತ್ತೆ.
1: ಮೆಲ್ಲಗ್ಬಿಡಿಯ ಅಣ್ಣ, ಈ ಹಾಡ್ರದ್ ಹಿಂಗೆ, ಇದರ ತಾಳಾನೇ ಹಿಂಗೆ.
2: ಬುರುಡೆ ಬುರುಡೆ
1: ಬುರುಡೆ ಬುರುಡೆ
0: ಹಾಗೆ ಎಸ್ಟಾಬ್ಲಿಷ್ ಮಾಡಿ ಪಲ್ಲವಿಯ ಒಂದು ಧ್ವನಿ ಕೇಳಿ ಬರ್ತದೆ. ಅಂದರೆ ಮನು ಮತ್ತು ಚಿತ್ರ ಹಾಡಿದ ಪದ್ಯ ಅದು. ಮನು ಮತ್ತು ಚಿತ್ರ ಅವರು ಆ ಜುಗಲ್ಬಂದಿ ಅಂದರೆ ಪ್ರಶ್ನೋತ್ತರ ರೂಪದ ದನಿಯೊಂದಿಗೆ ಇಡೀ ಗೀತೆ ಅನಾವರಣಗೊಳ್ಳುತ್ತದೆ. ಹಾಗಾಗಿ ಒಂದು ಪ್ರಶ್ನೆ ಇರುತ್ತೆ, ಇನ್ನೊಂದು ಉತ್ತರ ಇರ್ತದೆ. ಅಂದರೆ ನಮ್ಮ ಜನಪದ ಪರಂಪರೆಯ ಒಳಗೆ ಇರುವಂಥ ಒಂದು ಒಗಟಿನ ಮಾದರಿಯನ್ನು ಹಂಸಲೇಖ ತುಂಬ ಮೌಲಿಕವಾಗಿ ಎತ್ತಿಕೊಂಡು ಅದನ್ನು ಜನಪದೀಯವಾಗಿ ದಾಟಿಸ್ತಾರೆ ಸಂಗೀತಾತ್ಮಕವಾಗಿ. ನನಗೆ ಆ ಕಾರಣಕ್ಕಾಗಿ ಮೆದುಳು ಮತ್ತು ಬುರುಡೆ ಇವೆರಡನ್ನು ಸಂಯೋಜನಾತ್ಮಕ ರೂಪಕವಾಗಿ ಪ್ರೆಸೆಂಟ್ ಮಾಡಿದಂಥ ಅಗ್ರಗಣ್ಯ ಗೀತೆ. ಇಡೀ ಭಾರತೀಯ ಚಲನಚಿತ್ರ ರಂಗದಲ್ಲಿನೇ ಈ ಪ್ರಯೋಗ ಆಗಲಿಲ್ಲ ಅಂತ ಅನಿಸುತ್ತೆ. ಅಂದರೆ ಏಕಕಾಲದಲ್ಲಿ ನಮಗೆ ಹಳೆಯ ಪರಂಪರೆಯ ಒಳಗಿನ ವಿರಾಟ್ ಕಥನಗಳಾಗಿರುವಂಥ ರಾಮಾಯಣ ಮತ್ತು ಮಹಾಭಾರತದ ಎಳೆಗಳು ಪರಿಚಯ ಆಗ್ತವೆ. ಅದರ ಜೊತೆಗೆ ವರ್ತಮಾನವನ್ನು ನಾವು ಹೆಂಗೆ ನೋಡಬೇಕು ಅನ್ನೋದು ಪರಿಚಯ ಆಗುತ್ತೆ. ಇದೆಲ್ಲದಕ್ಕೆ ಮುನ್ನುಡಿಯಾಗಿ ಪಲ್ಲವಿಯ ಸಾಲುಗಳು ತುಂಬ ಭಿನ್ನವಾಗಿ ಕೇಳಿ ಬರ್ತವೆ. ನೋಡಿ, ಅವರು ಹೇಗೆ ಹಂಸಲೇಖ ಅವರು ಪಲ್ಲವಿಯ ಸಾಲುಗಳನ್ನು ಕಟ್ಟಿದ್ದಾರೆ ಅಂದರೆ, ತಾರಕಸ್ವರದಲ್ಲಿ ಅಂದರೆ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಆದ ತಕ್ಷಣವೇ ಅಂದರೆ ಆರಂಭದ ಎಸ್ಟಾಬ್ಲಿಷಿಂಗ್ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕಲ್ ರಿದಮ್ ಬಂದು ಹಾಡು ಆರಂಭ ಆಗುವ ಕಾಲಕ್ಕೆ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕಲ್ ರಿದಮ್ ಬರ್ತದಲ್ಲ, ಅಂದರೆ ಬುರುಡೆ ಮತ್ತು ಮೆದುಳಿನ ಶಕ್ತಿಯನ್ನು ಪರಿಚಯ ಮಾಡುವ ಹಾಗೇ ಆ ರಿದಮಿಕ್ ಪ್ರೆಸೆಂಟೇಷನ್ ಬರುತ್ತೆ. ಅದಾದ ನಂತರನೇ ತಾರಕಸ್ವರದಲ್ಲಿ ಕೇಳಿ ಬರುವಂಥ ಸಾಲುಗಳು ಯಾವುದಂದ್ರೆ ಬುರುಡೆ ಬುರುಡೆ ಅಂತ.

0: ಆದರೆ ಇದರಲ್ಲಿ ತಿರುಳಿಲ್ಲ.
1: ಇದು ಎಷ್ಟು ಧ್ವನಿಪೂರ್ಣವಾಗಿದೆ ಅಂತಂದ್ರೆ, ನಾನು ಆಗ್ಲೇನೆ ಬೆಳೆಸಿದ್ನಲ್ಲ, ಮಾನಸಿಕ ಆಯಾಸವನ್ನ ಹೆಚ್ಚು ಮಾಡುವಂತ ಇಂಟರ್ನೆಟ್ ಕಂಟೆಂಟ್ಗಳು ನಮ್ಮ ಬೌದ್ಧಿಕ ಸಾಮರ್ಥ್ಯವನ್ನೇ ಕಳೆಗುಂದಿಸ್ತವೆ ಅನ್ನುವುದನ್ನು ಸೂಚಿಸುವ ಬ್ರೈನ್ ರಾಟಿಂಗ್ ಪ್ರಾಸೆಸ್, ಮತ್ತು ಆನ್ಲೈನ್ ಕಂಟೆಂಟ್ನ ಮುಖಾಂತರ ನಮ್ಮನ್ನು ಆಕ್ರೋಶ ಭರಿತರನ್ನಾಗಿಸುವ, ನೆಗೆಟಿವಿಟಿಯನ್ನೇ ಕಾಡಿಸಿಕೊಳ್ಳುವ ಹಾಗೆ ಒಂದು ಒತ್ತಡವನ್ನು ಹಾಕುವ ರೇಜ್ ಬೇಟಿಂಗ್ ಕಂಟೆಂಟ್ಗಳ ಯುಗದಲ್ಲಿ ಈ ಹಂಸಲೇಖ ಬರೆದ ಈ ಪದ್ಯ ಬುರುಡೆ ಬುರುಡೆ ಪದ್ಯ ಇದೆಯಲ್ಲ, ನನಗೆ ಅದು ತುಂಬ ಮಹತ್ವದ ಗೀತೆ ಅಂತ ಅನಿಸುತ್ತೆ. ಅಂದರೆ ನಾನು ನನ್ನ ಮೆದುಳನ್ನು ಸುಸ್ಥಿರವಾಗಿ ಇರಿಸಿಕೊಳ್ಳೋದು ಹೇಗೆ ಅಂತ ನಿರ್ಣಯಿಸೋದಕ್ಕೆ ಒಂದು ರಂಜನಾತ್ಮಕವಾಗಿರುವಂಥ ಪ್ರೇರಣೆ ನೀಡುತ್ತದೆ ಈ ಪದ್ಯ ಅಂತ ಅನಿಸುತ್ತೆ. ಹಾಗಾಗಿ ನನಗೆ ಈ ಪಲ್ಲವಿಯ ಸಾಲುಗಳು ಇಂಪಾರ್ಟೆಂಟ್ ಅಂತ ಅನಿಸ್ತವೆ. ಯಾಕೆ ಮುಖ್ಯ ಆಗ್ತದೆ ಅಂತಂದರೆ, ಎಲ್ಲರ ಬುರುಡೆಯಲ್ಲಿ ಒಂದೇ ಮೆದುಳಿದೆ, ಆದರೆ ಬುದ್ಧಿ ಇಲ್ಲ, ಇದ್ದರೂ ಅದು ಪರರಿಗೆ ಹೊಂದೋದಿಲ್ಲ. ಒಂದು ಬುರುಡೆ ಬುರುಡೆ ಬಿಡ್ತದೆ ಅಂದರೆ ಸುಳ್ಳು ಹೇಳ್ತದೆ, ಇನ್ನೊಂದು ಬುರುಡೆ ತರಲೆ ಮಾಡ್ತದೆ ಅಂದರೆ ಕಂಟಕ ಪ್ರಾಯ ಅಂದರೆ ಉಳಿದವ್ರಿಗೆ ತೊಂದರೆ ಕೊಡ್ತಿರ್ತದೆ. ಅದರಲ್ಲಿ ಮೆದುಳಿಲ್ಲ, ಆದರೆ ಮೆದುಳಿದ್ದರೂ ಕೂಡ ತಿರುಳೆ ಇಲ್ಲ ಅನ್ನುವಂಥದ್ದನ್ನು ತುಂಬ ಜನಪದೀಯ ಧಾಟಿಯಲ್ಲಿ ಹೇಳುವಂಥ ಪದ್ಯ ಅದು. ಇವತ್ತಿಗೂ ಕೂಡ ಮುಖ್ಯ ಅಂತ ಅನಿಸುತ್ತೆ, ಯಾಕೆಂದರೆ ನಾವು ಇಂಟರ್ನೆಟ್ ಕಂಟೆಂಟ್ನ ಮುಖಾಂತರ ವಿವೇಕವನ್ನು ಬುದ್ಧಿಯನ್ನು ಕಳೆದುಕೊಳ್ತಾ ಇರುವಂಥ ಸಂದರ್ಭದಲ್ಲಿ ಎಲ್ಲವನ್ನ ಒಂದು ಬಗೆಯ ಡಿಪೆಂಡೆನ್ಸಿಯ ಮೋಹದಲ್ಲಿ, ಟೆಕ್ನಾಲಜಿಯ ಡಿಪೆಂಡೆನ್ಸಿಯ ಅಂದರೆ ಓವರ್ ಡಿಪೆಂಡೆನ್ಸಿಯ ಭರದಲ್ಲಿ ನಮ್ಮತನವನ್ನು ಕಳೆದುಕೊಳ್ತಾ ಇರುವಂಥ ಸಂದರ್ಭದಲ್ಲಿ ಈ ಪದ್ಯ ನಮ್ಮ ಮೆದುಳಿನ ಕಾರ್ಯಕ್ಷಮತೆಯ ಶ್ರೇಷ್ಠತೆಯನ್ನು ಪರಿಚಯಿಸುತ್ತೆ. ನಂತರದ ಚರಣಗಳಿದಾವಲ್ಲ, ಎರಡು ಚರಣಗಳಿದ್ದಾವೆ ಈ ಹಾಡಲ್ಲಿ. ಆ ಎರಡು ಚರಣಗಳು ಏನು ಹೇಳ್ತವೆ ಅಂತಂದರೆ, ನಾವು ಹೇಗೆ ವರ್ತಮಾನವನ್ನು ಸುಂದರಗೊಳಿಸಿಕೊಳ್ಳಬೇಕು ಈ ಎಲ್ಲ ಪ್ರಭಾವಗಳ ಮಧ್ಯೆ. ನಾನೇನು ಹೇಳಿದ್ನಲ್ಲ, ಬ್ರೈನ್ ರಾಟಿಂಗ್ ಆ್ಯಂಡ್ ರೇಜ್ ಬೇಟಿಂಗ್ನ ಒಂದು ನೆಗೆಟಿವಿಟಿಯ ಮಧ್ಯೆ ನಾನು ಸ್ವಯಂ ವಿವೇಕವನ್ನು ಹೇಗೆ ತಂದುಕೊಳ್ಬೇಕು ಅನ್ನೋದಕ್ಕೆ ಹಂಸಲೇಖ ಅವರು ನಮ್ಮ ರಾಮಾಯಣ ಮತ್ತು ಮಹಾಭಾರತದ ಕಾವ್ಯಗಳ ತಿರುಳನ್ನು ಬಳಸಿಕೊಳ್ತಾರೆ. ಅಂದರೆ ಎರಡೂ ಚರಣಗಳಲ್ಲಿ ರಾಮಾಯಣ ಮತ್ತು ಮಹಾಕಾವ್ಯದ ಕಥನದ ತಿರುಳುಗಳು ಒಂದರೊಳಗೊಂದು ಬೆರೆತು ಒಂದು ಬೌದ್ಧಿಕ ಸೌಂದರ್ಯವನ್ನು, ವಿವೇಚನಾತ್ಮಕ ಸೌಂದರ್ಯವನ್ನು ದಾಟಿಸ್ತವೆ. ನನಗೆ ಹಂಗಾಗಿನೇ ಈ ಪದ್ಯ ನನಗೆ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ನೋಡಿ, ಮೊದಲ ಚರಣ ಹೇಗೆ ಶುರುವಾಗುತ್ತೆ ಅಂತಂದರೆ, ಅದು ಎಷ್ಟು ರಿದಮಿಕ್ ಆಗಿದೆ ಅಂತಂದರೆ ಒಪ್ಪಿಸುವ ರೀತಿಯಲ್ಲಿದೆ. ಅಂದರೆ ಆ ಒಗಟಿನ ಪ್ರಶ್ನೋತ್ತರ ಮಾದರಿಯ ಝಲಕ್ಕಿದೆ. ಅದು ನಮಗೆ ಹೇಗೆ ಒಪ್ಪಿಸುತ್ತೆ ಅಂತಂದರೆ, ಮಹಾಕಾವ್ಯಗಳ ತಿರುಳನ್ನು ನೀನು ಹೀಗೆ ನೋಡು ಅಂತ. ಈಗಾಗಲೇ ಆಗಿ ಹೋದ ಪೌರಾಣಿಕ ಪಾತ್ರಗಳಿದಾವಲ್ಲ, ಕಾಲ್ಪನಿಕ ಪಾತ್ರಗಳಿದಾವಲ್ಲ, ನಾವು ಬೌದ್ಧಿಕವಾಗಿ ಇನ್ನಷ್ಟು ಪ್ರಬುದ್ಧರಾಗುವುದಕ್ಕೆ, ವಿವೇಚನಾತ್ಮಕವಾಗಿ ಯೋಚಿಸೋದಕ್ಕೆ ಬಳಸಿಕೊಳ್ಳಬೇಕು ಅನ್ನುವಂಥ ಒಂದು ಗೈಡೆನ್ಸು ಆ ಸಾಲುಗಳ ಮುಖಾಂತರ ಸಿಗುತ್ತೆ. ನೋಡಿ, ಅದು ಹೇಗೆ ಶುರುವಾಗತ್ತಂದರೆ,

ಮ್ಯೂಸಿಕಲ್ ರಿದಮ್ನ ಧಾಟಿಯೊಂದಿಗೆ ಇನ್ನೊಂದು ಧ್ವನಿ ಕೇಳಿ ಬರೋದೇನೆಂದರೆ, ಸೋತ ಧರ್ಮ ರಾಯನು ಶಂಕೆಗೊಂಡ ರಾಮನು, ಅವರು ಹಾಗೆ ಮಾಡಲು ರಾಜ್ಯ ಕಾರಣ ಲೋಕ ಕಾರಣ ಅಂತ ಒಂದು ತಾತ್ವಿಕತೆಯ ಎತ್ತರವನ್ನು ಆ ಚರಣ ಪಡೆದು ಬಿಡ್ತದೆ ನನಗೆ. ಹಾಗಾಗಿ ನನಗೆ ಅದು ರಾಮಾಯಣ ಮತ್ತು ಮಹಾಭಾರತ ಇವೆರಡು ಒಂದಾಗಿ ಹೊಸ ಕಾಲವನ್ನು ಪ್ರಭಾವಿಸದಿದೆಯಲ್ಲ, ಇದು ತುಂಬ ರೇರೆಸ್ಟ್ ಆಫ್ ದ ರೇರ್ ಸಿನಿಮಾ ಗೀತೆಯ ಪ್ರಯೋಗವಾಗಿ ನನಗೆ ಮುಖ್ಯ ಅಂತ ಅನಿಸುತ್ತೆ. ನನ್ನದಾಗ್ಲೇ ಹೇಳಿದ ಹಾಗೇ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕಲ್ ರಿದಮ್ನೊಂದಿಗೆ ಶುರುವಾಗಿರುವಂಥ ಪಲ್ಲವಿಯ ಸಾಲುಗಳೊಳಗಿನ ಅರ್ಥಪೂರ್ಣ ಆಲೋಚನಾ ಕ್ರಮ ಮೊದಲ ಚರಣದ ಮುಖಾಂತರ ಸ್ಪಷ್ಟವಾಗಿ ಅನಾವರಣಗೊಳ್ಳುತ್ತದೆ. ಆಮೇಲೆ ವಾದ್ಯ ಸಂಗೀತದ ಹಿನ್ನೆಲೆ ಎಷ್ಟು ಚೆನ್ನಾಗಿ ಸಂಯೋಜಿಸಲ್ಪಟ್ಟಿದೆ ಅಂದರೆ, ಬುರುಡೆ ಎಂಬ ಪದದ ಒಳಗೇ ಮೆದುಳು ಸೇರಿಕೊಂಡಿದೆ ಅನ್ನುವಂಥ ಒಂದು ವಿಶೇಷವಾದ ಸಂಯೋಜನಾತ್ಮಕವಾಗಿರುವಂಥ ವಿನ್ಯಾಸವನ್ನು ನಾವು ಕೇಳುವ ಕಾಲಕ್ಕೆ ಅನುಭವಿಸ್ತೀವಿ ಅಂತ ಅನಿಸುತ್ತೆ ನನಗೆ. ನೋಡಿ, ಎರಡನೇ ಚರಣ ಬಂದಾಗಲೂ ಕೂಡ ಮಹಾಭಾರತ ಮತ್ತು ರಾಮಾಯಣದ ಐಡೆಂಟಿಟಿ ಬೇರೆ ರೀತಿಯಲ್ಲಿ ಅದು ಅನಾವರಣಗೊಳ್ಳುತ್ತದೆ. ತಂಗಿಯ ಕಷ್ಟಕ್ಕೆ ಕೋಟಿ ಸೀರೆಯ ಕೊಟ್ಟ ಬುರುಡೆ, ತಂಗಿಯ ಇಷ್ಟಕ್ಕೆ ಧೀರ ಗಂಡನ್ನು ತಂದ ಬುರುಡೆ,

ಇನ್ನೊಂದು ರೀತಿಯ ಧಾಟಿಯಲ್ಲಿ ನಮಗೆ ಕೇಳಿ ಬರುವ ಸಾಲು ಯಾವುದಂದ್ರೆ, ಅಂಥ ಅಣ್ಣ ಯಾವನು ಭೂಮಿಲೆಲ್ಲೂ ಕಾಣೆನು, ಇದ್ದರವನೇ ಒಬ್ಬನು ನಮ್ಮ ಅಪ್ಪನು ಕಳ್ಳ ಕೃಷ್ಣನು ಅಂತ ಒಂದು ಸಬ್ಮಿಷನ್ನೊಂದಿಗೆ ಎರಡನೇ ಚರಣ ಕೊನೆಗೊಳ್ಳುತ್ತದೆ. ಈ ಎರಡನೇ ಚರಣ ಒಪ್ಪಿಸೋದೇನಂತಂದರೆ, ಆ ಮಹಾಭಾರತದ ಒಳಗೆ ಇದ್ದಂಥ ಕೃಷ್ಣನ ಐಡೆಂಟಿಟಿಯನ್ನು ಹೊಸ ಕಾಲದಲ್ಲಿ ಬೇರೆ ರೀತಿಯಲ್ಲಿ ನಾವು ಪರಿಭಾವಿಸಬೇಕು ಅನ್ನುವಂಥ ಒಂದು ಸಾಫ್ಟ್ ಪ್ರೆಷರನ್ನು ಈ ಚರಣ ಕೊಡ್ತದೆ. ಬುರುಡೆ ಬುರುಡೆ ಸಾಂಗ್ ಇದೆಯಲ್ಲ, ಅದು ಈಗ ವರ್ತಮಾನದ ಕಾಲವನ್ನು ನಾನು ಹೇಗೆ ಶುದ್ಧೀಕರಿಸಿಕೊಳ್ಳಬೇಕು ಅನ್ನುವಂಥ ಒಂದು ಮಹತ್ವದ ಚಿಂತನೆಯನ್ನು ದಾಟಿಸುವ ಮೇರು ಪದ್ಯವಾಗಿ ನನಗೆ ಮುಖ್ಯ ಅಂತ ಅನಿಸುತ್ತೆ. ಅಲ್ಲದೇ ಮೆದುಳಿನ ನಿಜದ ಅಸ್ಮಿತೆಯನ್ನು ರೆಪ್ರೆಸೆಂಟ್ ಮಾಡಿದಂಥ ಕನ್ನಡ ಸಿನಿಮಾ ಮಾತ್ರ ಅಲ್ಲ, ಭಾರತೀಯ ಸಿನಿಮಾದ ಏಕೈಕ ಗೀತೆ ಅಂತ ನಾನು ಅದನ್ನು ಗುರುತಿಸ್ತೀನಿ.

ನೋಡಿ, ಕನ್ನಡದ ಜನಪದೀಯ ಜಗತ್ತು ನಮ್ಮ ಎರಡು ಮಹಾಕಾವ್ಯಗಳನ್ನ ಹೇಗೆ ಗ್ರಹಿಸಿದೆ ಎನ್ನುವ ಒಳನೋಟ ಈ ಹಾಡಿನ ಮೂಲಕ ಸಿಗುತ್ತದೆ. ನನ್ನದಾಗ್ಲೇ ಹೇಳಿದ ಹಾಗೇನೆ, ಒಂದರೊಳಗೊಂದು ಬೆರೆತು, ಅಂದರೆ ರಾಮಾಯಣ ಮತ್ತು ಮಹಾಭಾರತ ಒಂದರೊಳಗೊಂದು ಬೆರೆತು ಒಂದು ಹೊಸ ತಾತ್ವಿಕತೆಯನ್ನು ದಾಟಿಸುವಂಥ ಸಾಧ್ಯತೆಯ ಪ್ರಯೋಗವಾಗಿ ನನಗೆ ಈ ಹಾಡು ಮುಖ್ಯ ಆಗುತ್ತೆ. ಅಂದರೆ ನಮ್ಮಲ್ಲಿ ದೇಶಿ ಮತ್ತು ಮಾರ್ಗಿ ಅಂತ ಎರಡು ಅಭಿವ್ಯಕ್ತಿಯ ಪರಂಪರೆಗಳಿದ್ದಾವೆ. ಅಂದರೆ ಮಾರ್ಗಿ ಪರಂಪರೆ, ಶಿಷ್ಟ ಪರಂಪರೆ, ಅಂದರೆ ಕೆಲವರಿಗೆ ಮಾತ್ರ ಪಠ್ಯಗಳನ್ನು ರೀಚ್ ಮಾಡಿಸಿ ಆಸ್ವಾದ ಉಂಟಾಗಬಹುದಾದ ಒಂದು ನೆಲೆ. ಇನ್ನೊಂದು ಜನಪದ, ಅಂದರೆ ಬಹುತೇಕ ಜನರನ್ನು ತಲುಪಿ ಜನರ ಮುಖಾಂತರನೇ ಮತ್ತೆ ಹೊಸ ಪೀಳಿಗೆಗೆ ದಾಟುವಂಥ ನೆಲೆ ಮತ್ತೊಂದು. ಅಂದರೆ ಅದನ್ನು ನಾವು ದೇಶಿ ಅಂತ ಕರಿತೀವಿ, ಜನಪದೀಯ ನೆಲೆಯನ್ನು ದೇಶಿ ಅಂತ ಕರಿತೀವಿ, ಶಿಷ್ಟ ನೆಲೆಯನ್ನು ನಾವು ಮಾರ್ಗಿ ಅಂತ ಕರಿತೀವಿ. ಇವೆರಡೂ ಒಂದರಿಂದ ಮತ್ತೊಂದು ಪಡೆದಿದ್ದಾವೆ. ಅಂದರೆ ಶ್ರೇಷ್ಠ ಮಹಾಕಾವ್ಯಗಳು ಮಹಾಕಾವ್ಯಗಳಿಂದ ಜನಪದರು ಪಡೆದಿದ್ದಾರೆ, ಜನಪದರಿಂದ ಮಹಾಕಾವ್ಯಗಳು ಮಹತ್ವದ್ದನ್ನು ಪಡೆದಿವೆ. ಈ ಕೊಡುಕೊಳ್ಳುವಿಕೆಯ ಅಲೈನ್ಮೆಂಟ್ ಇದೆಯಲ್ಲ, ಅದು ನಮ್ಮ ಕಲಾರಂಗದಲ್ಲಿ ವಿಶೇಷವಾಗಿ ಮತ್ತೆ ಮತ್ತೆ ಕಾಣಿಸುತ್ತೆ. ಆ ಅಲೈನ್ಮೆಂಟ್ ಮತ್ತೆ ಮತ್ತೆ ಕಾಣಿಸಿ ವಿಶೇಷ ಪ್ರಯೋಗಗಳಿಗೆ ನೆರವಾಗಿದೆ ಅಂತ ನಾನು ಭಾವಿಸ್ತೀನಿ. ಅದರ ಭಾಗವಾಗಿ ನಾವು ಹಂಸಲೇಖ ಅವರ ಗೀತ ಸಾಹಿತ್ಯ ಮತ್ತು ಸಂಗೀತಾತ್ಮಕ ಸೃಜನಶೀಲತೆಯನ್ನು ನಾವು ವಿಶ್ಲೇಷಿಸಬೇಕಾಗ್ತದೆ. ಆ ವಿಶ್ಲೇಷಣೆ ಮಾಡುವಾಗ ನನಗೆ ಈ ಅವರು ಕಾಣಿಕೆಯಾಗಿ ಕೊಟ್ಟಂಥ ಬುರುಡೆ ಬುರುಡೆ ಸಾಂಗ್ ನನಗೆ ಮುಖ್ಯ ಆಗುತ್ತೆ.

ನನಗೆ ಈ ಈ ಸಾಂಗನ್ನೇ ಪ್ರಸ್ತಾಪ ಮಾಡಿ ನಾನು ನಮ್ಮ ಮನುಕುಲದ ವ್ಯಾಪ್ತಿಯಲ್ಲಿ ಮಹತ್ವದ ಪಾತ್ರ ವಹಿಸುವಂಥ ಮನುಷ್ಯನ ಮೆದುಳಿನ ಪ್ರಸ್ತಾಪ ಮಾಡಿದೆ. ಯಾಕೆ ಹೀಗೆ ನಾನು ಚರ್ಚೆ ಮಾಡಬೇಕಾಗಿತ್ತು ಅಂತಂದರೆ, ಎಲ್ಲದಕ್ಕೂ ಕಾರಣ ಮೆದುಳು ಅಂತ. ನೀವು ಮೆದುಳಿನ ಕಾರ್ಯಕ್ಷಮತೆ ಸರಿಯಾಗಿಲ್ಲದೆ ಇದ್ದರೆ ಇಡೀ ದೇಹ ನಿಮ್ಮ ನಿಯಂತ್ರಣದಲ್ಲಿ ಇರೋದಿಲ್ಲ, ಹಾಗೆಯೇ ಮನಸ್ಸು ಕೂಡ ನಿಮ್ಮ ನಿಯಂತ್ರಣದಲ್ಲಿ ಇರೋದಿಲ್ಲ. ಸೊ ಮೆದುಳಿನ ಕಾರ್ಯಕ್ಷಮತೆ ಸುಸ್ಥಿರತೆಗೆ ಅನುಗುಣವಾಗಿಯೇ ನಮ್ಮ ವೈಚಾರಿಕತೆ ಪ್ರಮುಖವಾದ ಪಾತ್ರ ವಹಿಸ್ತದೆ. ನಾವು ಯಾವ ಬಗೆಯ ವೈಚಾರಿಕತೆಯನ್ನು ಹೊಂದಿದ್ದೀವಿ, ಯಾವ ಬಗೆಯ ಬೌದ್ಧಿಕ ಐಡೆಂಟಿಟಿಯನ್ನು ಹೊಂದಿದ್ದೀವಿ, ಯಾವ ಬಗೆಯ ಮಾನಸಿಕ ಸ್ಥಿಮಿತತೆಯನ್ನು ಹೊಂದಿದ್ದೀವಿ ಅನ್ನೋ ನಿರ್ಣಯ ಆಗೋದು ಮೆದುಳಿನ ಕಾರ್ಯಕ್ಷಮತೆಯ ಮೇಲೆ. ಹಾಗಾಗಿ ನನಗೆ ಗೀತ ಸಾಹಿತ್ಯ ಏನು ಮಾಡ್ತದೆ, ಸಂಗೀತದ ರಿದಮ್ ಏನು ಮಾಡ್ತದೆ ಅಂತಂದರೆ ಈ ಮೆದುಳನ್ನು ಹೀಲ್ ಮಾಡುತ್ತೆ. ಮೆದುಳು ಅದು ವಿಜ್ಞಾನದ ಕಣ್ಣಲ್ಲಿ ಪ್ರಯೋಗಾತ್ಮಕ ಮೆಟೀರಿಯಲ್ ಆಗಿರಬಹುದು, ಆದರೆ ಭಾವನೆಗಳನ್ನು ನಿಯಂತ್ರಿಸೋದಕ್ಕೆ ಒಂದು ವಿಶೇಷವಾದ ಶಕ್ತಿ ಬರೋದು ಮೆದುಳಿನ ಕಾರ್ಯಕ್ಷಮತೆಯ ಮೂಲಕವೇ. ಹಾಗಾಗಿ ಸಂಗೀತ ಕೇವಲ ಭಾವನೆಗಳನ್ನು ಮಾತ್ರ ಉದ್ದೀಪಿಸೋದಲ್ಲ, ಇಡೀ ಮೆದುಳನ್ನು ರಿಯಾಕ್ಟಿವೇಟ್ ಮಾಡಬಲ್ಲಂಥ ಶಕ್ತಿ ಸಂಗೀತಕ್ಕಿರ್ತದೆ. ಅದು ನಮ್ಮ ಕ್ಲಾಸಿಕಲ್ ಸಂಗೀತಕ್ಕಂತೂ ಅದು ವಿಶೇಷತೆ ಇದೆ.

ಮೆದುಳಿನ ಕಾರ್ಯಕ್ಷಮತೆಗೂ ಒಂದಕ್ಕೊಂದು ನಂಟಿದೆ, ಪರಸ್ಪರ ನಂಟಿದೆ. ಅದನ್ನು ಪ್ರೂವ್ ಮಾಡುವ ಹಾಗೆಯೇ ಭಾರತದ ಚಲನಚಿತ್ರ ಗೀತೆಗಳು ಮಹತ್ವದ ಪಾತ್ರ ವಹಿಸಿದ್ದಾವೆ. ಅಂಥ ಚಲನಚಿತ್ರ ಪ್ರಯೋಗಗಳಲ್ಲಿನೇ ಮೆದುಳಿನ ಕುರಿತಾದ ಏಕೈಕ ಧ್ಯೇಯ ಗೀತೆಯನ್ನಾಗಿ ಬುರುಡೆ ಬುರುಡೆ ಸಾಂಗನ್ನು ನಾವು ಗಮನಿಸಬಹುದು. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಪ್ರಯೋಗಗಳ ಬಗ್ಗೆ ಮಾತಾಡೋಣ. ಅಲ್ಲಿಯವರೆಗೆ ನಮಸ್ಕಾರ.

0: ನೆನಪಿರಲಿ, ರಸ್ತೆ ಬದಿ, ಚರಂಡಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಕಸವನ್ನು ಎಸೆಯಬೇಡಿ. ಪ್ಲಾಸ್ಟಿಕ್ ಹಾಗೂ ಇತರ ತ್ಯಾಜ್ಯಗಳಿಗೆ ಎಲ್ಲೆಂದರಲ್ಲಿ ಬೆಂಕಿ ಹಚ್ಚಬೇಡಿ. ನಮ್ಮ ಗ್ರಾಮವನ್ನು ಆದರ್ಶ ಮತ್ತು ಸ್ವಚ್ಛ ಗ್ರಾಮವನ್ನಾಗಿ ಮಾಡೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಬನ್ನಿ ಕೈ ಜೋಡಿಸೋಣ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ.
2: ರೇಡಿಯೋ ನೀನಾದ 90.4 FM ಕೇಳುಗರಿಗೆ ಆತ್ಮೀಯವಾದ ನಮಸ್ಕಾರ. ಇವತ್ತು ತುರ್ತು ನಿಧಿ, ಭವಿಷ್ಯದ ಆಪದ್ ಬಾಂಧವ, ಈ ವಿಷಯದ ಹಿನ್ನೆಲೆಯಲ್ಲಿ ಒಂದು ಸಂವಾದವನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ. ಇವತ್ತಿನ ನಮ್ಮ ಈ ಸಂವಾದ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸುವವರು SDM ಕಾಲೇಜಿನ ಕಾಮರ್ಸ್ ವಿಭಾಗದ ಉಪನ್ಯಾಸಕರು ಹಾಗೂ ತೆರಿಗೆ ಸಲಹಾ ಕೇಂದ್ರದ ಸಂಯೋಜಕರು ಆಗಿರುವ ಡಾಕ್ಟರ್ ಭಾನುಪ್ರಕಾಶ್ BE ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
3: ನಮಸ್ಕಾರ ಸರ್, ಎಲ್ರಿಗೂ ನಮಸ್ಕಾರ.
2: SDM ಕಾಲೇಜಿನ ಅಂತಿಮ BCOM ಪ್ರಜ್ವಲ್ HB ಇದ್ದಾರೆ, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ಕಾರ.
2: ಅಂತಿಮ BCOM ಧಾರಿಣಿ ಅವರು ನಮ್ಮೊಂದಿಗಿದ್ದಾರೆ, ಹಾಗೆ ಧಾರಿಣಿ ಅವರು ಇದ್ದಾರೆ, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ.
5: ಎಲ್ರಿಗೂ ನಮಸ್ಕಾರ.
3: ಧನ್ಯವಾದಗಳು ಸರ್, ಎಲ್ರಿಗೂ ಸ್ವಾಗತ.
2: ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈಗ ವಿದ್ಯಾರ್ಥಿಗಳು ಡಾಕ್ಟರ್ ಭಾನುಪ್ರಕಾಶ್ BE ಇವರ ಜೊತೆಗೆ ಮಾತುಕತೆಯನ್ನ ಮುಂದುವರಿಸಲಿದ್ದಾರೆ.
5: ಸರ್, ತುರ್ತು ನಿಧಿ ಎಮರ್ಜೆನ್ಸಿ ಫಂಡ್ ಅಂದ್ರೆ ಏನು, ಅದು ಎಷ್ಟು ಮುಖ್ಯ ನಮಗೆ?
6: ಇತ್ತೀಚಿನ ದಿನಗಳಲ್ಲಿ ತುರ್ತು ನಿಧಿ, ನೀವು ಹೇಳಿದಾಗೆ ಎಮರ್ಜೆನ್ಸಿ ಫಂಡ್ ಅಂದ್ರೆ ಮನುಷ್ಯನ ಜೀವನದಲ್ಲಿ ಅಚಾನಕ್ಕಾಗಿ ಎದುರಾಗುವ ಅತ್ಯವಶ್ಯಕ ವೆಚ್ಚಗಳಿಗಾಗಿ ಮೊದಲೇ ಅಂದ್ರೆ ಮುಂಚಿತವಾಗಿ ಸ್ವಲ್ಪ ಹಣವನ್ನು ತೆಗೆದು ಇಡುವ ಒಂದು ಕ್ರಿಯೆ. ಉದಾಹರಣೆಗೆ, ಉದ್ಯೋಗ ಕಳೆದುಕೊಂಡಾಗ ದಿಢೀರಾಗಿ ಬಂದಂತ ಆಸ್ಪತ್ರೆ ಖರ್ಚು, ತುರ್ತು ಪ್ರಯಾಣದ ಅನಿವಾರ್ಯತೆ, ಹೀಗೆ ಇವು ಯಾವಾಗ ಬೇಕಾದರೂ ಬರಬಹುದು. ಆ ಸಮಯದಲ್ಲಿ ಸಾಲಕ್ಕೆ ಮೊರೆ ಹೋಗದೆ ಕುಟುಂಬದ ಗೌರವ ಮತ್ತು ಮನಸ್ಸಿನ ನೆಮ್ಮದಿಯನ್ನು ಕಾಪಾಡಿಕೊಳ್ಳುವ ಒಂದು ರಕ್ಷಣಾ ಕವಚವೇ ಈ ತುರ್ತು ನಿಧಿ ಎನ್ನಬಹುದು.
7: ಮಧ್ಯಮ ವರ್ಗದ ಕುಟುಂಬಗಳಿಗೆ ತುರ್ತು ನಿಧಿಯ ಅಗತ್ಯತೆ ಇದೆಯೇ?
6: ಖಂಡಿತ ಇದೆ. ಮಧ್ಯಮ ವರ್ಗ, ಕೆಳವರ್ಗ ಅಥವಾ ಶ್ರೀಮಂತರ ಅನ್ನೋಕ್ಕಿಂತ ಹೆಚ್ಚಾಗಿ ತುರ್ತು ನಿಧಿ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಬೇಕಾಗ್ತದೆ. ಹೆಸರೇ ಸೂಚಿಸುವಂತೆ ತುರ್ತು ಅಚಾನಕ್ಕಾಗಿ ಬರುವಂಥದ್ದು. ಅದರಲ್ಲೂ ನೀವು ಕೇಳಿದ ಹಾಗೆ ಮಧ್ಯಮ ವರ್ಗದ ಕುಟುಂಬಗಳು ಹೆಚ್ಚಾಗಿ ತಿಂಗಳ ಸಂಬಳದ ಮೇಲೆ ಜೀವನ ನಡೆಸ್ತಿರ್ತವೆ. ಯಾವುದಾದ್ರೂ ಒಂದು ಅನಿರೀಕ್ಷಿತ ವೆಚ್ಚ ಬಂದರೆ ಆಗ ಕ್ರೆಡಿಟ್ ಕಾರ್ಡು ಅಥವಾ ವೈಯಕ್ತಿಕ ಸಾಲ ಮಾಡಿ ಅದರ ಒತ್ತಡನ್ನೇ ಎದುರಿಸಬೇಕಾಗ್ತದೆ. ಇದರಿಂದ ಅವರಿಗೆ ಬಡ್ಡಿಯ ಹೊರೆ ಬೀಳುತ್ತದೆ ಹಾಗೂ ಭವಿಷ್ಯದ ಗುರಿಗಳಿಗೆ ಅಡ್ಡಿಯಾಗಬಹುದು ಮತ್ತು ಮನೆಯಲ್ಲಿ ಕುಟುಂಬದವರ ನಡುವೆ ಮಾನಸಿಕ ಒತ್ತಡ ಹೆಚ್ಚಾಗ್ತದೆ. ಹಾಗಾಗಿ ತುರ್ತು ನಿಧಿ ಇದ್ರೆ ಈ ಎಲ್ಲ ಸಮಸ್ಯೆಗಳನ್ನು ಧೈರ್ಯದಿಂದ ಎದುರಿಸಬಹುದು.
5: ಸರ್, ತುರ್ತು ನಿಧಿಯನ್ನು ಯಾವ್ಯಾವ ರೀತಿಯಲ್ಲೆಲ್ಲ ಇಟ್ಕೊಳ್ಬೇಕು?
6: ತುರ್ತು ನಿಧಿ ಅಂದ್ರೆ ನಮಗೆ ಬೇಕಾದಾಗ ತಕ್ಷಣ ಲಭ್ಯವಾಗಬೇಕು, ಆ ತರ ತುರ್ತು ನಿಧಿಯನ್ನು ಇಟ್ಕೊಳ್ಬೇಕು. ಅದರಿಂದ ಸಾಮಾನ್ಯವಾಗಿ ಉಳಿತಾಯ ಖಾತೆ ಅಥವಾ ಲಿಕ್ವಿಡ್ ರೂಪದಲ್ಲಿರುವಂತಹ ಸುರಕ್ಷಿತ ಹೂಡಿಕೆಗಳಲ್ಲಿ ಇಡೋದು ಉತ್ತಮ. ಸಾಮಾನ್ಯವಾಗಿ ಎಲ್ಲರ ಹತ್ರ ಉಳಿತಾಯ ಖಾತೆ ಇರ್ತದೆ, ಬಟ್ ಆ ಉಳಿತಾಯ ಖಾತೆನ ಎಲ್ಲಾ ಪರ್ಪಸ್ಗೂ ಯೂಸ್ ಮಾಡಬಾರ್ದು. ಪ್ರತ್ಯೇಕವಾಗಿ ಒಂದು ಉಳಿತಾಯ ಖಾತೆ ತುರ್ತು ನಿಧಿಗೋಸ್ಕರ ಇಡಬೇಕಾಗ್ತದೆ. ಹಾಗಾಗಿ ಈ ಲಾಕ್ ಇನ್ ಪೀರಿಯಡ್ ಇರುವಂತಹ ಹೂಡಿಕೆಗಳನ್ನ ಇಡಬಾರ್ದು. ಉದಾಹರಣೆಗೆ ಮ್ಯೂಚುವಲ್ ಫಂಡಲ್ಲಿ ಲಾಕ್ ಇನ್ ಪೀರಿಯಡ್ ಇರ್ತದೆ, 1 ವರ್ಷ, 2 ವರ್ಷ, 3 ವರ್ಷ. ಅದರಲ್ಲಿ ನೀವು ಹೂಡಿಕೆ ಮಾಡಿದ್ರೆ ನಿಮ್ಗೆ ಎಮರ್ಜೆನ್ಸಿ ಟೈಮಲ್ಲಿ ಅದು ಸಿಗೋದಿಲ್ಲ. ಹಾಗಾಗಿ ಯಾವುದು ಲಿಕ್ವಿಡ್ ರೂಪದಲ್ಲಿ ಸಿಗ್ತದೆ, ಸಾಮಾನ್ಯವಾಗಿ ಉಳಿತಾಯ ಖಾತೆಯಲ್ಲಿ ಇಟ್ಟರೆ ಭಾರಿ ಒಳ್ಳೆಯದು.
7: ತುರ್ತು ನಿಧಿಯನ್ನು ಯಾವ ಯಾವ ಖರ್ಚಿಗೆ ಬಳಸಬೇಕು, ಯಾವ ಖರ್ಚಿಗೆ ಬಳಸಬಾರದೆಂದು ಹೇಳ್ತೀರಾ?
6: ಒಳ್ಳೆ ಪ್ರಶ್ನೆ. ತುರ್ತು ನಿಧಿಯನ್ನು ಯಾವ ಖರ್ಚಿಗೆ ಬಳಸಬೇಕು ಅಂದರೆ, ಆಲ್ರೆಡಿ ನಾವು ತುರ್ತು ನಿಧಿ ನಿರ್ಮಾಣ ಮಾಡಿದ್ದೇವೆ, ನಮ್ಮ ತುರ್ತು ನಿಧಿಯಲ್ಲಿ ಸ್ವಲ್ಪ ಅಮೌಂಟ್ ಇದೆ ಅಂತ ಆದರೆ ಅದರಲ್ಲಿ ಮುಖ್ಯವಾಗಿ ನಾವು ಅಚಾನಕ್ಕಾಗಿ ಬರುವಂಥ ಆಸ್ಪತ್ರೆ ವೆಚ್ಚ, ಉದಾಹರಣೆಗೆ ಉದ್ಯೋಗ ನಷ್ಟ. ಉದ್ಯೋಗ ನಷ್ಟ ಅಂದರೆ ಕೋವಿಡ್ ಟೈಮಲ್ಲಿ ಕೆಲವರು ಅವರ ಕೆಲಸ ಕಳ್ಕೊಂಡ್ರು ಮತ್ತು ಉದ್ಯೋಗ ಕಳ್ಕೊಂಡ್ರು ಆ ಟೈಮಲ್ಲಿ, ಮತ್ತು ಮನೆ ಮತ್ತು ವಾಹನ ತುರ್ತು ರಿಪೇರಿ ಆಗೋ ಟೈಮಲ್ಲಿ, ಈಗ ಮಳೆ ಬಂತು ಅಥವಾ ಬೇರೆ ಏನಾದರೂ ಒಂದು ನೈಸರ್ಗಿಕ ಕೃತ್ಯಗಳಿಂದ ಏನಾದರೂ ಹಾಳಾಯಿತು ಮನೆ, ಆ ಟೈಮಲ್ಲಿ ದುರಸ್ತಿ ಮಾಡಲಿಕ್ಕೆ ಮತ್ತು ತುರ್ತು ಪ್ರಯಾಣ ಮಾಡಲಿಕ್ಕಿದ್ರೆ ಅಥವಾ ಕಾನೂನು ಸಂಬಂಧಿ ಸಮಸ್ಯೆಗಳಿಗೆ ಮಾತ್ರ ಇದನ್ನು ಬಳಸಬೇಕು. ಮತ್ತು ಯಾವುದಕ್ಕೆ ಬಳಸಬಾರ್ದು ಅಂತ ಹೇಳೋದಾದರೆ ಸಾಮಾನ್ಯವಾಗಿ ಬರುವಂಥ ಖರ್ಚುಗಳಿಗೆ ಬಳಸಬಾರ್ದು. ಉದಾಹರಣೆಗೆ ಪ್ರತಿ ವರ್ಷ ಹಬ್ಬ ಬರ್ತದೆ, ಹಬ್ಬ ಅಂದ ತಕ್ಷಣ ನಾವು ಅದನ್ನು ಎಮರ್ಜೆನ್ಸಿ ಫಂಡಿಂದ ತಗೊಂಡೋಗಿ ಮೋಜು ಮಾಡುವಂಥದ್ದು, ಮತ್ತು ಹೆಚ್ಚಾಗಿ ಶಾಪಿಂಗ್ ಮಾಡುವಂಥದ್ದು, ಮತ್ತು ಮೋಜಿನ ಪ್ರವಾಸಗಳು ತಗೊಳ್ಳುವಂಥದ್ದು, ಹೊಸ ಹೊಸ ಗೆಜೆಟ್ಸ್ಗಳನ್ನ ತಗೊಳ್ಳುವಂಥದ್ದು, ನಮಗೆ ಅವಶ್ಯಕತೆ ಇಲ್ಲ ಆದರೂ ಕೂಡ ಒಂದು ಶೋಕಿಗಾಗ ಅಥವಾ ಪ್ರೆಸ್ಟೀಜ್ಗಾಗ ನಾವು ಹೊಸ ಗೆಜೆಟ್ಗಳನ್ನ ತಗೊಳ್ಳೋದು ಮತ್ತು ಐಷಾರಾಮಿ ಖರ್ಚುಗಳಿಗೆ ಬಳಸಬಾರ್ದು. ಹಾಗಾದರೆ ಬಳಸ್ತೀವಿ ಅಂತಂದರೆ ಎಮರ್ಜೆನ್ಸಿ ಫಂಡಿಂದ ಅದರ ಉದ್ದೇಶನ ನಾವು ಮರ್ತಂಗಾಗ್ತದೆ. ಎಮರ್ಜೆನ್ಸಿ ಫಂಡಲ್ಲಿ ಎಷ್ಟು ಹಣ ಇರಬೇಕು ಅನ್ನೋಂಥದ್ದು ಒಬ್ಬರಿಂದ ಒಬ್ಬರಿಗೆ ಭಿನ್ನವಾಗಿರ್ತದೆ. ಯಾಕೆಂದರೆ ಇದು ಸಾಮಾನ್ಯವಾಗಿ ಒಂದು ಕುಟುಂಬದ ಅಥವಾ ಒಬ್ಬರ ಕನಿಷ್ಠ 6 ತಿಂಗಳಿಂದ 12 ತಿಂಗಳಿಗೆ ಬೇಕಾದ ಅವಶ್ಯಕ ಖರ್ಚುಗಳಿಗೆ ಇಟ್ಟಿರಬೇಕಾಗ್ತದೆ. ಉದಾಹರಣೆಗೆ ಮನೆ ಬಾಡಿಗೆ, ಸಾಲ ಮಾಡಿದರೆ ಸಾಲದ ಕಂತು ತೀರಿಸಲಿಕ್ಕೆ, ಪ್ರತಿ ತಿಂಗಳು ವಿದ್ಯುತ್ ಬಿಲ್ ಕಟ್ಟಲಿಕ್ಕೆ, ನೀರಿನ ಬಿಲ್ ಕಟ್ಟಲಿಕ್ಕೆ, ಜೀವನ ಮಾಡಲಿಕ್ಕೆ ಬೇಕಾಗಿರುವಂಥ ದಿನಸಿ ಖರ್ಚುಗಳಿಗೆ, ಮತ್ತು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಿ ಬಂದು ಉದ್ಯೋಗ ಮಾಡ್ತಿದ್ರೆ ಅಥವಾ ಬೇರೆ ಬಿಸ್ನೆಸ್ ಮಾಡ್ತಿದ್ರೆ ಪ್ರಯಾಣದ ವೆಚ್ಚ ಇರಬೇಕು, ಅದರಲ್ಲಿ ಮಕ್ಕಳು ಶಾಲೆಗೆ ಹೋಗ್ತಿದ್ರೆ ಮಕ್ಕಳ ಶಾಲಾ ಶುಲ್ಕ ಸೇರಿರಬೇಕು, ಮತ್ತು ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿದೆ ಮೊಬೈಲ್ ಬಿಲ್ಲು ಮತ್ತು ಇಂಟರ್ನೆಟ್ ಬಿಲ್ಲು, ನೀವೇನಾದರೂ ವಿಮೆ ಪರ್ಚೇಸ್ ಮಾಡಿದರೆ ವಿಮೆ ಬಿಲ್ ಪ್ರೀಮಿಯಂ ಪೇಮೆಂಟ್ ಮಾಡೋದು, ಅಥವಾ ರೆಗ್ಯುಲರಾಗಿ ನೀವು ಔಷಧಿ ತೊಗೊಳ್ತಾ ಇದ್ರಿ ಅಂದರೆ ಪ್ರತಿ ತಿಂಗಳು ಔಷಧಿಗೆ ಎಷ್ಟು ಖರ್ಚಾಗ್ತದೆ, ಇದನ್ನೆಲ್ಲ ಲೆಕ್ಕ ಮಾಡಿ 6 ತಿಂಗಳಿಂದ 1 ವರ್ಷದವರೆಗೆ ಬೇಕಾಗಿರುವಂಥ ಅಮೌಂಟ್ನ ನಾವು ತುರ್ತು ನಿಧಿಯಲ್ಲಿ ಇಡಬೇಕಾಗ್ತದೆ.
7: ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಉದಾಹರಣೆ ಕೊಡ್ಬೋದು ಸರ್?
6: ಉದಾಹರಣೆಗೆ ಈಗ ನಾನು ನನ್ನ ವೈಯಕ್ತಿಕ ಖರ್ಚು 1 ತಿಂಗಳಿಗೆ 30,000 ರೂಪಾಯಿ ಅಂತ ಇಟ್ಕೊಂಡ್ರೆ ಅದು 6 ತಿಂಗಳಿಗೆ 180,000 ಆಗ್ತದೆ. 1 ವರ್ಷ ನಾನು ಆವಾಗಲೂ ಹೇಳಿದೆ 6 ತಿಂಗಳಿಂದ 1 ವರ್ಷದವರೆಗೆ ಎಮರ್ಜೆನ್ಸಿ ಫಂಡ್ ಇಟ್ಕೋಬೇಕು ಅಷ್ಟು ಖರ್ಚು ಅಂತ. 1 ವರ್ಷ ಅಂತ ಅಂದರೆ 360,000 ರೂಪಾಯಿ ಆಗ್ತದೆ. ನಾನು 360,000 ರೂಪಾಯಿ ನಾನು ಎಮರ್ಜೆನ್ಸಿ ಫಂಡಲ್ಲಿ ಇಟ್ಟರೆ ನಾಳೆ ನನಗೆ ಉದ್ಯೋಗ ನಷ್ಟ ಆದರೆ ಅಥವಾ ಬೇರೆ ಏನಾದರೂ ಸಮಸ್ಯೆ ಆದರೆ 1 ವರ್ಷದಲ್ಲಿ ಇಟ್ಟರಂಥ 1 ವರ್ಷಕ್ಕೆ ಸಲುವಾಗಿ ಇಟ್ಟರಂಥ 360,000 ನಾನು ಉಪಯೋಗಿಸ್ಕೋಬೋದು. ಹಾಗಾಗಿ ನನಗೆ ಸಡನ್ ಆಗಿ ಯಾವುದೇ ಪ್ರಾಬ್ಲಮ್ಸ್ ಬರೋದಿಲ್ಲ.
5: ಸರ್, ಎಲ್ಲರಿಗೂ ಒಂದೇ ಪ್ರಮಾಣದ ತುರ್ತು ನಿಧಿ ಸಾಕಾಗ್ತದ?
6: ಇಲ್ಲ, ಎಲ್ರಿಗೂ ಒಂದೇ ಪ್ರಮಾಣದ ತುರ್ತು ನಿಧಿ ಸಾಕಾಗೋದಿಲ್ಲ, ಯಾಕೆಂದರೆ ಪ್ರತಿಯೊಬ್ಬರ ಪರಿಸ್ಥಿತಿ ಬೇರೆ. ಉದಾಹರಣೆಗೆ ನಾನು 4,000 ಬಾಡಿಗೆ ಮನೆಯಲ್ಲಿ ಇದ್ದೀನಿ ಅಂದರೆ ನನ್ನ ಸ್ಥಿತಿ ಬೇರೆ, 10,000 ರೂಪಾಯಿ ಬಾಡಿಗೆಲಿ ಇದ್ದೀನಿ ನನ್ನ ಸ್ಥಿತಿ ಬೇರೆ. ನಾನು 1 ತಿಂಗಳಿಗೆ 25,000 ಖರ್ಚು ಮಾಡ್ತೀನಿ, ಇನ್ನೊಬ್ಬರು 50,000 ಖರ್ಚು ಮಾಡ್ತೀರಿ ಅಂದರೆ ಅದು ಒಬ್ಬರಿಂದ ಒಬ್ಬರಿಗೆ ಭಿನ್ನವಾಗ್ತಿರ್ತದೆ. ಹಾಗಾಗಿ ಯಾವ್ದ್ರ ಮೇಲೆ ಅದು ಹೊಂದಿಕೆ ಆಗಿರ್ತದೆ ಅಂದರೆ ಆದಾಯದ ಸ್ಥಿರತೆ. ಈಗ ಉದಾಹರಣೆಗೆ ಉದ್ಯೋಗ ಸಂಬಳ ತಗೊಳ್ತಾರೆ ಅಂದರೆ ಪ್ರತಿ ತಿಂಗಳು ಸಂಬಳ ಬರ್ತದೆ, ಆದರೆ ವ್ಯಾಪಾರ ಮಾಡೋರಿಗೆ ಪ್ರತಿ ತಿಂಗಳು ಒಂದೇ ಥರದ ವ್ಯಾಪಾರ ಆಗೋದಿಲ್ಲ, ಏರುಪೇರು ಆಗ್ತದೆ. ಮತ್ತು ಅವಲಂಬಿತರಿರ್ತಾರೆ, ಈಗ ಉದಾಹರಣೆಗೆ ಗಂಡ ಹೆಂಡತಿ ಒಂದು ಮಗು, ಅಥವಾ ಗಂಡ ಹೆಂಡತಿ ಅಪ್ಪ ಅಮ್ಮ, ಅಥವಾ ಗಂಡ ಹೆಂಡತಿ ಅಪ್ಪ ಅಮ್ಮ ಜೊತೆಗೆ ತಂಗಿ ತಮ್ಮ, ಯಾರು ಡಿಪೆಂಡೆಂಟ್ಸ್ ಇರ್ತಾರಲ್ಲ, ನಂಬರ್ ಆಫ್ ಡಿಪೆಂಡೆಂಟ್ಸ್ ಜಾಸ್ತಿ ಆದಷ್ಟು ನಿಮಗೆ ತುರ್ತು ನಿಧಿಯ ಪ್ರಮಾಣ ಜಾಸ್ತಿ ಆಗಿರಬೇಕಾಗ್ತದೆ. ಸೊ ಮತ್ತು ನನಗೆ ಆರೋಗ್ಯ ಸಮಸ್ಯೆ ಇದ್ದರೆ ಪ್ರತಿ ಆರೋಗ್ಯ ಸಮಸ್ಯೆಗೆ ಬೇಕಾದಂಥ ಟ್ರೀಟ್ಮೆಂಟ್ಗೆ ಎಕ್ಸ್ಪೆಂಡಿಚರು, ಮತ್ತು ಇನ್ಸೂರೆನ್ಸ್ ಮಾಡಿಸಿದ್ರೆ ಅದರ ಪೇಮೆಂಟ್ ಮಾಡೋವಂಥದ್ದು, ಇವೆಲ್ಲವೂ ತುರ್ತು ನಿಧಿಯ ಪ್ರಮಾಣವನ್ನು ನಿರ್ಧರಿಸ್ತವೆ. ನಾನು ಆವಾಗಲೂ ಹೇಳಿದಾಗೆ ದಿನಗೂಲಿ ಕಾರ್ಮಿಕರು, ವ್ಯಾಪಾರಿಗಳು ಮತ್ತು ಹೆಚ್ಚು ಅವಲಂಬಿತರಿರುವಂಥ ಕುಟುಂಬದವರಿಗೆ ಹೆಚ್ಚಿನ ನಿಧಿ ಬೇಕಾಗ್ತದೆ.
7: ಇಂದಿನ ಡಿಜಿಟಲ್ ಯುಗದಲ್ಲಿ ತುರ್ತು ನಿಧಿಯನ್ನು ಲೆಕ್ಕ ಹಾಕುವ ಒಂದು ಮಾರ್ಗವನ್ನು ಹೇಳ್ಬೋದು ಸರ್?
6: ಇದೆ, ಇತ್ತೀಚೆಗೆ ನೀವು ವೆಬ್ಸೈಟ್ಗಳು ನೋಡ್ಬೋದು, ಯೂಟ್ಯೂಬರ್ಗಳಲ್ಲಿ ಸಿಗ್ತದೆ, ಹಣಕಾಸು ಕ್ಯಾಲ್ಕುಲೇಟರ್ ಫೈನಾನ್ಷಿಯಲ್ ಕ್ಯಾಲ್ಕುಲೇಟರ್ಸ್ ಅಂತ ಇದೆ, ಬೇರೆ ಬೇರೆ ವೆಬ್ಸೈಟಲ್ಲಿ ಬೇರೆ ಬೇರೆ ಆ್ಯಪ್ ಡೆವಲಪ್ ಮಾಡಿದ್ದಾರೆ ಫೈನಾನ್ಷಿಯಲ್ ಕ್ಯಾಲ್ಕುಲೇಟರ್ಸ್. ಅದರಲ್ಲಿ ನೀವು ನಿಮ್ಮ ಆದಾಯ, ನಿಮ್ಮ ಖರ್ಚು ಮತ್ತು ನಿಮ್ಮ ಇತರ ಮಾಹಿತಿಗಳನ್ನ ಅದನ್ನು ಹಾಕಿದ್ರೆ ನಿಮಗೆ ಅದು ಚಾರ್ಟ್ ಮುಖಾಂತರ ಅಥವಾ ನಿಮಗೆ ಬೇರೆ ಗ್ರಾಫ್ ಮುಖಾಂತರ ನಿಮಗೆ ತೋರಿಸ್ಕೊಡ್ತದೆ, ನಿಮ್ಮ ಇನ್ವೆಸ್ಟ್ಮೆಂಟ್ ಎಷ್ಟು, ಉಳಿತಾಯ ಎಷ್ಟು, ನಿಮ್ಮ ಎಮರ್ಜೆನ್ಸಿ ಫಂಡ್ಗೆ ಎಷ್ಟು ಬೇಕಾಗ್ತದೆ, ನಿಮ್ಮ ಎಷ್ಟು ಖರ್ಚು ಬೇಕಾಗ್ತದೆ, 1 ತಿಂಗಳಿಗೆ ಎಷ್ಟು ನೀವು ಎಮರ್ಜೆನ್ಸಿ ಫಂಡ್ಗೆ ಉಳಿಸ್ಬೋದು, ಅದನ್ನೆಲ್ಲ ಗ್ರಾಫ್ ಮುಖಾಂತರ ಮತ್ತು ಚಾರ್ಟ್ ಮುಖಾಂತರ ತಿಳಿಸುವಂಥ ಕೆಲವೊಂದು ಡಿಜಿಟಲ್ ಕ್ಯಾಲ್ಕುಲೇಟರ್ಸ್ ಕೂಡ ಇದೆ, ಫೈನಾನ್ಷಿಯಲ್ ಕ್ಯಾಲ್ಕುಲೇಟರ್ಸ್ ಅಂತ ಕರೀತಾರೆ.
5: ಸರ್, ಈಗ ಒಂದು ತುರ್ತು ನಿಧಿಯನ್ನು ನಾವು ಹೇಗೆ ಆರಂಭಿಸಬೇಕು?
6: ಇದು ತುಂಬ ಉತ್ತಮವಾದ ಪ್ರಶ್ನೆ. ವೈಯಕ್ತಿಕವಾಗಿ ನಾನು ತುರ್ತು ನಿಧಿ ಬಗ್ಗೆ ಕೇಳಿದ್ದೆ, ಆದರೆ ತುರ್ತು ನಿಧಿಯನ್ನು ಹೇಗೆ ನಿರ್ಮಾಣ ಮಾಡಬೇಕು, ಹೇಗೆ ಪ್ರಾರಂಭಿಸಬೇಕು ಅಂತೇಳಿ ಇತ್ತೀಚಿನ ದಿನಗಳಲ್ಲಿ ನಾನು ಸ್ವಲ್ಪ ಅದನ್ನು ಸೀರಿಯಸ್ ಆಗಿ ತಗೊಂಡಿದ್ದೀನಿ. ಯಾಕೆ ಸೀರಿಯಸ್ ಆಗಿ ತಗೊಂಡಿದ್ದೀನಿ ಅಂತಂದರೆ, ಅರ್ಲಿ ಸ್ಟೇಜಲ್ಲಿ ಅಂದರೆ ಯಾವುದೇ ಉದ್ಯೋಗದಾತನಿಗೆ ಉದ್ಯೋಗಸ್ಥನಿಗೆ ಮೊದಲೇ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಅಥವಾ ಮೊದಲೇ ಈ ರೀತಿ ನಿಧಿಯನ್ನು ಸ್ಟಾರ್ಟ್ ಮಾಡಿದ್ರೆ ಪ್ರಾರಂಭ ಮಾಡಿದ್ರೆ ಕಡಿಮೆ ಅಮೌಂಟ್ ಸಾಕಾಗ್ತದೆ. ಆದರೆ 1 ವರ್ಷ ಆದಮೇಲೆ, 1 ವರ್ಷ ಆದಮೇಲೆ ತುರ್ತು ನಿಧಿಯ ಪ್ರಮಾಣ ಜಾಸ್ತಿ ಆಗಬೇಕಾಗ್ತದೆ. ಅದಕ್ಕೆ ನನ್ನ ಸಲಹೆ ಏನಂತಂದರೆ, ಆದಷ್ಟು ಬೇಗ ತುರ್ತು ನಿಧಿಯನ್ನು ನಿರ್ಮಾಣ ಮಾಡಲಿಕ್ಕೆ ಕೈಗೊಳ್ಳಬೇಕು, ಮತ್ತು ಅದಕ್ಕೋಸ್ಕರ ಪ್ರತ್ಯೇಕ ಖಾತೆ ತೆರಿಬೇಕು. ನಾನು ಆವಾಗಲೂ ಹೇಳಿದೆ, ಉದಾಹರಣೆಗೆ ನನ್ನದೊಂದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇದೆ, ಉಳಿತಾಯ ಖಾತೆ, ಅದನ್ನು ನಾನು UPI ಪೇಮೆಂಟ್ಗೂ ಯೂಸ್ ಮಾಡ್ತೀನಿ, ಮತ್ತು ಬೇರೆ ಎಕ್ಸ್ಪೆಂಡಿಚರ್ಗೂ ಯೂಸ್ ಮಾಡ್ತೀನಿ, ಇನ್ವೆಸ್ಟ್ಮೆಂಟ್ಗೂ ಯೂಸ್ ಮಾಡ್ತೀನಿ. ಹಾಗಂತೇಳಿ ಅದರಲ್ಲಿ ನಾನು ತುರ್ತು ನಿಧಿ ಇಟ್ಟರೆ ನಾಳೆ ನನಗೆ ಗೊತ್ತಿಲ್ಲದಂಗೆ ಆ ಅಮೌಂಟ್ನ ಖರ್ಚು ಮಾಡಿಬಿಡ್ತೀನಿ. ಅದಕ್ಕೆ ಏನು ಮಾಡ್ಬೋದು ಅಂದರೆ, ತುರ್ತು ನಿಧಿಗೋಸ್ಕರನೇ ಒಂದು ಸಪ್ರೇಟಾಗಿ ಒಂದು ಸೇವಿಂಗ್ಸ್ ಅಕೌಂಟ್ ಓಪನ್ ಮಾಡೋದು. ಅದರಲ್ಲಿ ಯಾವ್ದನ್ನು UPI ಪೇಮೆಂಟ್ ಮಾಡಬಾರ್ದು, ಯಾವ್ದಕ್ಕೂ ಲಿಂಕ್ ಆಗಿರಬಾರ್ದು, ಜಸ್ಟ್ ತುರ್ತು ನಿಧಿಗೋಸ್ಕರ ಅದನ್ನು ಎರಡೇ ಟ್ರಾನ್ಸಾಕ್ಷನ್, ಒಂದು ಇನ್ವೆಸ್ಟ್ ಇಡಲಿಕ್ಕೆ ಅಮೌಂಟ್ನ, ಇನ್ನೊಂದು ಎಮರ್ಜೆನ್ಸಿ ಟೈಮಲ್ಲಿ ತಗೊಳ್ಳಿಕ್ಕೆ. ಸೊ ಹಾಗಾಗಿ ಒಂದು ಪ್ರತ್ಯೇಕ ಖಾತೆ ತೆರಿಬೇಕು. ಎರಡನೇದು, ಎಷ್ಟು ಆಗ್ತದೆ ಅಷ್ಟು ಅಮೌಂಟ್ನ ಶುರು ಮಾಡಬೇಕು. ಸರ್, ನನಗೆ ಇನ್ನು 3 ತಿಂಗಳಾದಮೇಲೆ ಪ್ರಮೋಷನ್ ಆಗ್ತದೆ, ಇನ್ನು 3 ತಿಂಗಳಾದಮೇಲೆ ನನಗೆ ಸ್ಯಾಲ್ರಿ ಜಾಸ್ತಿ ಬರ್ತದೆ, 3 ತಿಂಗಳಾದಮೇಲೆ ಖರ್ಚು ಕಡಿಮೆ ಆಗ್ತದೆ, ಆವಾಗ ನಾನು ಅದಾಗಬಾರ್ದು. ಈಗ ಎಷ್ಟಿದೆ ಅಲ್ಲಿಂದ ಶುರು ಮಾಡಬೇಕು. 500 ಅಂದರೆ 500 ರೂಪಾಯಿಂದ, 1,000 ಅಂದರೆ 1,000. ಬಟ್ ಈ ಆದಷ್ಟು ಬೇಗ ಶುರು ಮಾಡುವಂಥದ್ದು ಒಳ್ಳೆಯದು. ಸೊ ಇದರಿಂದ ಮುಂದೆ ಹೊಸ ಹೊಸ ಜವಾಬ್ದಾರಿಗಳು ಬಂದ ಹಾಗೆ, ಸೊ ನಿಮ್ಮ ಉಳಿತಾಯ ಏನು ತುರ್ತು ನಿಧಿ ಅದಲ್ಲ, ಅದರ ಪ್ರಮಾಣನೂ ಕೂಡ ಹೆಚ್ಚು ಕಡಿಮೆ ಮಾಡ್ಬೋದು. ಉದಾಹರಣೆಗೆ ನಾಳೆ ತುಂಬ ಆದಾಯ ಬಂತು ಅಂದರೆ ನೀವು ಜಾಸ್ತಿ ಇನ್ವೆಸ್ಟ್ ಮಾಡ್ಬೋದು, ತುಂಬ ಖರ್ಚು ಬಂತು ಅಂದರೆ ಸ್ವಲ್ಪ ಕಡಿಮೆ ಮಾಡ್ಬೋದು. ಆದರೆ ಕಂಟಿನ್ಯೂಟಿ ಇರಬೇಕು, ರೆಗ್ಯುಲರಾಗಿ ಪ್ರತಿ ತಿಂಗಳು ಅಂದರೆ ಪ್ರತಿ ತಿಂಗಳು ತುರ್ತು ನಿಧಿಗೆ ಇಷ್ಟು ಅಮೌಂಟನ್ನು ತೆಗೆದಿಟ್ಟದು ಒಳ್ಳೆಯದು.
7: ತುರ್ತು ನಿಧಿ ನಿರ್ವಹಣಾ ಸಮಯದಲ್ಲಿ ಆಗುವಂತಹ ಕೆಲವು ತಪ್ಪುಗಳು.
6: ನಾನು ಅವಾಗಲೇ ಹೇಳಿದೆ, ನಾವೇನ್ ಮಾಡ್ತೀವಿ ಅಂತ ಅಂದ್ರೆ, ನಮಗೆ ಗೊತ್ತಿರ್ತೈತೆ ಎಮರ್ಜೆನ್ಸಿ ಫಂಡ್ ಅಂತ, ಬಟ್ ಅದು ಇತ್ತೀಚೆಗೆ ಏನಾಗ್ತದೆ ಅಂದ್ರೆ, ಈ ಬ್ಯಾಂಕಿಂಗ್ ವ್ಯವಸ್ಥೆ ಹೇಗಿದೆ ಅಂದ್ರೆ, ಇಮಿಡಿಯೇಟ್ ಆಗಿ ನಿಮಗೆ ದುಡ್ಡು ಸಿಗುತ್ತೆ. ನಿಮ್ಮ ಅಕೌಂಟಲ್ಲಿದ್ದರೆ ನೀವು ವಿತ್ಡ್ರಾ ಮಾಡ್ಬೋದು ಡೆಬಿಟ್ ಕಾರ್ಡಿಂದ, ಕ್ರೆಡಿಟ್ ಕಾರ್ಡ್ ಇಂದ ಯೂಸ್ ಮಾಡ್ಬೋದು, ಯು ಪಿ ಐ ಪೇಮೆಂಟ್ ಇಂದ ಯೂಸ್ ಮಾಡ್ಬೋದು, ಬ್ಯಾಂಕ್ ಹೋಗಿ ವಿತ್ಡ್ರಾ ಮಾಡ್ಬೋದು. ಹಾಗಾಗಿ ನಾವೇನು ತಪ್ಪು ಮಾಡ್ತೀವಿ ಅಂದರೆ, ಎಮರ್ಜೆನ್ಸಿ ಫಂಡ್ ಇದೆ, ಸೊ ಏನೂ ಆಗೋದಿಲ್ಲ ನನಗೆ, ಇನ್ನೊಂದು ಸ್ವಲ್ಪ ದಿನ ಚೆನ್ನಾಗಿರ್ತೀನಿ, ಹಾಗಾಗಿ ಇರೋದನ್ನು ತೆಗೆದು ಬಿಡುವ, ನೆಕ್ಸ್ಟ್ ಮಂತಲ್ಲಿ ನನಗೆ ಸ್ವಲ್ಪ ಅಮೌಂಟ್ ಜಾಸ್ತಿ ಬರುತ್ತೆ, ಅದನ್ನು ಹಾಕ್ತೀನಿ, ಅದು ಮೊದಲನೇ ಮಾಡೋ ತಪ್ಪು, ಹಾಗೆ ಮಾಡಬಾರ್ದು. ಮತ್ತು ಎರಡನೇದು, ಅದನ್ನು ಬೇರೆ ಪರ್ಪಸ್ಗೆ ಯೂಸ್ ಮಾಡಿಬಿಡೋದು. ಉದಾಹರಣೆಗೆ ಯಾರೋ ಫ್ರೆಂಡ್ಸ್ ಎಲ್ಲ ಟ್ರಿಪ್ ಹೋಗ್ತಿದ್ದಾರೆ, ನನಗೇನು ಆಗೋದಿಲ್ಲ, ಮನೆಯವರೆಲ್ಲ ಚೆನ್ನಾಗಿದ್ದಾರೆ, ನನಗೀಗೇನು ಎಮರ್ಜೆನ್ಸಿ ಫಂಡ್ ಬೇಕಿಲ್ಲ, ನಾನು ಟ್ರಿಪ್ಗೆ ಹೋಗ್ಬಿಡೋವಂಥದ್ದು. ಅಥವಾ ಯಾರೋ ಒಬ್ಬರು ಹೊಸದಾಗಿ ಕಾರ್ ತೊಗೊಂಡ್ರು, ನಾನು ನನ್ನ ಹಳೆ ಕಾರ್ ಆಗಿದೆ, ಹೊಸ ಕಾರ್ ಪರ್ಚೇಸ್ ಮಾಡಬೇಕು, ಸ್ಟೇಟಸ್ ತೋರಿಸ್ಕೊಳ್ಳಿಕ್ಕೆ ಸಲುವಾಗಿ ಅಥವಾ ಒಂದು ಸ್ವಲ್ಪ ಮೋಜು ಮಸ್ತು ಮಾಡಲಿಕ್ಕೆ ಸಲುವಾಗಿ ಇರೋ ಅಮೌಂಟ್ನ ಯೂಸ್ ಮಾಡ್ಬೋದು, ಆದರೆ ಎಮರ್ಜೆನ್ಸಿ ಫಂಡಿಂದ ತೆಗಿಬಾರ್ದು. ಆ ಥರ ತಪ್ಪು ಜಾಸ್ತಿ ಮಾಡ್ತೀವಿ. ಹೀಗೆ ಮಾಡೋದ್ರಿಂದ ನಮ್ಮ ಭವಿಷ್ಯದಲ್ಲಿ ನಾವು ಯಾವ ಪರ್ಪಸ್ಗೆ ತುರ್ತು ನಿಧಿಯನ್ನು ಸಂಗ್ರಹಿಸಿರ್ತೀವಿ ಆ ಪರ್ಪಸ್ ಸರ್ವ್ ಆಗೋದಿಲ್ಲ.
5: ಸರ್, ಎಮರ್ಜೆನ್ಸಿ ಫಂಡ್ ರಿಲೇಟೆಡ್ ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಿಗೆ ನಿಮ್ಮ ಸಂದೇಶ ಏನು?
6: ನಾನು ಅವಾಗ ಹೇಳಿದಾಗೆ ಎಮರ್ಜೆನ್ಸಿ ಫಂಡ್ ಯಾರಿಗೆ ಅಂತಿಲ್ಲ, ಎಲ್ಲರಿಗೂ ಎಮರ್ಜೆನ್ಸಿ ಫಂಡ್ ಬೇಕು. ಉದಾಹರಣೆಗೆ ವಿದ್ಯಾರ್ಥಿಗಳಿಗೆ ಹೇಳೋದಾದ್ರೆ, ಅವರ ಪೋಷಕರು ಪಾಕೆಟ್ ಮನಿ ಅಂತ ಕೊಡ್ಬೋದು, ಅಥವಾ ಬೇರೆ ಖರ್ಚಿಗೆ ಅಂತ ದುಡ್ಡು ಕೊಡ್ಬೋದು. ಖಂಡಿತವಾಗಿಯೂ ಸ್ವಲ್ಪ ಪ್ರಮಾಣದ ಅಮೌಂಟ್ ಅವರು ಸೇವ್ ಮಾಡ್ಬೋದು. ಈಗ ನೀವು ಯಾವ್ದೊಂದು ಟ್ರಿಪ್ ಹೋಗ್ಲಿಕ್ಕಿದ್ದಾರೆ ಅಂತಂದ್ರೆ, ಒಂದು 500 ರೂಪಾಯಿ ಕೊಡ್ತಾರೆ ಅಂದ್ರೆ, ನೀವೆಷ್ಟೇ ಖರ್ಚು ಮಾಡಿದ್ರು ಕೂಡ 500 ರಿಂದ 1,000 ಉಳಿಸ್ಬೋದು. ಅದನ್ನ ಒಂದು ಎಮರ್ಜೆನ್ಸಿ ಫಂಡ್ ಅಂತ ಇಟ್ಕೊಳ್ಳೋದು. ಅಥವಾ ಕಾಲೇಜ್ಗೆ ದಿನ ಬರ್ತಾ ಹೋಗ್ತಾ ಇರ್ತೀರಿ ಅಂತಂದ್ರೆ, ಬಸ್ ಚಾರ್ಜ್ ಕೊಡ್ತಾರೆ ಅಂತ ಇಟ್ಕೊಂಡ್ರೆ, ಬಸ್ ಚಾರ್ಜ್ಗೆ ಒಂದಿನ ಯಾರೋ ಫ್ರೆಂಡ್ಸ್ ಕರ್ಕೊಂಡೋದ್ರು, ಆ ಬಸ್ ಚಾರ್ಜ್ ಉಳಿತು, ಅದನ್ನ ಎಮರ್ಜೆನ್ಸಿ ಫಂಡ್ಗೆ ಹಾಕ್ಬಿಡೋದು. ಹೀಗೆ ಮಾಡೋದ್ರಿಂದ ನಿಮಗೆ ನಾಳೆ ಅವಶ್ಯಕವಾಗಿ ಬೇಕಾಗಿರುವಂಥ ವಸ್ತುಗಳನ್ನ ಪರ್ಚೇಸ್ ಮಾಡಲಿಕ್ಕೆ ನಿಮ್ಮ ಪೇರೆಂಟ್ಸ್ ಹತ್ರ ದುಡ್ಡಿಲ್ಲ ಅಂದ್ರೆ, ನಿಮ್ಮ ಹತ್ರ ಸ್ವಲ್ಪ ದುಡ್ಡಿರ್ತದೆ. ಮತ್ತು ಯಾವುದೋ ಒಂದು ಹೊಸ ಅವಕಾಶ ಬಂತು, ಅವಕಾಶನ ನೀವು ಇಮಿಡಿಯೇಟ್ ನಿಮ್ಮ ಪೇರೆಂಟ್ಸ್ ಹತ್ರ ಹೇಳಿ ಅವರು ನಿಮಗೆ ಹಣ ಒದಗಿಸಿ ಕೊಡೋಕ್ಕಿಂತ ಮುಂಚೆನೆ ಅವಕಾಶ ಕೈ ತಪ್ಪು ಹೋಗ್ತದೆ ಅಂದರೆ, ನಿಮ್ಮ ಹತ್ರನೇ ಸ್ವಲ್ಪ ದುಡ್ಡಿದ್ರೆ ಎಮರ್ಜೆನ್ಸಿ ಫಂಡ್ ಯೂಸ್ ಆಗ್ತದೆ. ಯಾವ್ದಕ್ಕೆ ಯೂಸ್ ಆಗಲಿಲ್ಲ ಅಂದರೆ, ನಾಳೆ ನಿಮಗೆ ಜವಾಬ್ದಾರಿ ಜಾಸ್ತಿ ಆಗ್ತದೆ. ನಿಮಗೆ ಜವಾಬ್ದಾರಿ ಜಾಸ್ತಿ ಆದಾಗ ಆಗ ಒಂದೇ ಟೈಮಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಉಳಿಸೋ ಬದಲಾಗಿ ಆಲ್ರೆಡಿ ಉಳಿಸಿರುವಂಥ ಅಮೌಂಟ್ ಇರ್ತದಲ್ಲ, ಅದು ಪವರ್ ಆಫ್ ಕಾಂಪೌಂಡಿಂಗ್ ಅಂತ ಹೇಳ್ತಾರೆ, ಬಡ್ಡಿ ಸಮೇತ ಅದು ಹೆಚ್ಚಾಗಿರ್ತದೆ, ಅವಾಗ ನಿಮಗೆ ಒತ್ತಡ ಕಡಿಮೆ ಆಗ್ತದೆ. ಹಾಗಾಗಿ ಯುವಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನನ್ನ ಸಲಹೆ ಏನಂದ್ರೆ, ಆದಷ್ಟು ಬೇಗ ಶುರು ಮಾಡಬೇಕು, ಎಷ್ಟು ಅಮೌಂಟ್ ಇದೆ ಅಷ್ಟು ಅಮೌಂಟ್ ಶುರು ಮಾಡಬೇಕು, ಮತ್ತು ಯಾವುದೇ ಕಾರಣಕ್ಕೂ ಅದನ್ನು ಬೇರೆ ಪರ್ಪಸ್ಗೆ ಯೂಸ್ ಮಾಡಬಾರ್ದು.
7: ಸರ್, ಈಗಾಗಲೇ ಕೆಲವೊಬ್ಬರು ಮನೆಗೆ ಅಂತ ಸಾಲ ಮಾಡಿರ್ತಾರೆ ಅಥವಾ ವಾಹನಕ್ಕಾಗಿ ಸಾಲ ಮಾಡಿರ್ತಾರೆ, ಅಂಥವರು ಕೂಡ ಈ ತುರ್ತು ನಿಧಿ ನಿರ್ವಹಣೆ ಮಾಡ್ಬೋದಾ ಅಂತ?
6: ಅದೇ, ಯಾರೇ ಆದರೂ ಕೂಡ ತುರ್ತು ನಿಧಿ ನಿರ್ಮಾಣ ಮಾಡಲೇಬೇಕು. ನಿಜವಾಗಿ ಹೇಳಬೇಕು ಅಂದರೆ ಇವರಿಗೆ ಜಾಸ್ತಿ ಬೇಕಾಗಿರೋದು. ನೋಡಿ, ಯಾವುದೇ ಗೃಹ ಸಾಲನ ಮತ್ತು ವಾಹನ ಸಾಲ ಇದೆಯಲ್ಲ, ಅದು ಕಂತು ಕಟ್ಟುವಂಥದ್ದನ್ನು ಯಾವುದೇ ಕಾರಣಕ್ಕೂ ಅವ್ರು ನಿಲ್ಲಿಸೋದಿಲ್ಲ. ಸಪೋಸ್ ನಿಲ್ಲಿಸ್ತಾರೆ ಅಂತಂದ್ರೆ ಬಡ್ಡಿ ಸಮೇತ ತಗೊಳ್ತಾರೆ. ಹಾಗಾಗಿ ನಮಗೆ ಏನಾದರೂ ಉದ್ಯೋಗ ನಡೀತಾ ಇದೆ, ವ್ಯಾಪಾರ ನಡೀತಾ ಇದೆ, ದುಡ್ಡಿದೆ, ಪ್ರತಿ ತಿಂಗಳು ಕಟ್ಕೊಂಡು ಹೋಗ್ತಾ ಇದ್ದೀನಿ, ಮನೆಗೆ ಸಾಲ ಮಾಡಿದ್ದೀನಿ ಕಂತು ಕಟ್ತಾ ಇದ್ದೀನಿ, ಕಾರು ಅಥವಾ ವಾಹನ ಪರ್ಚೇಸ್ ಮಾಡಿದ್ದೀನಿ ಕಂತು ಕಟ್ತಾ ಇದ್ದೀನಿ, ನನಗೆ 3 ತಿಂಗಳು ಉದ್ಯೋಗ ಇಲ್ಲ, 3 ತಿಂಗಳು ವ್ಯಾಪಾರ ಇಲ್ಲ, ಅವಾಗ ಏನು ಮಾಡಬೇಕು? ನಾನು ಕಟ್ಟಲೇಬೇಕಾಗ್ತದೆ, ಅದಕ್ಕೆ ಡಿಫಾಲ್ಟರ್ ಆಗ್ತೀನಿ. ಡಿಫಾಲ್ಟರ್ ಆಗಿಲ್ಲ ಅಂದರೆ ಗಾಡಿ ತಂದಿದ್ರೆ ಮನೆಗೆ ವಾಪಸ್ ತೊಗೊಂಡೋಗ್ತಾರೆ, ಅಥವಾ ಮನೆ ಕಟ್ಟಿದರೆ ಮನೆಗೆ ನೋಟಿಸ್ ಬರ್ತದೆ, ಅವಾಗ ತುರ್ತು ನಿಧಿ ತುಂಬ ಪ್ರಯೋಜನ ಆಗ್ತದೆ. ಹಾಗಾಗಿ ಯಾರು ಈಗಾಗಲೇ ಗೃಹ ಸಾಲ ಮಾಡಿದ್ದಾರೆ, ವಾಹನ ಸಾಲ ಮಾಡಿದರೆ, ಮತ್ತು ಇತರ ಸಾಲ ಮಾಡಿ ಪ್ರತಿ ತಿಂಗಳು ಕಂತು ಕಟ್ತಿದಾರಲ್ಲ, ಅವ್ರಿಗೆ ಮುಖ್ಯವಾಗಿ ಬೇಕಾಗಿರೋಂಥದ್ದು ಈ ಥರದ ತುರ್ತು ನಿಧಿ. ಅವ್ರಿಗೆ ಸ್ವಲ್ಪ ಜಾಸ್ತಿ ಅಮೌಂಟೇ ಬೇಕಾಗ್ತದೆ, ಯಾಕೆಂದರೆ ಇದು ರೆಗ್ಯುಲರ್ ಆಗಿ ಕಟ್ಟಲಿಕ್ಕಿರುವಂಥದ್ದು. ಹಾಗಾಗಿ ಅಟ್ಲೀಸ್ಟ್ ಒಂದು 3 ತಿಂಗಳ ತನಕ ನನಗೆ ಉದ್ಯೋಗ ಇಲ್ಲ, 3 ತಿಂಗಳ ತನಕ ವ್ಯಾಪಾರ ಇಲ್ಲ ಅಂದರೆ, ಆ 3 ತಿಂಗಳ ಕಂತು ಕಟ್ಟಲಿಕ್ಕೆ ಆಗೋಷ್ಟಕ್ಕಾದರೂ ನಿಮಗೆ ತುರ್ತು ನಿಧಿ ಅವಶ್ಯಕತೆ ಇದೆ.
5: ಸರ್, ಈಗ ವಿದ್ಯಾರ್ಥಿಗಳಾದ ನಮಗೆ ಈ ತುರ್ತು ನಿಧಿದ ಅಗತ್ಯ ಉಂಟಾ?
6: ನಾನು ಅವರು ಮೊದಲು ಪ್ರಶ್ನೆ ಕೇಳಿದಾಗ ಹೇಳಿದೆ, ನಾನು ಖಂಡಿತ ಅಗತ್ಯ ಇದೆ. ಯಾಕೆ ಅಗತ್ಯ ಇದೆ ಅಂತ ಅಂದರೆ, ಫೈನಾನ್ಷಿಯಲ್ ಲಿಟ್ರಸಿ ಮತ್ತು ಇನ್ವೆಸ್ಟ್ಮೆಂಟ್ ಅವೇರ್ನೆಸ್ಸು ಇದೆಲ್ಲ ಆ್ಯಸ್ ಅರ್ಲಿ ಆಸ್ ಪಾಸಿಬಲ್ ಬೇಗ ಬಂದರೆ ಸ್ಟೂಡೆಂಟ್ಸ್ಗೆ ಅವ್ರಿಗೆ ಆದಷ್ಟು ಮಾಹಿತಿ ಇರ್ತದೆ. ಮತ್ತು ಮುಂದೆ ಅವರು ಅವರ ಸ್ವಂತ ಬಿಸ್ನೆಸ್ ಮಾಡಬೇಕಿದ್ದಾಗ, ಉದ್ಯೋಗ ಮಾಡಬೇಕಿದ್ದಾಗ, ಅವ್ರದೇ ಒಂದು ಸಂಸಾರ ಅಂತ ಆದಾಗ, ಅವ್ರಿಗೆ ಜವಾಬ್ದಾರಿ ಅಂತ ಬಂದಾಗ, ಇದೊಂದು ಫೈನಾನ್ಷಿಯಲ್ ಡಿಸಿಪ್ಲಿನ್ ಅಂತ ಕರಿತೀವಿ, ಹಣಕಾಸು ಶಿಸ್ತು ಅಂತ ಕರಿತೀವಿ. ಫೈನಾನ್ಷಿಯಲ್ ಡಿಸಿಪ್ಲಿನ್ ಬರ್ತದೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಯಾರಿಗೆ ಫೈನಾನ್ಷಿಯಲ್ ಡಿಸಿಪ್ಲಿನ್ ಇರ್ತದೆ ಅವರು ಯಾವುದೇ ಪ್ರಾಬ್ಲಮ್ ಬಂದರೂ ಕೂಡ ಅವ್ರು ಹೆದರೋದಿಲ್ಲ, ಯಾಕೆಂದರೆ ಅವ್ರಿಗೆ ಅದಕ್ಕೆ ಸೆಟ್ ಆಗಿರ್ತಾರೆ ಮತ್ತು ಅದರ ಬಗ್ಗೆ ಅವ್ರಿಗೆ ಗೊತ್ತಿರ್ತದೆ. ಹಾಗಾಗಿ ಫೈನಾನ್ಷಿಯಲ್ ಡಿಸಿಪ್ಲಿನ್ ಬರಬೇಕು ಅಂದರೆ ವಿದ್ಯಾರ್ಥಿಗಳು ಈಗಲಿಂದನೇ ಶುರು ಮಾಡಬೇಕು. ಮತ್ತು ಯಾವಾಗ ಫೈನಾನ್ಷಿಯಲ್ ಡಿಸಿಪ್ಲಿನ್ ಬರ್ತದಲ್ಲ, ಆವಾಗ ಖರ್ಚುಗಳನ್ನ ಕಡಿಮೆ ಮಾಡ್ತೀರಿ, ಮತ್ತು ಯಾವ ರೀತಿ ನೀವು ಆದಾಯ ಗಳಿಸ್ಬೇಕು ಅನ್ನೋದನ್ನು ನೋಡ್ತೀರಿ, ಮತ್ತು ಯಾವಾಗ ಯಾವ ಥರದ ಖರ್ಚು ಬರ್ತದೆ. ಉದಾಹರಣೆಗೆ ನಿಮಗೆ ಓದು ಮುಗೀತದೆ, ಓದು ಮುಗಿದ ತಕ್ಷಣ ಕೆಲಸ ಸಿಗಬೇಕು, ಕೆಲಸ ಸಿಗಬೇಕಿದ್ದಾಗ ಟೈಮ್ ತಗೊಳ್ತದೆ, ಕೆಲಸ ಸಿಕ್ಕಿದ ತಕ್ಷಣ ನಿಮಗೆ ಜವಾಬ್ದಾರಿಗಳು ಜಾಸ್ತಿ ಆಗೋದಿಲ್ಲ, ಕೆಲಸದಿಂದ ಜವಾಬ್ದಾರಿಗಳು ಬರೋ ತನಕ ಸ್ವಲ್ಪ ಟೈಮ್ ಸಿಗ್ತದೆ. ಅವಾಗ ನೀವು ಸ್ವಲ್ಪ ಇನ್ವೆಸ್ಟ್ ಮಾಡಿ ಅಥವಾ ತುರ್ತು ನಿಧಿಯನ್ನು ಇಟ್ಕೊಂಡ್ರೆ ಮುಂದೆ ನಿಮಗೆ ಬರುವಂಥ ಏನೋ ಪ್ರಾಬ್ಲಮ್ ಬರುವಂತಿದ್ರೆ ಈ ತುರ್ತು ನಿಧಿ ನಿಮಗೆ ಸಹಾಯಕ್ಕೆ ಬರ್ತದೆ.
7: ಸರ್, ಒಂದು ಮನೆಯಲ್ಲಿ ದಂಪತಿಗಳಿರುವಂತವರು ಎರಡೆರಡು ತುರ್ತು ನಿಧಿಯನ್ನು ಇಡಬೇಕಾ?
6: ಇದು ಒಳ್ಳೆ ಪ್ರಶ್ನೆ. ಆದ್ರೆ ಏನಾಗ್ತದೆ ಅಂತಂದ್ರೆ, ಇಬ್ರು ಆದಾಯ ಗಳಿಸ್ತಾ ಇದ್ರೆ ಒಂದು ಕುಟುಂಬಕ್ಕೆ ಅಂತೇಳಿ ಒಂದು ತುರ್ತು ನಿಧಿ ಇಟ್ಟರು ಒಳ್ಳೇದು. ವೈಯಕ್ತಿಕವಾಗಿ ಅವ್ರು ಇನ್ನೂ ಜಾಸ್ತಿ ಆದಾಯ ಗಳಿಸ್ತಾ ಇದ್ದಾರೆ ಅಂದ್ರೆ, ವೈಯಕ್ತಿಕವಾಗಿ ಕೂಡ ಅವರು ಒಬ್ಬೊಬ್ರು ಒಂದೊಂದು ತುರ್ತು ನಿಧಿ ಇಟ್ಟರೆ ಇನ್ನೂ ಒಳ್ಳೆಯದು. ಯಾಕೆಂದ್ರೆ ಸಂಸಾರಕ್ಕೆ ಒಂದು ತುರ್ತು, ಕುಟುಂಬಕ್ಕೆ ಒಂದು ತುರ್ತು ನಿಧಿ ಇದ್ರೆ ಅದು ಕುಟುಂಬಕ್ಕೆ ಸಂಬಂಧಪಟ್ಟ ಖರ್ಚುಗಳನ್ನ ನೀಗಿಸಲಿಕ್ಕೆ ಬೇಕಾಗ್ತದೆ. ಅದೇ ವೈಯಕ್ತಿಕವಾಗಿ ಅಂತಿದ್ರೆ, ಈಗ ನನ್ನ ಲೈಫ್ ಸ್ಟೈಲು ಮತ್ತು ನನ್ನ ಕಮಿಟ್ಮೆಂಟ್ ಏನಿದೆ ಅದು ನನಗೆ ಒಂದು ತುರ್ತು ನಿಧಿಯಲ್ಲಿ ಎಮರ್ಜೆನ್ಸಿ ಫಂಡಲ್ಲಿ ಇದ್ರೆ ನಾನು ಅದನ್ನು ಬೇರ್ ಮಾಡ್ಬೋದು. ಹಾಗೆ ನನ್ನ ವೈಫ್ ಅಂತಂದ್ರೆ ಸ್ಪೌಸ್ ಅಂತ ಹೇಳಿದೆ ನನ್ನ ದಂಪತಿಗಳು. ಸೊ ಅವರು ಸಪ್ರೇಟ್ ಸಪ್ರೇಟ್ ಆಗಿ ಇಟ್ಕೊಂಡ್ರೆ ಇನ್ನೂ ಒಳ್ಳೇದು. ಯಾರಾದ್ರೂ ಒಬ್ರು ಆದಾಯ ಗಳಿಸ್ತಿದ್ದಾರೆ ಇನ್ನೊಬ್ರು ಆದಾಯ ಗಳಿಸ್ತಿಲ್ಲ ಅಂತಂದ್ರೆ ಕುಟುಂಬಕ್ಕೆ ಒಂದೇ ತುರ್ತು ನಿಧಿ ಸಾಕಾಗ್ತದೆ. ಉದಾಹರಣೆಗೆ ಇಬ್ರು ವರ್ಕ್ ಮಾಡ್ತಿದ್ದಾರೆ ಅಂದ್ರೆ ಖಂಡಿತವಾಗಿ ಒಂದು ಕುಟುಂಬಕ್ಕೆ ಒಂದು ತುರ್ತು ನಿಧಿ ಬೇಕು, ಇನ್ನೊಂದು ವೈಯಕ್ತಿಕವಾಗಿ ತುರ್ತು ನಿಧಿ ಇಟ್ಟರೆ ತುಂಬಾ ಒಳ್ಳೇದು. ಯಾಕೆಂದ್ರೆ ಒಬ್ರದ್ದು ಸಂಬಳ ನಿಂತೋಗ್ಬೋದು, ಒಬ್ರದ್ದು ಆದಾಯ ನಿಂತೋಗ್ಬೋದು, ಆಗ ತುರ್ತು ನಿಧಿ ಯೂಸ್ ಆಗ್ತದೆ. ಕೆಲವೊಮ್ಮೆ ಇಬ್ರದ್ದು ಆದಾಯ ನಿಂತೋಗಿ ಚಾನ್ಸಸ್ ಇರ್ತದೆ. ಉದಾಹರಣೆಗೆ ಒಂದೇ ಕಂಪ್ನಿಲಿ ಕೆಲಸ ಮಾಡ್ತಿರ್ತದೆ, ಕಂಪ್ನಿ ಪ್ರಾಬ್ಲಮ್ ಆಯ್ತು, ಕಂಪ್ನಿಯಿಂದ ಅವ್ರನ್ನ ಹೊರಗೆ ಹಾಕಿದ್ರು, ಅಥವಾ ಬೇರೆ ಬಿಸ್ನೆಸ್ ಮಾಡ್ತಿರ್ತಾರೆ, ಇಬ್ರು ಬಿಸ್ನೆಸ್ ಕೂಡ ಒಂದೇ ಸರಿ ನಿಂತೋಯ್ತು ಅಂದ್ರೆ ಅವಾಗ ಕುಟುಂಬಕ್ಕೆ ಇಟ್ಟಂತ ಎಮರ್ಜೆನ್ಸಿ ಫಂಡ್ ನಿಮಗೆ ಸಹಾಯಕ್ಕೆ ಬರ್ತದೆ.
5: ಸರ್, ಆರೋಗ್ಯ ವಿಮೆ, ಜೀವ ವಿಮೆ ಇದೆಲ್ಲ ಉಂಟು ಅಂತಿರುವಾಗ ನಾವು ತುರ್ತು ನಿಧಿಯನ್ನು ಇಡಬೇಕಾ? ಹಾಗೆ ಇಡುದಾದ್ರೂ ಅದಕ್ಕೆ ಕಡಿಮೆ ಅಮೌಂಟ್ ಹಾಕಿದ್ರೆ ಸಾಕಾಗ್ತದ?
6: ನಾನು ಮೊದಲು ಹೇಳಿದಾಗೆ ಆರೋಗ್ಯ ವಿಮೆ ಸರ್ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಬೇರೆ ಖರ್ಚುಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ತುರ್ತು ನಿಧಿ ಇಡಬೇಕು ಅಂತ ಹೇಳಿದೆ. ಆದರೆ ತುರ್ತು ನಿಧಿ ನಾವು ಕೇವಲ ಆರೋಗ್ಯಕ್ಕೆ ಸಂಬಂಧಪಟ್ಟ ಖರ್ಚುಗಳಿಗೆ ಮಾತ್ರ ಇಡೋದಲ್ಲ, ಬೇರೆ ಖರ್ಚುಗೂ ಇಡ್ತೀವಿ. ಹಾಗಾಗಿ ತುರ್ತು ನಿಧಿ ಆರೋಗ್ಯ ವಿಮೆ ಮತ್ತು ಜೀವ ವಿಮೆಯಾಗಿ ಇಟ್ಟರು ಕೂಡ, ಉದಾಹರಣೆಗೆ ಆರೋಗ್ಯ ವಿಮೆ ನೀವು ಮಾಡಿಸಿದ್ದೀರಿ, ನಾಳೆ ಪ್ರಾಬ್ಲಮ್ ಆಯಿತು ಅಂತ ಅಂದರೆ ಇಮ್ಮಿಡಿಯೇಟ್ ಕ್ಲೈಮ್ ಆಗೋದಿಲ್ಲ, ಟೈಮ್ ತಗೊಳ್ತದೆ. ಕೆಲವೊಂದು ಹಾಸ್ಪಿಟಲ್ಗಳಲ್ಲಿ ಕ್ಯಾಶ್ಲೆಸ್ ಇರೋದಿಲ್ಲ, ಆವಾಗ ನಿಮಗೆ ಹಣ ಬೇಕಾಗ್ತದೆ. ಹಾಗಾಗಿ ತುರ್ತು ನಿಧಿ ಜೀವ ವಿಮೆ ಇದ್ದರೂ ಬೇಕು, ಆರೋಗ್ಯ ವಿಮೆ ಇದ್ದರೂ ಬೇಕು. ಆದರೆ ನೀವು ತಗೊಳ್ಳುವಂಥ ವಿಮೆ ಏನಿರ್ತದಲ್ಲ ಅದು ಎಷ್ಟು ಮಟ್ಟಿಗೆ ನಿಮಗೆ ಇಮ್ಮಿಡಿಯೇಟ್ ಸಿಗುತ್ತೆ ಮತ್ತು ಎಷ್ಟು ಮಟ್ಟಿಗೆ ಅದು ಅನುಕೂಲ ಆಗಿದೆ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಬಟ್ ಆರೋಗ್ಯ ವಿಮೆ ಇರಲಿ ಅಥವಾ ಜೀವ ವಿಮೆ ಇದ್ದರೂ ಕೂಡ ತುರ್ತು ನಿಧಿ ಬೇಕಾಗ್ತದೆ.
7: ಕ್ಲೇಮ್ ಮಾಡುವುದು ತಡವಾದರೆ ತುರ್ತು ನಿಧಿ ಹೇಗೆ ಸಹಾಯ ಮಾಡುತ್ತದೆ?
6: ಅದೇ ಅವರು ಪ್ರಶ್ನೆ ಕೇಳಿದ್ದಕ್ಕೆ ನಾನು ಉತ್ತರ ಕೊಟ್ಟೆ. ಈಗ ಜೀವ ವಿಮೆ ಇರ್ತದೆ, ಹಾಗೆ ಆರೋಗ್ಯ ವಿಮೆ ಇದ್ದೇ ಇರ್ತದೆ. ನಾಳೆ ಯಾರಾದರೂ ಪ್ರಾಬ್ಲಮ್ ಆಯಿತು ಹಾಸ್ಪಿಟ್ಲಿಗೆ ಸೇರ್ತಾರೆ ಅಂತ ಅಂದರೆ, ಅವ್ರಿಗೆ ಹಾಸ್ಪಿಟ್ಲಲ್ಲಿ ಕ್ಯಾಶ್ಲೆಸ್, ಈಗ ಇನ್ಸೂರೆನ್ಸ್ ಇದೆ, ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಇದೆಯಾ ಅಥವಾ ಅವರು ಮತ್ತೆ ಕ್ಲೈಮ್ ಮಾಡುವಂಥದ್ದ, ಮತ್ತೆ ಕ್ಲೈಮ್ ಮಾಡಬೇಕು ಅಂತಾರೆ ಇನ್ಸೂರೆನ್ಸ್ ಕಂಪ್ನಿಯವ್ರು ಬರಬೇಕು, ಅದನ್ನು ರಿಪೋರ್ಟ್ ಮಾಡಬೇಕು, ರಿಪೋರ್ಟ್ ಮಾಡಿ ಮತ್ತೆ ಅಮೌಂಟ್ ಸ್ಯಾಂಕ್ಷನ್ ಆಗಬೇಕು. ಅಲ್ಲಿವರೆಗೆ ಯಾವುದು ಆಪರೇಷನ್ ಆಗಬೇಕು ಅಂದರೆ ಆಪರೇಷನ್ ಮಾಡಲಿಕ್ಕೆ ಹಣ ಬೇಕಾಗ್ತದೆ, ಮತ್ತು ವೈದ್ಯಕೀಯ ವೆಚ್ಚಗಳಿರ್ತದೆ, ಬೇರೆ ಬೇರೆ ಮೆಡಿಸನ್ಸ್ ಇರುವಂಥದ್ದು ಮತ್ತು ಅಲ್ಲಿ ಉಳ್ಕೊಳ್ಳೋಂಥದ್ದು ಇರ್ಬೋದು, ಇದೆಲ್ಲ ವೆಚ್ಚಗಳಿಗೆ ಹಣ ಬೇಕಾಗ್ತದೆ. ಹಾಗೆ ಕ್ಲೈಮ್ ಲೇಟ್ ಆದರೆ ಈ ಥರದ ತುರ್ತು ನಿಧಿ ತುಂಬ ಸಹಾಯಕ್ಕೆ ಬರ್ತದೆ.
5: ಸರ್, ಈಗ ತುಂಬ ಜನ ತಿಂಗಳ ಕೊನೆ ಆಗಬೇಕಿದ್ರೆ ಅವ್ರ ಹತ್ರ ಹಣ ಇಲ್ಲ ಅಂತ ಹೇಳ್ತಾರೆ, ಅಂಥವರಿಗೆ ಅವರು ಏನು ಮಾಡಬೇಕು?
6: ಒಂದು ಫಾರ್ಮುಲಾ ಇದೆ, ನಾನು ಸುಮಾರು ಕಡೆ ಓದಿದ್ದೀನಿ ಮತ್ತು ಇತ್ತೀಚೆಗೆ ನಾನು ಕೂಡ ಅದನ್ನು ಫಾಲೋ ಮಾಡ್ತಾ ಇದ್ದೀನಿ. ಏನು ಫಾರ್ಮುಲಾ ಅಂದರೆ, ನಮ್ಮಲ್ಲಿ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಅಂದರೆ ಒಂದು ಆದಾಯ ಬರ್ತದೆ, ಆದಾಯ ಬಂದ ಮೇಲೆ ಖರ್ಚು ಮಾಡ್ತೀವಿ, ಖರ್ಚು ಮಾಡಿದ ಮೇಲೆ ಉಳ್ಕೊಂಡಿದ್ದನ್ನು ಉಳಿತಾಯ ಅಂತ ಕರಿತೀವಿ. ಆ ಉಳಿತಾಯದನ್ನು ಮತ್ತೆ ನಾವು ಹೂಡಿಕೆ ಮಾಡ್ತೀವಿ. ಉದಾಹರಣೆಗೆ ಒಂದು 50,000 ರೂಪಾಯಿ ನನಗೆ ಆದಾಯ ಇದೆ ಅಂತಂದರೆ, ಫಸ್ಟು ನನಗೆ ಒಂದು 40,000 ಖರ್ಚು ಮಾಡ್ತೀನಿ, ಇನ್ನು ಉಳ್ಕೊಳ್ಳೋಂಥದ್ದು 10,000. 10,000 ನನಗೆ ಉಳಿತಾಯ ಆಯಿತು, ಆದಾಯ 50,000, ಖರ್ಚು 40,000, ಉಳ್ಕೊಳ್ಳೋಂಥದ್ದು ನನಗೆ 10,000, ಅದು ಉಳಿತಾಯ ಮಾತ್ರ. ಹೂಡಿಕೆ ಆ 10,000 ನಾನು ಒಂದು 5,000 ಎಲ್ಲಾದರೂ ಹೂಡಿಕೆ ಮಾಡ್ತೀನಿ. ಇದು ಇತ್ತೀಚೆಗೆ ಜನಗಳು ಮಾಡುವಂಥದ್ದು. ಬಟ್ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಫಸ್ಟು ನಾವು ಹೂಡಿಕೆ ಮಾಡಲಿಕ್ಕೆ ಎಷ್ಟು ಬೇಕೋ ಅದನ್ನು ಉಳಿತಾಯ ಮಾಡ್ಕೋಬೇಕು. ಉದಾಹರಣೆಗೆ ನಾನು ಒಂದು 15-20,000 ಹೂಡಿಕೆ ಮಾಡ್ತೀನಿ ಅಂತ ಅಂದರೆ, ಮಿನಿಮಮ್ 15-20,000 ಉಳಿತಾಯ ಮಾಡಲೇಬೇಕು. ನಾನು ಉಳ್ಕೊಂಡಿದ್ದ ಅಮೌಂಟ್ ಏನಿದೆಯಲ್ಲ ಅದನ್ನು ನಾನು ಖರ್ಚು ಮಾಡಬೇಕು. ಅಂದರೆ 50,000 15-20,000 ನಾನು ಫಸ್ಟೇ ತೆಗೆದಿಡಬೇಕು, ಉಳಿದ 30,000 ನಾನು ಖರ್ಚು ಮಾಡಬೇಕು. ಹಾಗಿದ್ರೆ ಮಾತ್ರ ನಾವು ಉಳಿತಾಯ ಮಾಡಲಿಕ್ಕೆ ಮತ್ತು ಹೂಡಿಕೆ ಮಾಡಲಿಕ್ಕೆ ಆಗ್ತದೆ. ನೀವೇ ಕೇಳಿದ ಪ್ರಶ್ನೆಗೆ, ತಿಂಗಳ ಕೊನೆಯಲ್ಲಿ ದುಡ್ಡಿರೋದಿಲ್ಲ ಅಂದಾಗ ನಾವೇನು ಮಾಡಬೇಕು, ತಿಂಗಳು ಸಂಬಳ ಬಂದಾಗೆ ಅಥವಾ ಆದಾಯ ಬಂದ

0: ಬೇಕು ಅನ್ನೋಂಥದ್ದು ಆದಾಯದ ಮೇಲೆ ಡಿಪೆಂಡ್ ಆಗಿರೋದು, ಮತ್ತು ನಿಮ್ಮ ಖರ್ಚಿನ ಮೇಲೆ ಡಿಪೆಂಡ್ ಆಗಿರ್ತದೆ, ಮತ್ತು ನಿಮ್ಮನ್ನು ಎಷ್ಟು ಜನ ಅವಲಂಬಿತರಾಗಿರ್ತಾರೆ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ಹಾಗಾಗಿ ನೀವು ಎಷ್ಟಾದರೂ ಮಾಡಿ, ಬಟ್ ಅದು ನಿರಂತರವಾಗಿರಬೇಕು. ಇವತ್ತು ನಾನು ಈ ತಿಂಗಳು ನಾನು ತುರ್ತು ನಿಧಿಗೆ 5,000 ಇಟ್ಟಿದ್ದೀನಿ, ಮುಂದಿನ ತಿಂಗಳು ಇಡೋದಿಲ್ಲ, ಅಥವಾ ಮುಂದಿನ ತಿಂಗಳು ಇಡ್ತೀನಿ 2,000, ಮತ್ತೆ ಇಡೋದಿಲ್ಲ, 1,000 ಇಡ್ತೀನಿ, ಮತ್ತೆ 5,000 ಇಡ್ತೀನಿ, ಹೀಗಿರಬಾರ್ದು. ನಿರಂತರವಾಗಿರಬೇಕು, ಮತ್ತೆ ಮಿನಿಮಮ್ ಅಮೌಂಟ್ ಅಂತ ಅಷ್ಟು ಇನ್ವೆಸ್ಟ್ ಮಾಡಲೇಬೇಕು. ಇನ್ವೆಸ್ಟ್ ಅಂದರೆ ತುರ್ತು ನಿಧಿಲಿ ಹಾಕಲೇಬೇಕು. ಅವಾಗ ಮಾತ್ರ ಒಂದು ವರ್ಷದಲ್ಲಿ ಅಥವಾ 6 ತಿಂಗಳಿಗೆ ನಮ್ಗೆ ಎಷ್ಟು ಖರ್ಚಿಗೆ ಬೇಕಾಗ್ತದೆ ಅಷ್ಟು ಉಳ್ಕೊಳ್ತದೆ. ಇಲ್ಲಾಂದರೆ ಅದು ನಮಗೆ ವೇರಿಯೇಷನ್ಸ್ ಆಗಿದ್ರೆ ಮತ್ತೆ ಕನ್ಸಿಸ್ಟೆನ್ಸಿ ಇಲ್ಲ ಅಂತಂದರೆ ತುರ್ತು ನಿಧಿಯಲ್ಲಿ ಏನು ಅಮೌಂಟ್ ಇದೆಯಲ್ಲ, ಸೊ ಅದು ನಮಗೆ ಸಾಕಾಗೋದಿಲ್ಲ. ಹಾಗಾಗಿ ನಮ್ಮ ಸಾಮರ್ಥ್ಯ ಎಷ್ಟಿದೆ, ಮಿನಿಮಮ್ ಅಮೌಂಟ್ ಇಡಬೇಕು, ಮತ್ತೆ ಕಂಟಿನ್ಯೂಸ್ ಆಗಿ ತುರ್ತು ನಿಧಿಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತಿರ್ಬೇಕು.
1: ಸರ್, ಈಗ ದಿನಕೂಲಿ ಕಾರ್ಮಿಕರಿಗೆ, ಸ್ವಯಂ ಉದ್ಯೋಗಿಗಳಿಗೆಲ್ಲ ಆದಾಯ ಸ್ಥಿರವಾಗಿರಬೇಕು ಅಂತಿಲ್ಲ, ಅಂತವರು ಯಾವ ರೀತಿಯಲ್ಲಿ ತುರ್ತು ನಿಧಿಯನ್ನು ಸಂಯೋಜಿಸಬೇಕು?
0: ಹೌದು, ಈಗ ನಮ್ಮ ದೇಶದಲ್ಲಿ ಆರ್ಗನೈಸ್ ಸೆಕ್ಟರ್, ಅನ್ಆರ್ಗನೈಸ್ ಸೆಕ್ಟರ್ಸ್ ಅಂತ ಇದೆ. ಆರ್ಗನೈಸ್ ಸೆಕ್ಟರ್ಸ್ ಅಂತ ಆದರೆ ಅವರಿಗೆ ಪ್ರತಿ ತಿಂಗಳು ಇಷ್ಟೇ ಆದಾಯ ಬರ್ತದೆ ಅಂತೇಳಿ ಹೇಳ್ಬೋದು. ಈ ವ್ಯಾಪಾರಿಗಳಿಗೆ ಮತ್ತು ಅನ್ಆರ್ಗನೈಸ್ ಸೆಕ್ಟರಲ್ಲಿ ಕೆಲಸ ಮಾಡುವಂಥ ಕೂಲಿ ಕಾರ್ಮಿಕರಿಗೆ ಕೆಲಸ ಇದ್ದಾಗ ಅವ್ರಿಗೆ ಹಣ, ಕೆಲಸ ಇಲ್ಲಾಂದರೆ ಹಣ ಇಲ್ಲ. ಸರ್, ಅವ್ರಿಗೆ ಜೀವನ ಮಾಡಲಿಕ್ಕೆ ಕಷ್ಟ ಆಗಿದೆ, ಆದರೂ ಕೂಡ ಅವ್ರ ತುರ್ತು ನಿಧಿ ಹೇಗೆ ಮಾಡೋದು, ಅದಕ್ಕೆ ಏನು ಮಾಡ್ಬೋದು ಅಂದರೆ ಅವರು ಕೂಡ ಒಂದು ಕಾಲ ಇರ್ತದೆ, ಅವ್ರಿಗೆ ಖರ್ಚಿಗಿಂತ ಜಾಸ್ತಿ ಆದಾಯ ಬರೋ ಚಾನ್ಸಸ್ ಇರ್ತದೆ. ವ್ಯಾಪಾರಗಳು ಅಷ್ಟೇ, ಇವತ್ತು ನಾರ್ಮಲಿ ಒಂದು ದಿನಕ್ಕೆ 5,000 ರೂಪಾಯಿ ವ್ಯಾಪಾರ ಆಗ್ತದೆ ಅಂದರೆ ಯಾವುದೋ ಒಂದು ಟೈಮಲ್ಲಿ 10,000 ರೂಪಾಯಿ ವ್ಯಾಪಾರ ಆಗ್ತದೆ, ಯಾವುದೋ ಒಂದು ಟೈಮಲ್ಲಿ 50,000 ರೂಪಾಯಿ ವ್ಯಾಪಾರ ಆಗ್ತದೆ. ಅವಾಗ ಏನು ಮಾಡಬೇಕು ಅಂದರೆ ಯಾವ ಸಮಯದಲ್ಲಿ ಅವರಿಗೆ ಹೆಚ್ಚಿನ ಆದಾಯ ಬರ್ತದೆ ಅವಾಗ ಹೆಚ್ಚಿನ ತುರ್ತು ನಿಧಿಗೆ ಟ್ರಾನ್ಸ್ಫರ್ ಮಾಡಬೇಕು. ಈ ದಿನಗೂಲಿ ಕಾರ್ಮಿಕರು ಅಷ್ಟೇ, ಅವ್ರಿಗೆ ಯಾವಾಗ ಖರ್ಚು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ, ಆ ಖರ್ಚು ಕಡಿಮೆ ಮಾಡಿಕೊಂಡಾಗ ಅವ್ರಿಗೆ ಗಳಿಸಿದಂಥ ಆದಾಯದಲ್ಲಿ ಸ್ವಲ್ಪ ಉಳಿತದೆ, ಅವಾಗ ಅದನ್ನು ತುರ್ತು ನಿಧಿಗೆ ಹಾಕಬೇಕಾಗ್ತದೆ. ನೀವು ಕೇಳಿದಾಗೆ ದಿನಗೂಲಿ ಕಾರ್ಮಿಕರು ಮತ್ತು ಸ್ವಯಂ ಉದ್ಯೋಗಿಗಳು, ವ್ಯಾಪಾರಿಗಳು, ಸ್ವಯಂ ಉದ್ಯೋಗಿ ಅಂತಾರೆ, ಯಾವಾಗ ಆದಾಯ ಜಾಸ್ತಿ ಬರ್ತದೆ ಆವಾಗ ಜಾಸ್ತಿ ಮೊತ್ತವನ್ನು ತುರ್ತು ನಿಧಿಗೆ ಟ್ರಾನ್ಸ್ಫರ್ ಮಾಡೋದು ಒಳ್ಳೆಯದು.
2: ಸರ್, ಈಗ ಈ ತುರ್ತು ನಿಧಿಯನ್ನು ಇನ್ವೆಸ್ಟ್ಮೆಂಟ್ ಅಥವಾ ಹೂಡಿಕೆ ಅಂತ ಕರಿಬೋದಾ?
0: ಹೂಡಿಕೆ ಬೇರೆ, ಉಳಿತಾಯ ಬೇರೆ. ನಾನು ಮೊದಲೇ ಹೇಳಿದಾಗೆ ಹೂಡಿಕೆ ನಾವು ಉಳಿತಾಯದಿಂದ ಮಾಡುವಂಥದ್ದು, ಬಟ್ ಈ ತುರ್ತು ನಿಧಿಯನ್ನು ನಾವು ಹೂಡಿಕೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಂತ ಇದು ಖಾಲಿ ಉಳಿತಾಯನೂ ಅಲ್ಲ. ಉದಾಹರಣೆಗೆ ನಾನು ಮೊದಲೇ ಹೇಳಿದಾಗೆ ತುರ್ತು ನಿಧಿಯನ್ನು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಲ್ಲಿ ಇಡಿ ಅಂತ ಹೇಳಿದೆ, ಅಂದರೆ ಉಳಿತಾಯ ಖಾತೆಯಲ್ಲಿ ಇಡಿ ಅಂತ. ನೀವು ಉಳಿತಾಯ ಖಾತೆಯಲ್ಲಿ ಇಟ್ಟರೂ ಕೂಡ ನಿಮಗೆ ಮಿನಿಮಮ್ ಬಡ್ಡಿ ಬಂದೇ ಬರ್ತದೆ, 2-3.5% ಬರ್ಬೋದು. ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬಡ್ಡಿ ಕೊಡುವಂಥ ಯಾವುದಾದ್ರು ಖಾತೆಗಳಲ್ಲಿಟ್ಟು ಇಮಿಡಿಯೇಟ್ ತೆಗಲಿಕ್ಕೆ ಆಗ್ತದೆ ಅಂತ ಆದರೆ, ಸೊ ಅದರಲ್ಲಿ ಕೂಡ ಇಡ್ಬೋದು. ನೀವು ಉಳಿತಾಯ ಮಾಡೋದು ಒಂದು ಲೆಕ್ಕ, ಬಟ್ ಅದರಿಂದ ರಿಟರ್ನ್ ಕೂಡ ಬರ್ತಿರ್ತದೆ. ಹಾಗಂತೇಳಿ ನಾವು ಹೂಡಿಕೆ ದೃಷ್ಟಿಯಿಂದ ಎಮರ್ಜೆನ್ಸಿ ಫಂಡನ್ನು ಕ್ರಿಯೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಹೂಡಿಕೆಯ ದೃಷ್ಟಿ ಅಂತ ಹೇಳಬೇಕಿದ್ದಾಗ ನಮಗೆ ಅದಕ್ಕೆ ರಿಟರ್ನ್ ನೋಡ್ತೀವಿ, ರಿಸ್ಕ್ ನೋಡ್ತೀವಿ, ಮತ್ತು ಇನ್ಫ್ಲೇಷನ್ ಬರ್ತದೆ, ಇನ್ಫ್ಲೇಷನ್ ಕಳೆದು ನಮಗೆ ಎಷ್ಟು ಉಳಿತದೆ ಅದನ್ನೆಲ್ಲ ನೋಡಬೇಕಾಗ್ತದೆ. ಮತ್ತು ಅದು ಸುರಕ್ಷಿತವಾ ಅಲ್ಲ, ಕೆಲವೊಂದ್ಸರಿ ರಿಸ್ಕ್ ಜಾಸ್ತಿ ತಗೊಳ್ತೀವಿ ಅದು ಅಸುರಕ್ಷಿತವಾಗಿರ್ತದೆ, ಕೆಲವೊಂದ್ಸರಿ ರಿಸ್ಕ್ ಕಡಿಮೆ ಇರ್ತದೆ, ರಿಟರ್ನ್ ಕೂಡ ಕಡಿಮೆ ಇರ್ತದೆ, ಅದು ಹೂಡಿಕೆಗೆ ಸಂಬಂಧಪಟ್ಟಾಗೆ. ಆದರೆ ತುರ್ತು ನಿಧಿಗೆ ನಾವೇನು ಅಮೌಂಟ್ನ ಡೆಪಾಸಿಟ್ ಮಾಡ್ತೀವಲ್ಲ, ಎಲ್ಲಿಡ್ತೀವಲ್ಲ, ಅದನ್ನು ಹೂಡಿಕೆ ಅಂತೇಳಿ ಕಂಪ್ಲೀಟಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಅದು ಉಳಿತಾಯನೇ. ಹೂಡಿಕೆ ಅಂದರೆ ಅದಕ್ಕಿಂತ ಜಾಸ್ತಿ ಏನು ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ ಅದು. ಬಟ್ ನೀವು ತುರ್ತು ನಿಧಿಯಲ್ಲಿ ನಾವು ತುಂಬ ಲಾಭ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಸುರಕ್ಷತೆ ಇರ್ತದೆ, ಎರಡನ್ನದು ಈಸಿಯಾಗಿ ತಗೋಬೋದು, ಮತ್ತು ಸ್ವಲ್ಪ ನಿಮಗೆ ಬಡ್ಡಿ ಅಥವಾ ರಿಟರ್ನ್ ಬಂದೇ ಬರ್ತದೆ.
1: ಸರ್, ಈಗ ಯಾರಾದರೂ ಅವರು ಎಮರ್ಜೆನ್ಸಿ ಫಂಡ್ನ ಯೂಸ್ ಮಾಡಿದ್ರು ಅಂತಿರುವಾಗ ಅವ್ರು ಏನು ಮಾಡಬೇಕು?
0: ಒಳ್ಳೆ ಪ್ರಶ್ನೆ. ನೀವು ಹೇಳಿದಾಗೆ ಸರ್, ನಾನು ಎಮರ್ಜೆನ್ಸಿ ಫಂಡ್ ಕ್ರಿಯೇಟ್ ಮಾಡಿದ್ದೀನಿ, ನನಗೆ ಬೇಕಾಗಿರುವಂಥ 1 ವರ್ಷದ ಖರ್ಚನ್ನ ಎಮರ್ಜೆನ್ಸಿ ಫಂಡಲ್ಲಿ ಹಾಕಿದ್ದೀನಿ, ನಾಳೆ ಏನಾದರೂ ಸಮಸ್ಯೆ ಆಯಿತು, ನನ್ನ ಎಮರ್ಜೆನ್ಸಿ ಫಂಡಿಂದ ಒಂದು ಪೂರ್ತಿ ನಾನು ಉಪಯೋಗಿಸ್ಬೋದು, ಇಲ್ಲಾಂದರೆ ಭಾಗಶಃ ಉಪಯೋಗಿಸ್ಬೋದು, ಒಂದು ಪಾರ್ಷಿಯಲ್ ಅಮೌಂಟ್ನ ಡ್ರಾ ಮಾಡಿರ್ತೀನಿ. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಈಗ ನನ್ನ ಟಾರ್ಗೆಟ್ ಏನಿತ್ತು, 1 ವರ್ಷದಿಂದ 6 ತಿಂಗಳಿಂದ 1 ವರ್ಷದವರೆಗೆ ಬೇಕಾದ ಖರ್ಚನ್ನು ನಾನು ಎಮರ್ಜೆನ್ಸಿ ಫಂಡಲ್ಲಿ ಇಡೋದು. ಅದರಲ್ಲಿ 50% ತೆಗೆದಿದ್ದೀನಿ ಅಂದರೆ ಮುಂದಿನ ತಿಂಗಳಿಂದ ಆ 50% ಫುಲ್ಫಿಲ್ ಮಾಡಬೇಕು. ಅಂದರೆ ಒಂದು 5 ಲಕ್ಷ ಇತ್ತು ನನ್ನ ಎಮರ್ಜೆನ್ಸಿ ಫಂಡಲ್ಲಿ, 2.5 ಲಕ್ಷ ಖರ್ಚು ಮಾಡಿದ್ದೀನಿ, ಇನ್ನು ಮುಂದಿನ ತಿಂಗಳಿಂದ ಅದು 2.5 ಲಕ್ಷನ ಮತ್ತೆ ಹಾಕಲಿಕ್ಕೆ ನೋಡಬೇಕು. ಒಂದೇ ಸರಿ ನಿಮ್ಗೆ ಆದಾಯ ಬರ್ತದೆ ಅಂದರೆ ಒಂದೇ ತಿಂಗಳಲ್ಲಿ 2.5 ಲಕ್ಷ ಹಾಕಿ ನಿಮ್ಮ ತುರ್ತು ನಿಧಿನ ಇಟ್ಕೋಬೋದು. ಇಲ್ಲ, ನನಗೆ ಒಂದೇ ತಿಂಗಳಲ್ಲಿ ನನಗೆ 2.5 ಲಕ್ಷ ಬರೋದಿಲ್ಲ ಅಂದರೆ ಪ್ರತಿ ತಿಂಗಳು ಎಷ್ಟಾಗ್ತದೆ ಅಂತ ನೋಡಿ ನಿಮ್ಮ ತುರ್ತು ನಿಧಿ ಮಟ್ಟ ಏನಿದೆಯಲ್ಲ 5 ಲಕ್ಷ, 5 ಲಕ್ಷ ಫಿಲ್ ಆಗುವವರೆಗೂ ಕೂಡ ನೀವು ಮತ್ತೆ ತುರ್ತು ನಿಧಿಗೆ ನೀವು ಕಾಂಟ್ರಿಬ್ಯೂಟ್ ಮಾಡ್ತಾನೆ ಬೇರಬೇಕಾಗ್ತದೆ. ಬಟ್ ನಿಮಗೆ 6 ತಿಂಗಳಿಂದ 1 ವರ್ಷದವರೆಗೆ ಎಷ್ಟು ಫಂಡ್ ಬೇಕು ಅಷ್ಟು ಇರಲೇಬೇಕು. ಡ್ರಾ ಮಾಡಿದ್ಮೇಲೆ ಮತ್ತೆ ಅದಕ್ಕೆ ಡೆಪಾಸಿಟ್ ಮಾಡೋದು ಒಳ್ಳೆಯದು, ಮಾಡಬೇಕದು.
2: ಸರ್, ತುರ್ತು ನಿಧಿ ಇದ್ದರೆ ಭವಿಷ್ಯದಲ್ಲಿ ಭವಿಷ್ಯದ ಹೂಡಿಕೆಗಳಿಗೆ ಯಾವ ರೀತಿಯ ಲಾಭ ಆಗ್ಬೋದು?
0: ಖಂಡಿತ ಲಾಭ ಆಗ್ತದೆ. ಯಾಕೆ ಲಾಭ ಆಗ್ತದೆ ಅಂತಂದರೆ, ನಾನು ಅವಾಗಲೇ ಹೇಳಿದಾಗೆ ಇದು ಉಳಿತಾಯ ಅಂತ. ಉಳಿತಾಯ ಆದರೂ ಕೂಡ ನಿಮಗೆ ಈಗ ಇವ್ರಿಗೊಂದು ಎಕ್ಸಾಂಪಲ್ ಕೊಟ್ಟೆ, 500,000 ಎಮರ್ಜೆನ್ಸಿ ಫಂಡಲ್ಲಿದೆ ಅಂತ. ನೀವು 500,000 ಎಮರ್ಜೆನ್ಸಿ ಫಂಡಲ್ಲಿಟ್ಟರೆ ನಿಮಗೆ ನೆಕ್ಸ್ಟ್ ತಿಂಗಳು ಅಂದರೆ ಮುಂದಿನ ತಿಂಗಳು ಮುಂದಿನ ವರ್ಷ

0: ಇದು ಲಕ್ಷಣ ಇರೋದಿಲ್ಲ, ಅದಕ್ಕೆ ಸ್ವಲ್ಪನಾದರೂ ಬಡ್ಡಿ ಬಂದಿರ್ತದೆ. ಸೊ ಹಾಗಾಗಿ ಬಡ್ಡಿ ಬಂದಿರೋ ಅಂಥ ಅಮೌಂಟು ಅದಕ್ಕೆ ಸೇರಿಕೊಳ್ತದೆ, ಹಾಗೆ ನಿಮ್ಮ ಎಮರ್ಜೆನ್ಸಿ ಫಂಡ್ ಜಾಸ್ತಿ ಆಗ್ತದೆ. ನಿಮ್ಗೆ ಯಾವಾಗ ಎಮರ್ಜೆನ್ಸಿ ಫಂಡ್ ಜಾಸ್ತಿ ಆಗ್ತದೆ ನೀವು ಸಾಲ ಮಾಡಲಿಕ್ಕೆ ಹೋಗೋದಿಲ್ಲ, ಆಗ ಆದಾಯನ ಏನು ಮಾಡ್ತೀರಿ ಅಂದರೆ ಬೇರೆ ಕಡೆ ಹೂಡಿಕೆ ಮಾಡಲಿಕ್ಕೆ ಉಪಯೋಗಿಸ್ಕೋತೀರಿ. ನಿಮ್ಮ ಆದಾಯನ ಹಾಗೆ ಇಡೋ ಬದಲಾಗಿ ಹೂಡಿಕೆಗೆ ಉಪಯೋಗಿಸ್ಕೊಂಡ್ರೆ ನಿಮಗೆ ಲಾಭ ಜಾಸ್ತಿ ಬರ್ತದೆ. ಎಮರ್ಜೆನ್ಸಿ ಫಂಡ್ ಇದೆ ಅಂತಂದರೆ ನೀವು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಸ್ವಲ್ಪ ರಿಸ್ಕ್ ತಗೋಬೋದು, ಹೈ ರಿಸ್ಕ್ ಹೈ ರಿಟರ್ನ್ ಇದೆ ಅಂತಂದರೆ ಲಾಭ ಜಾಸ್ತಿ ಬಂದೇ ಬರ್ತದೆ. ಮತ್ತು ನೀವು ಎಮರ್ಜೆನ್ಸಿ ಫಂಡಿಗೆ ಕಾಂಟ್ರಿಬ್ಯೂಷನ್ ಮಾಡೋಂಗಿಲ್ಲ ಈ ತಿಂಗಳಿಂದ, ಆಲ್ರೆಡಿ ಎಮರ್ಜೆನ್ಸಿ ಫಂಡ್ ಇದೆ. ಮತ್ತು ನಾಳೆ ಏನಾದ್ರು ಅಚಾನಕ್ಕೆ ಏನೇ ಆದರೂ ಕೂಡ ಹೆದರಬೇಕು ಅಂತಿಲ್ಲ. ಪ್ರತಿ ತಿಂಗಳು ಇನ್ವೆಸ್ಟ್ ಮಾಡ್ತಾ ಹೋದರೆ ಆ ಎಮರ್ಜೆನ್ಸಿ ಫಂಡಿಂದ ನೀವು ಬೇಕಾದ್ರೆ ವಿತ್ಡ್ರಾ ಮಾಡಿ ನಿಮ್ಮ ಅಪಾಯದ ಸಂದರ್ಭಗಳಲ್ಲಿ ಉಪಯೋಗಿಸ್ಕೋಬೋದು.
1: ಈಗ ಒಂದು ಫ್ಯಾಮಿಲಿ ಹತ್ರ ಎಮರ್ಜೆನ್ಸಿ ಫಂಡ್ ಅಂತ ಹೇಳುದೇ ಇಲ್ಲ, ಅಂಥ ಫ್ಯಾಮಿಲಿ ಯಾವ ರೀತಿ ಒತ್ತಡಗಳನ್ನೆಲ್ಲ ಎದುರಿಸಬೇಕಾಗ್ತದೆ?
0: ಇತ್ತೀಚಿನ ದಿನಗಳಲ್ಲಿ ನೋಡೋದಾದರೆ ಒಂದು ಕುಟುಂಬದಲ್ಲಿ ಅಥವಾ ದಂಪತಿಗಳಲ್ಲಿ ಹಣಕಾಸಿನ ಪರಿಸ್ಥಿತಿಯಿಂದನೇ ಮಾನಸಿಕ ಒತ್ತಡ ಜಾಸ್ತಿ ಆಗುವಂಥದ್ದು. ಯಾವ ಮನೆಯಲ್ಲಿ ಹಣಕಾಸಿನ ತೊಂದರೆ ಇಲ್ಲ ಅವರು ಕೆಲವೊಂದು ಪ್ರಮಾಣದಲ್ಲಿ ಅವರ ಮಾನಸಿಕ ತೊಂದರೆಯನ್ನು ಕೂಡ ಕಡಿಮೆ ಮಾಡ್ಕೋಬೋದು. ಹಾಗಾಗಿ ವಿಶೇಷವಾಗಿ ಮಧ್ಯಮ ವರ್ಗದ ಕುಟುಂಬಗಳಿಗೆ, ಮಧ್ಯಮ ವರ್ಗದ ಜನಗಳಿಗೆ ಹಣಕಾಸಿನ ಬೆಂಬಲ ಇದೆ ಅಥವಾ ಹಣಕಾಸಿನ ಸಾಮರ್ಥ್ಯ ಇದೆ ಅಂತ ಅಂದರೆ ಅವ್ರಿಗೆ ಮಾನಸಿಕ ಒತ್ತಡ ಇರೋದಿಲ್ಲ. ಅದು ಯಾವಾಗ ಬೆಂಬಲ ಇದೆ, ಯಾವಾಗ ಅದು ಹಣಕಾಸಿನ ಸಾಮರ್ಥ್ಯ ಇದೆ ಅಂದರೆ ಈ ಥರದ ಎಮರ್ಜೆನ್ಸಿ ಫಂಡನ್ನು ಕ್ರಿಯೇಟ್ ಮಾಡ್ಕೊಂಡಿದ್ರೆ ನಾಳೆ ಯಾವುದೇ ಸಮಸ್ಯೆಗಳು ಬಂದರೂ ಅವರು ಕುಗ್ಗಬೇಕು ಅಂತಿಲ್ಲ, ಯಾವುದೇ ಒತ್ತಡಕ್ಕೆ ಒಳಗಾಗಬೇಕು ಅಂತಿಲ್ಲ. ಅವ್ರು ಆರಾಮಾಗಿ ಫಂಡಲ್ಲಿ ಇರ್ತದೆ, ಅದನ್ನು ವಿತ್ಡ್ರಾ ಮಾಡೋದು, ಖರ್ಚು ಮಾಡೋದು, ಮತ್ತು ಕುಟುಂಬದಲ್ಲಿ ಆದಾಯ ಬಂದಾಗ ಮತ್ತೆ ಅದನ್ನು ಮರುಪೂರ್ಣ ಮಾಡ್ತಾರೆ. ಹಾಗಾಗಿ ಹಣದ ಒತ್ತಡ ಮನಸ್ಸಿಗೆ ಬರೋದ್ರಿಂದ ಫಸ್ಟ್ ನಾವು ಈ ಥರದ ತುರ್ತು ನಿಧಿಯನ್ನು ಇಟ್ಕೊಂಡ್ರೆ ಕುಟುಂಬದಲ್ಲಿ ಸಾಮರಸ್ಯ ಇರ್ತದೆ. ಪ್ರತಿ ಕುಟುಂಬದಲ್ಲೂ ಕೂಡ ತುರ್ತು ನಿಧಿ ಇರುವಂಥದ್ದು ಅತ್ಯವಶ್ಯಕ.
2: ತುರ್ತು ನಿಧಿಯನ್ನು ಎಷ್ಟು ಸಮಯಕ್ಕೊಮ್ಮೆ ಮರುಪರಿಶೀಲನೆ ಮಾಡಬೇಕು?
0: ತುರ್ತು ನಿಧಿಯನ್ನು ಎಷ್ಟು ಟೈಮಲ್ಲಿ ನೀವು ಅದನ್ನು ರಿವೈಸ್ ಮಾಡ್ತಿರ್ತೀರಿ ಅಂತಂದರೆ ಇದು ನಿಮ್ಮ ಆದಾಯ ಮತ್ತು ಖರ್ಚಿನ ಮೇಲೆ ಡಿಪೆಂಡ್ ಆಗಿರ್ತದೆ. ಉದಾಹರಣೆಗೆ ಅರ್ಲಿ ಸ್ಟೇಜಲ್ಲಿ ಸ್ಟಾರ್ಟ್ ಮಾಡಿದ್ರೆ ನೀವು ಒಬ್ಬರೇ ಇರ್ತೀರಿ ಅಂತ ಇಟ್ಕೊಳ್ಳುವ. ಸೊ ಅವಾಗ ನಿಮಗೆ ತುರ್ತು ಪರಿಸ್ಥಿತಿ ಅಂದರೆ ಆರೋಗ್ಯ ಸಮಸ್ಯೆ ಜಾಸ್ತಿ ಬರೋದಿಲ್ಲ, ದೂರದ ಪ್ರಯಾಣಗಳಿಗೆ ಅಷ್ಟು ಇರೋದಿಲ್ಲ, ಮತ್ತು ಸಾಂಸಾರಿಕವಾಗಿ ಇರುವಂಥ ಖರ್ಚು ಇರೋದಿಲ್ಲ. ನೀವೊಂದು ಎಕ್ಸ್ಪೆಕ್ಟ್ ಮಾಡಿದ್ರೆ ನಿಮ್ಮ ಒಂದು ತಿಂಗಳಿಗೆ ಖರ್ಚು ಒಂದು 10,000 ಅಂತ ಇಟ್ಕೊಂಡ್ರೆ ನೀವು ಒಂದು ವರ್ಷಕ್ಕೆ ಅಂದರೆ ಒಂದು 120,000 ಇಟ್ಕೊಂಡಿರ್ತೀರಿ. ಸ್ವಲ್ಪ ಸಮಯ ಆದಮೇಲೆ ನೀವೊಂದು ಬೇರೆ ಕಡೆ ಹೋಗ್ತೀರಿ ಅಂತಾಯಿತು, ಬೇರೆ ಕಡೆ ಲಿವಿಂಗ್ ಕಾಸ್ಟ್ ಜಾಸ್ತಿ ಆಗ್ತದೆ, ಅವಾಗ 10,000 ಇರೋದು 15,000 ಆಗ್ಬೋದು. ಸ್ವಲ್ಪ ಸಮಯ ಆದಮೇಲೆ ಮದುವೆ ಆಗ್ತದೆ, ಮದುವೆ ಆದಮೇಲೆ ಖರ್ಚುಗಳು ಜಾಸ್ತಿ ಆಗ್ತದೆ, ಅವಾಗ ನಿಮಗೆ 15,000 ಸಾಲೋದಿಲ್ಲ, 20-25,000. ಹಾಗೆ ಇನ್ನು ಸ್ವಲ್ಪ ಸಮಯ ಹೋದಾಗೆ ಆರೋಗ್ಯ ಸಮಸ್ಯೆ ಬರ್ಬೋದು, ಇನ್ನು ಸಮಯ ಹೋದಾಗೆ ನಿಮ್ಮ ಖರ್ಚುಗಳು ಜಾಸ್ತಿ ಆಗ್ಬೋದು. ಸೊ ಆವಾಗ ಉದಾಹರಣೆಗೆ ನೀವು ಬೈಕಲ್ಲಿ ಓಡಾಡ್ತಿರ್ತೀರಿ, ಪೆಟ್ರೋಲ್ ಕಾಸ್ಟು ಸಮ್ ಅಮೌಂಟ್ ಕಡಿಮೆ ಇರ್ತದೆ. ನೀವು ಕಾರಲ್ಲಿ ಓಡಾಡಬೇಕು ಅಂದರೆ ಕಾರಲ್ಲಿ ಪೆಟ್ರೋಲ್ ಕಾಸ್ಟು ಜಾಸ್ತಿ ಆಗ್ತದೆ. ಹಾಗಾಗಿ ನಿಮ್ಮ ಖರ್ಚುಗಳು ಏನಿದೆಯಲ್ಲ ಅದರ ಮೇಲೆ ನಿಮ್ಮ ತುರ್ತು ನಿಧಿಯ ಅಮೌಂಟ್ ಏನಿದೆಯಲ್ಲ ಅದು ವೇರಿಯೇಷನ್ ಆಗ್ತಿರ್ತದೆ. ಅದು ಒಂದು ಕಡೆ. ಎರಡನೇ ಕಡೆ ನನ್ನ ಲಿವಿಂಗ್ ಸ್ಟೈಲು, ಇನ್ನೊಂದು ಕಡೆ ಹೇಳೋದಂತಂದರೆ ನನ್ನ ಆದಾಯದ ಪ್ರಮಾಣ. ನನ್ನ ಆದಾಯ ಪ್ರಮಾಣ ತುಂಬ ಕಡಿಮೆ ಇದ್ದಾಗ ನಾನು ಕಡಿಮೆ ಅಮೌಂಟ್ನ ಕಾಂಟ್ರಿಬ್ಯೂಟ್ ಮಾಡ್ತಿರ್ತೀನಿ, ನನ್ನ ಆದಾಯ ಪ್ರಮಾಣ ಜಾಸ್ತಿ ಆದಾಗ ಸ್ವಲ್ಪ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡ್ತೀನಿ, ಯಾಕೆಂದರೆ ಮುಂದೆ ರಿಸ್ಕ್ ಕಡಿಮೆ ಆಗಬೇಕು ನನಗೆ. ಅದು 10,000 ಸಂಬಳ ಬರಬೇಕಿದ್ದಾಗ ನಾನು 1,000 ಎಮರ್ಜೆನ್ಸಿ ಫಂಡ್ ಹಾಕ್ತೀನಿ, ನನಗೆ ಒಂದು 50,000 ಬರಬೇಕಿದ್ದಾಗ 1,000 ಹಾಕೋದಿಲ್ಲ, ನಾನು ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಹಾಗಾಗಿ ಎರಡೂ ಕಡೆಯಿಂದನೇ ರಿವೈಸ್ ಮಾಡೋದು ಒಳ್ಳೆಯದು. ಯಾವಾಗ ಅಂತಂದರೆ ಒಂದು ನಿಮ್ಮ ಸಮಸ್ಯೆಗಳು ಜಾಸ್ತಿ ಆಗ್ತದೆ ಅಂತ ಗೊತ್ತಿದ್ದಾಗ ಜಾಸ್ತಿ ಮಾಡಬೇಕು, ಇಲ್ಲ ಆದಾಯ ಜಾಸ್ತಿ ಆಗಿದೆ ಅಂದರೆ ತುರ್ತು ನಿಧಿ ಕಾಂಟ್ರಿಬ್ಯೂಷನ್ನ ಜಾಸ್ತಿ ಮಾಡಬೇಕು. ಅಂದರೆ ಸಾಮಾನ್ಯವಾಗಿ 6 ತಿಂಗಳು 1 ವರ್ಷಕ್ಕೆ ರಿವೈಸ್ ಮಾಡೋದು ಒಳ್ಳೆಯದು.
2: ಸರ್, ಅನೇಕ ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡ್ರಿ ಸರ್, ಹಾಗೆಯೇ ನಮ್ಮ ರೇಡಿಯೋ ನಿನಾದದ ಕೇಳುಗರಿಗೆ ಮತ್ತು ಅವರ ಕುಟುಂಬಕ್ಕೆ ನೀವು ಸಲಹೆ ಏನಾದರೂ ಕೊಡುವುದಾದರೆ?
0: ನಾನು ಆಲ್ರೆಡಿ ವಿದ್ಯಾರ್ಥಿಗಳ ಜೊತೆ ಸಂವಾದ ಮಾಡಿದಾಗ ಬಹಳಷ್ಟು ಬಾರಿ ಹೇಳಿದ್ದೇನೆ, ಆದಷ್ಟು ಬೇಗ ನಿರ್ಧಾರ ತಗೊಳ್ಬೇಕು. ನಾನು ಸ್ವಲ್ಪ ಸಮಯ ಬಿಟ್ಟು ನನಗೆ ಆದಾಯ ಜಾಸ್ತಿ ಆಗ್ತದೆ, ಆವಾಗ ತುರ್ತು ನಿಧಿ ಮಾಡ್ತೀನಿ, ಈಗ ನಾನು ಹೆಂಗಿದ್ದೀನಿ, ನನಗೆ ಯಾವುದೇ ಸಮಸ್ಯೆ ಇಲ್ಲ, ಹಾಗೆ ನನಗೀಗ ತುರ್ತು ನಿಧಿ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಬಾರ್ದು. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನೀವು ತುರ್ತು ನಿಧಿಯನ್ನು ಶುರು ಮಾಡಬೇಕು. ಇದರಿಂದ ವೈಯಕ್ತಿಕವಾಗಿ ಮತ್ತು ಕುಟುಂಬಕ್ಕೂ ಕೂಡ ಆ ಅಮೌಂಟ್ ಏನಿದೆಯಲ್ಲ, ತುರ್ತು ನಿಧಿ ಮೊತ್ತ ಏನಿದೆಯಲ್ಲ, ಅದು ತುಂಬ ನಿಮಗೆ ಧೈರ್ಯ ನೀಡ್ತದೆ. ನಾಳೆ ಏನಾದರೂ ಸಮಸ್ಯೆಗಳಾದರೆ, ಸೊ ಅವಾಗ ಕೆಲವರಿಗೆ ಯಾರ ಹತ್ರ ಹಣ ಇದೆ ಅವರು ಮಾತ್ರ ಸಮಸ್ಯೆಗಳನ್ನ ನೀಗಿಸೋದಂತಲ್ಲ, ಮಧ್ಯಮ ವರ್ಗದವರು ಮತ್ತೆ ಅದಕ್ಕಿಂತ ಕೆಳವರ್ಗದವರು ಕೂಡ ಆ ಥರ ಸಮಸ್ಯೆಗಳಿಂದ ಹೊರಬರಲಿಕ್ಕೆ ಈಗಿನಿಂದನೇ ನೀವು ಭವಿಷ್ಯ ನಿಧಿ ತುರ್ತು ನಿಧಿಯನ್ನ ಏನಾದರೂ ನೀವು ಶುರು ಮಾಡ್ತೀರಿ ಅಂತಂದ್ರೆ ನಿಮಗೆ ಧೈರ್ಯ ಜಾಸ್ತಿ ಇರ್ತದೆ, ಆ ಥರ ಸಂದರ್ಭಗಳನ್ನ ಎದುರಿಸಲಿಕ್ಕೆ ನಿಮಗೆ ಸಹಾಯ ಆಗ್ತದೆ.
2: ತುರ್ತು ನಿಧಿಯನ್ನ ಯಾವ ರೀತಿ ನಾವು ಆರಂಭ ಮಾಡಬೇಕು, ಅದನ್ನ ಯಾವ ಯಾವ ವಿಚಾರಗಳಿಗೆ ಬಳಸಿಕೊಳ್ಬೇಕು, ಮತ್ತೆ ಅದನ್ನ ನಿಭಾಯಿಸುವ ಬಗ್ಗೆ, ಹೀಗೆ ಜನಸಾಮಾನ್ಯರಿಗೆ ಬೇಕಾದಂಥ ಅನೇಕ ವಿಚಾರಗಳನ್ನು ಹಂಚಿಕೊಂಡ್ರಿ. ಇಷ್ಟು ಹೊತ್ತು ನಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಇಲ್ಲಿನ ಕಾಮರ್ಸ್ ವಿಭಾಗದ ಉಪನ್ಯಾಸಕರು ಹಾಗೂ ತೆರಿಗೆ ಸಲಹಾ ಕೇಂದ್ರದ ಸಂಯೋಜಕರಾಗಿರುವ ಡಾಕ್ಟರ್ ಭಾನುಪ್ರಕಾಶ್ ಬಿಇ ಇವರು. ಇವರೊಂದಿಗೆ ಬಿಕಾಂನ ಅಂತಿಮ ವಿಭಾಗದ ವಿದ್ಯಾರ್ಥಿಗಳಾದ ಪ್ರಜ್ವಲ್, ಎಚ್ ಬಿ ಮತ್ತು ಧಾರಿಣಿ ಇವರು ಭಾಗವಹಿಸಿದರು. ಎಲ್ರಿಗೂ ಧನ್ಯವಾದಗಳು.
0: ಧನ್ಯವಾದಗಳು
2: ಸರ್. ಈಗ ಒಂದು ಆರಂಭದಲ್ಲಿ ಒಂದು ನಿಮಗೆ ಸ್ವಾಗತ ಹೇಳುವಾಗ ಅದಕ್ಕೆ ಏನೋ ಒಂದು ಪ್ರತಿಕ್ರಿಯೆ ನಿಮ್ಮಿಂದ ಬೇಕಿತ್ತು ಸರ್. ನಿಮ್ಮದು ಕೂಡ ನಿಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳುವಾಗ ಅಲ್ಲಿ ಅಲ್ಲಿ ಒಂದು ಏನೋ ಒಂದು ಪ್ರಾಂಪ್ಟ್ ಬೇಕಿತ್ತು ಸರ್. ನಿಮಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
0: ಧನ್ಯವಾದಗಳು ಸರ್. ಎಲ್ರಿಗೂ ಸ್ವಾಗತ.
2: ಹಾಗೆಯೇ ಪ್ರಜ್ವಲ್ ಎಚ್ ಬಿ ಅವರೇ, ನಿಮಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
3: ಧನ್ಯವಾದ.
2: ಅದೇ ರೀತಿ ಧರಣಿ ಅವರು ನಮ್ಮೊಂದಿಗಿದ್ದಾರೆ, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ.
4: ಧನ್ಯವಾದಗಳು.
2: ಮೋಕಿದ ಬಂದುಲೆ,
5: ಓಟು ಪಾಡುನವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
2: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ಡ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
5: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
2: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕ್ ಪೊಯ್ ನಕ್ಲಿನ ಅತ್ತಂಡ ತೀರ್ ಪೊಯ್ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದು ದೆಪ್ಪುನ ಬೇಲೆ ಅವನುಂಡು.
5: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ಡ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿಯೂರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪುರ್ಚಿ.
2: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬುರ್ಚಿ. ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಹಕಾರ ಮಲ್ಪುಲೆ.
5: ನಿಕ್ಲಿನ ಕುಟುಂಬದ ಪ್ರತಿಯೂರಿಯನ ಪುದರ್ ಓಟುದ ಲಿಸ್ಟ್ಡ್ ಇಪ್ಪುನೇನು ಸರಿಯಾದ ತೂಲಿ.
2: ಜನಕ್ಲೆಗ್ ಮಾಹಿತಿ ತೆರಿಪವರ ಬೋಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಇವತ್ತು ನಮ್ಮ ಪ್ರೋಗ್ರಾಮ್ ಅಲ್ಲಿ ಹೆಲ್ತಿ ಫುಡ್ ನಮ್ಮ ಜೀವನಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಂತ ತಿಳ್ಕೊಳ್ಳೋಣ ಬನ್ನಿ. ಈಗಿನ ಬ್ಯುಸಿ ಜೀವನದಲ್ಲಿ ಜನ ಯಾವುದಕ್ಕೂ ಹೆಚ್ಚು ಟೈಮ್ ಕೊಡಲ್ಲ, ಎಲ್ಲವೂ ಫಾಸ್ಟ್ ಆಗಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇದೇ ಕಾರಣದಿಂದ ಜನ ಫಾಸ್ಟ್ ಫುಡ್ ಕಡೆಗೆ ಹೆಚ್ಚು ವಾಲ್ತಿರೋದು. ಆದ್ರೆ ಇದೇ ಫಾಸ್ಟ್ ಫುಡ್ ನಮ್ಮ ಜೀವನಕ್ಕೆ ಯಾವ ರೀತಿ ಪರಿಣಾಮ ಬೀರುತ್ತೆ ಮತ್ತೆ ಹೆಲ್ತಿ ಫುಡ್ ಕಡೆ ಯಾಕೆ ಹೆಚ್ಚು ಫೋಕಸ್ ಮಾಡಬೇಕು ಅನ್ನೋದನ್ನ ನಾನಿವತ್ತು ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ನಾನ್ ನಿಮ್ಮ ಆರ್ಜೆ ಹರ್ಷಿತ ಶಿಶಿಲ. ನಾವಾಗ್ಲೇ ಫಾಸ್ಟ್ ಫುಡ್ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ. ಫಾಸ್ಟ್ ಫುಡ್ ಅಂದ್ರೆ ಈ ನೂಡಲ್ಸ್, ಮ್ಯಾಗಿ, ಗೋಬಿ ಮಂಚೂರಿ, ಫ್ರೈಡ್ ರೈಸ್, ಹೀಗೆ ಇನ್ನು ಹೇಳ್ತಾ ಹೋದ್ರೆ ತುಂಬಾ ಇದೆ. ಇದನ್ನ ತುಂಬಾ ಇಷ್ಟಪಟ್ಟು ತಿನ್ನೋರು ನಮ್ಮಲ್ಲಿ ಬಹಳ ಜನ ಇದ್ದಾರೆ. ಆದ್ರೆ ಇದು ಎಷ್ಟು ಅನ್ಹೆಲ್ದಿ ಅಂದ್ರೆ, ನೂಡಲ್ಸ್ ನ ಒಂದು ಪೀಸ್ ಹೊಟ್ಟೆಯಲ್ಲಿ ಕರಗೋಕೆ ಸುಮಾರು ಗಂಟೆಗಳೇ ಬೇಕು. ಬರೀ ಇಷ್ಟೇ ಅಲ್ಲ, ಇದರಲ್ಲಿ ಹಾಕಿರುವಂತ ಕಲರ್ಸ್, ಟೇಸ್ಟಿಂಗ್ ಪೌಡರ್ ಮತ್ತೆ ಕೆಲವು ಮಸಾಲಾಸ್ ನಮ್ಮ ಆರೋಗ್ಯನ ಕೆಡಿಸುತ್ತೆ. ಅಲ್ದೆ ಇಂತಹ ಕಲರ್ಸ್ ಕ್ಯಾನ್ಸರ್ಗೆ ಕೂಡ ಕಾರಣ ಆಗುತ್ತೆ ಅಂತ ಸೈಂಟಿಸ್ಟ್ ಹೇಳ್ತಾರೆ. ಫಾಸ್ಟ್ ಫುಡ್ ಮೇಲೆ ಕಂಪ್ಲೀಟ್ ಆಗಿ ಅವಲಂಬನೆ ಆಗಿರೋರು ಖಂಡಿತ ತಮ್ಮ ಅಭ್ಯಾಸನ ಬದಲಿಸಿಕೊಳ್ಳಲೇಬೇಕು. ಹಾಗಾದ್ರೆ ಯಾವ್ದೆಲ್ಲ ಫುಡ್ ಆರೋಗ್ಯಕ್ಕೆ ಒಳ್ಳೇದು ಅಂತ ಮುಂದಿನ ಲಿಂಕ್ ನಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಒಂದು ಸಖತ್ ಆಗಿರೋ ಸಾಂಗ್ ನಿಮ್ಗೋಸ್ಕರ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಹೇಳ್ತಾ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಹೆಲ್ದಿ ಫುಡ್ ತಿನ್ಬೇಕು, ಹೆಲ್ದಿ ಫುಡ್ ತಿನ್ಬೇಕು ಅಂತ ಎಲ್ಲರೂ ಹೇಳ್ತಾರೆ. ಆದ್ರೆ ಯಾವ್ದು ಹೆಲ್ದಿ ಫುಡ್ ಅಂತ ಯಾರು ಹೇಳಲ್ಲ. ಬನ್ನಿ ಹಾಗಾದ್ರೆ ನಾನ್ ನಿಮ್ಗೆ ಇವತ್ತು ಯಾವ್ದೆಲ್ಲ ಹೆಲ್ದಿ ಫುಡ್ ಮತ್ತೆ ಅದರ ಲಾಭ ಏನು ಅಂತ ಹೇಳ್ತೀನಿ. ನಾವು ತಿನ್ನೋ ಆಹಾರದಲ್ಲಿ ಮುಖ್ಯವಾಗಿ ಇರಬೇಕಾದದ್ದು ಹಣ್ಣು ಮತ್ತೆ ತರಕಾರಿಗಳು, ಅದ್ರ ಜೊತೆಗೆ ಸೊಪ್ಪುಗಳು. ಇವುಗಳಲ್ಲಿ ಹೆಚ್ಚು ಖನಿಜ ಮತ್ತೆ ವಿಟಮಿನ್ ಲಭ್ಯ ಇರೋದ್ರಿಂದ ಇದು ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ ಮತ್ತೆ ಜೀರ್ಣಕ್ರಿಯೆಯನ್ನು ಕೂಡ ಸುಧಾರಿಸುತ್ತೆ. ಜೊತೆಗೆ ಹೃದಯದ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ. ಮುಖ್ಯವಾಗಿ ತರಕಾರಿಗಳನ್ನ ಪ್ರತಿನಿತ್ಯ ಸೇವಿಸುವುದರಿಂದ ರಕ್ತಹೀನತೆ ಕಡಿಮೆ ಆಗುತ್ತೆ, ಜೊತೆಗೆ ಎಲುಬುಗಳನ್ನು ಕೂಡ ಬಲಪಡಿಸುತ್ತೆ. ಇನ್ನು ಧಾನ್ಯಗಳನ್ನ ಪ್ರತಿದಿನ ಸೇವಿಸುವುದರಿಂದ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ನಿಯಂತ್ರಣಕ್ಕೆ ಬರುತ್ತೆ, ಅಲ್ಲದೆ ದೇಹಕ್ಕೆ ಶಕ್ತಿ ಕೂಡ ಬರುತ್ತೆ. ಮುಂದೆ ಹಾಲು ಮತ್ತೆ ಅದರ ಉತ್ಪನ್ನಗಳು, ಅಂದ್ರೆ ಈ ಮೊಸರು, ತುಪ್ಪ, ಬೆಣ್ಣೆ, ಮಜ್ಜಿಗೆ ಇದೆಲ್ಲ ಇದೆಯಲ್ಲ, ಇದು ಹಾಲಿನ ಉತ್ಪನ್ನ. ಇವೆಲ್ಲ ದೇಹಕ್ಕೆ ಅಗತ್ಯವಾಗಿರುವಂತಹ ಕ್ಯಾಲ್ಸಿಯಂ ಜೊತೆ ಪ್ರೋಟೀನ್ ಅನ್ನ ಸಹ ನೀಡುತ್ತೆ. ಇದೆಲ್ಲ ಸಿಗೋದ್ರಿಂದ ನಮ್ಮ ಎಲುಬು ಸ್ಟ್ರಾಂಗ್ ಆಗಿರುತ್ತೆ. ನಮ್ಗೆ ಯಾವಾಗ್ಲಾದ್ರೂ ಬಾಯಾರಿಕೆ ಆದ್ರೆ ಅಂಗಡಿಗೆ ಹೋಗಿ ಕೂಲ್ ಡ್ರಿಂಕ್ಸ್ ಕುಡಿತೀವಿ. ಕೂಲ್ ಡ್ರಿಂಕ್ಸ್ ಅಂದ್ರೆ ಏನು? ಸಕ್ಕರೆ ಜೊತೆ ಕಲರ್ ಮಿಕ್ಸ್ ಮಾಡಿರುವಂತ ಜ್ಯೂಸ್. ಇದನ್ನೆಲ್ಲ ಕುಡಿತೀವಿ, ಆದ್ರೆ ಅದರ ಬದಲಾಗಿ ನಾವು ಫ್ರೆಶ್ ಆಗಿರುವಂತ ಎಳನೀರು ಕುಡಿಬಹುದು. ಇದು ದೇಹವನ್ನ ಹೈಡ್ರೇಟ್ ಆಗಿಡೋದ್ರ ಜೊತೆಗೆ ದಣಿವು ಸಹ ಕಡಿಮೆ ಮಾಡುತ್ತೆ. ಜೊತೆಗೆ ಇದರಲ್ಲಿ ನೈಸರ್ಗಿಕವಾದಂತಹ ಶುಗರ್ ಇರೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶೀಲ. ಈಗೀಗ ಆರೋಗ್ಯಕರ ಆಹಾರಕ್ಕಿಂತ ಆರೋಗ್ಯಕರ ಜೀವನಕ್ಕಿಂತ ತೋರ್ಪಡಿಕೆ ಆಹಾರ ಪದ್ಧತಿಯೇ ಎಲ್ರಿಗೂ ಇಷ್ಟ ಆಗುತ್ತೆ. ಆದ್ರೆ ಅದರಿಂದ ಆಗೋ ಪರಿಣಾಮ ಮಾತ್ರ ಯಾರಿಗೂ ಗೊತ್ತಿಲ್ಲ. ಜಂಕ್ ಫುಡ್ ನಿಂದಾಗೋ ಸಮಸ್ಯೆಗಳಿಗೆ ಒಂದು ರಿಯಲ್ ಎಕ್ಸಾಂಪಲ್ ನ ನಾನು ಕೊಡ್ತೀನಿ. ಅದು ಏನಪ್ಪಾ ಅಂದ್ರೆ, ಗುಜರಾತ್ ನ ಅಹಮದಾಬಾದ್ ನಲ್ಲಿನ 20 ವರ್ಷದ ಯುವಕ ತರಕಾರಿ ಮತ್ತೆ ಮನೆ ಊಟನ ಬಿಟ್ಟು ದಿನಾಲು ಪಿಜ್ಜಾ, ಸ್ಯಾಂಡ್ವಿಚ್, ಬರ್ಗರ್ ಹೀಗೆ ಫಾಸ್ಟ್ ಫುಡ್ ಗಳನ್ನ ತಿನ್ನೋ ಅಭ್ಯಾಸ ಮಾಡ್ಕೊಂಡಿದ್ದ. ಸಮಯ ಹೋದಂತೆ ಅವನಲ್ಲಿ ಸಮಸ್ಯೆಗಳು ಎದುರಾಗುತ್ತೆ, ತೂಕ ಹೆಚ್ಚಾಗಿ ಬೊಜ್ಜು ಕೂಡ ಕಾಣಿಸ್ಕೊಳ್ಳುತ್ತೆ, ಜೊತೆಗೆ ರಕ್ತದಲ್ಲಿರೋ ಸಕ್ಕರೆ ಮಟ್ಟ ಹೆಚ್ಚಾಗಿ ಬಾಲ್ಯದಲ್ಲೇ ರಕ್ತದೊತ್ತಡ ಮತ್ತೆ ಮಧುಮೇಹಕ್ಕೆ ತುತ್ತಾಗ್ತಾನೆ. ಅಲ್ಲದೆ ಜಂಕ್ ಫುಡ್ ನ ನಿರಂತರ ಸೇವನೆಯಿಂದಾಗಿ ಆತನ ಮೆದುಳು ಸ್ವಾಸ್ಥ್ಯ ಕಳೆದುಕೊಂಡು ಆತ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾನೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ನೋಡಿದಾಗ ಅವನ ಆಹಾರದಲ್ಲಿನ ಪೋಷಕಾಂಶಗಳ ಕೊರತೆ ಅಂತ ತಿಳಿದು ಬರುತ್ತೆ. ಇಷ್ಟೆಲ್ಲಾ ಸಮಸ್ಯೆ ಇದೆ ಅಂತ ಗೊತ್ತಿದ್ರು ಆ ಜಂಕ್ ಫುಡ್ ತಿನ್ಬೇಕಾ? ಖಂಡಿತ ಇಲ್ಲ. ಅದನ್ನೆಲ್ಲ ನಮ್ಮ ನಾಲ್ಕೆಯಿಂದ ದೂರ ಇಟ್ಟು ಒಳ್ಳೆ ಪೌಷ್ಟಿಕಯುಕ್ತ ಆಹಾರನ ಮಾತ್ರ ಸೇವಿಸಬೇಕು. ಇದ್ರ ಬಗ್ಗೆ ಇನ್ನಷ್ಟು ಹೇಳ್ತೀನಿ, ಆದ್ರೆ ಈಗ ಒಂದು ಪುಟ್ಟ ಬ್ರೇಕ್ ತಗೊಳ್ಳೋಣ. ಅಲ್ಲಿ ತನಕ ಒಂದು ಸಾಂಗ್ ಕೇಳ್ಕೊಂಡು ಬನ್ನಿ.

0: ಕೃಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶಿಲ.
1: ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿರ. ಕಾರ್ಯಕ್ರಮದ ಕೊನೆ ಹಂತದಲ್ಲಿ ನಾವಿದ್ದೀವಿ. ಪೌಷ್ಟಿಕ ಆಹಾರನ ಸೇವಿಸೋದ್ರಿಂದ ಒಂದು ಹೆಲ್ದಿ ಲೈಫ್ ನಮ್ದಾಗತ್ತೆ. ನಾವು ತಿನ್ನೋ ಫುಡ್ ಕೇವಲ ನಾಲ್ಕಿಗೆ ಮಾತ್ರ ರುಚಿಯಾಗಿದ್ರೆ ಸಾಲಲ್ಲ, ಅದು ಆರೋಗ್ಯಕ್ಕೂ ಉತ್ತಮವಾಗಿರ್ಬೇಕು. ಸೊ ಹೇಗೆ ಇರಿ, ಎಲ್ಲೇ ಇರಿ, ಯಾವಾಗ್ಲೂ ಹೆಲ್ದಿ ಫುಡ್ ತಿಂತ ಆರೋಗ್ಯವಾಗಿರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸತಿ ಹೊಸ ವಿಷಯದೊಂದಿಗೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ ಎಸ್ಡಿಎಂ ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವು ಕಾರ್ಯಕ್ರಮ ಇಲ್ಲಿದೆ. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಗಳಲ್ಲಿ ಮೂಡಿ ಬರುತ್ತಿರುವ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ.

ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಉಜ್ಜರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಮಾಹಿತಿಯೊಂದಿಗೆ ಮನರಂಜನೆ, ಮಹಿಳೆಯರಿಗೆ ಬೇಕಾದ ಅಗತ್ಯ ಮಾಹಿತಿ, ನಮ್ಮ ತುಳುನಾಡಿನ ಸಂಸ್ಕೃತಿ, ಆಚಾರ ವಿಚಾರ ಎಲ್ಲವೂ ಈ ರೇಡಿಯೋದಲ್ಲಿ ಮೂಡಿಬರುತ್ತಿದೆ. ಇದನ್ನು ಕೇಳಿ ಆನಂದಿಸಿರಿ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ ಇದು ಅನೇಕ ಶೈಕ್ಷಣಿಕ ಕಾರ್ಯಕ್ರಮಗಳ ಮೂಲಕ ಜನರನ್ನು ತಲುಪುವಂತಹ ಪ್ರಯತ್ನವನ್ನು ಕಳೆದ ಹಲವು ದಶಮಾನಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದೆ. ಇದೀಗ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳು ಇಲ್ಲಿ ನಿಮಗಾಗಿ ನಿರಂತರ ಬಿತ್ತರಿಸಲ್ಪಡುತ್ತಿವೆ. ಈ ಪ್ರದೇಶದ ಎಲ್ಲ ಪ್ರಾದೇಶಿಕ ಭಾಷೆಗಳ ಮೂಲಕ ಮೂಡಿಬರುತ್ತಿರುವ ಕಾರ್ಯಕ್ರಮಗಳನ್ನು ತಾವು ದಯವಿಟ್ಟು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು

0: ಜಾಗದ ಮಣ್ಣನ್ನು ಪರೀಕ್ಷೆ
1: ಮಾಡ್ತಾರ ಪರೀಕ್ಷೆ ಅನ್ಪೇರೆ
0: ಅಂದ ವೆಂಕಪ್ಪಣ್ಣ. ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು. ಅಕಲು ಐನು ತೂದು ನಮಕ್ ಸರಿಯಾಯ ಪರಿಹಾರ ಬಂದ್ಪೇರು.
1: ಶೇಖರ ಅವು ಓಲ್ ಮಲ್ಪೇರಿಯ
0: ಅವು ನಮ್ಮ ಉಜಿರೆಡೆ ಉಂಡಿ
2: ಅಂದ್ ನೆಕ್ಲಿನ ಜಾಗದ ಮಣ್ಣು ಪರೀಕ್ಷೆ ಮಲ್ಪಡು.

ಕೇಳಿಸಿಕೊಂಡಿದ್ದೀರ ಅಂಚಂದ ನಿಟ್ಟಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ ಎಸ್ಡಿಎಂ ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣ ಪರೀಕ್ಷಾ ಕೇಂದ್ರ ಗುಬಲೆ ಫೋನ್ ನಂಬರ್ 97 3 4 0 8 0 8 ಫೋನ್ ನಂಬರ್ ಕೊಡೋರ 97 3 4 0 8 0 8

ಮಿತಿಯನ್ನ ಮೀರಿ ಜನರನ್ನ ತುಂಬಿಸಬೇಡಿ, ಅಲ್ಲದೆ ಭಾರವನ್ನ ಹೇರಬೇಡಿ. ತಪ್ಪು ಮಾಡಿ ರಸ್ತೆ ಮಧ್ಯೆ ದುಃಖ ಪಡಬೇಡಿ. ಅವಸರದ ಚಾಲನೆ ಅಪಘಾತಕ್ಕೆ ಕಾರಣ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಅಪಘಾತ ತಪ್ಪಿಸಿ.

0: ಪ್ರಕೃತಿ. ತನ್ನ ಒಡಲಲ್ಲಿ ಅಗಾಧವಾದ ಸಸ್ಯ ಸಂಪತ್ತು, ಖನಿಜ ಸಂಪತ್ತು, ಅಪರಿಮಿತ ಜೀವರಾಶಿ ಹೊಂದಿ ಮೈತಾಳಿ ನಿಂತ ಸೌಂದರ್ಯ ದೇವತೆ. ಹಾರಾಡುವ ಪಕ್ಷಿಗಳಿಂದ ಹಿಡಿದು ನಡೆದಾಡುವ ಮನುಷ್ಯನವರೆಗೂ ಪ್ರಕೃತಿ ತನ್ನ ಒಡಲಲ್ಲಿ ಇಟ್ಟು ಕಾಯುತ್ತಿದೆ. ಆದರೆ ಇಂದು ಮನುಷ್ಯನ ಅತಿರೇಕದ ವರ್ತನೆಯಿಂದ ತನ್ನ ದರ್ಪ ಕ್ರೌರ್ಯವನ್ನು ಶಾಂತವಾಗಿರುವ ಪರಿಸರ ಮತ್ತು ಅದರ ಮಧ್ಯೆ ಇರುವ ಮೂಖ ಪ್ರಾಣಿಗಳ ಮೇಲೆ ತೋರಿಸ್ತಾ ಇದ್ದಾನೆ. ತನ್ನ ಮನೆಯ ಸೌಂದರ್ಯ ವೃದ್ಧಿಗೆ ಮರಕ್ಕೆ ಕೊಡಲಿ ಹಾಕ್ತಾನೆ, ಪ್ಲಾಸ್ಟಿಕ್ ಬಳಸಿ ಪ್ರಕೃತಿಯ ಮಧ್ಯೆ ಎಸೆತಾನೆ, ತನ್ನ ಮಾತಿನ ಸಂವಹನಕ್ಕೆಂದು ಪ್ರತಿ ಬೀದಿ ಬೀದಿ ಮೊಬೈಲ್ ಟವರ್ ಏರಿಸಿದ್ದಾನೆ. ಇದೆಲ್ಲದರ ಪರಿಣಾಮ ಮಾತ್ರ ಅದೇ ಮೂಕ ಪ್ರಾಣಿಗಳ ಮೇಲೆ. ಹಿಂದೆ ಎಲ್ಲೆಂದರಲ್ಲಿ ಕಾಣುತ್ತಿದ್ದ ಗುಬ್ಬಚ್ಚಿಯಂತ ಹಕ್ಕಿಗಳು ವಾಯು ಮಾಲಿನ್ಯ, ಮೊಬೈಲ್ ತರಂಗಗಳ ಹಾವಳಿಯಿಂದ ನಾಶ ಆಗ್ತಾ ಇದೆ. ಕಾಡು ನಾಶ ಆಗ್ತಾ ಇದೆ, ಪ್ರಾಣಿ ಪಕ್ಷಿಗಳು ಸೂರಿಲ್ಲದೆ ನರಳುತ್ತಾ ಇದೆ. ಅಲ್ಲ, ಎಲ್ಲೆಂದರಲ್ಲಿ ಎಕರೆಗಟ್ಟಲೆ ಮನೆ ಕಟ್ಟಿಕೊಳ್ಳುತ್ತಿರುವ ಬುದ್ಧಿವಂತ ಮನುಷ್ಯರಿಗೆ ಗುಬ್ಬಚ್ಚಿಯ ಮನೆಯ ಬಗ್ಗೆ ಹೇಗೆ ದುಃಖ ಆಗ್ತದೆ ಹೇಳಿ? ಇನ್ನಾದರೂ ಜಾಗೃತರಾಗೋಣ ಬಂಧುಗಳೇ. ಸೇವ್ ದಿ ವಾಟರ್, ಸೇವ್ ದಿ ನೇಚರ್, ಸೇವ್ ದಿ ಬರ್ಡ್ಸ್.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

ಸಾರ್ವಜನಿಕ ಸ್ಥಳಗಳಲ್ಲಿ ನಿಮ್ಮ ವಾಹನಗಳನ್ನ ಅಡ್ಡಾದಿಡ್ಡಿ ನಿಲ್ಲಿಸಬೇಡಿ. ನಿಗದಿತ ಸ್ಥಳದಲ್ಲೇ ವಾಹನ ಪಾರ್ಕಿಂಗ್ ಮಾಡಿ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಸುಗಮ ಸಂಚಾರಕ್ಕೆ ಸಹಕರಿಸಿ.

ಆತ್ಮೀಯ ಕೇಳುಗರೆ, ನೀವು ರೇಡಿಯೋ ನಿನಾದದ ಕಾರ್ಯಕ್ರಮಗಳನ್ನು ನಿತ್ಯವೂ ಕೇಳ್ತಾ ಇದ್ದೀರಾ? ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಅಭಿಪ್ರಾಯ ಹಂಚಿಕೊಳ್ಳುವ ಇಚ್ಛೆ ನಿಮ್ಮಲ್ಲಿದೆಯಾ? ಹಾಗಾದ್ರೆ ಈಗ ಹೇಳುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ. ನಿಮ್ಮ ಮೊಬೈಲ್ನಲ್ಲಿ ನಮ್ಮ ರೇಡಿಯೋ ನಿನಾದದ ಫೋನ್ ನಂಬರ್ ಅನ್ನ ಸೇವ್ ಮಾಡಿಕೊಳ್ಳಿ. ಹಾಗಾದ್ರೆ ಫೋನ್ ನಂಬರ್ ನೆನಪಿಡಿ, 7 7 6 0 1 3 3 9 0 4. ಮತ್ತೊಮ್ಮೆ ನಿಮ್ಮ ಗಮನಕ್ಕಾಗಿ, 7 7 6 0 1 3 3 9 0 4. ಇನ್ನೇಕೆ ತಡ, ಈಗಲೇ ನಿಮ್ಮ ಅಭಿಪ್ರಾಯವನ್ನ ಕರೆ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ ನಮಗೆ ತಿಳಿಸಿ.

0: ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಉಜ್ಜರಿಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಮಾಹಿತಿಯೊಂದಿಗೆ ಮನರಂಜನೆ, ಮಹಿಳೆಯರಿಗೆ ಬೇಕಾದ ಅಗತ್ಯ ಮಾಹಿತಿ, ನಮ್ಮ ತುಳುನಾಡಿನ ಸಂಸ್ಕೃತಿ, ಆಚಾರ ವಿಚಾರ ಎಲ್ಲವೂ ಈ ರೇಡಿಯೋದಲ್ಲಿ ಮೂಡಿಬರುತ್ತಿದೆ. ಇದನ್ನು ಕೇಳಿ ಆನಂದಿಸಿರಿ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
2: ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತಾಂತ್ರಿಕ ಮಹಾವಿದ್ಯಾಲಯದ ಸಹಯೋಗದೊಂದಿಗೆ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಕಾರ್ಯಕ್ರಮ ರೇಡಿಯೋ ಇಂಜಿನಿಯರ್ಸ್.

ಎಲ್ಲರಿಗೂ ನಮಸ್ಕಾರ. ನಾನು ನಿತ್ಯಾನಂದ್ ಬಂದೇಕರ್, ಸಹಾಯಕ ಪ್ರಾಧ್ಯಾಪಕರು, ಮೆಕ್ಯಾನಿಕಲ್ ವಿಭಾಗ, SDM ತಾಂತ್ರಿಕ ವಿದ್ಯಾಲಯ, ಉಜಿರೆ. ಇಂದಿನ ವಿಷಯ ದೈನಂದಿನ ಬಳಕೆಗಾಗಿ ಸಂಯೋಜಿತ ವಸ್ತುಗಳು. ಸಂಯೋಜಿತ ವಸ್ತುಗಳನ್ನು ಸಾಮಾನ್ಯವಾಗಿ ಕಾಂಪೋಸಿಟ್ಸ್ಗಳೆಂದು ಕರೆಯುತ್ತಾರೆ. ಇದು ಇಂಜಿನಿಯರಿಂಗ್ನ ಪ್ರಮುಖ ಶಾಖೆಯಾಗಿದ್ದು ಅದು ವಸ್ತುಗಳ ವರ್ತನೆಯೊಂದಿಗೆ ವ್ಯವಹರಿಸುತ್ತದೆ. ಸಂಯೋಜಿತ ವಸ್ತುಗಳು ಮ್ಯಾಟ್ರಿಕ್ಸ್ ಮತ್ತು ಬಲವರ್ಧನೆಗಳೆಂಬ ಎರಡು ಭಾಗಗಳಿಂದ ಮಾಡಲ್ಪಟ್ಟಿದೆ. ರಿಇನ್ಫೋರ್ಸ್ಮೆಂಟ್ ಅಂಡ್ ಮ್ಯಾಟ್ರಿಕ್ಸ್ ಎರಡನ್ನೂ ಉಪಯೋಗಿಸಿ ಕಾಂಪೋಸಿಟ್ ಮಟೀರಿಯಲ್ ಅನ್ನು ತಯಾರಿಸಲಾಗುತ್ತದೆ. ಮ್ಯಾಟ್ರಿಕ್ಸ್ ಪ್ರಮುಖ ವಸ್ತುವಾಗಿದ್ದು ಇದರಲ್ಲಿ ಎರಡು ಅಥವಾ ಹೆಚ್ಚಿನ ಬಲವರ್ಧನೆಗಳನ್ನು ಮೈಕ್ರೋಸ್ಕೋಪಿಕ್ ಮಟ್ಟದಲ್ಲಿ ಹುದುಗಿಸಲಾಗುತ್ತದೆ. ಸಾಂಪ್ರದಾಯಿಕ ವಸ್ತುಗಳ ಮ್ಯಾಟ್ರಿಕ್ಸ್ನಲ್ಲಿ ಸರಿಯಾದ ಮಾರ್ಪಾಡು ಮಾಡುವ ಮೂಲಕ ಶಕ್ತಿ, ಗಟ್ಟಿತನ, ತುಕ್ಕು ನಿರೋಧಕತೆ ಮುಂತಾದ ಗುಣಲಕ್ಷಣಗಳ ಅಪೇಕ್ಷಿತ ಸಂಯೋಜನೆಯನ್ನು ಸಾಧಿಸಬಹುದು. ಸಂಯೋಜಿತ ವಸ್ತುಗಳನ್ನು ವಾಹನಗಳು, ಏರೋಸ್ಪೇಸ್ ಉದ್ಯಮ, ಮಿಲಿಟರಿ ಅಪ್ಲಿಕೇಶನ್, ಎಲೆಕ್ಟ್ರಾನಿಕ್ ಉಪಕರಣಗಳು ಮತ್ತು ಗೃಹೋಪಯೋಗಿ ಉಪಕರಣಗಳ ಭಾಗಗಳನ್ನು ತಯಾರಿಸಲು ಪ್ರಮುಖವಾಗಿ ಬಳಸಲಾಗುತ್ತದೆ. ಸಾಮಾನ್ಯವಾಗಿ ಮನೆ ಕಟ್ಟಲು ಬಳಸುವ ಸಿಮೆಂಟ್, ಉಕ್ಕು, ಜಲ್ಲಿ ಮತ್ತು ಮರಳಿನ ಕಾಂಕ್ರೀಟ್, ನಾರುಗಳಿಂದ ಬಲಪಡಿಸಲಾದ ಪಾಲಿಮರ್, ಸಿರಾಮಿಕ್ ನಿಂದ ಬಲವರ್ಧಿತ ಪಾತ್ರೆಗಳು ಇತ್ಯಾದಿಗಳು ಸಂಯೋಜಿತ ವಸ್ತುಗಳಿಗೆ ಕೆಲವು ಉದಾಹರಣೆಗಳಾಗಿವೆ. ಮನೆಯ ಬಾಗಿಲುಗಳು, ಕಿಟಕಿಗಳು, ಪಾತ್ರೆಗಳು, ಕುರ್ಚಿ, ಟೇಬಲ್, ವಾಹನದ ಭಾಗಗಳನ್ನು ಕಾಂಪೋಸಿಟ್ಸ್ನಿಂದಾಗಿ ತಯಾರಿಸಲಾಗುತ್ತದೆ. ಕಾಂಪೋಸಿಟ್ಸ್ಗಳನ್ನು ಸಾಮಾನ್ಯವಾಗಿ ಮ್ಯಾಟ್ರಿಕ್ಸ್ಗೆ ಬಳಸುವ ವಸ್ತುಗಳ ಪ್ರಕಾರದಿಂದ ವರ್ಗೀಕರಿಸಲಾಗುತ್ತದೆ. ಅವುಗಳೆಂದರೆ ಪಾಲಿಮರ್ ಮ್ಯಾಟ್ರಿಕ್ಸ್ ಕಾಂಪೋಸಿಟ್ಸ್ಗಳು ಅಥವಾ PMC ಗಳು, ಮೆಟಲ್ ಮ್ಯಾಟ್ರಿಕ್ಸ್ ಕಾಂಪೋಸಿಟ್ಸ್ಗಳು ಅಥವಾ MMC ಗಳು, ಸಿರಾಮಿಕ್ ಮ್ಯಾಟ್ರಿಕ್ಸ್ ಕಾಂಪೋಸಿಟ್ಸ್ಗಳು ಅಥವಾ CMC ಗಳು ಮತ್ತು ಲ್ಯಾಮಿನೇಟ್ಸ್ಗಳು. ಲ್ಯಾಮಿನೇಟ್ಸ್ನಿಂದಾಗಿ ಟೇಬಲ್ಗಳು ಅಥವಾ ಬಾಗಿಲುಗಳನ್ನು ಸಾಮಾನ್ಯವಾಗಿ ತಯಾರಿಸುತ್ತಾರೆ. ನಾವು ನಮ್ಮ ಮನೆಗಳಲ್ಲಿ ದಿನನಿತ್ಯದ ಸಂಪರ್ಕಕ್ಕೆ ಬರುವ ಸಂಯೋಜಿತ ವಸ್ತುಗಳ ಕೆಲವು ಉದಾಹರಣೆಗಳನ್ನು ನೋಡೋಣ. ಫೈಬರ್ ಗ್ಲಾಸ್ ಬಾಗಿಲುಗಳು, ಕಿಟಕಿ ಚೌಕಟ್ಟುಗಳು, ಸ್ನಾನದ ತೊಟ್ಟಿಗಳು ಮತ್ತು ಪ್ಲಾಸ್ಟಿಕ್ ಕುರ್ಚಿಗಳು ಪಾಲಿಮರ್ ಮ್ಯಾಟ್ರಿಕ್ಸ್ ಸಂಯೋಜಿತ ವಸ್ತುಗಳಿಗೆ ಉದಾಹರಣೆಯಾಗಿದೆ. ನಮ್ಮ ದೈನಂದಿನ ಜೀವನದಲ್ಲಿ ನಾವು ಸಿರಾಮಿಕ್ಸ್ ಮತ್ತು ಗಾಜಿನಿಂದ ತಯಾರಿಸಲಾದ ವಸ್ತುಗಳಿಂದ ಸುತ್ತುವರೆದಿದ್ದೇವೆ. ನಾವು ವಾಸಿಸುವ ಮನೆ ಮತ್ತು ನಾವು ಕೆಲಸ ಮಾಡುವ ಸ್ಥಳವನ್ನು ಕನಿಷ್ಠ ಭಾಗಶಃ ಇಟ್ಟಿಗೆ, ಗಾರೆ, ಸಿಮೆಂಟ್ ಮತ್ತು ಕಾಂಕ್ರೀಟಿನಿಂದ ನಿರ್ಮಿಸಿರಬಹುದು. ಅಡುಗೆ ಶೇಖರಣೆ ಮತ್ತು ಆಹಾರವನ್ನು ಬಡಿಸಲು ಅಡುಗೆ ಮನೆಯಲ್ಲಿ ಸಿರಾಮಿಕ್ಸ್ ಮತ್ತು ಗ್ಲಾಸ್ ಪ್ರಯೋಜನಕಾರಿಯಾಗಿದೆ. ಅಡುಗೆ ಮಾಡಲು ಮತ್ತು ಬಿಡಿಸಲು ಅತ್ಯುತ್ತಮ ಪಾತ್ರೆಗಳನ್ನು ಪಿಂಗಾಣಿಯಿಂದ ತಯಾರಿಸಲಾಗುತ್ತದೆ. ನೀರು ಕುಡಿಯುವ ಲೋಟಗಳು, ಊಜಿಗಳು ಮತ್ತು ಜಾಡಿಗಳನ್ನು ಗಾಜಿನಿಂದ ತಯಾರಿಸಲಾಗುತ್ತದೆ. ಫೆರೆಕ್ಸ್ ಗ್ಲಾಸ್ ಆಧಾರಿತ ಪಾತ್ರೆಗಳು ಅತಿ ಹೆಚ್ಚಿನ ತಾಪವನ್ನು ತಡೆದುಕೊಳ್ಳಬಹುದು. ಅವೆಲ್ಲವೂ ಬೇಕರಿ ಉತ್ಪನ್ನಗಳನ್ನು ಬೇಯಿಸಲು ಬಳಸಲಾಗುತ್ತದೆ. ಸಿರಾಮಿಕ್ ಲೇಪನಗಳು ಓವನ್ನ ಆಂತರಿಕ ಮೇಲ್ಮೈಯನ್ನು ಆವರಿಸುತ್ತದೆ ಮತ್ತು ಏಕರೂಪ ತಾಪಮಾನವನ್ನು ಹೊಂದಲು ಸಹಾಯಕವಾಗುತ್ತದೆ. ಅವು ಸ್ಕ್ರ್ಯಾಚ್ ಫ್ರೀ ಮತ್ತು ಸುಲಭವಾಗಿ ಸ್ವಚ್ಛಗೊಳಿಸಲು ಪ್ರಯೋಜನಕಾರಿಯಾಗಿದೆ. ಅನೇಕ ಪಾತ್ರೆ ತೊಳೆಯುವ ಯಂತ್ರಗಳು ಮತ್ತು ಡ್ರೈಯರ್ಗಳು ಪಿಂಗಾಣಿ ಲೇಪಿತವಾಗಿದ್ದು ಅವು ಆಂಟಿ ಸ್ಕ್ರ್ಯಾಚ್, ಕಲೆ ನಿರೋಧಕ ಮತ್ತು ರಾಸಾಯನಿಕಗಳಿಗೆ ನಿರೋಧಕವಾಗಿದೆ. ದೈನಂದಿನ ಎಲ್ಲ ಲೋಹ ಸಾಮಗ್ರಿಗಳನ್ನು ಮೆಟಲ್ ಮ್ಯಾಟ್ರಿಕ್ಸ್ ಕಾಂಪೋಸಿಟ್ಗಳಾಗಿವೆ. ಇವು ಸಾಮಾನ್ಯವಾಗಿ ಏಕ ಬಲವರ್ಧನೆಗಳೊಂದಿಗೆ ಬಲವರ್ಧಿತವಾಗಿರುತ್ತದೆ. ಲೋಹವನ್ನು ಮ್ಯಾಟ್ರಿಕ್ಸ್ ಮತ್ತು ಸಿರಾಮಿಕ್, ಗ್ಲಾಸ್, ಪಾಲಿಮರ್ ಅನ್ನು ಬಲವರ್ಧನೆಯಾಗಿ ಒಳಗೊಂಡಿರುತ್ತದೆ. ಗಡುಸುತನ, ಶಕ್ತಿ ಇತ್ಯಾದಿ ಯಾಂತ್ರಿಕ ಗುಣಗಳನ್ನು ಸುಧಾರಿಸಲು ಗಟ್ಟಿಯಾದ ಸಿರಾಮಿಕ್ ಕಣಗಳನ್ನು ಮ್ಯಾಟ್ರಿಕ್ಸ್ನೊಂದಿಗೆ ಬಲಪಡಿಸಲಾಗುತ್ತದೆ. ಅಕ್ಕಿ ಹೊಟ್ಟು, ಬುದಿ, ಗ್ರಾಫೈಟ್ ಮತ್ತು ಇಂಗಾಲದಂಥ ಮೃದುವಾದ ವಸ್ತುಗಳನ್ನು ಮ್ಯಾಟ್ರಿಕ್ಸ್ನಲ್ಲಿ ಅಪೇಕ್ಷಿತ ಗುಣಗಳಾದ ಹಗುರುತನ, ಸವೆತ, ಪ್ರತಿರೋಧ ಇತ್ಯಾದಿಗಳನ್ನು ಸಾಧಿಸಲು ಬಲಪಡಿಸಲಾಗುತ್ತದೆ. ಸುಧಾರಿತ ಉಷ್ಣ ಮತ್ತು ಯಾಂತ್ರಿಕ ನಡವಳಿಕೆಯ ಅಗತ್ಯವಿರುವ ಹೆಚ್ಚಿನ ತಾಪಮಾನ ಮತ್ತು ತೀವ್ರವಾದ ಟ್ರೈಬೋಲಜಿಕಲ್ ಅಪ್ಲಿಕೇಶನ್ಗಳಿಗೆ ಕಾಂಪೋಸಿಟ್ ಮಟೀರಿಯಲ್ಗಳು ಸೂಕ್ತವಾಗಿವೆ. ಅಲ್ಯೂಮಿನಾ, ಬೋರಾನ್, ಬೋರಾನ್ ನೈಟ್ರೈಡ್, ಸಿಲಿಕಾನ್ ಕಾರ್ಬೈಡ್, ಟಿಟಾನಿಯಂ ಕಾರ್ಬೈಡ್ ಇತ್ಯಾದಿ ಕಣಗಳ ಬಲವರ್ಧನೆಗಳನ್ನು ಬಳಸಿಕೊಂಡು ವಿವಿಧ ಸಂಶೋಧಕರು ಹೆಚ್ಚಿನ ಸಂಯೋಜಿತ ವಸ್ತುಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ಎಲ್ಲಾ ರೀತಿಯ ಕ್ರೀಡಾ ಚಟುವಟಿಕೆಗಳಿಗೆ ಸಂಯೋಜಿತ ವಸ್ತುಗಳು ಬಹಳ ಆಕರ್ಷಕವಾಗಿವೆ. ಕಡಿಮೆ ತೂಕ ಮತ್ತು ಕಡಿಮೆ ವೆಚ್ಚದ ಘಟಕಗಳೊಂದಿಗೆ ಬಲಪಡಿಸಲಾದ ಸಂಯೋಜನೆಗಳು ಅನೇಕ ಕ್ರೀಡೆಗಳಲ್ಲಿ ಪ್ರಾಥಮಿಕ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ.
ಬ್ಯಾಟ್ ಮತ್ತು ಚೆಂಡುಗಳು, ಈಜುಕೊಳ ಫಲಕಗಳು, ರೇಸಿಂಗ್ ಕಾರ್ ಬಾಡಿಗಳು, ತೊಟ್ಟಿಗಳು, ಶೇಖರಣಾ ಟ್ಯಾಂಕ್ಗಳು, ಸಿಂಕ್ಗಳನ್ನು ಸಾಮಾನ್ಯವಾಗಿ ಆಟೋಮೋಟಿವ್ ಅಪ್ಲಿಕೇಶನ್ ಹೆಚ್ಚಾಗಿ ಬಳಸಲಾಗುತ್ತಿದೆ. ಧನ್ಯವಾದಗಳು.

ರೇಡಿಯೋ ಇಂಜಿನಿಯರ್ಸ್ ಕಾರ್ಯಕ್ರಮ ಕೇಳಿದಿರಿ. ಶೀರ್ಷಿಕೆ ಗೀತೆಯ ರಚನೆ ಮತ್ತು ಸಂಯೋಜನೆ ವಿ ಕೆ ಕಡಬ, ಗಾಯನ ಧನ್ರಾಜ್. ಮುಂದಿನ ವಾರ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4.

0: ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ. ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.
1: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತೀರಾ? ಏನ್ ಸ್ಪೆಷಲ್?
2: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
1: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು, ಹಸಿರಿದ್ರೆ ಉಸಿರು ಅನ್ನೋದು ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದು ಗಿಡ ನೆಡ್ತೀನಿ.
3: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
4: ಮಾತು ಬೆಳ್ಳಿ ಮೌನ ಬಂಗಾರ. ನಮ್ಮ ಮಾತಿನಿಂದ ಇತರರಿಗೆ ನೋವಾಗದಿರಲಿ, ನಮ್ಮ ನಡೆ ನುಡಿ ಎಲ್ಲರಿಗೂ ಮಾದರಿಯಾಗಿರಲಿ. ಸ್ವಚ್ಛ ಮಾತು ಸ್ವಚ್ಛ ಸಮಾಜ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
5: ನನ್ನ ಹೆಸರು ಅಶೋಕ. ನನ್ನದು ಚಿಕ್ಕ ಸುಂದರ ಸಂಸಾರ. ಅದ್ಯಾವಾಗಲೂ ಕುಡಿತದ ಚಟಕ್ಕೆ ದಾಸನಾದೆ. ಈಗ ದೇಹದ ಶಕ್ತಿ ಕುಂದಿದೆ, ಅನಾರೋಗ್ಯ ಆವರಿಸಿಕೊಂಡಿದೆ. ಕಾರಣ ಅತಿಯಾದ ನನ್ನ ಕುಡಿತ. ನನ್ನ ಪರಿಸ್ಥಿತಿ ನಿಮಗೂ ಬರುವುದು ಬೇಡ. ನಿಮ್ಮ ಆರೋಗ್ಯಕ್ಕಾಗಿ ಕುಡಿತದ ಚಟದಿಂದ ದೂರ ಇರಿ.
6: ಮದ್ಯಪಾನ ಚಟದಿಂದ ದೂರ ಇರಿ. ನೀವು ಬದುಕಿ ಬೇರೆಯವರನ್ನೂ ಬದುಕಲು ಬಿಡಿ. ಆರೋಗ್ಯಯುತ ಸಮಾಜಕ್ಕಾಗಿ ನಮ್ಮ ಸಂದೇಶ. ರೇಡಿಯೋ ನಿನಾದ 90.4 FM.
7: ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ
8: ನ್ಯಾಯಾಲಯ ವ್ಯಾಜ್ಯಗಳಿಗೆ ಒಳ್ಳೆಯ ವಕೀಲರನ್ನು ಒದಗಿಸುತ್ತದೆ.
7: ಸಮಯದಲ್ಲಿ ಎಲ್ಲ ಸಂಭಾವ್ಯ ಕಾನೂನು ಸಹಾಯ ಹಾಗೂ ಸಲಹೆ ನೀಡುತ್ತದೆ.
8: ಲೋಕ ನ್ಯಾಯಾಲಯಗಳ ಮೂಲಕ ವಿಳಂಬಗೊಂಡ ವ್ಯಾಜ್ಯಗಳನ್ನು ಕೂಡಲೇ ವಿಲೇವಾರಿ ಮಾಡಲಾಗುವುದು.
7: ಅದು ಕೂಡ ಸಂಪೂರ್ಣ ಉಚಿತವಾಗಿ.
8: ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ, ಉತ್ತಮ ನ್ಯಾಯ ಉತ್ತಮ ಸಮಾಜ.
7: ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಕೋರ್ಟ್ನ ಕಾನೂನು ಸೇವಾ ಪ್ರಾಧಿಕಾರ ಕಾರ್ಯಾಲಯವನ್ನು ಸಂಪರ್ಕಿಸಿ
8: ಅಥವಾ ಟೋಲ್ ಫ್ರೀ ಸಂಖ್ಯೆ 1510

ನಿನಾದ 90.4 FM. ಈಗ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಮನಃಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳು ನಡೆಸಿಕೊಡುವ ಕಾರ್ಯಕ್ರಮ ಕೇಳೋಣ.

ಶ್ರೋತೃಗರಿಗೆ ನಮಸ್ಕಾರ. ಎಸ್ಟಿಎಂ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಮನಃಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳಾದ ನಾವು ಪ್ರಕೃತಿ ಮನೋವಿಜ್ಞಾನದ ಕುರಿತು ಕಾರ್ಯಕ್ರಮ ನಡೆಸಿಕೊಡುತ್ತಿದ್ದೇವೆ.

0: ಅಯ್ಯೋ ಅಣ್ಣ, ಏನ್ ಮಾಡ್ತಿದ್ದೀರಾ? ದೇವ್ರೆ, ಮರ ಕಡಿತಿದ್ದೀರಾ? ಕಡಿಬೇಡಿ ಅಣ್ಣ, ಮರ ಕಡಿಬೇಡಿ, ನಿಲ್ಸಿ, ಪ್ರಕೃತಿಯನ್ನ ಉಳಿಸಿ. ಜೀವನದಲ್ಲಿ ಭಯ ಇದ್ದರೆ ಅದು ನಮ್ಮನ್ನು ಕೊಂದು ತಿನ್ನುತ್ತದೆ. ಜೀವನದ ಎಲ್ಲಾ ನೋವುಗಳನ್ನು ಮರೆಸುವೆ. ಒಮ್ಮೊಮ್ಮೆ ಎಲ್ಲಾ ನೋವಿಗೂ ನೀನೇ ಕಾರಣವಾಗುವೆ. ಹೇ ಪ್ರಕೃತಿ, ನೀ ಏಕೆ ಹೀಗೆ?
1: ಕೇಳುಗರೆ, ಪ್ರಕೃತಿ ಮನೋವಿಜ್ಞಾನದ ವೈಶಿಷ್ಟ್ಯ ಸಂಚಿಕೆಗೆ ಸ್ವಾಗತ. ನಾವು ಫಸ್ಟ್ MSc ಸೈಕಾಲಜಿಯ ವಿದ್ಯಾರ್ಥಿಗಳು. ಇಂದು ಪ್ರಕೃತಿಯ ಮನೋವಿಜ್ಞಾನವನ್ನು ಆಳವಾಗಿ ಪರಿಶೀಲಿಸುತ್ತಿದ್ದೇವೆ. ಪ್ರಕೃತಿಯೊಂದಿಗಿನ ನಮ್ಮ ಸಂಪರ್ಕ ನಮ್ಮ ಮಾನಸಿಕ ಯೋಗಕ್ಷೇಮದ ಮೇಲೆ ತುಂಬಾ ದೊಡ್ಡ ಪರಿಣಾಮವನ್ನು ಬೀರುತ್ತದೆ.
2: ಪ್ರಕೃತಿಯ ಸೌಂದರ್ಯವನ್ನು ಸವಿಯುವುದರಿಂದ ನಮ್ಮ ಮನಸ್ಸು ಶಾಂತಗೊಳ್ಳುತ್ತದೆ. ಹಾಗೆ ಕಡಲ ತೀರದಲ್ಲಿ ಅಲೆಗಳು ಅಪ್ಪಳಿಸುವುದನ್ನು ನೋಡಿದಾಗ, ಅದನ್ನು ಅನುಭವಿಸಿದಾಗ ನಮ್ಮ ಮನಸ್ಸಿನ ಎಲ್ಲ ಒತ್ತಡಗಳು ಕಡಿಮೆಯಾಗುತ್ತದೆ ಎಂಬುದನ್ನು ನೀವು ಎಂದಾದರೂ ಗಮನಿಸಿದ್ದೀರಾ? ಮನುಷ್ಯ ಮತ್ತು ಪ್ರಕೃತಿಯ ನಡುವೆ ಸೌಂದರ್ಯವನ್ನು ಮೀರಿದ ಆಳವಾದ ಸಂಪರ್ಕವಿದೆ. ಇದು ಮನೋವಿಜ್ಞಾನದಲ್ಲಿ ಆಳವಾಗಿ ಬೇರೂರಿದ ಸಂಬಂಧವಾಗಿದೆ.
0: ಒಮ್ಮೆ ನಿನ್ನ ಮಡಿಲಲ್ಲಿ ಮಲಗಿದರೆ ಎಲ್ಲಾ ನೋವುಗಳು ಒಂದು ಕ್ಷಣದಲ್ಲಿ ಮಾಯವಾಗುತ್ತವೆ. ಏನಿದರ ಗುಟ್ಟು? ಬಿಚ್ಚಿಡುವೆಯ ಆ ರಟ್ಟನ್ನು ಒಮ್ಮೆಯಾದರೂ?
1: ಪ್ರಕೃತಿಯಲ್ಲಿ ಸಮಯ ಕಳೆಯುವುದರಿಂದ ಆತಂಕ, ಖಿನ್ನತೆ ಮತ್ತು ಒತ್ತಡದ ಲಕ್ಷಣಗಳನ್ನು ಕಡಿಮೆ ಮಾಡಬಹುದು ಎಂದು ಅಧ್ಯಯನಗಳು ತೋರಿಸಿವೆ. ನಾವು ನೈಸರ್ಗಿಕ ಪರಿಸರದಲ್ಲಿ ಮುಳುಗಿದಾಗ ನಮ್ಮ ಇಂದ್ರಿಯಗಳು ಜೀವಂತವಾಗುತ್ತವೆ. ಪ್ರಕೃತಿಯ ದೃಶ್ಯಗಳು, ಶಬ್ದಗಳು ಮತ್ತು ಪರಿಮಳಗಳು ನಮ್ಮ ಮನಸ್ಸನ್ನು ಸಕ್ರಿಯಗೊಳಿಸಿ ಹಾಗೆ ನಮ್ಮ ನರಗಳ ಮೇಲೆ ಪರಿಣಾಮಗಳನ್ನು ಬೀರುತ್ತವೆ. ಒತ್ತಡದ ಹಾರ್ಮೋನುಗಳ ಉತ್ಪತ್ತಿಯನ್ನು ಕಡಿಮೆ ಮಾಡಿ ವಿಶ್ರಾಂತಿ ಸ್ಥಿತಿಯನ್ನು ಉತ್ತೇಜಿಸುತ್ತದೆ.

0: ಆದರೆ ಇದು ಕೇವಲ ಅನುಭವದ ಬಗ್ಗೆ ಅಲ್ಲ, ನೈಸರ್ಗಿಕ ಪ್ರಪಂಚದ ಭವ್ಯತೆಯಲ್ಲಿ ನಮ್ಮ ದೈನಂದಿನ ಚಿಂತೆಗಳು ಮತ್ತು ಆತಂಕಗಳು ಅತ್ಯಲ್ಪವೆಂದು ತೋರುತ್ತದೆ. ಪ್ರಕೃತಿಯು ನಮಗೆ ದೃಷ್ಟಿಕೋನವನ್ನು ನೀಡುತ್ತದೆ. ದೃಷ್ಟಿಕೋನದಲ್ಲಿ ಬದಲಾವಣೆಯು ನಮ್ಮ ಸ್ಪಷ್ಟತೆಯನ್ನು ಪಡೆಯಲು, ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲು ಸಹಾಯ ಮಾಡುತ್ತದೆ.
1: ಈ

0: ಇದಲ್ಲದೆ ಪ್ರಕೃತಿಯು ನಮಗೆ ಬಹು ವಿಧವಾದ ಅವಕಾಶಗಳನ್ನು ಒದಗಿಸುತ್ತದೆ. ನಾವು ಎಲೆಯ ಸಂಕೀರ್ಣ ಮಾದರಿಗಳನ್ನು ಗಮನಿಸುತ್ತಿರಲಿ ಅಥವಾ ಪಕ್ಷಿಗಳ ಚಿಲಿಪಿಲಿಯನ್ನು ಕೇಳುತ್ತಿರಲಿ, ನಮ್ಮ ಸುತ್ತಲಿನ ಪ್ರಪಂಚದ ಸೌಂದರ್ಯವನ್ನು ನಿಧಾನಗೊಳಿಸಲು ಮತ್ತು ಪ್ರಶಂಸಿಸಲು ಪ್ರಕೃತಿಯು ನಮ್ಮನ್ನು ಪ್ರೋತ್ಸಾಹಿಸುತ್ತದೆ.
1: ಇರುಳಿರುಳಲಿದು ದಿನ ದಿನ ಬೆಳಗ್ಗೆ, ಸುತ್ತಮುತ್ತಲೂ ಮೇಲಕ್ಕೆ ಕೆಳಗೆ, ಗಾವುದ ಗಾವುದ ಗಾವುದ ಮುಂದೆ ಎವೆ ತೆರೆದಿಕ್ಕುವ ಹೊತ್ತಿನ ಒಳಗೆ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಕರಿನೆರೆ ಬಣ್ಣದ ಪುಚ್ಚಗಳುಂಟು, ಬಿಳಿ ಹೊಳೆ ಬಣ್ಣದ ಗರಿಗರಿಯುಂಟು, ಕೆನ್ನನ ಹೊಣ್ಣನ ಬಣ್ಣ ಬಣ್ಣಗಳ ರೆಕ್ಕೆಗಳೆರಡೂ ಪಕ್ಕದಲ್ಲುಂಟು. ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ.
2: ಯಾವಾಗಲಾದರೂ ನೀವು ಅತಿಯಾದ ಒತ್ತಡವನ್ನು ಅನುಭವಿಸುತ್ತಿರುವಾಗ ಉದ್ಯಾನವನದಲ್ಲಿ ಸ್ವಲ್ಪ ದೂರ ಓಡಾಡಿ, ಬೀಚ್ನಲ್ಲಿ ಒಂದು ದಿನ ಕಳೆಯಿರಿ. ಪ್ರಕೃತಿಯಲ್ಲಿ ಜೀವಿಸಿ. ಪ್ರಕೃತಿಯ ಚಿಕಿತ್ಸೆಯು ಜೀವನದಲ್ಲಿ ವಿಶ್ರಾಂತಿ ಹುಡುಕುವವರಿಗೆ ಯಾವಾಗಲೂ ಲಭ್ಯವಿರುತ್ತದೆ. ಪ್ರಕೃತಿ ಒಂದು ವಿಸ್ಮಯವಿದ್ದಂತೆ, ಅದು ನಮಗೆ ಎಲ್ಲಾ ರೀತಿಯಲ್ಲಿಯೂ ಸಹಾಯ ಮಾಡುತ್ತದೆ. ಅದನ್ನು ಬಳಸಿಕೊಳ್ಳುವ ಬುದ್ಧಿವಂತಿಕೆ ನಮ್ಮಲ್ಲಿರಬೇಕು. ಒಂದು ಬಾರಿ ಹತ್ತಿರವೇ ಮದ್ದು ಇದ್ದರೂ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳದೆ ಅದನ್ನು ನಾಶ ಮಾಡುತ್ತೇವೆ.
1: ಎಷ್ಟು ನೋಡಿದರೂ ನನ್ನ ಕಣ್ಣಿಗೆ ಇನ್ನೂ ಸಮಾಧಾನವಾಗುತ್ತಿಲ್ಲ. ನಿನ್ನಲ್ಲಿ ಏನೋ ತಿಳಿಯದ ಒಂದು ಶಕ್ತಿಯನ್ನು ಅಡಗಿಸಿಕೊಂಡಿರುವೆ.
0: ಪ್ರಕೃತಿಯಲ್ಲಿ ಎಲ್ಲಾ ರೀತಿಯ ಸಮಸ್ಯೆಗಳಿಗೂ ಪರಿಹಾರವಿದೆ. ಬೆಳಗ್ಗೆ ಎದ್ದು ಸೂರ್ಯನ ಸೂಕ್ಷ್ಮ ಕಿರಣಗಳು ಮೈಮೇಲೆ ಪಸರಿಸಿದರೆ ಆಗ ಆಗುವ ಸಂತೋಷವೇ ಬೇರೆ. ಮತ್ತು ಆ ಪಕ್ಷಿಗಳ ಇಂಪಾದ ಸ್ವರ, ನದಿಗಳ ಜುಳು ಜುಳುನಾದ, ಮಳೆ ಬಿದ್ದಾಗ ಬರುವ ಮಣ್ಣಿನ ಸುವಾಸನೆ, ಆ ಹೂಗಳಿಂದ ಬರುವ ಸುಗಂಧ ಭರಿತ ಸುವಾಸನೆ, ಆ ಮರಗಳಿಂದ ಬರುವ ಗಾಳಿ, ಮೋಡಗಳು, ಅಲ್ಲಿಂದ ಬೀಳುವ ಹನಿಗಳು, ಆ ಹನಿಗಳಲ್ಲಿ ನೆನೆದರೆ ನಮ್ಮನ್ನು ನಾವೇ ಮರೆಯುವಂತಹ ಭಾವನೆಯನ್ನು ನೀಡುತ್ತವೆ.

0: ಜೀವನದಲ್ಲಿ ಯಾವಾಗಲಾದರೂ ನಾನು ಒಬ್ಬಂಟಿ ಎಂಬ ಭಾವನೆ ಮೂಡಿದರೆ ಒಮ್ಮೆ ಪ್ರಕೃತಿಯ ಮಡಿಲಲ್ಲಿ ಮಲಗು. ತಾಯಿಯ ಮಡಿಲು ಹೇಗಿರುತ್ತದೋ ಹಾಗೇ ಇರುತ್ತದೆ. ಭಯವಾದರೆ ಒಮ್ಮೆ ಕಾಡಿನಲ್ಲಿ ವಾಸಿಸುವ ಪ್ರಾಣಿಗಳನ್ನು ನೆನೆ. ಅವುಗಳು ಏನೇ ಆದರೂ, ಏನೇ ಕಷ್ಟ ಬಂದರೂ ಅದನ್ನು ಮೆಟ್ಟಿ ನಿಲ್ಲುತ್ತವೆ. ಹಾಗೆಯೇ ನಾವು ಸಹ ಕಷ್ಟಗಳು, ನೋವುಗಳು ಬಂದೊದಗಿದಾಗ ಖಿನ್ನತೆಗೆ ಒಳಗಾದರೆ ನಮ್ಮ ಜೀವನಕ್ಕೂ ಅರ್ಥವಿರುವುದಿಲ್ಲ. ಅವುಗಳನ್ನು ಎದುರಿಸಬೇಕು.
1: ಒಮ್ಮೆ ಅಳುವೆ, ಒಮ್ಮೆ ನಗುವೆ, ಎಲ್ಲರನ್ನೂ ನೋಯಿಸುವೆ, ನಗಿಸುವೆ. ನಿನ್ನ ಈ ನಾಟಕದಲ್ಲಿ ನಾನೀಗ ಕೇವಲ ಪ್ರೇಕ್ಷಕನಾಗಿ ಉಳಿದಿರುವೆ.
2: ಎಷ್ಟೋ ಪದಗಳಿಗೆ ಅರ್ಥ ಸಿಗದೇ ಇದ್ದಾಗ ಶಬ್ದಕೋಶದಲ್ಲಿರುತ್ತವೆ. ಹಾಗೆಯೇ ವಾಸಿಯಾಗದ ರೋಗಗಳು ಸಹ ಪ್ರಕೃತಿಯಲ್ಲಿ ಮದ್ದು ಇದೆ. ಜೀವನದಲ್ಲಿ ಒತ್ತಡ ಬಂದೊದಗಿದರೆ ಪ್ರಕೃತಿಯಲ್ಲಿ ಬೆಳೆಯುವ ಮರಗಳನ್ನು ನೋಡಿ ಕಲಿ. ಏಕೆಂದರೆ ಅವುಗಳು ಮಳೆ, ಗಾಳಿ, ಬಿಸಿಲು, ನೀರು ಎಲ್ಲವನ್ನು ಸಹಿಸಿಕೊಂಡು ಹೇಗೆ ಅವುಗಳು ಬೆಳೆದು ನಿಲ್ಲುತ್ತವೋ ಹಾಗೆಯೇ ನಾವು ಸಹ ಎಷ್ಟೇ ಕಷ್ಟಗಳು, ಜವಾಬ್ದಾರಿಗಳು ನಮ್ಮ ಮೇಲೆ ಇದ್ದರೂ ಅವುಗಳನ್ನು ಎದುರಿಸಿ ಮುಂದೆ ನಡೆಯಬೇಕು.
1: ಪ್ರಪಂಚದ ಎಲ್ಲ ಸೌಂದರ್ಯವು ನಿನ್ನ ಮುಂದೆ ತಲೆಬಾಗಲೇಬೇಕು. ನಿನ್ನ ಸೌಂದರ್ಯದ ಮುಂದೆ ಬೇರಿಲ್ಲ. ಅಂದವು ನಿನ್ನ ಧೂಳಿಗೆ ಸಮ. ಭೂಮಿಯ ಮೇಲೆ ಹುಟ್ಟಿದ ಪ್ರತಿ ಜೀವಿಗೂ ಆತಂಕ ಇದೆ. ತಾಯಿಗೆ ತನ್ನ ಕೂಸು ಹೇಗೆ ಹೇಗೆ ಬೆಳೆಯುತ್ತದೆ ಎಂದು ಪಕ್ಷಿಗಳು ಮೊಟ್ಟೆಯಿಟ್ಟಾಗ ಅವುಗಳನ್ನು ಕಾಪಾಡಿಕೊಳ್ಳುವ ಸಮಯದಲ್ಲಿ ಆಗುವ ಆತಂಕ, ಜೀವನದಲ್ಲಿ ಎಲ್ಲವನ್ನು ಕಳೆದುಕೊಂಡಿದ್ದೇನೆ, ಇನ್ನೇನು ಇಲ್ಲ, ಮುಂದೆ ಏನು, ಹೇಗೋ ಜೀವನ ನಡೆಸುವುದು ಎಂಬ ಆತಂಕ, ಇಂತಹ ಸಮಯದಲ್ಲಿ ಒಂದೆರಡು ಹೆಜ್ಜೆ ಪ್ರಕೃತಿಯ ಜೊತೆಗಿರಲಿ.
2: ನಿನ್ನ ಸೌಂದರ್ಯ ಹೊಗಳಲು ಪದ ಸಾಲದು, ನಾ ಕಲಿತ ವಿದ್ಯೆ ಸಾಲದು. ಒಟ್ಟಿನಲ್ಲಿ ನೀನೊಂದು ಮುಗಿಯದ ಭಾವನೆ ನನ್ನ ಈ ಪುಟ್ಟ ಮನದಲ್ಲಿ.
1: ನಿನ್ನ ಬಗ್ಗೆ ಇನ್ನೂ ಹೆಚ್ಚು ಹೆಚ್ಚು ಬರೆಯುವ ಆಸೆ. ಆದರೆ ಏನು ಮಾಡಲಿ, ಎಲ್ಲಿ ನಿನಗೆ ದೃಷ್ಟಿಯಾಗುತ್ತದೆಯೋ ಎಂಬ ಭಯ ನನ್ನ ಮನದಲ್ಲಿ ಕಾಡುತ್ತಿದೆ. ಇಂತಿ ನಿನ್ನ ಸದಾ ಪ್ರೀತಿಸುವ ಪ್ರಕೃತಿ.

0: ಕೇಳುಗರೆ, ಮಾನವರು ಮತ್ತು ನೈಸರ್ಗಿಕ ಪ್ರಪಂಚದ ನಡುವಿನ ಸಂಪರ್ಕವನ್ನು ಅನ್ವೇಷಿಸುವಾಗ ಮುಂದಿನ ಬಾರಿ ನಮ್ಮೊಂದಿಗೆ ಸೇರಿಕೊಳ್ಳಿ. ಇಂದಿನ ಕಾರ್ಯಕ್ರಮ ನಡೆಸಿಕೊಟ್ಟವರು ಕಾರ್ಯಕ್ರಮ ಸಂಯೋಜಕರು ಶ್ರೀಮತಿ ಅಶ್ವಿನಿ ಹೆಚ್, ಸಹಾಯಕ ಪ್ರಾಧ್ಯಾಪಕಿ ಮನಃಶಾಸ್ತ್ರ ವಿಭಾಗ. ಭಾಗವಹಿಸಿದವರು ಶ್ರೀಪೂರ್ಣ, ಶಶಾಂಕ್, ಹರ್ಷ, ಸನ್ನಿಧಿ, ನಂದಿನಿ, ಶ್ರೀತಿಕಾ. ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಧನ್ಯವಾದಗಳು.
1: ಇದುವರೆಗೆ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಮನಃಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಾರ್ಯಕ್ರಮ ಕೇಳಿದಿರಿ.

ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತಾಂತ್ರಿಕ ಮಹಾವಿದ್ಯಾಲಯದ ಸಹಯೋಗದೊಂದಿಗೆ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಕಾರ್ಯಕ್ರಮ ರೇಡಿಯೋ ಇಂಜಿನಿಯರ್ಸ್.

ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಪ್ರೇಮ್ ಕುಮಾರ್. ನಾನು SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೆಕ್ಯಾನಿಕಲ್ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡುತ್ತಿದ್ದೇನೆ. ನಾನು ಸೂರ್ಯನ ಶಾಖದಿಂದ ವಸ್ತುಗಳನ್ನು ಒಣಗಿಸುವುದರ ಬಗ್ಗೆ ಮಾತನಾಡುತ್ತೇನೆ. ಸೂರ್ಯನ ಶಾಖ, ನಮ್ಮ ಭೂಮಿ ಮೇಲೆ ಸೂರ್ಯನಿಂದ ತುಂಬಾ ಎನರ್ಜಿ ಬರುತ್ತೆ, ಕಿರಣದ ರೂಪದಲ್ಲಿ ನಮ್ಮ ಭೂಮಿ ಮೇಲೆ ಬೀಳುತ್ತೆ. ಈ ಎನರ್ಜಿ ಆರ್ ಶಕ್ತಿ, ಇದಕ್ಕೆ ಯಾವುದೇ ನಾವು ಮನಿ ಪೇ ಮಾಡಬೇಕಾಗಿಲ್ಲ, ಅಂದ್ರೆ ಇದು ನಮಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾ ಕಡೆನೂ ಸಿಗ್ತದೆ ನಮಗೆ. ಇದರಿಂದ ನಾವು ತುಂಬಾ ಅಪ್ಲಿಕೇಶನ್ಸ್ ನ ಮಾಡಬಹುದು, ತುಂಬಾ ಯೂಸ್ ತಗೊಂಬಹುದು. ಫಾರ್ ಎಕ್ಸಾಂಪಲ್, ಸೂರ್ಯನ ಶಾಖದ ಅಪ್ಲಿಕೇಶನ್ ಅಂದ್ರೆ ನಮಗೆ ಸೋಲಾರ್ ವಾಟರ್ ಹೀಟರ್, ಇದೇ ತರ ಸೋಲಾರ್

ಸೂರ್ಯನ ಶಾಖದಿಂದ ಒಣಗಿಸುವಿಕೆ ಅಂದರೆ ಏನು ಅನ್ನೋದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ನಮ್ಗೆಲ್ಲ ಗೊತ್ತಿರೋ ಹಾಗೆ ಯಾರಾದ್ರೂ ಒಬ್ರು ರೈತರು ಬೆಳೆ ಬೆಳೀತಾರೆ ಅಂದ್ಕೊಳ್ಳೋಣ. ಅವ್ರೇನ್ ಮಾಡ್ತಾರೆ, ತಗೊಂಡೋಗಿ ಒಂದು ಪ್ಲಾಟ್ಫಾರ್ಮ್ ಅಥವಾ ಒಂದು ನೆಲದ ಮೇಲೆ ಹಾಕ್ತಾರೆ, ಅದನ್ನ ಸನ್ ಲೈಟ್ ಅಥವಾ ಸೂರ್ಯನ ಕಿರಣಗಳಿಗೆ ಎಕ್ಸ್ಪೋಸ್ ಮಾಡ್ತಾರೆ. ಆಗ ಏನಾಗುತ್ತೆ, ಆ ಸೂರ್ಯನ ಕಿರಣಗಳು ಆ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಮೇಲೆ ಅಂದ್ರೆ ಆ ಬೆಳೆ ಮೇಲೆ ಬಿದ್ದಾಗ ಏನಾಗುತ್ತೆ, ಅದರಲ್ಲಿರುವಂತಹ ನೀರಿನಾಂಶ ಅಥವಾ ತೇವಾಂಶ ಮಾಯಿಶ್ಚರ್ ಕಂಟೆಂಟ್ ಅದು ಎವಾಪರೇಟ್ ಆಗುತ್ತೆ. ಆ ಎವಾಪರೇಟ್ ಆದಾಗ ಏನಾಗುತ್ತೆ, ಅದರಲ್ಲಿರೋ ಮಾಯಿಶ್ಚರ್ ಕಂಟೆಂಟ್ ರೆಡ್ಯೂಸ್ ಆಗುತ್ತೆ, ಆ ಬೆಳೆಯ ತೇವಾಂಶ ಕಡಿಮೆ ಆಗೋದ್ರಿಂದ ನಮ್ಗೆ ಟೋಟಲ್ ವೆಯ್ಟ್ ಕಡಿಮೆ ಆಗ್ತಾ ಹೋಗುತ್ತೆ. ಫೈನಲಿ ಒಂದು ಸ್ವಲ್ಪ ಮಾಯಿಶ್ಚರ್ ಕಂಟೆಂಟ್ ಇರುತ್ತೆ. ಅವಾಗ ಏನಾಗುತ್ತೆ, ಆ ತರ ಮಾಯಿಶ್ಚರ್ ಕಂಟೆಂಟ್ ಕಡಿಮೆ ಇದ್ರೆ ಆ ತರ ಪ್ರಾಡಕ್ಟ್ಸ್ ಅಲ್ಲಿ ಈ ಬ್ಯಾಕ್ಟೀರಿಯಲ್ ಆಕ್ಟಿವಿಟಿ ತುಂಬಾ ಕಡಿಮೆ ಇರುತ್ತೆ ಅಥವಾ ಫಂಗಸ್ ಗ್ರೋತ್ ತುಂಬಾ ಕಡಿಮೆ ಇರುತ್ತೆ. ಆ ಪ್ರಾಡಕ್ಟ್ಸ್ನ ಅಥವಾ ಡ್ರೈಡ್ ಪ್ರಾಡಕ್ಟ್ಸ್ನ ನಾವೇನ್ ಮಾಡಬಹುದು ಅಂದ್ರೆ ತುಂಬಾ ದಿನಗಳವರೆಗೆ ಶೇಖರಣೆ ಮಾಡಿ ಇಡಬಹುದು. ಅದರ ಜೊತೆಗೆ ಲಾಂಗ್ ಡಿಸ್ಟೆನ್ಸ್ಗೆ ಟ್ರಾನ್ಸ್ಪೋರ್ಟೇಷನ್ಗೂ ಇದು ತುಂಬಾ ಯೂಸ್ ಆಗುತ್ತೆ. ಯಾಕೆ ಅಡ್ವಾಂಟೇಜ್ ಅಂದ್ರೆ, ಡ್ರೈ ಮಾಡಿರೋ ಪ್ರಾಡಕ್ಟ್ ಅಥವಾ ಒಣಗಿಸಿರುವ ವಸ್ತುಗಳು ಯಾವಾಗ್ಲೂ ಡೆನ್ಸಿಟಿ ಕಡಿಮೆ ಇರುತ್ತೆ ಅಥವಾ ತೂಕ ಕಡಿಮೆ ಇರುತ್ತೆ, ಅದರಿಂದ ನಾವು ಈಸಿಯಾಗಿ ಟ್ರಾನ್ಸ್ಪೋರ್ಟೇಷನ್ ಮಾಡಬಹುದು. ಇದು ಸಮ್ ಆಫ್ ದಿ ಅಡ್ವಾಂಟೇಜಸ್ ಆಫ್ ಸೋಲಾರ್ ಅಥವಾ ಸೋಲಾರ್ ಡ್ರೈಯಿಂಗ್ ಅಥವಾ ಡ್ರೈಡ್ ಪ್ರಾಡಕ್ಟ್ಸ್ ಅಂತ ಕರಿತೀವಿ. ಈಗ ಇದರದು ಡಿಸ್ಅಡ್ವಾಂಟೇಜಸ್, ಫಸ್ಟ್ ಆಫ್ ಆಲ್ ಈಗ ನಾವು ಒಣಗಿಸುವುದಕ್ಕೆ ಒಂದು ಯಾವುದೋ ಒಂದು ನೆಲದ ಮೇಲೆ ಹಾಕಿರಬಹುದು ಅಥವಾ ಇನ್ನು ಯಾವುದೇ ಒಂದು ಬೇರೆ ಜಾಗದಲ್ಲಿ ಹಾಕಿರ್ಬೋದು. ಆಗ ಸಡನ್ ಆಗಿ ಗಾಳಿ ಬಂದು ಅದರಲ್ಲಿರುವಂತ ಧೂಳು ಅಥವಾ ಬೇರೆ ಬೇರೆ ವಸ್ತುಗಳು ಸೇರ್ಕೊಂಬೋದು. ಅದನ್ನೇನಂತಾರೆ, ಕಂಟಾಮಿನೇಷನ್ ಅಂತ ಕರಿತೀವಿ. ಅಂದ್ರೆ ಬೇಡವಾದ ಅನ್ವಾಂಟೆಡ್ ಮೆಟೀರಿಯಲ್ಸ್ ಅದರಲ್ಲಿ ಮಿಕ್ಸ್ ಆಗುತ್ತೆ. ಅದೇ ತರ ಸಡನ್ ಆಗಿ ಒಂದು ಮಳೆ ಬರಬಹುದು, ಮಳೆ ಬಂದ್ರೆ ಅದಕ್ಕೆ ಪ್ರೊಟೆಕ್ಷನ್ ಇರಲ್ಲ, ಯಾವುದೋ ಒಂದು ಅಕ್ಕಿ ಅಥವಾ ಪ್ರಾಣಿ ಬಂದು ಅದನ್ನ ತಿನ್ಬಹುದು ಅಥವಾ ಅದರದ್ದು ಕ್ವಾಲಿಟಿನ ಕೆಡಿಸಬಹುದು. ಇದೆಲ್ಲ ಇದರ ಅನಾನುಕೂಲತೆಗಳು. ಈ ಓಪನ್ ಸನ್ ಡ್ರೈಯಿಂಗ್ ನ ಅನಾನುಕೂಲತೆಗಳನ್ನ ಅವಾಯ್ಡ್ ಮಾಡೋದಕ್ಕೆ ಅಥವಾ ಓವರ್ಕಮ್ ಮಾಡೋದಕ್ಕೆ ನಾವು ಸೋಲಾರ್ ಡ್ರೈಯರ್ ನ ಬಳಸ್ತೀವಿ. ಸೋಲಾರ್ ಡ್ರೈಯರ್ ಅಂದ್ರೆ ಇದು ತುಂಬಾ ಸಿಂಪಲ್ ಅಂದ್ರೆ, ಇದರಲ್ಲಿ ಒಂದು ಕ್ಯಾಬಿನ್ ಇರುತ್ತೆ, ಆ ಕ್ಯಾಬಿನ್ ಅಲ್ಲಿ ನಾವು ಟ್ರೇಸ್ ಇಡ್ತೀವಿ ಮತ್ತೆ ಒಂದು ಗ್ಲಾಸ್ ಇರುತ್ತೆ, ಮೇಲೆ ಕೆಳಗಡೆ ಇನ್ಲೆಟ್ ಮೇಲೆ ಒಂದು ಔಟ್ಲೆಟ್ ಕೊಟ್ಟಿರ್ತೀವಿ. ಏನಾಗುತ್ತೆ ಅಂತಂದ್ರೆ, ಸೂರ್ಯನ ಶಾಖ ಅಥವಾ ಸೂರ್ಯನ ಕಿರಣಗಳು ಆ ಪ್ರಾಡಕ್ಟ್ ಮೇಲೆ ಬಿದ್ದಾಗ ನಾವೆಲ್ಲಿ ಅಂದ್ರೆ ಆ ಪ್ರಾಡಕ್ಟ್ಸ್ ನ ಟ್ರೇಯಲ್ಲಿ ಇಟ್ಟಿರ್ತೀವಿ, ಏನಾಗುತ್ತೆ ಅದರ ಟೆಂಪರೇಚರ್ ಜಾಸ್ತಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಟೆಂಪರೇಚರ್ ಜಾಸ್ತಿ ಆದಾಗ ಏನಾಗುತ್ತೆ, ಅಲ್ಲಿ ಆ ಕ್ಯಾಬಿನ್ ಒಳಗಡೆ ಡೆನ್ಸಿಟಿ ಏರ್ ಡೆನ್ಸಿಟಿ ಕಡಿಮೆ ಆಗುತ್ತೆ. ಯಾಕೆ ಅಂದ್ರೆ ಟೆಂಪರೇಚರ್ ಜಾಸ್ತಿ ಆಗೋದ್ರಿಂದ ಇದರಿಂದ ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ. ವ್ಯಾಕ್ಯೂಮ್ ಕ್ರಿಯೇಟ್ ಆದಾಗ ಏನಾಗುತ್ತೆ, ಏರ್ ಏನ್ ಮಾಡುತ್ತೆ ಅಂದ್ರೆ ಅಥವಾ ಗಾಳಿ ತೇವಾಂಶವನ್ನ ಅಬ್ಸರ್ವ್ ಮಾಡಿ ಹೊರಗಡೆ ಹೋಗಕ್ ಸ್ಟಾರ್ಟ್ ಆಗುತ್ತೆ. ಅದೇ ಸಮಯದಲ್ಲಿ ಈ ಕೆಳಗಡೆಯಿಂದ ಅಥವಾ ಬಾಟಮ್ ವೆಂಟ್ ಇಂದ ಫ್ರೆಶ್ ಗಾಳಿ ವಾತಾವರಣದಿಂದ ಒಳಗಡೆ ಬರುತ್ತೆ. ಇದು ಸರ್ಕ್ಯುಲೇಷನ್, ಒಂದು ಏರ್ ಸರ್ಕ್ಯುಲೇಷನ್ ಕ್ರಿಯೇಟ್ ಆಗುತ್ತೆ. ಇದು ತುಂಬಾ ಸಿಂಪಲ್ ವರ್ಕಿಂಗ್ ಪ್ರಿನ್ಸಿಪಲ್. ಇದನ್ನ ನಾವು ಸಿಂಪಲ್ ಸೋಲಾರ್ ಡ್ರೈಯರ್ ನ ಕಾಮನ್ಲಿ ಯೂಸ್ಡ್ ಮೆಟೀರಿಯಲ್ಸ್ ಪ್ಲೇವುಡ್ ಅಥವಾ ವುಡ್ ಸಮ್ ಐರನ್ ರಾಡ್ಸ್ ಅದೇ ತರ ಟ್ರೇಸ್ ಮತ್ತೆ ಈ ಥರ್ಮೋಕೋಲ್ ಇನ್ಸುಲೇಷನ್ ಗ್ಲಾಸ್ ಕವರ್ ಇಂದ ನಾವೇ ಮಾಡ್ಕೊಬಹುದು. ಇದಾದ್ಮೇಲೆ ಸೋಲಾರ್ ಡ್ರೈಯರ್ ಅಲ್ಲಿ 3 ಟೈಪ್ಸ್ ಇದೆ. ಒಂದು ಡೈರೆಕ್ಟ್ ಮೋಡ್ ಸೋಲಾರ್ ಡ್ರೈಯರ್ ಅಂತ, ಇನ್ನೊಂದು ಇಂಡೈರೆಕ್ಟ್ ಮೋಡ್ ಸೋಲಾರ್ ಡ್ರೈಯರ್ ಅಂತ, ಇನ್ನೊಂದು ಬಂದ್ಬಿಟ್ಟು ಮಿಕ್ಸ್ಡ್ ಮೋಡ್ ಸೋಲಾರ್ ಡ್ರೈಯರ್ ಅಂತ. ಈ ಡೈರೆಕ್ಟ್ ಮೋಡ್ ಸೋಲಾರ್ ಡ್ರೈಯರ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ, ಈ ಸನ್ ರೇಸ್ ನ ಡೈರೆಕ್ಟ್ ಆಗಿ ಅಲೋ ಮಾಡ್ತೀವಿ ಆ ತರ ವರ್ಕಿಂಗ್ ಇದ್ರೆ ಅದನ್ನ ನಾವು ಡೈರೆಕ್ಟ್ ಮೋಡ್ ಸೋಲಾರ್ ಡ್ರೈಯರ್ ಅಂತ ಕರಿತೀವಿ. ಈಗ ಕೆಲವು ಪ್ರಾಡಕ್ಟ್ಸ್ ಇದೆ, ಕೆಲವು ಕ್ರಾಪ್ಸ್ ಇದೆ, ಫಾರ್ ಎಕ್ಸಾಂಪಲ್ ನಿಂಬೆಹಣ್ಣು ತಗೊಂಡ್ರೆ ಅಥವಾ ಪಪ್ಪಾಯ ಪರಂಗಿ ಅಂತ ಕರೀತಾರೆ ಅದು ತಗೊಂಡ್ರೆ ಏನಾಗುತ್ತೆ ಅಂತ ಅಂದ್ರೆ, ಅದರದ್ದು ಡೈರೆಕ್ಟ್ ಸನ್ನಿಗೆ ಎಕ್ಸ್ಪೋರ್ಟ್ ಮಾಡಿದ್ರೆ ಅದರದ್ದು ನ್ಯೂಟ್ರಿಷನ್ಸ್ ಎಲ್ಲ ಹಾಳಾಗಿ ಹೋಗ್ಬಿಡುತ್ತೆ. ಅಂತ ಪ್ರಾಡಕ್ಟ್ಸ್ಗೆ ನಾವು ಡೈರೆಕ್ಟ್ ಮೋಡ್ ಸೋಲಾರ್ ಡ್ರೈಯರ್ ನ ಪ್ರಿಫರ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ನಾವು ಒಂದು ಇಂಡೈರೆಕ್ಟ್ ಮೋಡ್ ಸೋಲಾರ್ ಡ್ರೈಯರ್ ನ ಪ್ರಿಫರ್ ಮಾಡಬಹುದು. ಈ ಇಂಡೈರೆಕ್ಟ್ ಮೋಡ್ ಸೋಲಾರ್ ಡ್ರೈಯರ್ ಅಲ್ಲಿ ಹೇಗೆ ಅಂದ್ರೆ, ನಾವು ಸೂರ್ಯನ ಕಿರಣಗಳನ್ನ ಡೈರೆಕ್ಟ್ ಆಗಿ ಪ್ರಾಡಕ್ಟ್ಸ್ ಮೇಲೆ ಬೀಳೋದಕ್ಕೆ ಅಲೋ ಮಾಡಲ್ಲ, ಒಂದು ಸಪರೇಟ್ ಕಲೆಕ್ಟರ್ ಯೂಸ್ ಮಾಡ್ತೀವಿ. ಆ ಕಲೆಕ್ಟರ್ ನ ಒಂದು ಕ್ಯಾಬಿನ್ಗೆ ಕನೆಕ್ಟ್ ಮಾಡಿರ್ತೀವಿ, ಆ ಕ್ಯಾಬಿನ್ ನಲ್ಲಿ ಈ ಪ್ರಾಡಕ್ಟ್ಸ್ ನ ಇಟ್ಟಿರ್ತೀವಿ. ಈಗೇನಾಗುತ್ತಂದ್ರೆ, ಈ ಕಲೆಕ್ಟರ್ ಇಂದ ಸೂರ್ಯನ ಶಾಖ ಅಥವಾ ಸನ್ ರೇಸ್ ಹೆಲ್ಪ್ ಇಂದ ಹಾಟ್ ಏರ್ ನ ಜನರೇಟ್ ಮಾಡ್ತೀವಿ ಅಥವಾ ಬಿಸಿ ಗಾಳಿನ ಪ್ರೊಡ್ಯೂಸ್ ಮಾಡ್ತೀವಿ. ಆ ಬಿಸಿ ಗಾಳಿ ಕ್ಯಾಬಿನ್ ಕಡೆ ಹೋಗುತ್ತೆ ಅಥವಾ ಕ್ಯಾಬಿನ್ ಒಳಗಡೆ ಹೋಗುತ್ತೆ. ಕ್ಯಾಬಿನ್ ಒಳಗಡೆ ಹೋದಾಗ ಅದು ಆ ಪ್ರಾಡಕ್ಟ್ಸ್ ನ ಅಥವಾ ಇಟ್ಟಿರೋ ಪ್ರಾಡಕ್ಟ್ಸ್ ನ ಸರ್ಫೇಸ್ ಮೇಲೆ ಫ್ಲೋ ಆಗುತ್ತೆ. ಆಗ ಏನಾಗುತ್ತೆ ಅಂದ್ರೆ, ಅದು ಮಾಯಿಶ್ಚರ್ ಅಬ್ಸರ್ವ್ ಮಾಡುತ್ತೆ. ಇದು ಇಂಡೈರೆಕ್ಟ್ ಮೋಡ್.
ಈ ಮಿಕ್ಸ್ಡ್ ಮೋಡ್ ಅಂದ್ರೆ ಅದರ ನೇಮೇ ಹೇಳುತ್ತೆ, ಮಿಕ್ಸ್ಡ್ ಮೋಡ್, ಕಾಂಬಿನೇಷನ್ ಆಫ್ ಡೈರೆಕ್ಟ್ ಮೋಡ್ ಅಂಡ್ ಇನ್ಡೈರೆಕ್ಟ್ ಮೋಡ್.

ಸೋಲಾರ್ ಡ್ರೈಯರ್ಸ್ ಅಂತ ಕರೀಬಹುದು. ಅಂದ್ರೆ ಇದ್ರ ಅದರ ಎರಡು ಕ್ಯಾರೆಕ್ಟರ್ಗಳನ್ನ ಇದರಲ್ಲಿ ಅಳವಡಿಸಿರ್ತೀವಿ. ಅಂದ್ರೆ ಕಲೆಕ್ಟರ್ನು ಯೂಸ್ ಮಾಡ್ತೀವಿ, ಜೊತೆಗೆ ಸನ್ಲೈಟ್ ಡೈರೆಕ್ಟ್ಲಿ ಪ್ರಾಡಕ್ಟ್ಸ್ ಮೇಲೆ ಬೀಳುತ್ತೆ. ಇದನ್ನ ಏನಂತ ಕರಿತೀವಿ ಅಂದ್ರೆ ಮಿಕ್ಸ್ಡ್ ಮೋಡ್ ಸೋಲಾರ್ ಡ್ರೈಯರ್ಸ್ ಅಂತ ಕರಿತೀವಿ. ಇದು ಕೆಲವು ಅಡ್ವಾಂಟೇಜಸ್, ಈಗ ಕೆಲವು ಚಾಲೆಂಜಸ್ ಇದೆ. ಒಂದು ಕಂಡೀಷನ್ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ಈಗ ಮಳೆಗಾಲದಲ್ಲಿ ಸೂರ್ಯನ ಬೆಳಕು ನಮಗೆ ಸಫಿಷಿಯೆಂಟಾಗಿ ಸಿಗಲ್ಲ. ಈ ಸೂರ್ಯನ ಬೆಳಕು ಸಫಿಷಿಯೆಂಟಾಗಿ ಸಿಗದೇ ಇದ್ದ ಟೈಮಲ್ಲಿ ಏನು ಮಾಡಬೇಕು, ಸೋಲಾರ್ ಡ್ರೈಯರ್ನ ಆಪ್ರೇಟ್ ಮಾಡೋಕ್ಕಾಗುತ್ತಾ? ಖಂಡಿತ ಆಗೋದಿಲ್ಲ. ಅದೇ ಥರ ನೈಟ್ ಟೈಮಲ್ಲಿ ಆಗುತ್ತಾ? ನೈಟ್ ಟೈಮಲ್ಲಿ ಆಗೋದಿಲ್ಲ. ಇದೆಲ್ಲ ತುಂಬ ಸೀರಿಯಸ್ ಡಿಸ್ಅಡ್ವಾಂಟೇಜಸ್ ಈ ಸೋಲಾರ್ ಡ್ರೈಯರ್ಸ್ದು. ಇದನ್ನು ಓವರ್ಕಮ್ ಮಾಡೋದಕ್ಕೆ ಕೆಲವೊಂದು ಟೆಕ್ನಾಲಜಿಗಳು ಬಂದಿದ್ದಾವೆ. ಫಾರ್ ಎಕ್ಸಾಂಪಲ್ ಹೀಟ್ ಸ್ಟೋರೇಜ್ ಮೆಟೀರಿಯಲ್ಸ್ ಅಂತ ಯೂಸ್ ಮಾಡ್ತಾರೆ. ಹೀಟ್ ಸ್ಟೋರೇಜ್ ಮೆಟೀರಿಯಲ್ಸ್ ಅಂದರೆ ಆ ಮೆಟೀರಿಯಲ್ಗಳು, ಆ ವಸ್ತುಗಳು ಸೂರ್ಯನ ಶಾಖವನ್ನು ಏನು ಮಾಡ್ತವೆ, ಶೇಖರಣೆ ಮಾಡಿ ಇಟ್ಕೊಂತವೆ. ಯಾವ ಫಾರ್ಮಲ್ಲಿ ಅಂದರೆ ಇನ್ ದಿ ಫಾರ್ಮ್ ಆಫ್ ಹೀಟ್, ಶಾಖದ ರೂಪದಲ್ಲಿ ಅಲ್ಲಿ ಎನರ್ಜಿನ ಸ್ಟೋರ್ ಮಾಡಿ ಇಟ್ಕೊಂಡಿರ್ತವೆ. ಹಾಗೇನಾಗುತ್ತೆ, ನಾವು ಅದನ್ನ ನೈಟ್ ಟೈಮಿಗೆ ಬೇಕಾದಾಗ ಆ ಎನರ್ಜಿ ಸ್ಟೋರ್ ಆಗಿರೋದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಬಹುದು. ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ನಮಗೆ ಬೇಕಾದಾಗ ಯುಟಿಲೈಸ್ ಮಾಡ್ಬೋದು. ಇದನ್ನ ಏನಂತ ಕರಿತೀವಿ ಅಂದರೆ ನಾವು ಒಂದು ಹೀಟ್ ಸ್ಟೋರೇಜ್ ಟೆಕ್ನಿಕ್ ಅಂತ ಕರಿತೀವಿ. ಅದೇ ಥರ ಇನ್ನೊಂದು ಅಂದರೆ ಹೈಬ್ರಿಡ್ ಸಿಸ್ಟಮ್ಸ್ನ ಯೂಸ್ ಮಾಡ್ತಾರೆ. ಎರಡು ಸಿಸ್ಟಮ್ ಇರುತ್ತೆ ಇಲ್ಲಿ. ಎರಡು ಸಿಸ್ಟಮ್ ಅಂತ ಅಂದರೆ ಸೋಲಾರ್ ಡ್ರೈಯರ್ ಇರುತ್ತೆ ಬೆಳಗ್ಗೆ ಟೈಮ್ ಅಥವಾ ಸನ್ಲೈಟ್ ಚೆನ್ನಾಗಿರೋ ಟೈಮಲ್ಲಿ ಸೂರ್ಯನ ಬೆಳಕಿಂದ ನಾವೇನು ಮಾಡ್ತೀವಿ, ಈ ಪ್ರಾಡಕ್ಟ್ಸ್ನೆಲ್ಲ ಡ್ರೈ ಮಾಡ್ತೀವಿ. ಅದೇ ಥರ ಮಳೆ ಇದ್ದರೆ, ಕ್ಲೌಡ್ಸ್ ಇದ್ದರೆ ಅಥವಾ ನೈಟ್ ಟೈಮಲ್ಲಿ ಇನ್ನೊಂದು ಒಂದು ಸಬ್ ಸಿಸ್ಟಮ್ ಇರುತ್ತೆ. ಮೇ ಬಿ ಒಂದು ಸಪ್ರೇಟ್ ಎಲೆಕ್ಟ್ರಿಕಲ್ ಹೀಟರ್ ಯೂಸ್ ಮಾಡ್ಬೋದು ಹಾಟ್ ಏರ್ ಜನರೇಟ್ ಮಾಡೋದಕ್ಕೆ. ಇಲ್ಲ ಅಂದರೆ ನಾವೇನು ಮಾಡ್ಬೋದು, ಬಯೋಗ್ಯಾಸ್ ಬ್ಯಾಕಪ್ ಸಿಸ್ಟಮ್ ಅಂತ ಇಟ್ಕೊಬೋದು. ಅಗ್ರಿಕಲ್ಚರಲ್ ವೇಸ್ಟ್ ಬರುತ್ತಲ್ಲ, ಆ ಅಗ್ರಿಕಲ್ಚರಲ್ ವೇಸ್ಟ್ನ ಬರ್ನ್ ಮಾಡಿ ಹಾಟ್ ಏರ್ನ ಜನರೇಟ್ ಮಾಡ್ಬೋದು. ಇದೆಲ್ಲ ಒಂದು ಸ್ವಲ್ಪ ಎಕ್ಸಾಂಪಲ್ ಯಾವುದಕ್ಕೆ ಅಂದರೆ ಹೈಬ್ರಿಡ್ ಮೋಡ್ ಡ್ರೈಯರ್ಸ್ಗೆ. ಇದು ಒಂದು ಸಂಕ್ಷಿಪ್ತ ಮಾಹಿತಿ ಅಬೌಟ್ ಸೋಲಾರ್ ಡ್ರೈಯರ್ಸ್ ಅಂತ. ಥ್ಯಾಂಕ್ ಯು.

ಇದುವರೆಗೆ ರೇಡಿಯೋ ಇಂಜಿನಿಯರ್ಸ್ ಕಾರ್ಯಕ್ರಮ ಕೇಳಿದಿರಿ. ಶೀರ್ಷಿಕೆ ಗೀತೆಯ ರಚನೆ ಮತ್ತು ಸಂಯೋಜನೆ ವಿ ಕೆ ಕಡಬ, ಗಾಯನ ಧನ್ರಾಜ್. ಮುಂದಿನ ವಾರ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಭಾರತೀಯ ಬಾಹ್ಯಾಕಾಶ ರಂಗದ ಪಿತಾಮಹ ಖ್ಯಾತ ಬಾಹ್ಯಾಕಾಶ ವಿಜ್ಞಾನಿ ಡಾ ವಿಕ್ರಮ್ ಸಾರಾಭಾಯಿ ಅವರ ಜನ್ಮದಿನವೆಂದು ನಾಡಿನ ಹಲವು ವಿಜ್ಞಾನಕೂಟಗಳಲ್ಲಿ ಇಂದು ಅವರ ವ್ಯಕ್ತಿತ್ವ ಮತ್ತು ಕೃತಿತ್ವ ಚಿಂತನ ಗೋಷ್ಠಿಗಳು ನಡೆಯಲಿವೆ. ವಿಭಿನ್ನ ಸಂದರ್ಭಗಳು ಸಾಮಾನ್ಯ ಆಕಾಂಕ್ಷೆಗಳು ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಯುವ ದಿನಾಚರಣೆ. 1999ರಲ್ಲಿ ವಿಶ್ವಸಂಸ್ಥೆ ಗೊತ್ತುಪಡಿಸಿದ ಈ ದಿನದಂದು ಯುವಜನತೆ ವೈವಿಧ್ಯಮಯ ಸ್ಥಳೀಯ ಮತ್ತು ಪ್ರಾದೇಶಿಕ ಸವಾಲುಗಳನ್ನು ಎದುರಿಸುತ್ತಿದ್ದರೂ ಘನತೆ ಶಿಕ್ಷಣ ಮತ್ತು ಉದ್ಯೋಗ ಸಾರ್ವತ್ರಿಕ ಭರವಸೆಗಳಾಗಿವೆ ಎಂಬುದನ್ನು ಗುರುತಿಸುತ್ತದೆ. ಇಂದು ವಿಶ್ವ ಕ್ಯಾಲಿಗ್ರಫಿ ದಿನಾಚರಣೆ. ಅಕ್ಷರಗಳಿಗೆ ಜೀವ ತುಂಬಿ ಪ್ರತಿಯೊಂದು ಪದವನ್ನು ಕಲಾಕೃತಿಯಾಗಿಸುವ ಅದ್ಭುತ ಕಲೆಯೇ ಕ್ಯಾಲಿಗ್ರಫಿ. ಮಕ್ಕಳಿಗೆ ಸುಂದರ, ಶುದ್ಧ ಹಾಗೂ ದುಂಡನೆ ಅಕ್ಷರ ಬರೆಹದ ಶಿಬಿರಗಳು ಹಲವೆಡೆ ಆಯೋಜಿತವಾಗಿವೆ. ಇಂದು ವಿಶ್ವ ಆನೆಗಳ ದಿನಾಚರಣೆ. ರಾಜ್ಯದ 20 ಅರಣ್ಯ ವಿಭಾಗಗಳಲ್ಲಿ ಹಾಗೂ ಆನೆ ಧಾಮಗಳಲ್ಲಿ ಸಾರ್ವಜನಿಕರಿಗೆ ಆನೆಗಳ ಬಗ್ಗೆ ಜಾಗೃತಿ ಮೂಡಿಸಲು ವಿಶೇಷ ಕಾರ್ಯಕ್ರಮಗಳು ಜರುಗಲಿವೆ. ಇಂದು ಭೀಮನ ಅಮಾವಾಸ್ಯೆ ಹಾಗೂ ನಾಳೆ ಶ್ರಾವಣ ಮಾಸ ಆರಂಭದ ಅಂಗವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಅಲಂಕಾರ ಹಾಗೂ ಪೂಜಾ ಕಾರ್ಯಕ್ರಮಗಳು ಜರುಗುತ್ತಿವೆ. ದೊಡ್ಡಬಳ್ಳಾಪುರ ತಾಲೂಕು ಘಾಟಿ ಸುಬ್ರಹ್ಮಣ್ಯ ಹಾಗೂ ಸೋಮೇಶ್ವರ ದೇವಾಲಯ ಸೇರಿದಂತೆ ನಾಡಿನಾದ್ಯಂತ ದೇಗುಲಗಳಲ್ಲಿ ವಿಶೇಷ ಪೂಜೆ ಜರುಗಿದವು. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಹೊನ್ನೇಸರದ ಶ್ರಮಜೀವಿ ಆಶ್ರಮದಲ್ಲಿ ಇನ್ನೂ ಕೆಲವೇ ಕ್ಷಣಗಳಲ್ಲಿ ಕೆರೆ ಹಬ್ಬ ನಡೆಯಲಿದೆ. ಕವಿ ಕಾವ್ಯ ಟ್ರಸ್ಟ್ ಹಾಗೂ ವಿರೂಪಾಕ್ಷನ ಜಡ್ಡೂಕೆರೆ ಸಮಿತಿ ಆಶ್ರಯದಲ್ಲಿ ಪುನರುಜ್ಜೀವಿತಗೊಂಡ ಕೆರೆಗೆ ಹೆಗ್ಗೋಡು ನೀನಾಸಂನ ರಂಗಕಲಾವಿದೆ ವಿದ್ಯಾ ಅಕ್ಷರ ಬಾಗಿನ ಅರ್ಪಿಸಲಿದ್ದಾರೆ. ಚರಕ ಸಂಸ್ಥೆ ಕಾರ್ಯದರ್ಶಿ ಎನ್ ರಮೇಶ್ ಕೆರೆ ಹಬ್ಬದ ವಿಶೇಷತೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ನಮಸ್ಕಾರ, ನಾನು ರಮೇಶ್, ಚರಕದ ಕಾರ್ಯದರ್ಶಿ ಮಾತಾಡ್ತಾ ಇದ್ದೀನಿ. ನಾವು ಕಳೆದ 10 ವರ್ಷಗಳಿಂದ ಹೊನ್ನೇಸರದ ವಿರೂಪಾಕ್ಷನ ಕೆರೆ ಹೂಳೆತ್ತುವ ಕಾರ್ಯಕ್ರಮವನ್ನು ಮಾಡ್ಕೊಳ್ತಾ ಬಂದಿದ್ದೀವಿ. ಸ್ಥಳೀಕರ ದಾನಿಗಳ ಸಹಾಯದಿಂದ ಈ ಕೆಲಸ ತುಂಬಾ ಚೆನ್ನಾಗಿ ಆಗಿದೆ. ಕೋವಿಡ್ ಸಂದರ್ಭದಲ್ಲಿ ಕೂಡ ನಮ್ಮ ಸಂಘದ ಕಾರ್ಮಿಕರು ಈ ಕೆಲಸವನ್ನ ಸಾಕಷ್ಟು ಮಾಡಿದ್ದಾರೆ. ಇವತ್ತು ಈ ಕೆರೆ ಸಂಪೂರ್ಣ ತುಂಬಿದೆ. ಸ್ಥಳೀಕರ ಸಹಾಯದಿಂದ ಇವತ್ತು ಈ ಕೆರೆಗೆ ಬಾಗಿನ ಅರ್ಪಿಸುವ ಕಾರ್ಯಕ್ರಮ ಮಾಡ್ತಾ ಇದೀವಿ. ದಯವಿಟ್ಟು ಎಲ್ಲರೂ ಪಾಲ್ಗೊಳ್ಬೇಕಾಗಿ ಹೇಳ್ಕೊಳ್ತೇನೆ.
0: ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಉದ್ಯೋಗಿಗಳ ನೋಂದಣಿ ಅಭಿಯಾನದ ಅಂಗವಾಗಿ ವಿಶ್ವಾಸ್ 2026 ಯೋಜನೆ ಪ್ರಯೋಜನ ಪಡೆಯಲು ಪ್ರಾದೇಶಿಕ ಭವಿಷ್ಯ ನಿಧಿ ಆಯುಕ್ತ ಬಾಲಕೃಷ್ಣ ನಾಯಕ್ ಮನವಿ ಮಾಡಿದ್ದಾರೆ. ಅಭಿಯಾನ ಅಕ್ಟೋಬರ್ 31ರವರೆಗೆ ನಡೆಯಲಿದೆ. ಬೆಂಗಳೂರಿನ ಜೈನ್ ಪರಿಭಾವಿತ ವಿಶ್ವವಿದ್ಯಾಲಯದ ಡಿಸೈನ್, ಮೀಡಿಯಾ ಮತ್ತು ಸೃಜನಶೀಲ ಕಲೆಗಳ ವಿಭಾಗ ಸಿದ್ಧಪಡಿಸಿದ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಕುರಿತ 200 ಉದ್ದ ಹಾಗೂ 2 ಅಗಲದ ಅತಿದೊಡ್ಡ ಭಿತ್ತಿ ಫಲಕಕ್ಕೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಮತ್ತು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಮಾನ್ಯತೆ ದೊರೆತಿದೆ. ನಿಕ್ಷಯ ಮಿತ್ರ ಯೋಜನೆಯ ಮೂಲಕ ಕ್ಷಯಬಾಧಿತ ಆರೋಗ್ಯಾಕಾಂಕ್ಷಿಗಳಿಗೆ ಪೌಷ್ಟಿಕಾಂಶಯುಕ್ತ ಆಹಾರ ಒದಗಿಸಿ ಕ್ಷಯಮುಕ್ತ ಭಾರತ ಹಾಗೂ ಕ್ಷಯ ರೋಗವನ್ನು ದೂರ ಮಾಡೋಣ, ಕ್ಷಯ ರೋಗಿಯನ್ನಲ್ಲ ಎಂದು ಜನಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಕರ್ನಾಟಕ ಹಾಗೂ ಕೇರಳದ ಸಂಸದರೊಂದಿಗೆ ಕ್ಷಯರೋಗ ನಿರ್ಮೂಲನೆ ಕುರಿತು ಕೇಂದ್ರ ಆರೋಗ್ಯ ಖಾತೆ ಸಚಿವ ಜೆಪಿ ನಡ್ಡಾ ಅವರ ನೇತೃತ್ವದಲ್ಲಿ ಹೊಸದಿಲ್ಲಿಯಲ್ಲಿ ಸಮಾಲೋಚನಾ ಸಭೆ ನಡೆಯಿತು. ಜನವರಿಯಿಂದ ಜುಲೈ 2026 ಅವಧಿಯಲ್ಲಿ ಧಾರವಾಡ ಜಿಲ್ಲೆಯಲ್ಲಿ 124% ಗುರಿ ಸಾಧಿಸಲಾಗಿದ್ದು 43,840 ಜನರನ್ನು ತಪಾಸಿಸಲಾಗಿದೆ. 72 ಗ್ರಾಮಗಳನ್ನು ಕ್ಷಯಮುಕ್ತ ಎಂದು ಘೋಷಿಸಲಾಗಿದೆ ಎಂದಿದ್ದಾರೆ. ಕೊಪ್ಪಳ ಜಿಲ್ಲೆ ಹೊಸಪೇಟೆ ತಾಲೂಕು ಮುನಿರಾಬಾದಿನ ತುಂಗಭದ್ರಾ ಜಲಾಶಯದಲ್ಲಿ ಸದ್ಯ 82 ಟಿಎಂಸಿ ಅಡಿ ನೀರು ಶೇಖರಣೆಯಾಗಿದ್ದು ಲಭ್ಯತೆ ಮತ್ತು ಅಗತ್ಯಕ್ಕೆ ಅನುಗುಣವಾಗಿ ಕಾಲುವೆಗಳಿಗೆ 90 ದಿನಗಳವರೆಗೆ ಮಾತ್ರ ನೀರು ಹರಿಸಲು ನೀರಾವರಿ ಸಲಹಾ ಸಮಿತಿ ಸಭೆ ನಿರ್ಧರಿಸಿದೆ. ರಾಜ್ಯ ವಿಧಾನಮಂಡಲ ಅಧಿವೇಶನ ನಾಳೆಯಿಂದ ಆರಂಭವಾಗಲಿದ್ದು ಬರ ಘೋಷಣೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಬೀದರ್ ಜಿಲ್ಲೆಯ ವಿವಿಧ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಸಚಿವರು ಸಭೆ ನಡೆಸಿದರು. ಅಗ್ರಶ್ರೇಯಾಂಕಿತ ಬ್ಯಾಡ್ಮಿಂಟನ್ ಪಟು ಸುಬುಧ್ ಸೇತಿ ಸೇರಿದಂತೆ 18 ಆಟಗಾರರು ಧಾರವಾಡದ ಆರ್ಎನ್ ಶೆಟ್ಟಿ ಕ್ರೀಡಾಂಗಣದ ಒಳಾಂಗಣ ಕ್ರೀಡಾಂಗಣದಲ್ಲಿ ಕರ್ನಾಟಕ ಬ್ಯಾಡ್ಮಿಂಟನ್ ಸಂಸ್ಥೆ ಆಯೋಜಿಸಿರುವ ರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಮಂಗಳವಾರ ನಡೆದ ಪಂದ್ಯದಲ್ಲಿ ಯೋನೆಕ್ಸ್ ಸನ್ರೈಸ್ ಸೀನಿಯರ್ ಪುರುಷರ ಸಿಂಗಲ್ಸ್ ಕ್ವಾಲಿಫೈಯರ್ಸ್ ನಾಲ್ಕನೇ ಸುತ್ತಿಗೆ ಮುನ್ನಡೆ ಸಾಧಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.

ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇತ್ತೆ ತುಳು ಕಾರ್ಯಕ್ರಮ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ಧರ್ಮಸ್ಥಳ ಮುಲ್ಪದ ಜೋಕ್ಲು ನಡಪಾದ ಕೊರಪುನ ಕಾರ್ಯಕ್ರಮ.

ನೇಡಿ ನಿನ್ನದ ಮಾತ ಶ್ರೋತ್ರಲೆಗ್ ಉಡಲ್ ದಿಂಜಿನ ಸೊಲ್ಮೆಲು ಯಾನ ಅಮಿತ್ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಂಗ್ಲ ಮಾಧ್ಯಮ ಶಾಲೆದ ಜೋಕುಲೆರ್ದು ತುಳು ಬದುಕದ ನೆನಪು ಮಲ್ಪನ ಮಲ್ಲಲೇಸು ಆಟಿ ತಿಂಗಳು ಪಂಡ ಬಾರಿ ಬರ್ಸದ ಕಾಲ ಕಾಟು ಪೂಕ್ಕಲು ಬರಗಾಲದ ಕಾಲ ಬರ್ಸದ ಕಾಲ ಆಯ್ನೇರ್ ದಾವರ ಕೆರೆಂಗ್ ತೇವು ತಜಂಕ್ ತಿಮರೆ ಅಂಬಟೆ ನರೆ ಕಾಡ್ಕೇನೆ ನೋಕೊಟೆಕಾಯಿ ಒಂದು ಮಾತು ತಿಂದದ್ದು ಬದುಕೊಂದಿತ್ತಿನ ಕಾಲ ಆನಿದವು. ಇನಿತ್ತ ದಿನಟ್ಟು ಆಟಿ ಪಂಪು ನಾವು ವೈಭವದ ಆಚರಣೆ ಆದ ಮಲ್ಲ ಪರ್ಬ ಆದ ಪೋತುಲಿಕ ತೋಜೊಂದುಂಡು. ಆಟಿ ಡೊಂಜಿ ದಿನ ಆಟಿದ ವನಸ್ಸು ಆಟಿದ ತಮ್ಮಣ ಇಂಚ ನಾನಾ ಪುದಡು ಆಚರಣೆ ಆವೊಂದುಂಡು. ನಮ್ಮ ಈ ಆಟಿ ಲೇಸಿನ ಶುರುಮಲ್ಪು ನೇರ್ದುಂಬು ದೇವರನ್ನು ಸುಗಿತೊಂದು ಸುರುಮಲ್ಪುಗ ಇತ್ತ.

0: ಬೆರ್ಮೇರೆ
1: ಇಂಚ ಆಟಿ ಕಳೆಂಜಿ ಇಲ್ಲ ಇಲ್ಲಗ ಪೋವಂದು ಅಲ್ಪದ ಅನಿಷ್ಟನು ಪೂರಪ್ಪ ತಂದು ಪಿದೈ ಊರುಗು ಕಡಪಾವೆ ಪನ್ಪಿನ ನಂಬಿಕೆ. ಇನಿ ಆಟಿ ಕಳೆಂಜಿ ಬಜಿ ನೆನಪು ಮಾತ್ರ. ಆಟಿ ತಿಂಗೊಳ್ಡು ಪರ್ಬ ಪರ್ವ ಜಾತ್ರೆಲು ಆಪುಜಿ ಇನ್ನಿತ್ತ ದಿನ ಏ ಪೋಲೋ ಪರ್ಬನಿ ಅಂಚನೆ ಪದ ಪನೊಂದು ಬರ್ಪೇರೆ ನಮ್ಮ ಶಾಲೆದ ಜೋಕುಲು.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಕೆಳಗರೆ ನೀವು ಕೇಳ್ತಾ ಇರೋದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ ಕನ್ನಡ ಚಿತ್ರಗೀತೆಗಳು, ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆಗಳು. ಮೊದಲ ಗೀತೆ SP ಬಾಲಸುಬ್ರಹ್ಮಣ್ಯಂ ಮತ್ತು KS ಚಿತ್ರ ಅವರ ಧ್ವನಿಯಲ್ಲಿ, ಸಾಹಿತ್ಯ K. ಕಲ್ಯಾಣ್.

ಕೇಳುಗರೆ, ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇನ್ನು ಮುಂದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಕೆ ಎಸ್ ಚಿತ್ರ ಹಾಡಿರುವ ಗೀತೆ.

ಕೇಳುಗರೆ, ಇದುವರೆಗೆ ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆಗಳನ್ನು ಕೇಳಿದಿರಿ. ಈ ಗೀತೆಗಳಿಗೆ ಸಾಹಿತ್ಯ ಮತ್ತು ಸಂಗೀತ ಕೆ ಕಲ್ಯಾಣ ಅವರದು. ಇಲ್ಲಿಗೆ ಚಿತ್ರಗೀತೆಗಳ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು: ಆಡಳಿತ ಆರೋಗ್ಯ ರಕ್ಷಣೆಯಲ್ಲಿ ಕೃತಕ ಬುದ್ಧಿಮತ್ತೆಯ ಬಳಕೆ ಕುರಿತಂತೆ ಆಂಥ್ರೋಪಿಕ್ ಸಂಸ್ಥೆಯ ನಿಯೋಗದೊಂದಿಗೆ ಮುಖ್ಯಮಂತ್ರಿ ಚರ್ಚೆ. ಬೆಂಗಳೂರು ಗ್ರಾಮಾಂತರ, ಚಾಮರಾಜನಗರ, ಧಾರವಾಡ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಸಚಿವರಿಂದ ಬರ ಪರಿಶೀಲನೆ. ಆಂತರಿಕ ಬಂಡಾಯದಿಂದ ನೂತನ ಸಚಿವರಿಗೆ ಖಾತೆ ಹಂಚಿಕೆ ವಿಳಂಬ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ವ್ಯಂಗ್ಯ. ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣ, ಪ್ರಮುಖ ಆರೋಪಿಯನ್ನು ಕೇರಳದ ಕೊಚ್ಚಿಯಲ್ಲಿ ಬಂಧಿಸಿದ ಎನ್ಐಎ. ಹಾಗೂ ಕರಾವಳಿ ಜಿಲ್ಲೆಗಳಲ್ಲಿ ಮುಂದಿನ ಎರಡು ದಿನಗಳ ಕಾಲ ವ್ಯಾಪಕ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಆಡಳಿತ, ಉನ್ನತ ಶಿಕ್ಷಣ, ಆರೋಗ್ಯ ರಕ್ಷಣೆ, ಸಂಶೋಧನೆ ಹಾಗೂ ರಾಜ್ಯದ ನವೋದ್ಯಮ ಪರಿಸರ ವ್ಯವಸ್ಥೆಯಲ್ಲಿ ಕೃತಕ ಬುದ್ಧಿಮತ್ತೆಯ ಬಳಕೆ ಹೆಚ್ಚಿಸಲು ಸುದೀರ್ಘ ಸಹಭಾಗಿತ್ವ ಸಾಧಿಸುವ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಆಂಥ್ರೋಪಿಕ್ ಸಂಸ್ಥೆಯ ನಿಯೋಗದೊಂದಿಗೆ ಚರ್ಚೆ ನಡೆಸಿದರು. ಡೇಟಾ ಗೌಪ್ಯತೆ ಮತ್ತು ಡೇಟಾ ಸಾರ್ವಭೌಮತ್ವವನ್ನು ಖಚಿತಪಡಿಸಿಕೊಳ್ಳುವ ಮೂಲಕ ಸರ್ಕಾರ ಹಾಗೂ ಉದ್ಯಮಗಳಿಗಾಗಿ ಅನ್ವಯಿಕ ಕೃತಕ ಬುದ್ಧಿಮತ್ತೆ ಪರಿಹಾರಗಳ ಪ್ರಯೋಜನಕಾರಿ ಅಳವಡಿಕೆಯ ಕುರಿತು ಸಭೆಯಲ್ಲಿ ಪ್ರಮುಖವಾಗಿ ಚರ್ಚಿಸಲಾಯಿತು. ದೇಶದಲ್ಲೇ ಅತಿದೊಡ್ಡ ಎಐ ಪ್ರಮಾಣೀಕೃತ ಪ್ರತಿಭಾವಂತರನ್ನು ರೂಪಿಸಲು ರಾಜ್ಯದ ನಿಪುಣ ಕಾರ್ಯಕ್ರಮದಡಿ ಕ್ಲೌಡ್ ಸರ್ಟಿಫಿಕೇಶನ್ ಸೇರಿದಂತೆ ಎಐ ಸಂಬಂಧಿತ ಸರ್ಟಿಫಿಕೇಶನ್ ಕೋರ್ಸ್ಗಳನ್ನು ಪರಿಚಯಿಸುವ ಬಗ್ಗೆ ಸಮಾಲೋಚನೆಗಳನ್ನು ನಡೆಸಲಾಯಿತು. ಇದೇ ವೇಳೆ ರಾಜ್ಯದ ನವೋದ್ಯಮ ಪರಿಸರ ವ್ಯವಸ್ಥೆಗೆ ಬೆಂಬಲ ನೀಡಲು ವಿಶೇಷವಾಗಿ ಡೀಪ್ ಟೆಕ್ ಕ್ಷೇತ್ರದಲ್ಲಿರುವ ರಾಜ್ಯದ 20,000 ಹೆಚ್ಚು ನವೋದ್ಯಮಗಳಿಗೆ ಆಂಥ್ರೋಪಿಕ್ನಿಂದ ಬೆಂಬಲ ವಿಸ್ತರಿಸುವ ಬಗ್ಗೆ ಪರಿಶೀಲನೆ ನಡೆಸಲಾಯಿತು. ಈ ವೇಳೆ ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಉಪಸ್ಥಿತರಿದ್ದರು. ರಾಜ್ಯದ ಹಲವೆಡೆ ಬರ ಪರಿಸ್ಥಿತಿ ಎದುರಾಗಿದ್ದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆಯ ಮೇರೆಗೆ ಸಚಿವರು ತಾವು ನಿಯೋಜಿಸಿದ ಜಿಲ್ಲೆಗಳಿಗೆ ತೆರಳಿ ಬರ ಅಧ್ಯಯನ ನಡೆಸುತ್ತಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಕಸಬಾ ಹೋಬಳಿಯ ಕಂಟನಕುಂಟೆ ಕೋಳೂರು ಗ್ರಾಮಗಳ ರೈತರ ಜಮೀನುಗಳಿಗೆ ಭೇಟಿ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ರಾಗಿ, ಜೋಳ ಬೆಳೆ ಸೇರಿದಂತೆ ವಿವಿಧ ಬೆಳೆಗಳನ್ನು ವೀಕ್ಷಿಸಿ ರೈತರಿಂದ ಅಧಿಕಾರಿಗಳಿಗೆ ಮಾಹಿತಿ ಪಡೆದರು. ಬಳಿಕ ಮಾತನಾಡಿದ ಅವರು, ಇದೇ 31ರೊಳಗೆ ಪರಿಸ್ಥಿತಿ ಅವಲೋಕಿಸಿ ಬರ ಪರಿಹಾರದ ಕುರಿತಂತೆ ಕೇಂದ್ರಕ್ಕೆ ಮನವಿ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ರೈತರಿಗೆ ರಾಗಿ ಖರೀದಿ ಹಣವನ್ನು ಶೀಘ್ರದಲ್ಲಿಯೇ ಬಿಡುಗಡೆ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಚಾಮರಾಜನಗರದ ಗುಂಡ್ಲುಪೇಟೆ ತಾಲೂಕಿನ ಸಚಿವ ಸಿ ಪುಟ್ಟರಂಗಶೆಟ್ಟಿ ಬರ ಅಧ್ಯಯನ ಪ್ರವಾಸ ಕೈಗೊಂಡಿದ್ದಾರೆ. ಹರವೇ, ಮಲೆಯೂರು ಹಾಗೂ ಗುಂಡ್ಲುಪೇಟೆ ತಾಲೂಕಿನ ಸಿಗೇವಾಡಿ, ಬಲಚವಾಡಿ, ರಂಗನಾಥಪುರ ಗ್ರಾಮಗಳಲ್ಲಿ ಶಾಸಕ ಗಣೇಶ್ ಪ್ರಸಾದ್, ಕಾಡ ಅಧ್ಯಕ್ಷ ಮರಿಸ್ವಾಮಿ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಬೆಳೆ ವೀಕ್ಷಣೆ ನಡೆಸಿದರು. ನೀರಿನ ಕೊರತೆ ಪರಿಣಾಮ ಒಣಗಿರುವ ಹತ್ತಿ, ಜೋಳ, ಬಾಳೆ ಫಸಲನ್ನು ವೀಕ್ಷಿಸಿದರು. ಮಳೆ ಕೊರತೆ ಹಿನ್ನೆಲೆ ಫಸಲು ಒಣಗಿದ್ದು ಕೊಳವೆ ಬಾವಿಗಳು ಬತ್ತಿ ಹೋಗಿವೆ, ಸೂಕ್ತ ಪರಿಹಾರ ಕೊಡಿಸಿ ಎಂದು ರೈತರು ಸಚಿವರಲ್ಲಿ ಮನವಿ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ಸಚಿವರು, ಚಾಮರಾಜನಗರ ಜಿಲ್ಲೆಯಲ್ಲಿ ಬರಪೀಡಿತ ಎಂದು ಘೋಷಿಸಲು ಮುಖ್ಯಮಂತ್ರಿಗೆ ಮನವಿ ಮಾಡುವುದಾಗಿ ತಿಳಿಸಿದ್ದಾರೆ. ಮುಖ್ಯಮಂತ್ರಿಗಳ ಸೂಚನೆಯಂತೆ ಧಾರವಾಡ ಜಿಲ್ಲೆಯಲ್ಲಿಂದು ಸಚಿವ ಸಂತೋಷ್ ಲಾಡ್ ಬರ ಪರಿಶೀಲನೆ ನಡೆಸಿದರು. ಈ ವೇಳೆ ಮಾತನಾಡಿದ ಅವರು, ಜಿಲ್ಲೆಯ ರೈತರು ಈ ಬಾರಿ ತೀವ್ರ ಸಂಕಷ್ಟ ಎದುರಿಸುತ್ತಿದ್ದು ಸುಮಾರು 2.90 ಲಕ್ಷ ಹೆಕ್ಟೇರ್ ಕೃಷಿ ಯೋಗ್ಯ ಭೂಮಿಯಲ್ಲಿ ಶೇಕಡ 96% ಹೆಚ್ಚು ಪ್ರದೇಶದಲ್ಲಿ ಬಿತ್ತನೆ ನಡೆದಿದೆ. ಆದರೆ ಸೋಯಾಬೀನ್, ಹತ್ತಿ, ಕಡಲೆಕಾಯಿ, ಕಬ್ಬು, ಈರುಳ್ಳಿ ಸೇರಿದಂತೆ ವಿವಿಧ ತೋಟಗಾರಿಕಾ ಬೆಳೆಗಳು ಬರದಿಂದ ಸಂಕಷ್ಟಕ್ಕೆ ಸಿಲುಕಿವೆ ಎಂದು ತಿಳಿಸಿದ್ದಾರೆ. ರೈತರ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಬೆಳೆ ವಿಮೆ ಸೇರಿದಂತೆ ಸರ್ಕಾರದಿಂದ ಹಾಗೂ ವಿಮಾ ಸಂಸ್ಥೆಗಳ ಮೂಲಕ ದೊರೆಯಬಹುದಾದ ಎಲ್ಲಾ ಸೌಲಭ್ಯಗಳನ್ನು ರೈತರಿಗೆ ತಲುಪಿಸುವ ಪ್ರಯತ್ನ ಮಾಡಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಮಳೆಯ ಪ್ರಮಾಣ ಮಾತ್ರವಲ್ಲದೆ ಬೆಳೆ ಬೆಳವಣಿಗೆಗೆ ಅಗತ್ಯವಾದ ಸಮಯದಲ್ಲಿ ಮಳೆ ಸುರಿದಿದೆಯೇ ಎಂಬ ಅಂಶವೂ ಪ್ರಮುಖವಾಗಿದೆ. ಈ ವಿಚಾರವನ್ನು ರಾಜ್ಯ ಸರ್ಕಾರದ ಮೂಲಕ ಕೇಂದ್ರ ಸರ್ಕಾರದ ಗಮನಕ್ಕೂ ತರಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೂತನ ಸಚಿವರಿಗೆ ಖಾತೆ ಹಂಚಿಕೆಯಲ್ಲಿ ವಿಳಂಬ ಮಾಡಿರುವುದನ್ನು ಬಿಜೆಪಿ ಖಂಡಿಸಿದೆ. ನೂತನ ಸಚಿವರ ಪ್ರಮಾಣವಚನ ಸ್ವೀಕಾರ ಸಮಾರಂಭ ನಡೆದು 3 ದಿನಗಳು ಕಳೆದಿವೆ. ಆದರೆ ಸರ್ಕಾರ ಇನ್ನೂ ಅವರಿಗೆ ಖಾತೆಗಳನ್ನು ನಿಯೋಜಿಸಿಲ್ಲ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ರಾಜ್ಯದ ಆಡಳಿತವು ನವದೆಹಲಿಯಲ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಿಯಂತ್ರಣದಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಆರೋಪಿಸಿದ್ದಾರೆ. ಇದೇ ವೇಳೆ ಡಿಕೆ ಶಿವಕುಮಾರ್ ರಬ್ಬರ್ ಸ್ಟ್ಯಾಂಪ್ ಮುಖ್ಯಮಂತ್ರಿ ಎಂದು ವ್ಯಂಗ್ಯವಾಡಿದ್ದಾರೆ. ರಾಜ್ಯದಲ್ಲಿ ಪರಿಣಾಮಕಾರಿ ಆಡಳಿತವನ್ನು ಒದಗಿಸಲು ಕಾಂಗ್ರೆಸ್ ವಿಫಲವಾಗಿದೆ. ಸಂಪುಟ ವಿಸ್ತರಣೆಯ ಬಳಿಕ ಪಕ್ಷವು ಆಂತರಿಕ ಬಂಡಾಯ ಎದುರಿಸುತ್ತಿದೆ ಎಂದು ದೂರಿದ್ದಾರೆ. ಕೂಡಲೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಪುಟಕ್ಕೆ ಮಹಿಳಾ ಸಚಿವರನ್ನು ನೇಮಿಸುವಂತೆ ಆಗ್ರಹಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿದ್ದ ಪ್ರಮುಖ ಆರೋಪಿ ಉಮರ್ ಫಾರೂಕ್ ಎಂಆರ್ನನ್ನು ಎನ್ಐಎ ಕೇರಳದ ಕೊಚ್ಚಿಯಲ್ಲಿ ಬಂಧಿಸಿದೆ. ಈ ಮೂಲಕ ಬಂಧಿತರ ಸಂಖ್ಯೆ 25ಕ್ಕೆ ಏರಿದೆ. ಪ್ರಕರಣದಲ್ಲಿ ತಲೆಮರೆಸಿಕೊಂಡಿದ್ದ ಉಮರ್ ಫಾರೂಕ್ ವಿರುದ್ಧ ರೆಡ್ ಕಾರ್ನರ್ ನೋಟಿಸ್ ಜಾಮೀನುರಹಿತ ವಾರೆಂಟ್ ಜಾರಿಯಾಗಿತ್ತು. ಆತನ ಸುಳಿವು ಕೊಟ್ಟವರಿಗೆ 4 ಲಕ್ಷ ಬಹುಮಾನವನ್ನು ಘೋಷಿಸಲಾಗಿತ್ತು. ಈ ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳು ತಲೆಮರೆಸಿಕೊಂಡಿದ್ದು ಪತ್ತೆ ಹಚ್ಚಲು ಎನ್ಐಎ ತನಿಖೆ ಮುಂದುವರೆಸಿದೆ. ಅಭಿಮಾನಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಸಂಕಷ್ಟ ಎದುರಾಗಿದೆ. ಆರೋಪಿಯಾಗಿದ್ದ ಪ್ರದೋಷ್ ಸತ್ಯ ಬಹಿರಂಗಪಡಿಸಲು ಮುಂದಾಗಿದ್ದು ಮಾಫಿ ಸಾಕ್ಷಿಯಾಗುವುದಾಗಿ ಕೋರಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ತಮ್ಮ ವಕೀಲರ ಮೂಲಕ ಇದು 59ನೇ ಸಿಸಿಎಚ್ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದು ಪ್ರಕರಣಕ್ಕೆ ಸಂಬಂಧಿಸಿದ ಎಲ್ಲಾ ಸಂಗತಿಗಳನ್ನು ಬಹಿರಂಗಪಡಿಸಲು ತಾನು ಸಿದ್ಧವಿರುವುದಾಗಿ ತಿಳಿಸಿದ್ದಾರೆ. ಮಾಫಿ ಸಾಕ್ಷಿಯಾಗಿ ಬದಲಾಗುವುದಕ್ಕೆ ನ್ಯಾಯಾಲಯದಲ್ಲಿ ಪ್ರದೋಷ್ ಕ್ಷಮೆ ಕೋರಿದ್ದಾರೆ. ಅರ್ಜಿಯನ್ನು ಗಮನಿಸಿದ 59ನೇ ಸಿಸಿಎಚ್ ನ್ಯಾಯಾಲಯವು ತನ್ನ ನಿಲುವನ್ನು ಸ್ಪಷ್ಟಪಡಿಸುವಂತೆ ಪ್ರಾಸಿಕ್ಯೂಷನ್ಗೆ ಸೂಚಿಸಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗುತ್ತಿರುವುದರಿಂದ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರ ಅಣೆಕಟ್ಟೆ ನೀರಿನ ಮಟ್ಟ 105.87 ಅಡಿಗೆ ತಲುಪಿದೆ. ಅಣೆಕಟ್ಟೆಯಿಂದ ಮಂಡ್ಯ ಜಿಲ್ಲೆಯ ನಾಲೆಗಳಿಗೆ ನೀರು ಮಾಡುವಂತೆ ರೈತರು ಒತ್ತಾಯಿಸುತ್ತಿದ್ದಾರೆ. ನೀರಿನ ಮಟ್ಟ 85 ಅಡಿ ಇದ್ದಾಗ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಮೇರೆಗೆ ಬೆಳೆ ಬೆಳೆದಿರಲಿಲ್ಲ. ಇದೀಗ ನೀರು ಸಮೃದ್ಧವಾಗಿದ್ದು ನೀರು ಬಿಡುಗಡೆ ಮಾಡುವಂತೆ ರೈತರು ಆಗ್ರಹಿಸಿದ್ದಾರೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಶಾಸಕ ಕೆಎಂ ನಾರಾಯಣಸ್ವಾಮಿ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಬಂಗಾರಪೇಟೆಯಲ್ಲಿ ಬೆಂಬಲಿಗರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಾರಾಯಣಸ್ವಾಮಿ ಅವರಿಗೆ ಸಚಿವ ಸ್ಥಾನ ತಪ್ಪಿದ್ದನ್ನು ಖಂಡಿಸಿ ಬಂಗಾರಪೇಟೆ ಬಂದ್ಗೆ ಕರೆ ನೀಡಲಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತರು ರಸ್ತೆ ಮಧ್ಯೆ ಟೈರ್ಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಗರದಲ್ಲಿ ರಸ್ತೆ ತಡೆ ಹಾಗೂ ಪ್ರತಿಭಟನೆಯಿಂದಾಗಿ ವಾಹನ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆಯಾಗಿದ್ದು ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಹಲವು ಕಡೆ ಮಳೆಯಾಗಿದೆ. ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ 9 ಸೆಂಟಿಮೀಟರ್ ಮಳೆಯಾಗಿದೆ. ಆಗುಂಬೆ ಹಾಗೂ ಶಿವಮೊಗ್ಗ ಜಿಲ್ಲೆಯಲ್ಲಿ 4, ಬೆಳಗಾವಿ ಜಿಲ್ಲೆ ಲೋಂಡಾದಲ್ಲಿ 3 ಸೆಂಟಿಮೀಟರ್ ಮಳೆಯಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ ಇದೇ 8ರವರೆಗೆ ವ್ಯಾಪಕವಾಗಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ನಿರ್ದೇಶಕ ಡಾಕ್ಟರ್ ಸಿಎಸ್ ಪಾಟೀಲ್ ತಿಳಿಸಿದ್ದಾರೆ. ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಮುಂದಿನ 3 ದಿನಗಳ ಕಾಲ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ.
4: ಇಂದು ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗಿದ್ದರೆ ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಹಲವು ಕಡೆ ಮಳೆಯಾಗಿದೆ. ಪ್ರಮುಖವಾಗಿ ಬೆಳ್ತಂಗಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 9 ಸೆಂಟಿಮೀಟರ್, ಕೋಲೂರು ಉಡುಪಿ ಜಿಲ್ಲೆಯಲ್ಲಿ 6 ಸೆಂಟಿಮೀಟರ್, ಆಗುಂಬೆ ಶಿವಮೊಗ್ಗ ಜಿಲ್ಲೆಯಲ್ಲಿ 4 ಸೆಂಟಿಮೀಟರ್, ಲೋಂಡಾ ಬೆಳಗಾವಿ ಜಿಲ್ಲೆಯಲ್ಲಿ 3 ಸೆಂಟಿಮೀಟರ್ ಮಳೆಯಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಆಗಸ್ಟ್ 6ರಿಂದ ಆಗಸ್ಟ್ 8ರವರೆಗೆ ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದ್ದು ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳ ಕೆಲವು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಈ ಜಿಲ್ಲೆಗಳಿಗೆ ಆಗಸ್ಟ್ 6, 7 ಹಾಗೂ 8ರಂದು ಯೆಲ್ಲೋ ಅಲರ್ಟ್ ಅನ್ನು ಕೊಡಲಾಗಿದೆ.
0: ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಡಳಿತ ಆರೋಗ್ಯ ರಕ್ಷಣೆಯಲ್ಲಿ ಕೃತಕ ಬುದ್ಧಿಮತ್ತೆಯ ಬಳಕೆ ಕುರಿತಂತೆ ಆಂಥ್ರೋಪಿಕ್ ಸಂಸ್ಥೆಯ ನಿಯೋಗದೊಂದಿಗೆ ಮುಖ್ಯಮಂತ್ರಿ ಚರ್ಚೆ. ಬೆಂಗಳೂರು ಗ್ರಾಮಾಂತರ, ಚಾಮರಾಜನಗರ, ಧಾರವಾಡ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಸಚಿವರಿಂದ ಬರ ಪರಿಶೀಲನೆ. ಆಂತರಿಕ ಬಂಡಾಯದಿಂದ ನೂತನ ಸಚಿವರಿಗೆ ಖಾತೆ ಹಂಚಿಕೆ ವಿಳಂಬ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ವ್ಯಂಗ್ಯ. ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣ, ಪ್ರಮುಖ ಆರೋಪಿಯನ್ನು ಕೇರಳದ ಕೊಚ್ಚಿಯಲ್ಲಿ ಬಂಧಿಸಿದ ಎನ್ಐಎ. ಹಾಗೂ ಕರಾವಳಿ ಜಿಲ್ಲೆಗಳಲ್ಲಿ ಮುಂದಿನ 2 ದಿನಗಳ ಕಾಲ ವ್ಯಾಪಕ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು.
2: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
5: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತೀರಾ? ಏನ್ ಸ್ಪೆಷಲ್?
6: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತ ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡ್ಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
5: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು ಹಸಿರಿದ್ರೆ ಉಸಿರು ಅನ್ನೋದು ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದು ಗಿಡ ನೆಡ್ತೀನಿ.
7: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

ಸಿಂಪಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟ

ಮುಕ್ತ ಊರು, ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.

ಎಚ್ಐವಿ ಏಡ್ಸ್ ಸೋಂಕಿನ ವ್ಯಕ್ತಿಯ ಮನೆಯವರು ಉದಾರವಾಗಿ ನಡೆದುಕೊಂಡಾಗ ಮಾತ್ರ ಸೋಂಕು ಹರಡುವಿಕೆ ತಡೆಗಟ್ಟುವಲ್ಲಿ ಸೋಂಕಿರುವ ವ್ಯಕ್ತಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ.

0: ರೇಡಿಯೋ ನಿನಾದ 90.4 FM.
1: ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
2: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
1: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
2: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
1: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
2: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
1: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
2: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
3: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
4: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
5: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
0: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.

0: ಹಸನಾಗುವುದು.
1: ನೆನಪಿರಲಿ, ರಸ್ತೆ ಬದಿ, ಚರಂಡಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಕಸವನ್ನು ಎಸೆಯಬೇಡಿ. ಪ್ಲಾಸ್ಟಿಕ್ ಹಾಗೂ ಇತರ ತ್ಯಾಜ್ಯಗಳಿಗೆ ಎಲ್ಲೆಂದರಲ್ಲಿ ಬೆಂಕಿ ಹಚ್ಚಬೇಡಿ. ನಮ್ಮ ಗ್ರಾಮವನ್ನು ಆದರ್ಶ ಮತ್ತು ಸ್ವಚ್ಛ ಗ್ರಾಮವನ್ನಾಗಿ ಮಾಡೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.

ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ. ಕೇಳುತ್ತಾ ಇರಿ ರೇಡಿಯೋ ನೀನಾದ 90.4 FM. ಇದು ಜನಮನದ ನಾದ ತರಂಗ.

0: ನೆನಪಿರಲಿ, ರಸ್ತೆ ಬದಿ, ಚರಂಡಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಕಸವನ್ನು ಎಸೆಯಬೇಡಿ. ಪ್ಲಾಸ್ಟಿಕ್ ಹಾಗೂ ಇತರ ತ್ಯಾಜ್ಯಗಳಿಗೆ ಎಲ್ಲೆಂದರಲ್ಲಿ ಬೆಂಕಿ ಹಚ್ಚಬೇಡಿ. ನಮ್ಮ ಗ್ರಾಮವನ್ನು ಆದರ್ಶ ಮತ್ತು ಸ್ವಚ್ಛ ಗ್ರಾಮವನ್ನಾಗಿ ಮಾಡೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಬನ್ನಿ ಕೈ ಜೋಡಿಸೋಣ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ.
2: ಅಣ್ಣ ಎಂಕೋ ಜಿಚ್ಚಾ ಇರೇಗ
3: ಎಂಕದಾಲ ಬರ್ಚಿ ಶೇಖರ
2: ದಾನೆ
3: ದಾದನ ಶೇಖರ ಈ ಕೃಷಿಲ ಬರ್ಚಿ ದಾಲ ಬರ್ಚಿ ದುಲ್ಲ
2: ಇರೇಗ ದಾದಾಂಗಿ ವೆಂಕಪ್ಪಣ್ಣ
3: ಎಂಚಿ ನಾಂದು ಪನ್ಪುನ ಮಾರ ವಾವಾ ನಮುನದ ಕೃಷಿ ಮಂತನಲ್ಲ ಬುಲೆದಾಲ ತೋಚಿ ಪೂರೆಟ್ಲ ನಷ್ಟನ್ನು ತೂದು ತೂದು ಸಾಕಾಂಡು ಲಾಭ ತೂವರೆಗೆ ತಿಕ್ಕುಚಿ
2: ಸುರು ಸುರುಕು ಕೃಷಿ ಇಟ್ಟು ಇರ್ಲೆಕ್ಕ ನೀ ಎನ್ನಲಾನೆ ಬರ
3: ಇವರ ಮಣಿಪ್ಪಂದೆ ಕುಲ್ಲುವನ ನಿನಂತೂ ನಾ ಕಂಚದಾಲ ತೋಚಿಂಕ್ ಪೂರೆಟ್ಲ ಬುಲೆ ಎಡ್ಡು
2: ಏ ಇತ್ತೆ ಉಂಡು ಈರ್ ಈರ್ನ ಜಾಗದ ಮಣ್ಣನ್ನು ಪರೀಕ್ಷೆ ಮಾಡ್ದಾರ
3: ಇವರ ಮಣಿಪ್ಪಂದೆ ಕುಲ್ಲು ಮಣ್ಣು ನೇರ ಪರೀಕ್ಷೆ ಅನ್ಬೇರೆ
2: ಅಂದ ವೆಂಕಪ್ಪಣ್ಣ ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು ಅಕಲ್ ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂದ್ಪೇರು
3: ಶೇಖರ ಓಲ್ ಮಲ್ಪೇರಿಯ
2: ಅವು ನಮ್ಮ ಉಜಿರೆಡೆ ಉಂಡಿ
4: ಅಂದ್ ನಿಟ್ಟಿನ ಜಾಗದ ಮಣ್ಣ ಪರೀಕ್ಷೆ ಮಲ್ಪಡುಂದುಲ್ಲರ ಅಂಚಾಂಡ ನಿಟ್ಟಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ SDM ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣ ಪರೀಕ್ಷಾ ಕೇಂದ್ರ ಗೊಬಲೆ ಫೋನ್ ನಂಬರ್ 97 3 4 0 8 0 8 ಫೋನ್ ನಂಬರ್ ಕೊಡೋರ 97 3 4 0 8 0 8
5: ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಲ ಪ್ರತಿ ತಿಂಗಳತೋ ಸಿರೂತ ತಿಂಗಳಾಸಂ ಪಿನ್ನ ನಾಲ ಮತ್ತು ವಾರತ್ತೋ ಲಾಸ್ಟ್ ತಿಂಗಳಾಸ ವಿಶೇಷ ಮಾಯೋ ಬ್ಯಾರಿ ಪಾಸಿರೋ ಕಾರ್ಯಕ್ರಮ ಪ್ರಸಾರ ಉಂಡು ನಿಂಗಲ ಪ್ರತಿಭೆ ಅನುಭವ ಕವನ ಕತೆ ಪಾಟ್ ಪಿನ್ನ ಚೊಮ್ಮೆ ವಿಚಾರಂಗ ಶೇರ್ ಹಾಕುಗು ಇದರ ಬಾರಿ ನಲ್ಲೋ ವೇದಿಕೆ ನಿಂಗ ನಂಗಲ ಕಾರ್ಯಕ್ರಮತ್ತ ಭಾಗವಹಿಸರು ಬ್ಯಾರಿ ಬಾಸರ ಎಸಲು ಸಂಸ್ಕೃತಿ ನಿಂಗಲ ಧ್ವನಿರು ಕೇಪಾಟರು ತಪ್ಪಾಂಟೆ ಕಾದು ಕೊಡುಕರು SDM ಕಾಲೇಜಿರು ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM

0: ಸೌಲಭ್ಯಗಳು ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
1: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
0: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
1: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
0: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
1: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
0: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
1: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
2: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
3: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
4: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
5: ಮಾತೆರೆಗ್ಲ ಸೊಲ್ಮೆಲು ಯಾನ್ ಡಿ ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ, SDM ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೊಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮಲು ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ, ಬ್ಯಾರೆ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕಿರಣ್ ದಿಪ್ಪುಲೆ, ರೇಡಿಯೋ ನಿನಾದ 90.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ ಇದು ಅನೇಕ ಶೈಕ್ಷಣಿಕ ಕಾರ್ಯಕ್ರಮಗಳ ಮೂಲಕ ಜನರನ್ನು ತಲುಪುವಂತ ಪ್ರಯತ್ನವನ್ನು ಕಳೆದ ಹಲವು ದಶಮಾನಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದೆ. ಇದೀಗ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳು ಇಲ್ಲಿ ನಿಮಗಾಗಿ ನಿರಂತರ ಬಿತ್ತರಿಸಲ್ಪಡುತ್ತಿವೆ. ಈ ಪ್ರದೇಶದ ಎಲ್ಲ ಪ್ರಾದೇಶಿಕ ಭಾಷೆಗಳ ಮೂಲಕ ಮೂಡಿಬರುತ್ತಿರುವ ಕಾರ್ಯಕ್ರಮಗಳನ್ನು ತಾವು ದಯವಿಟ್ಟು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮ

ಹಲೋ, ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಎಸ್ ಎಂ ಕಾಲೇಜಿನ ಸಮುದಾಯ ಬಾನುಡಿ ರೇಡಿಯೋ ನಿನಾದ 90.4 FM ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆಜಿ ಹರ್ಷಿತಾ ಶಿಶಿಲಾ.

ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದತರಂಗ. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಖುಷಿ ಖಜಾನೆ ಕಾರ್ಯಕ್ರಮಕ್ಕೆ ಎಲ್ರಿಗೂ ಹಾರ್ಟ್ಫುಲ್ ವೆಲ್ಕಮ್. ಇವತ್ ನಾನು ನಮ್ಮೆಲ್ಲರ ಲೈಫ್ನಲ್ಲೂ ನಾವು ಎಷ್ಟೇ ಅವಾಯ್ಡ್ ಮಾಡಬೇಕು ಅಂದರೂ ಮತ್ತೆ ಯಾವುದಾದ್ರೂ ರೂಪದಲ್ಲಾದರೂ ನಮ್ಮ ಜೀವನಕ್ಕೆ ರೀಎಂಟ್ರಿ ಕೊಡೋ ಪ್ಲಾಸ್ಟಿಕ್ ಬಗ್ಗೆ ಮಾತಾಡ್ತಿದ್ದೀನಿ. ಪ್ಲಾಸ್ಟಿಕ್ಕನ್ನು ಅಲೆಕ್ಸಾಂಡರ್ ಪಾರ್ಕಿಸ್ ಅನ್ನೋ ವ್ಯಕ್ತಿ 1856 ಫಸ್ಟ್ ಟೈಮ್ ಕಂಡುಹಿಡಿತಾನೆ. ಅದಾದ್ಮೇಲೆ ಪ್ಲಾಸ್ಟಿಕನ್ನು ಬಾಟಲ್ಗಳಲ್ಲಿ, ವೆಹಿಕಲ್ಸ್ ಪಾರ್ಟ್ಗಳಲ್ಲಿ, ಎಲೆಕ್ಟ್ರಾನಿಕ್ ಗೆಜೆಟ್ಗಳಲ್ಲಿ ಕೂಡ ಬಳಸೋದಕ್ಕೆ ಶುರು ಮಾಡ್ತಾರೆ. ಪ್ಲಾಸ್ಟಿಕ್ ಮನುಷ್ಯನ ಒನ್ ಆಫ್ ದ ಗ್ರೇಟೆಸ್ಟ್ ಇನ್ವೆನ್ಷನ್ ಅಂದ್ರೆ ನೀವು ನಂಬಲೇಬೇಕು. ಅತಿಯಾದ ಜವಾಬ್ದಾರಿ ಇಲ್ಲದ ಬಳಕೆ ಮತ್ತೆ ಪ್ಲಾಸ್ಟಿಕ್ನ ದುರುಪಯೋಗ ಇವತ್ತು ಪ್ರಕೃತಿಯ ನಾಶದ ಮೂಲ ಕಾರಣವಾಗಿದೆ. ಸದುಪಯೋಗಕ್ಕಾಗಿ ಬಳಕೆಗೆ ತಂದ ಈ ಪ್ಲಾಸ್ಟಿಕ್ ಇವತ್ತು ಪ್ರಕೃತಿಯನ್ನೇ ತೊಂದರೆಗೆ ತಳ್ತಾ ಇದೆ. ಹಾಗಾದ್ರೆ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಆಗೋದಕ್ಕೆ ಏನು ದಾರಿನೇ ಇಲ್ವಾ? ಇದೆ. ಅದೇನು ಅಂತ ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಕೇಳುಗರೆ. ನೀವು ಕೇಳ್ತಿರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಪ್ಲಾಸ್ಟಿಕ್ ಅನ್ನ ಜಾಸ್ತಿ ಬಳಸಿದ್ರೆ ಮನುಷ್ಯನಿಗೆ, ಪ್ರಕೃತಿಗೆ ಅಲ್ಲದೆ ಪ್ರಾಣಿ ಪಕ್ಷಿಗಳಿಗೂ ತೊಂದರೆ ಇದೆ. ಇದು ಗೊತ್ತಿದ್ರೂ ನಾವದನ್ನ ಬಳಸೋದು ನಿಲ್ಲಿಸೋದೇ ಇಲ್ಲ. ಸೊ ನಾನಿವಾಗ ಪ್ಲಾಸ್ಟಿಕ್ ಬದಲು ಯಾವ ವಸ್ತುಗಳನ್ನ ಬಳಸ್ಬೋದು ಅಂತ ಹೇಳ್ತೀನಿ. ಯಾವುದಾದ್ರೂ ಮದುವೆ ಫಂಕ್ಷನ್ ಇದ್ರೆ ನಮ್ಮ ಮೊದಲ ಪ್ರಯಾರಿಟಿ ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ಕಪ್ಸ್, ಪ್ಲಾಸ್ಟಿಕ್ ತಟ್ಟೆ ಮತ್ತೆ ಪ್ಲಾಸ್ಟಿಕ್ ಚೀಲ ಇವುಗಳಿಗೇನೆ. ಇದನ್ನೆಲ್ಲ ಬಳಸೋ ಬದಲು ನಾವು ಊಟಕ್ಕೆ ಹಾಳೆ ತಟ್ಟೆ, ಪ್ಲಾಸ್ಟಿಕ್ ಗ್ಲಾಸ್ ಬದಲು ಪೇಪರ್ ಗ್ಲಾಸ್ ಅಥವಾ ಸ್ಟೀಲ್ ಗ್ಲಾಸ್ನ ಬಳಸ್ಬೋದು. ಪ್ಲಾಸ್ಟಿಕ್ ಚೀಲದ ಬದಲು ಬಟ್ಟೆಯ ಚೀಲಗಳನ್ನ ಬಳಸ್ಬೋದು. ಇದು ಕೇವಲ ಮದುವೆ ಮನೆ ಅಥವಾ ಬೇರೆ ಫಂಕ್ಷನ್ಗಳಲ್ಲಿ ಮಾತ್ರ ಅಲ್ಲ, ನಮ್ಮ ಡೈಲಿ ಲೈಫ್ನಲ್ಲಿ ಕೂಡ ಬಳಸಿ ಸ್ವಲ್ಪ ಸ್ವಲ್ಪನೇ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಬೇಕು. ಸರಿ, ಹಾಗಿದ್ರೆ ಮಾತು ಮುಂದುವರಿಸೋಣ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಕಡೆ ಪ್ಲಾಸ್ಟಿಕ್ನ ಎಸೆಯಲ್ಲ, ಬದಲಾಗಿ ಪ್ಲಾಸ್ಟಿಕ್ ಅನ್ನ ನಾಶ ಮಾಡಬೇಕು ಅಂತ ಸುಟ್ಟು ಹಾಕ್ಬಿಡ್ತಾರೆ. ಆದ್ರೆ ಇದರಿಂದ ನಾಶ ಆಗೋದು ಪ್ಲಾಸ್ಟಿಕ್ ಅಲ್ಲ, ಪ್ರಕೃತಿ ಮತ್ತೆ ಮನುಷ್ಯನೇ. ಯಾಕಂದ್ರೆ ಪ್ಲಾಸ್ಟಿಕ್ ಸುಟ್ಟಾಗ ಅದರಿಂದ ಬರೋ ಹೊಗೆ ಮನುಷ್ಯನಿಗೆ ಉಸಿರಾಟದ ಸಮಸ್ಯೆ ಜೊತೆ ಕ್ಯಾನ್ಸರ್ನಂತಹ ಮಾರಕ ರೋಗಗಳನ್ನ ಕೂಡ ತರುತ್ತೆ. ನಾವು ಅಲ್ಲಲ್ಲಿ ಪ್ಲಾಸ್ಟಿಕ್ ಎಸೆಯೋದ್ರಿಂದ ಪಾಪ ಮೂಕ ಪ್ರಾಣಿಗಳು ಅವುಗಳನ್ನು ತಿಂದು ತೊಂದರೆ ಅನುಭವಿಸ್ತವೆ. ಮತ್ತೆ ಪ್ಲಾಸ್ಟಿಕ್ ನದೀಲಿ ಸೇರ್ಕೊಂಡು ನದೀಲಿರೋ ಜಲಚರ ಜೀವಿಗಳಿಗೂ ಕೂಡ ತೊಂದರೆ ಆಗ್ತಿದೆ. ಇದನ್ನ ಬುದ್ಧಿಜೀವಿ ಆಗಿರೋ ಮನುಷ್ಯ ಅರ್ಥ ಮಾಡ್ಕೋಬೇಕು. ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋದಿದೆ, ಅದಕ್ಕಿಂತ ಮುಂಚೆ ಒಂದು ಸಾಂಗ್ ಬರ್ತಿದೆ, ಕೇಳ್ಕೊಂಡು ಬನ್ನಿ.

ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಿರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿರ. ಎಸ್, ಪ್ಲಾಸ್ಟಿಕ್ ಇವಾಗ ಯಾವ ರೀತಿ ಮನುಷ್ಯನ ಆವರಿಸಿದೆ ಅಂದ್ರೆ, ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಗೋ ತನಕನು ಎಲ್ಲಾನು ಪ್ಲಾಸ್ಟಿಕ್ ಆಗೋಗ್ಬಿಟ್ಟಿದೆ. ನಾವು ಕುಡಿಯೋ ನೀರು ಕೂಡ ಪ್ಲಾಸ್ಟಿಕ್ ಬಾಟಲ್ನಲ್ಲೇ ಕುಡಿಯೋದು. ನಾವು ಮಾಡೋ ಊಟನು ಪ್ಲಾಸ್ಟಿಕ್ ತಟ್ಟೆಯಲ್ಲೇ ಆಗಬೇಕು. ಹಾಕೋ ಚಪ್ಪಲಿಯಿಂದ ಹಿಡಿದು ತಿನ್ನೋ ಚಿಪ್ಸ್ ಪ್ಯಾಕೆಟ್ ವರೆಗೂ ಎಲ್ಲಾನು ಪ್ಲಾಸ್ಟಿಕ್. ದಿನದಲ್ಲಿ ಒಮ್ಮೆ ಅಂಗಡಿಗೆ ಹೋದ್ರೆ ಸಾಕು, ಪ್ಲಾಸ್ಟಿಕ್ ರಾಶಿನೇ ಮನೆಗೆ ಬಂದ್ಬಿಡುತ್ತೆ. ಸೊ ನಾವು ಅಂಗಡಿಗೆ ಹೋಗುವಾಗ ಒಂದು ಬಟ್ಟೆಯ ಚೀಲ ಹಿಡ್ಕೊಂಡು ಹೋದ್ರೆ ಅದೆಷ್ಟೋ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡ್ಬೋದು. ಸೊ ನಾನು ಅವಾಗಲೇ ಹೇಳಿದೆ, ಪ್ಲಾಸ್ಟಿಕ್ಕನ್ನು ಸುಟ್ಟರು ತಪ್ಪು ಇಟ್ಟರು ತಪ್ಪು. ನಾವು ಒಮ್ಮೆ ಬಳಸಿದ ಪ್ಲಾಸ್ಟಿಕ್ಕನ್ನು ಇದಿನ್ನೇನಕ್ಕೂ ಯೂಸ್ ಇಲ್ಲ ಅಂದ್ಕೊಂಡು ಎಸೆದ್ಬಿಡ್ತೀವಿ ಅಥವಾ ಸುಟ್ಬಿಡ್ತೀವಿ ಅಲ್ವಾ. ಅದರ ಬದಲು ನಾವಿದನ್ನು ರೀಸೈಕಲ್ ಮಾಡಿ ರೀಯೂಸ್ ಮಾಡ್ಕೋಬೋದು. ರೀಸೈಕಲ್ ಮಾಡೋದ್ರಿಂದ ಹೊಸ ಪ್ಲಾಸ್ಟಿಕ್ನ ಉತ್ಪಾದನೆ ಕಡಿಮೆ ಆಗುತ್ತೆ. ಇದರ ಬಗ್ಗೆ ಇನ್ನೂ ಮಾತಾಡೋದಿದೆ, ಆದರೆ ಸದ್ಯಕ್ಕೊಂದು ಸಣ್ಣ ಬ್ರೇಕ್.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಪ್ಲಾಸ್ಟಿಕ್ ಬಗ್ಗೆ ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ಮನುಷ್ಯ ಕುಲ ಪ್ರಕೃತಿಗೆ ಕೊಟ್ಟ ದೊಡ್ಡ ಶಾಪ ಅಂದ್ರೆ ಅದು ಪ್ಲಾಸ್ಟಿಕ್. ಒಂದು ಪೀಸ್ ಪ್ಲಾಸ್ಟಿಕ್ ಮಣ್ಣಲ್ಲಿ ಕರಗೋದಕ್ಕೆ ಸಾವಿರ ಸಾವಿರ ವರ್ಷಗಳೇ ಬೇಕು. ಪ್ಲಾಸ್ಟಿಕ್ ಮಣ್ಣಲ್ಲಿ ಸೇರ್ಕೊಂಡು ಮಣ್ಣಿನ ಫಲವತ್ತತೆಯನ್ನ ಕಮ್ಮಿ ಮಾಡಿ ಗಿಡ ಮರ ಬೆಳೆಯೋದಕ್ಕೆ ಅಡ್ಡಿಪಡಿಸುತ್ತೆ. ಪ್ಲಾಸ್ಟಿಕ್ನಿಂದ ನಮ್ಮನ್ನ ಸಲಹು ಪ್ರಕೃತಿಗೆ ಇಷ್ಟೆಲ್ಲ ತೊಂದರೆ ಇದೆ ಅಂತ ಗೊತ್ತಿದ್ರೂ ಮನುಷ್ಯ ಮಾತ್ರ ತನ್ನ ಹಠ ಬಿಡಲ್ಲ. ಇನ್ನಾದ್ರೂ ಪ್ಲಾಸ್ಟಿಕ್ ಬಳಸೋದನ್ನ ನಿಲ್ಲಿಸಿ ನಮ್ಮನ್ನ ಕಾಪಾಡೋ ನೇಚರ್ನ ನಾವು ಕಾಪಾಡೋಣ. ಏನಂತೀರಾ? ಸರಿ, ಹಾಗಿದ್ರೆ ಕಾರ್ಯಕ್ರಮನ ಮುಗಿಸೋ ಹೊತ್ತಾಯ್ತು. ಮತ್ತೆ ಮುಂದಿನ ಸತಿ ಹೊಸ ವಿಷಯದ ಜೊತೆ ನಾನು ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದು ತರಂಗ.

ಯೋಗಾಚಾ ಐಕೋಪ್ಯಾನೊ ಉಜ್ರೆ ಎಸ್ಡಿಎಂ ಕಾಲೇಜಿಚೆ ಸಮುದಾಯ ರೇಡಿಯೋ ನಿನಾದ 90.4 ಎಫ್ಎಂ. ಸರ್ ಐಕೋಪ್ಯಾ ಮೊಗಾಸು ನಮಸ್ಕಾರ. ಅತಾಮಿ ಐಕೋವ್ಯಾ ಕೊಂಗ್ನಿಪದ ಕೊಂಗ್ನಿನಾದ್ ಕಾರ್ಯಕ್ರಮ.

ಕರೆಗ್ಲಾ ಸೊಲ್ಮೆಲು ಯಾನ್ ಡಿ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ ಎಸ್ಡಿಎಂ ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೊಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮಲು ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ ಬ್ಯಾರೆ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕೇರೊಂದಿಪ್ಪುಲೆ ರೇಡಿಯೋ ನಿನಾದ 90

0: ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಮಾಹಿತಿಯ ಸತ್ಯಾಸತ್ಯತೆ ತಿಳಿದುಕೊಳ್ಳುವ ಬಗ್ಗೆ ಈ ವಿಚಾರವಾಗಿ ಮಾತನಾಡುತ್ತಾರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ, ಇಲ್ಲಿನ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಗೀತಾ ಎಜೆ ಅವರು.
1: ಎಲ್ಲರಿಗೂ ನಮಸ್ಕಾರ. ಸಾಮಾಜಿಕ ಜಾಲತಾಣಗಳ ಮೂಲಕ ಅಥವಾ ನ್ಯೂಸ್ ಆ್ಯಪ್ಗಳ ಮೂಲಕ, ಇಲ್ಲ ವಾಟ್ಸಪ್ ಸಂದೇಶಗಳ ಮೂಲಕ, ಅಥವಾ ಕೆಲವೊಂದು ಯೂಟ್ಯೂಬ್ ಚಾನೆಲ್ಗಳು ನಮಗೆ ನೀಡುವ ಸುದ್ದಿ ಅಥವಾ ಮಾಹಿತಿಯ ಸತ್ಯಾಸತ್ಯತೆ, ಅಂದರೆ ಫ್ಯಾಕ್ಟ್ ಚೆಕಿಂಗ್ ಹೇಗೆ ಮಾಡಬೇಕು ಅನ್ನೋದನ್ನು ನೋಡೋಣ. ಫ್ಯಾಕ್ಟ್ ಚೆಕ್ಕಿಂಗಿಗೆ ಒಂದಷ್ಟು ಟೂಲ್ಸ್ಗಳಿವೆ, ಆದರೆ ಅವೆಲ್ಲ ತಂತ್ರಜ್ಞಾನ ಆಧಾರಿತ. ಆ ಬಗ್ಗೆ ನಾನಿವತ್ತು ಮಾತಾಡ್ತಾ ಇಲ್ಲ. ಜನಸಾಮಾನ್ಯರಾಗಿ ನಮಗೆ ತಲುಪುವ ಮಾಹಿತಿಯ ಸತ್ಯಾಸತ್ಯತೆಯನ್ನು ಸುಲಭ ವಿಧಾನದಲ್ಲಿ ಹೇಗೆ ತಿಳ್ಕೋಬೇಕು ಅನ್ನೋದನ್ನು ನೋಡೋಣ. ಈಗ ಈ ಉದಾಹರಣೆಗಳನ್ನು ಕೇಳಿ. ಬಾಳೆಹಣ್ಣು ತಿನ್ನೋದ್ರಿಂದ ನಿಮಗೆ ಕ್ಯಾನ್ಸರ್ ಬರಬಹುದು, ಎಚ್ಚರ. ಮಹಿಳೆಯರೇ, ನಿಮಗಿದೋ ಸಿಹಿ ಸುದ್ದಿ. ಎಲ್ಲ ಮಹಿಳೆಯರ ಅಕೌಂಟ್ಗೂ ಸರ್ಕಾರ 10,000 ನೀಡಲಿದೆ. ಅರ್ಜಿ ಸಲ್ಲಿಸಲು ಈ ಕೆಳಗಿನ ಲಿಂಕ್ ಕ್ಲಿಕ್ ಮಾಡಿ. ಅಥವಾ ನಿಮ್ಮ ಊರಿನಲ್ಲಿ ಈ ವ್ಯಕ್ತಿಯನ್ನ ಕಂಡರೆ ಎಚ್ಚರ, ಈತ ಮಕ್ಕಳ ಕಳ್ಳ, ಇತ್ಯಾದಿ ಇತ್ಯಾದಿ. ಬಹುಶಃ ಇದನ್ನ ಎಲ್ಲೋ ಕೇಳಿದ್ದೇವೆ ಅಥವಾ ಓದಿದ್ದೇವೆ ಅಂತ ಅನ್ನಿಸ್ತಾ ಇದೆಯಲ್ವಾ? ಇಂತಹ ಸಂದೇಶಗಳೇ ನಮ್ಮನ್ನ ದಾರಿ ತಪ್ಪಿಸುವ ಫೇಕ್ ನ್ಯೂಸ್ಗಳು. ಇದಕ್ಕೂ ಗಂಭೀರವಾದ ಒಂದು ವಿಚಾರ ಹೇಳಬೇಕು. ಘಟನೆ ಹೀಗಿದೆ, ಕಲ್ಪಿಸಿಕೊಳ್ಳಿ. ಅದು ಯಾವುದೋ ರಾಜಕಾರಣಿ ಅತಿಥಿಯಾಗಿ ಆಗಮಿಸಿದ ಕಾರ್ಯಕ್ರಮ. ಭದ್ರತೆಗೆ ಅಂತ ಪೊಲೀಸರು ಬಂದಿದ್ರು. ಅಲ್ಲಿದ್ದ ಪೊಲೀಸ್ ಅಧಿಕಾರಿಯೊಬ್ಬ ತನ್ನ ಶೂ ಲೇಸ್ ಕಟ್ಟಲು ಬಾಗುತ್ತಾನೆ. ಆ ರಾಜಕಾರಣಿ ಪೊಲೀಸ್ ಅಧಿಕಾರಿಯ ಹತ್ತಿರದಲ್ಲೇ ಇರುತ್ತಾರೆ. ಬಗ್ಗಿ ಶೂ ಕಟ್ಟುತ್ತಿರುವ ಅಧಿಕಾರಿಯನ್ನು ಅವರು ನೋಡ್ತಾ ಇರ್ತಾರೆ. ಇದು ಸಹಜ ಅಲ್ವಾ? ನಮ್ಮ ಹತ್ತಿರದಲ್ಲಿರುವ ಯಾವುದಾದ್ರೂ ವ್ಯಕ್ತಿ ಏನಾದರೂ ಆಕ್ಟಿವಿಟಿ ಮಾಡ್ತಾ ಇದ್ರೆ ನಮ್ಮ ದೃಷ್ಟಿಯು ಆ ಕಡೆಗೆ ಹರಿತದೆ ಅಲ್ವಾ? ಈ ದೃಶ್ಯದ ವಿಡಿಯೋ ರೆಕಾರ್ಡ್ ಆಗಿರುತ್ತದೆ. ಕ್ಲಿಕ್ಗೋಸ್ಕರನೇ ಹುಟ್ಟಿಕೊಂಡ ಯೂಟ್ಯೂಬ್ ಚಾನೆಲ್ ಒಂದು ಅದನ್ನ ಕಾಲು ಹಿಡಿದು ಕ್ಷಮೆಯಾಚಿಸಲು ಆದೇಶಿಸಿದ ರಾಜಕಾರಣಿ ಎಂದು ಹೆಡ್ಲೈನ್ ಕೊಟ್ಟು ಎಲ್ಲೆಂದರಲ್ಲಿ ಅದನ್ನ ಹರಿಬಿಡ್ತು. ಮುಂದಿನ ಪರಿಣಾಮದ ಬಗ್ಗೆ ನಾನು ಹೇಳಬೇಕಾಗಿಲ್ಲ. ಪರ ವಿರೋಧ, ವಾದ ವಿವಾದ, ತರ್ಕ ವಿತರ್ಕ, ಒಟ್ಟಿನಲ್ಲಿ ಮನಸ್ಸು ಹಾಳಾಯ್ತು, ಸಮಯವೂ ಹಾಳಾಯ್ತು. ಸತ್ಯಾಸತ್ಯತೆಯನ್ನ ಅರಿಬೇಕು, ಅದನ್ನ ಜನರಿಗೆ ತಿಳಿಸಬೇಕು ಅಂತ ಹೊರಟವರಿಗೆ ಸತ್ಯ ತಿಳಿಸುವುದೇ ಒಂದು ಹರಸಾಹಸ ಆಯಿತು. ಬಹುಶಃ ಈಗ ನಿಮಗೆ ಅರ್ಥ ಆಗಿರ್ಬೇಕಲ್ವಾ, ನಾವ್ಯಾಕೆ ಯಾವುದೋ ಮಾಹಿತಿ ಅಥವಾ ಸುದ್ದಿಯನ್ನ ಸುಲಭವಾಗಿ ನಂಬಬಾರದು ಅಥವಾ ಅದನ್ನ ಇನ್ನೊಬ್ಬರಿಗೆ ಫಾರ್ವರ್ಡ್ ಮಾಡಬಾರ್ದು ಅಂತ. ಸುದ್ದಿ ಅಥವಾ ಮಾಹಿತಿಯ ಸತ್ಯಾಸತ್ಯ ತಿಳಿಯಲು ನಮಗೆ ವಿಶೇಷವಾದ ಜ್ಞಾನ ಅಥವಾ ಕೌಶಲ್ಯಗಳು ಬೇಕಾಗಿಲ್ಲ ಅಂತ ನಾನು ಹೇಳ್ತೇನೆ. ಒಂದು ಕಾಮನ್ ಸೆನ್ಸ್ ಇದ್ರೆ ಸಾಕು. ಮೊಬೈಲ್ ಫೋನ್ ಅಥವಾ ಸಾಮಾಜಿಕ ಜಾಲತಾಣಗಳು ಬರುವ ಮೊದಲು ಸುಳ್ಳು ಸುದ್ದಿ ಇರಲಿಲ್ವೇ ಅಂತ ಪ್ರಶ್ನೆ ಕೇಳಿದ್ರೆ ಖಂಡಿತ ಇದ್ವು. ನಮ್ಮ ಸುತ್ತಮುತ್ತಲೇ ಗಾಳಿ ಸುದ್ದಿ ಹಬ್ಬಿಸುವವರಿದ್ರು. ವೈಯಕ್ತಿಕ ಅಥವಾ ಖಾಸಗಿ ಮಾಹಿತಿಗಳನ್ನ ಜನರಿಗೆ ತಲುಪಿಸ್ತಿದ್ದ ಪೀತಪತ್ರಿಕೆಗಳು, ಅಂದ್ರೆ ಟ್ಯಾಬ್ಲಾಯ್ಡ್ ಪತ್ರಿಕೆಗಳು ಇದ್ವು. ಆಗ ನಮ್ಮ ಹಿರಿಯರು ಸತ್ಯ ತಿಳಿದುಕೊಳ್ಳಲು ಏನ್ ಮಾಡ್ತಾ ಇದ್ರು ಅಂತ ಗಮನಿಸಿ. ಮೊತ್ತ ಮೊದಲಿಗೆ ಅವರಲ್ಲಿದ್ದುದು ತಾಳ್ಮೆ. ವಿಚಾರಗಳು ಬಂದಾಗ ಕೂಡಲೇ ಪ್ರತಿಕ್ರಿಯೆ ನೀಡ್ತಾ ಇರಲಿಲ್ಲ. ನಮ್ಮ ಸುತ್ತಮುತ್ತ ಇರುವ ಅನುಭವಸ್ಥರನ್ನ ಅಥವಾ ತಿಳುವಳಿಕೆಯುಳ್ಳ ವ್ಯಕ್ತಿಗಳನ್ನ ಕೇಳ್ತಾ ಇದ್ರು. ಅಥವಾ ಯಾರ ಬಗ್ಗೆ ಮಾತುಗಳು ಹರಿದಾಡುತ್ತಿದ್ದವೋ ಅವರನ್ನ ಅಥವಾ ಅವರನ್ನ ಹತ್ತಿರದಿಂದ ಬಲ್ಲವರನ್ನ ಕೇಳ್ತಾ ಇದ್ರು. ಇಲ್ಲ, ಮೌನವಾಗಿದ್ದುಕೊಂಡು ಸತ್ಯ ಹೊರಬರುವವರೆಗೂ ಕಾಯ್ತಾ ಇದ್ರು. ಅಂದ್ರೆ ಅವರ ಜ್ಞಾನ ನೋಡಿ, ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಜಯವಿಲ್ಲ ಎನ್ನುವುದು ಅವರ ಅಚಲ ನಂಬಿಕೆ. ಇದೇ ತಂತ್ರಗಳನ್ನು ನಾವು ಈ ಕಾಲಮಾನದ ಸುಳ್ಳು ಸುದ್ದಿಗಳ ಹಿಂದಿನ ಮರ್ಮವನ್ನು ತಿಳಿಯೋದಿಕ್ಕೆ ಉಪಯೋಗಿಸಿಕೊಂಡ್ರೆ ಆಯ್ತು. ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕು ಎನ್ನುವ ಮಾತಿದೆಯಲ್ವಾ? ಹಾಗೇನೆ ತಂತ್ರಜ್ಞಾನದ ಎಡವಟ್ಟುಗಳನ್ನು ತಂತ್ರಜ್ಞಾನದ ಮೂಲಕವೇ ಪರಿಹರಿಸಿಕೊಂಡ್ರೆ ಆಯ್ತು. ಈಗ ನಮ್ಮ ನೆಲೆಗಟ್ಟಿನಲ್ಲಿ ಸತ್ಯಾಂಶಗಳನ್ನು ತಿಳಿಯುವ ಪ್ರಕ್ರಿಯೆಯನ್ನು ನೋಡೋಣ. ಉದಾಹರಣೆಗೆ, ನಿಮಗೆ ಯಾವುದೋ ಆರೋಗ್ಯಕ್ಕೆ ಸಂಬಂಧಿಸಿದ ಅಥವಾ ಹಣಕಾಸಿಗೆ ಸಂಬಂಧಿಸಿದ ಮಾಹಿತಿ ಬಂದಿದೆ ಅಂತ ತಿಳ್ಕೊಳ್ಳಿ. ನಿಮಗೆ ಅದರ ಬಗ್ಗೆ ಕ್ಲಾರಿಟಿ ಇಲ್ಲ, ಸಂಶಯ ಇದೆ. ಈ ಸಂದರ್ಭದಲ್ಲಿ ನೀವು ಮಾಡಬೇಕಾಗಿದ್ದುದು ಇಷ್ಟೇ. ಮೊತ್ತ ಮೊದಲಿಗೆ ಸುದ್ದಿಯನ್ನ ಪೂರ್ತಿಯಾಗಿ ಓದ್ಕೊಳ್ಳಿ. ಹೆಡ್ಲೈನ್ ಮತ್ತು ಅದರೊಳಗಿರುವ ಮಾಹಿತಿ ಹೊಂದಿಕೆಯಾಗ್ತಾ ಇದೆಯಾ ಅಥವಾ ವ್ಯತ್ಯಾಸ ಇದೆಯಾ ಇದನ್ನ ಗಮನಿಸಿ. ಕೆಲವೊಮ್ಮೆ ತಾವು ಹಂಚುತ್ತಿರುವ ಲಿಂಕ್ಗಳು ಹೆಚ್ಚು ಜನಕ್ಕೆ ತಲುಪಬೇಕು, ಅದನ್ನ ಹೆಚ್ಚು ಜನ ಓದಬೇಕು ಅನ್ನೋ ದುರಾಲೋಚನೆಯಿಂದ ತಪ್ಪು ತಪ್ಪು ಮಾಹಿತಿ ನೀಡುವವರಿದ್ದಾರೆ. ಇದನ್ನ ನಾವು ಮೊದಲು ತಿಳ್ಕೊಬೇಕು. ಆಮೇಲೆ ಸುದ್ದಿ ಅಥವಾ ಮಾಹಿತಿಯ ಮೂಲ ಯಾವುದು, ಅದನ್ನ ಸರ್ಕಾರ ಹೇಳ್ತಾ ಇದೆಯಾ, ಅಧಿಕಾರಿಗಳು ಹೇಳ್ತಾ ಇದ್ದಾರಾ ಅಥವಾ ವಿಜ್ಞಾನಿಗಳು ಹೇಳ್ತಾ ಇದ್ದಾರಾ, ಈ ಪ್ರಶ್ನೆಗಳನ್ನಿಟ್ಟುಕೊಂಡು ಮೂಲವನ್ನ ಜಾಲಾಡಿ. ಅಧಿಕೃತ ವೆಬ್ಸೈಟ್ನಲ್ಲಿ ಈ ಮಾಹಿತಿ ಇದೆಯೇ ಅಂತ ಗಮನಿಸಿ. ಸಾಮಾನ್ಯವಾಗಿ ಸರ್ಕಾರ ಅಥವಾ ಇಲಾಖೆಯ ಯೋಜನೆಗಳಾಗಿದ್ದರೆ ಅಥವಾ ಯಾವುದೋ ಹೊಸ ಮಾಹಿತಿಗಳಾಗಿದ್ದರೆ ಅದನ್ನ ಅವರ ವೆಬ್ಸೈಟ್ನಲ್ಲಿ ಹಂಚಿಕೊಳ್ಳಬೇಕಾಗ್ತದೆ. ಅಲ್ಲಿ ನಿಮಗೆ ನೀವು ತಿಳ್ಕೊಬೇಕಾದ ವಿಚಾರದ ಬಗ್ಗೆ ಪ್ರಸ್ತಾಪ ಇಲ್ಲ ಅಂತಂದ್ರೆ ಅದು ನಿಮ್ಮನ್ನ ದಾರಿ ತಪ್ಪಿಸುವ ಸುದ್ದಿ ಅಂತಲೇ ತಿಳ್ಕೊಬೇಕು. ಇನ್ನು ಯಾವುದಾದರೂ ಹೇಳಿಕೆಯ ಬಗೆಗೆ ನಿಮಗೆ ಸಂಶಯ ಬಂದ್ರೆ ಅದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆಯೇ ಅಥವಾ ಮುಖ್ಯವಾಹಿನಿ ಪತ್ರಿಕೆಯಲ್ಲಿ ಈ ವಿಚಾರ ಪ್ರಸ್ತಾಪ ಆಗಿದೆಯೇ ಅಂತ ನೋಡ್ಕೊಳ್ಳಿ. ಇಲ್ಲ ಅಂದ್ರೆ ಅದು ತಪ್ಪು ಮಾಹಿತಿ ಅಷ್ಟೇ, ಅದರಲ್ಲಿ ಯಾವುದೇ ಸಂಶಯ ಕೂಡ ಬೇಡ ನಿಮಗೆ. ಈಗ ಒಂದು ಉದಾಹರಣೆ ನೋಡೋಣ. ಎಲ್ಲ ಪದವಿ ವಿದ್ಯಾರ್ಥಿಗಳಿಗೆ 100,000 ಸ್ಕಾಲರ್ಶಿಪ್ ಅಂತ ಒಂದು ಮಾಹಿತಿ ನಿಮಗೆ ಬಂದಿದೆ ಅಂತ ತಿಳ್ಕೊಳ್ಳೋಣ. ನಾನು ಈಗಾಗಲೇ ಹೇಳಿದ ವಿಧಾನಗಳ ಮೂಲಕ ಸತ್ಯವನ್ನ ತಿಳಿದುಕೊಳ್ಳೋದಿಕ್ಕೆ ಪ್ರಯತ್ನಿಸಿ. ಒಂದು ವೇಳೆ ಆಗದೇ ಇದ್ರೆ ನಮ್ಮ ಹಿರಿಯರ ವಿಧಾನ ಇದೆಯಲ್ಲ, ತಿಳಿದವರಲ್ಲಿ ವಿಚಾರಿಸುವುದು ಅಂತ. ಅಂದ್ರೆ ಯಾವುದಾದ್ರೂ ಒಂದು ಪದವಿ ಕಾಲೇಜಿಗೆ ಹೋಗಿ ಅಲ್ಲಿಯ ಕಚೇರಿಯನ್ನ ವಿಚಾರಿಸಿದ್ರೆ ಮುಗೀತು, ಆ ಸ್ಕಾಲರ್ಶಿಪ್ ಇದೆಯೋ ಇಲ್ವೋ ಅಂತ ಗೊತ್ತಾಗ್ತದೆ. ಎಲ್ಲಾದ್ರೂ ನೀವು ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೋಯ್ತು ಅಂತಾನೆ ತಿಳ್ಕೊಳ್ಳಿ. ಹಾಗಾಗಿ ಈ ಬಗ್ಗೆ ಜಾಗರೂಕರಾಗಿರೋದು ಬಹಳ ಮುಖ್ಯ ಅಂತ. ಇನ್ನು ನಿಮ್ಮನ್ನ ಭಯಬೀಳಿಸುವ ಅಥವಾ ಕೋಪ ತರಿಸುವ ಯಾವುದಾದ್ರೂ ಸುದ್ದಿ ನಿಮ್ಮ ಮೊಬೈಲ್ಗೆ ಬಂತು ಅಂತ ತಿಳ್ಕೊಳ್ಳಿ. ಅದನ್ನ ಕೂಡಲೇ ನಂಬೇಡಿ. ನಿಮ್ಮ ಭಾವನೆಗಳನ್ನ ಕೆರಳಿಸುವ ಯಾವುದೇ ಸುದ್ದಿಗಳಿರಲಿ ಅದರಲ್ಲಿ ಉತ್ಪ್ರೇಕ್ಷೆ ಇದೆ ಅಂತಾನೆ ಅರ್ಥ. ಆದ ಕಾರಣ ಅದಕ್ಕೆ ನಾವು ಕೂಡಲೇ ಪ್ರತಿಕ್ರಿಯೆ ಮಾಡೋದಿಕ್ಕೆ ಹೋಗಬಾರ್ದು. ಅಥವಾ ನಿಮಗೆ ಸಿಕ್ಕಂತ ಮಾಹಿತಿ ಯಾವುದೋ ಧರ್ಮದ ಬಗ್ಗೆ, ಪಕ್ಷದ ಬಗ್ಗೆ ಅಥವಾ ವ್ಯಕ್ತಿಯ ಬಗ್ಗೆ ಅವಹೇಳನಕಾರಿ ಅಂಶಗಳನ್ನ ಹೊಂದಿದೆ ಅಂತ ಅನಿಸಿದ್ರೆ ಅದು ಮೂಲದಲ್ಲಿ ತೇಜೋವಧೆಗೆ ಸೃಷ್ಟಿಯಾದ ಪೋಸ್ಟ್ ಅಥವಾ ಹೆಚ್ಚು ಜನ ವೀಕ್ಷಿಸಿದ್ರೆ ಹೆಚ್ಚು ದುಡ್ಡು ಬರಬಹುದು ಎನ್ನುವ ಕಾರಣದಿಂದಲೇ ಹುಟ್ಕೊಂಡಂತಹ ವಿಚಾರ ಅನ್ನೋದನ್ನ ನಾವು ಮೊದಲು ತಿಳ್ಕೋಬೇಕು. ಇದಕ್ಕಿಂತಲೂ ಮಿಗಿಲಾಗಿ ನಿಮಗೆ ಯಾವುದೋ ಜಾಲತಾಣದ ಪೋಸ್ಟ್ ಬಗ್ಗೆ ನಿಮ್ಮಲ್ಲಿ ಸ್ಪಷ್ಟತೆ ಇಲ್ಲ, ಸಂಶಯ ಇದೆ ಅಂತಂದ್ರೆ ಒಮ್ಮೆ ಗೂಗಲ್ನಲ್ಲಿ ನಿಮಗೆ ಬಂದ ವಿಚಾರದ ಸಣ್ಣ ಮಾಹಿತಿಯನ್ನ ಕೊಟ್ಟು ಈಸ್ ಇಟ್ ಟ್ರೂ ಅಂತ ಪ್ರಶ್ನೆ ಮಾಡಿ. ನಿಮ್ಮ ಹಾಗೇನೆ ಈ ಮಾಹಿತಿಯ ಬಗೆಗೆ ಸಂಶಯ ಬಂದವರು ಈಗಾಗಲೇ ಅದರ ಫ್ಯಾಕ್ಟ್ ಚೆಕ್ ಮಾಡಿ ಅದರ ಸತ್ಯಾಸತ್ಯತೆ ಬಗೆಗೆ ಮಾಹಿತಿ ಹಂಚಿಕೊಂಡಿರ್ತಾರೆ. ಫೇಕ್ ನ್ಯೂಸ್ ಎಂಬ ತಲೆಬರಹ ಅಥವಾ ವಾಟರ್ ಮಾರ್ಕ್ನೊಂದಿಗೆ ಆ ಸುದ್ದಿ ಈಗಾಗಲೇ ಪ್ರಕಟ ಆಗಿರ್ತದೆ. ಇಲ್ಲ ಈಗಾಗಲೇ ಸಂಬಂಧಪಟ್ಟ ವ್ಯಕ್ತಿಗಳು, ಇಲಾಖೆ ಅಥವಾ ಸರ್ಕಾರ ಈ ಬಗ್ಗೆ ಸ್ಪಷ್ಟನೆ ನೀಡಿರ್ತದೆ. ಇವೆಲ್ಲ ನಿಮಗೆ ಮಾಹಿತಿ ಅಥವಾ ಸುದ್ದಿಯ ಸತ್ಯಾಸತ್ಯತೆಯನ್ನ ನಿಮ್ಮ ನೆಲೆಗಟ್ಟಿನಲ್ಲಿ ಕಂಡುಕೊಳ್ಳಲು ಇರುವಂತಹ ಮಾರ್ಗ. ಹಾಗಾಗಿ ಯಾವುದೇ ವಿಚಾರ ಆದರೂ ಸರಿ ನಿಮ್ಮ ಮನಸ್ಸಿಗೆ ತಗೊಂಡು ಅದನ್ನ ಇನ್ನಷ್ಟು ಜನರಿಗೆ ಹಂಚುವಂತಹ ಧಾರಾಳತನ ಬೇಡ. ನಾವು ಹಂಚೋದಾದ್ರೆ ಸಂತೋಷವನ್ನ ಹಂಚಿಕೊಳ್ಳೋಣ, ನಗುವನ್ನ ಹಂಚಿಕೊಳ್ಳೋಣ, ದಾರಿ ತಪ್ಪಿಸುವ, ಭಿನ್ನಾಭಿಪ್ರಾಯ ಮೂಡಿಸುವ, ಗುಂಪು ಘರ್ಷಣೆಗೆ ಪ್ರೇರೇಪಿಸುವ ಅಥವಾ ಯಾರದೋ ಚಾರಿತ್ರ ಹರಣ ಮಾಡುವ ವಿಚಾರಗಳನ್ನ ಅಲ್ಲ. ಆದ ಕಾರಣ ನಾನ್ ಹೇಳೋದಿಷ್ಟೇ, ಚೆಕ್ ಬಿಫೋರ್ ಯು ಕ್ಲಿಕ್, ಆಸ್ಕ್ ಬಿಫೋರ್ ಯು ಆಕ್ಟ್, ಥಿಂಕ್ ಬಿಫೋರ್ ಯು ಶೇರ್ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.
0: ಇದುವರೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಮಾಹಿತಿಯ ಸತ್ಯಾಸತ್ಯತೆ ತಿಳಿದುಕೊಳ್ಳುವ ಬಗ್ಗೆ ಈ ವಿಚಾರವಾಗಿ ಮಾತನಾಡಿದವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ, ಇಲ್ಲಿನ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿ ಡಾ ಗೀತಾ ಎಜೆ ಅವರು.
2: ಮಾತು ಬೆಳ್ಳಿ ಮೌನ ಬಂಗಾರ. ನಮ್ಮ ಮಾತಿನಿಂದ ಇತರರಿಗೆ ನೋವಾಗದಿರಲಿ, ನಮ್ಮ ನಡೆ ನುಡಿ ಎಲ್ಲರಿಗೂ ಮಾದರಿಯಾಗಿರಲಿ. ಸ್ವಚ್ಛ ಮಾತು ಸ್ವಚ್ಛ ಸಮಾಜ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
3: ಕಾನೂನುಗಳು ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
4: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
3: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
4: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
3: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
4: ದ್ವಿಚಕ್ರ ವಾಹನದಲ್ಲಿ 3 ಪ್ರಯಾಣಿಸಬೇಡಿ.
3: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
4: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
5: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
6: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
7: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
4: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
8: ಬಿಬಿಜಿ ರಾಮ್ಜಿ ದುಡಿಮೆಗೆ ಗ್ಯಾರಂಟಿ, ಬದುಕಿಗೆ ನೆಮ್ಮದಿ. ಆತ್ಮೀಯ ಗ್ರಾಮಸ್ಥರೇ,
9: ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ,
10: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ,
9: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ,
10: ಕೆರೆ ರಸ್ತೆ ನೀರಿನ ಸಂರಕ್ಷಣೆ ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
9: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
10: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ. ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.
11: ಅಣ್ಣ ಎಂಕೋ ಜಿಚ್ಚಾ ಇರೇಗ
12: ಎಂಕದಾಲ ಬರ್ಚಿ ಶೇಖರ
11: ದಾನೆ
12: ದಾದನ ಶೇಖರ ಈ ಕೃಷಿಲ ಬರ್ಚಿ ದಾಲ ಬರ್ಚಿ ದುಲ್ಲೆ
11: ಇರೇಗ ದಾದಾಂಡಿ ವೆಂಕಪ್ಪಣ್ಣ
12: ಎಂಚಿನ ಅಂದು ಪನ್ಪುನ ಮಾರ ವಾವಾ ನಮೂನದ ಕೃಷಿ ಮಂತನಲ್ಲ ಬುಲೆದಾಲ ತೋಚಿ ಪೂರೆಟ್ಲ ನಷ್ಟನ್ನು ತೂದು ತೂದು ಸಾಕಾಣ ಲಾಭ ತೂವರೆಗೆ ತಿಕ್ಕುಚಿ
11: ಸುರು ಸುರುಕು ಕೃಷಿ ಇಟ್ಟು ಇರ್ಲೆಕ್ಕ ನೀ ಎನ್ನಲಾನೆ ಬರ
12: ಇವರ ಮಣಿಪ್ಪಂದೆ ಕುಲ್ಲುವನ ನಿನ್ನಂತೂ ನಾ ಕಂಚದಾಲ ತೋಜಿಂಕ್ ಪೂರೆಟ್ಲ ಬುಲೆ ಎಡ್ಡು
11: ಏ ಇತ್ತೆ ಉಂಡು ಈರ್ ಈರ್ನ ಜಾಗದ ಮಣ್ಣನ್ನು ಪರೀಕ್ಷೆ ಮಲ್ದಾರ
12: ಇವರ ಮಣಿಪ್ಪಂದೆ ಕುಲ್ಲು ಮಣ್ಣು ನೇರ್ಲ ಪರೀಕ್ಷೆ ಅನ್ಪೇರೆ
11: ಅಂದ ವೆಂಕಪ್ಪಣ್ಣ ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು ಅಕಲು ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂದ್ಪೇರು
12: ಶೇಖರ
11: ಅವು ನಮ್ಮ ಉಜಿರೆಡೆ ಉಂಡಿ
13: ಅಂದು ನಿಕ್ಲಿನ ಜಾಗದ ಮಣ್ಣು ಪರೀಕ್ಷೆ ಮಲ್ಪಡುಂದುಲ್ಲರ ಅಂಚಾಂಡ ನಿಕ್ಲಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ SDM ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣು ಪರೀಕ್ಷಾ ಕೇಂದ್ರ ಗುಬಲೆ ಫೋನ್ ನಂಬರ್ 97 3 1 4 0 8 0 8 ಫೋನ್ ನಂಬರ್ ಕೊಡೋರ 97 3 1 4 0 8 0 8
14: ಏನ್ ರಮೇಶ್ ಅಣ್ಣ ಗಿಡ ನೆಡ್ತೀರಾ ಏನ್ ಸ್ಪೆಷಲ್
15: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ ಭೂಮಿ ಉಷ್ಣ ಏರ್ತಾ ಇದೆ ಸೆಕೆ ತಡೆಯೋಕ್ಕಾಗಲ್ಲ ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡಬೇಕು ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು
14: ಓ ನಿಜ ನಿಜ ಕಣಣ್ಣ ಕಾಡಿದ್ರೆ ನಾಡು ಹಸಿರಿದ್ರೆ ಉಸಿರು ಅನ್ನೋದು ಸತ್ಯ ಅಲ್ವಾ ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದು ಗಿಡ ನೆಡ್ತೀನಿ
16: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ ನಾವು ಉಳಿಯೋಣ ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM

0: ಅವರು ರೋಗಮುಕ್ತ ಜಗತ್ತು ನೆನಪಿರಲಿ. ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಕಾನೂನುಗಳು ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
3: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
2: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
3: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
2: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
3: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
2: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
3: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
4: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
5: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
6: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
3: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ನನ್ನ ಕೈಮಗ್ಗ ನನ್ನ ಹೆಮ್ಮೆ. ಇಂದು 12ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ. ಕೈಮಗ್ಗ ನೇಕಾರರಿಗೆ ರೇಷ್ಮೆ, ಹತ್ತಿ ಹಾಗೂ ಉಣ್ಣೆ ವಿಭಾಗದಲ್ಲಿ ರಾಜ್ಯ ಪ್ರಶಸ್ತಿ ಪ್ರದಾನ. ಉಡುಪಿ ಜಿಲ್ಲೆ ನಿಟ್ಟೆಯ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಗ್ರಾಮೀಣ ಪ್ರತಿಭೆಗಳ ಉದ್ಯಮಶೀಲತೆಗೆ ಆಧಾರ. 2026ರ ಕಾಮನ್ವೆಲ್ತ್ ಕ್ರೀಡಾಕೂಟ ಪ್ಯಾರಾ ಅಥ್ಲೀಟ್ ಕೆಎಸ್ ಶಿಲ್ಪಾ ಅವರಿಗೆ ಬೆಂಗಳೂರಿನಲ್ಲಿ ಸನ್ಮಾನ. ಈಗ ವಾರ್ತೆಗಳ ವಿವರ. ಕೈಮಗ್ಗ ಮತ್ತು ಜವಳಿ ಇಲಾಖೆ ನನ್ನ ಕೈಮಗ್ಗ ನನ್ನ ಹೆಮ್ಮೆ ಧ್ಯೇಯದೊಂದಿಗೆ 12ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಹಾಗೂ ಕೈಮಗ್ಗ ನೇಕಾರರಿಗೆ ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಇಂದು ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕೇಂದ್ರದ ಕೊಂಡಜ್ಜಿ ಬಸಪ್ಪ ಸಭಾಂಗಣದಲ್ಲಿ ಆಯೋಜಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಲಿದ್ದು, ರಾಜ್ಯ ಸಹಕಾರ ಕೈಮಗ್ಗ ನೇಕಾರರ ಮಂಡಲದ ಅಧ್ಯಕ್ಷ ಬಿಜೈ ಗಣೇಶ್, ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ನಾಗೇಂದ್ರ ಕುಮಾರ್ ಹಾಗೂ ರಾಜ್ಯ ಜವಳಿ ಮೂಲಸೌಕರ್ಯ ಅಭಿವೃದ್ಧಿ ನಿಗಮ ನಿಯಮಿತದ ಅಧ್ಯಕ್ಷ ಕೆ ಚೇತನ್ ಭಾಗವಹಿಸಲಿದ್ದಾರೆ. 2019-20 ಕೇಂದ್ರ ಸರ್ಕಾರದ 4ನೇ ರಾಷ್ಟ್ರೀಯ ಕೈಮಗ್ಗ ಗಣತಿಯ ಪ್ರಕಾರ ಕರ್ನಾಟಕದಲ್ಲಿ 54,791 ಕೈಮಗ್ಗ ನೇಕಾರರಿದ್ದಾರೆ. 29,377 ಕೈಮಗ್ಗಗಳಲ್ಲಿ ವಿವಿಧ ಬಟ್ಟೆಗಳನ್ನು ಉತ್ಪಾದಿಸಲಾಗುತ್ತಿದೆ. 1905 ಆಗಸ್ಟ್ 7 ಕಲ್ಕತ್ತಾದಲ್ಲಿ ಸ್ವದೇಶಿ ಚಳವಳಿ ಪ್ರಾರಂಭವಾಯಿತು. ಆ ದಿನದ ಸ್ಮರಣಾರ್ಥ ಭಾರತದ ಕೈಮಗ್ಗ ಉತ್ಪನ್ನಗಳನ್ನು ಉತ್ತೇಜಿಸಲು 2015 ಕೇಂದ್ರ ಸರ್ಕಾರ ಆಗಸ್ಟ್ 7 ರಾಷ್ಟ್ರೀಯ ಕೈಮಗ್ಗ ದಿನವೆಂದು ಘೋಷಿಸಿತು. ಇಂದು 2026ನೇ ಸಾಲಿನ ರಾಜ್ಯ ಮಟ್ಟದ ಕೈಮಗ್ಗ ನೇಕಾರರ ಪ್ರಶಸ್ತಿಗಳನ್ನು ಮುಖ್ಯಮಂತ್ರಿ ನೀಡಿ ಗೌರವಿಸಲಿದ್ದಾರೆ. ರೇಷ್ಮೆ ವಿಭಾಗದಲ್ಲಿ ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡದ ಗುರುನಾಥ್ ಗೊಂಡಬಾಳ್ ಇಳಕಲ್ ಸೀರೆ ನೇಯಿಕೆಗಾಗಿ ಪ್ರಥಮ ಸ್ಥಾನದೊಂದಿಗೆ 25,000 ರೂಪಾಯಿ ನಗದು ಬಹುಮಾನ, ಬೆಂಗಳೂರು ನಗರದ ಸುಂದರ್ ಆನೇಕಲ್ ಸಾಂಪ್ರದಾಯಿಕ ಸೀರೆ ನೇಯಿಕೆಗಾಗಿ ದ್ವಿತೀಯ ಸ್ಥಾನದೊಂದಿಗೆ 20,000 ರೂಪಾಯಿ ಬಹುಮಾನಕ್ಕೆ ಆಯ್ಕೆಯಾಗಿದ್ದಾರೆ. ಹತ್ತಿ ವಿಭಾಗದಲ್ಲಿ ಬಾಗಲಕೋಟೆಯ ಸಣ್ಣಪ್ಪ ಜುಂಜಾ ಇಳಕಲ್ ಖಾದಿ ಹತ್ತಿ ಸೀರೆ ಮಾದರಿಯಲ್ಲಿ ಪ್ರಥಮ ಸ್ಥಾನದೊಂದಿಗೆ 20,000 ರೂಪಾಯಿ ಬಹುಮಾನ, ಬೆಂಗಳೂರಿನ ಎಪಿ ನಾಗರಾಜ್ ಸ್ವರ್ಣ ಕಲ್ಯಾಣಿ ಹತ್ತಿ ಜರಿ ಸೀರೆ ಮಾದರಿಯಲ್ಲಿ ದ್ವಿತೀಯ ಸ್ಥಾನದೊಂದಿಗೆ 15,000 ರೂಪಾಯಿ ಹಾಗೂ ಉಣ್ಣೆ ವಿಭಾಗದಲ್ಲಿ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ಪಿಟಿ ತಿಪ್ಪೇಸ್ವಾಮಿ ಕನಕದಾಸರ ಚಿತ್ರದ ಉಣ್ಣೆ ಕಂಬಳಿ ಮಾದರಿಯಲ್ಲಿ ಪ್ರಥಮ ಸ್ಥಾನ ಪಡೆದು 15,000 ರೂಪಾಯಿ ನಗದು ಬಹುಮಾನಕ್ಕೆ ಭಾಜನರಾಗಿದ್ದಾರೆ. ಇಂದು 12ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ. ಕೇಂದ್ರ ಜವಳಿ ಸಚಿವಾಲಯ 2026ರ ರಾಷ್ಟ್ರೀಯ ಕಾರ್ಯಕ್ರಮವನ್ನು ನನ್ನ ಕೈಮಗ್ಗ ನನ್ನ ಹೆಮ್ಮೆ, ವೋಕಲ್ ಫಾರ್ ಲೋಕಲ್ ಮತ್ತು ಕೈಮಗ್ಗ ಹ್ಯಾಕಥಾನ್ನಂತಹ ಪ್ರಮುಖ ಅಭಿಯಾನಗಳ ಸುತ್ತ ಕೇಂದ್ರೀಕರಿಸಿದೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಹೆಗ್ಗೋಡು ಬಳಿ ಭೀಮನಕೋಣೆಯ ಚರಕ ಮಹಿಳಾ ವಿವಿಧೋದ್ದೇಶ ಕೈಗಾರಿಕಾ ಸಹಕಾರ ಸಂಘದ ಅಧ್ಯಕ್ಷೆ ಮಹಾಲಕ್ಷ್ಮಿ ಸ್ವದೇಶಿ ಬಟ್ಟೆ ಖರೀದಿಸಿ ನೇಕಾರರಿಗೆ ನೆರವಾಗುವಂತೆ ಮನವಿ ಮಾಡಿದ್ದಾರೆ.
1: ನಾವು ಪ್ರತಿ ವರ್ಷವೂ ಆಗಸ್ಟ್ 7 ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯನ್ನು ಆಚರಣೆ ಮಾಡುತ್ತಾ ಬಂದಿದ್ದೇವೆ. ತಾವೆಲ್ಲರೂ ಪಾಲ್ಗೊಳ್ಳಿ. ಇದರ ಉದ್ದೇಶ ವಿದೇಶಿ ಬಟ್ಟೆಯನ್ನು ತೆರೆಸಿ ಸ್ವದೇಶಿ ಬಟ್ಟೆಯನ್ನು ತೊಡಿರಿ ಎಂದು ನಾವೆಲ್ಲರೂ ಇಂದಿನಿಂದ ಪ್ರಯತ್ನ ಮಾಡೋಣ. ಯಾಕಂದ್ರೆ ನೇಕಾರರನ್ನು ಬೆಳೆಸಿ ಅವರನ್ನು ಉಳಿಸಿ ಅವರ ಆರ್ಥಿಕ ಮಟ್ಟವನ್ನು ಹೆಚ್ಚಿಸುವುದರಿಂದ ನಾವು ಈ ಕುಲಕಸುವುದನ್ನು ಉಳಿಸಲು ಸಹಾಯವಾಗುತ್ತದೆ. ಅದರಿಂದ ದಯವಿಟ್ಟು ಎಲ್ಲರೂ ಸಹಕರಿಸಿ ಬೆಂಬಲಿಸಿ ಬೆಳೆಸಿ.
0: ಕೈಮಗ್ಗವನ್ನು ರಕ್ಷಿಸಲು ಈಗಾಗಲೇ ಜಾರಿಯಲ್ಲಿರುವ ಕಾನೂನುಗಳನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸಬೇಕು ಎಂದು ಖ್ಯಾತ ರಂಗಕರ್ಮಿ ಪ್ರಸನ್ನ ಹೆಗ್ಗೋಡು ಆಗ್ರಹಿಸಿದ್ದಾರೆ.
2: ಇವತ್ತು ಕೈಮಗ್ಗ ದಿನಾಚರಣೆ ಇದೊಂದು ಸಂಭ್ರಮದ ದಿನಾಚರಣೆಯಾಗಬೇಕೆಂಬುದು ನಮ್ಮೆಲ್ಲರ ಆಶಯ. ಆದರೆ ಹಾಗಾಗುತ್ತಿಲ್ಲ. ಕಾರಣ ನಾವೆಲ್ಲರೂ ಹೌದು. ಏಕೆಂದರೆ ನಾವೆಲ್ಲರೂ ವಿದ್ಯುತ್ ಮಗ್ಗವನ್ನು ತಿಳಿದೋ ತಿಳಿಯದೆಯೋ ಪ್ರೋತ್ಸಾಹಿಸುತ್ತಿದ್ದೇವೆ. ಅವುಗಳ ಬಟ್ಟೆಯನ್ನೇ ಕೈಮಗ್ಗದ ಬಟ್ಟೆ ಎಂದು ಭ್ರಮಿಸಿ ಕೊಳ್ಳುತ್ತಿದ್ದೇವೆ. ಇದು ತಪ್ಪಬೇಕು. ಕೈಮಗ್ಗವನ್ನು ರಕ್ಷಿಸಲಿಕ್ಕೆ ಈಗಾಗಲೇ ಇರುವ ಕಾನೂನನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕೆಂದು ನಾನು ಆಗ್ರಹಿಸುತ್ತೇನೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕು ನಿಟ್ಟೆಯ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ 2047 ವಿಕಸಿತ ಭಾರತಕ್ಕಾಗಿ ಯುವಜನರನ್ನು ಸ್ವಯಂ ಉದ್ಯೋಗಿಗಳಾಗಲು ಪ್ರೇರೇಪಿಸುತ್ತಿದೆ. ಗ್ರಾಮೀಣ ಪ್ರತಿಭೆಗಳ ಕೃಷಿ ಮತ್ತು ತೋಟಗಾರಿಕೆ ಉತ್ಪನ್ನಗಳ ಮೌಲ್ಯವರ್ಧನೆ ಹಾಗೂ ಹಲಸಿನ ಉತ್ಪನ್ನಗಳ ಸಂಶೋಧನೆಗೆ ಅವಕಾಶ ಕಲ್ಪಿಸಿದೆ. ಪ್ರದೇಶ ಸಮಾಚಾರಕ್ಕಾಗಿ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ ನಿಟ್ಟೆ ಇನ್ಕ್ಯುಬೇಷನ್ ಸೆಂಟರ್ ಸಿಇಒ ಪುನೀತ್ ರೈ.
6: ಕಳೆದ 6 ವರ್ಷಗಳಲ್ಲಿ ಎಎಸ್ಸಿ ನಿಟ್ಟೆ ಇನ್ಕ್ಯುಬೇಷನ್ ಸೆಂಟರ್ ವಿದ್ಯಾರ್ಥಿಗಳು ಮತ್ತು ಸ್ಟಾರ್ಟ್ಅಪ್ಗಳಿಗಾಗಿ ಒಂದು ಶಕ್ತಿಯುತ ವೇದಿಕೆಯಾಗಿದ್ದು ಹೊಸ ಆಲೋಚನೆಗಳನ್ನು ಯಶಸ್ವಿ ಉದ್ಯಮಿಗಳಾಗಿ ರೂಪಿಸಲು ಮಹತ್ವದ ಪ್ರಯತ್ನ ವಹಿಸಿದೆ. ಯುವ ಪ್ರತಿಭೆಗಳಿಗೆ ಸರಿಯಾದ ಮಾರ್ಗದರ್ಶನ, ಸಂಪನ್ಮೂಲಗಳು ಮತ್ತು ಅವಕಾಶಗಳನ್ನು ಒದಗಿಸುವುದು. ನಾವು ಸ್ಟಾರ್ಟ್ಅಪ್ಗಳಿಗೆ ಮೆಂಟರಿಂಗ್ ತರಬೇತಿ, ನೆಟ್ವರ್ಕಿಂಗ್ ಅವಕಾಶಗಳು ಮತ್ತು ಫಂಡಿಂಗ್ ಸಂಪರ್ಕಗಳನ್ನು ಒದಗಿಸುವ ಮೂಲಕ ಅವರ ಬೆಳವಣಿಗೆಗೆ ಬಲವಾದ ಬೆಂಬಲವನ್ನು ನೀಡುತ್ತಿದ್ದೇವೆ. ನಾವು ಸ್ಟಾರ್ಟ್ಅಪ್ಗಳಿಗೆ ಸರ್ಕಾರದ ಯೋಜನೆಗಳು, ಹೂಡಿಕೆದಾರರು ಮತ್ತು ಇತರ ಮೂಲಗಳ ಮೂಲಕ 14 ಕೋಟಿಗೂ ಹೆಚ್ಚು ನಿಧಿ ಸಂಗ್ರಹಿಸಲು ಸಹಾಯ ಮಾಡಿದ್ದೇವೆ. ಇಂದಿನ ತನಕ 130ಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ಗಳನ್ನು ಇನ್ಕ್ಯುಬೇಟ್ ಮಾಡಿದ್ದು ಅನೇಕ ವಿದ್ಯಾರ್ಥಿಗಳಿಗೂ ಉದ್ಯಮಿಗಳಾಗಿ ಬೆಳೆಯಲು ನಾವು ಸಹಕಾರ ಮಾಡಿದ್ದೇವೆ. ಗ್ರಾಮೀಣ ಮಟ್ಟದಲ್ಲಿಯೂ ಪ್ರಯತ್ನಗಳನ್ನು ಮುಂದುವರೆದಿದೆ. 10 FPOಗಳನ್ನು ಸ್ಥಾಪಿಸುವ ಮೂಲಕ ಸುಮಾರು 10,000 ರೈತರಿಗೆ ನೇರವಾಗಿ ಸಹಾಯ ಮಾಡಲಾಗಿದೆ. ವಿಶೇಷವಾಗಿ ನಿಟ್ಟೆ ಜಾಕ್ ಫ್ರೂಟ್ ಪ್ರೊಸೆಸಿಂಗ್ ಕ್ಲಸ್ಟರ್ ಮೂಲಕ ರೈತರಿಗೆ ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಸಂಪರ್ಕ ಹಾಗೂ ಆದಾಯ ಹೆಚ್ಚಿಸುವ ನೆರವು ನೀಡಲಾಗಿದೆ.
0: ಕೊಪ್ಪಳ ಜಿಲ್ಲೆಯ ಕುಷ್ಟಗಿ, ಕುಕನೂರು, ಯಲಬುರ್ಗಾ ಹಾಗೂ ಕೊಪ್ಪಳ ತಾಲೂಕುಗಳಲ್ಲಿ ಸಚಿವರಾದ ಶಿವರಾಜ್ ತಂಗಡಗಿ ಹಾಗೂ ಬಸವರಾಜ್ ರಾಯರೆಡ್ಡಿ ಬರ ಪರಿಸ್ಥಿತಿ ಅವಲೋಕಿಸಿದರು. ರಾಜೂರು ಗ್ರಾಮದಲ್ಲಿ ರೈತರೊಂದಿಗೆ ಉಭಯ ಸಚಿವರು ಸಮಾಲೋಚನಾ ಸಭೆ ನಡೆಸಿದರು. ಧಾರವಾಡ ತಾಲೂಕು ಹಾರೋ ಬೆಳವಡಿ ಮತ್ತು ನವಲಗುಂದ ತಾಲೂಕಿನ ಶಿರೂರ್, ಶಿರಕೋಳ, ಮೊರಬ್ ಹಾಗೂ ತಿರ್ಲಾಪುರ ಗ್ರಾಮಗಳ ಹೊಲಗಳಿಗೆ ಸಚಿವ ಸಂತೋಷ್ ಲಾಡ್ ಭೇಟಿ ನೀಡಿ ಬೆಳೆಹಾನಿ ಅವಲೋಕಿಸಿದರು. ಗ್ಲಾಸ್ಕೋದಲ್ಲಿ ಆಯೋಜಿತ 2026 ಕಾಮನ್ವೆಲ್ತ್ ಪ್ಯಾರಾ ಕ್ರೀಡಾಕೂಟದಲ್ಲಿ ಶಾರ್ಟ್ಪಟ್ ಕ್ರೀಡೆಯಲ್ಲಿ ಕಂಚಿನ ಪದಕ ಗಳಿಸಿದ ಕೆಎಸ್ ಶಿಲ್ಪಾ ಅವರಿಗೆ ಬೆಂಗಳೂರಿನ ಶ್ರೀ ಕಂಠೀರವ ಕ್ರೀಡಾಂಗಣದಲ್ಲಿ ರಾಜ್ಯ ಒಲಿಂಪಿಕ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಗೋವಿಂದ ರಾಜು ಸನ್ಮಾನಿಸಿದರು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಆಯುಕ್ತ ಎಂಎನ್ ಅನುಚೇತ್ ಮಾತನಾಡಿ, ಕೆಎಸ್ ಶಿಲ್ಪಾ ಅವರಿಗೆ 15 ಲಕ್ಷ ನಗದು ಬಹುಮಾನ ಹಾಗೂ ಗ್ರೂಪ್ ಬಿ ಸರ್ಕಾರಿ ಹುದ್ದೆ ನೀಡಿ ಗೌರವಿಸಲಾಗುವುದು ಎಂದರು. ಪೂಜ್ಯಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ 31ನೇ ಚಾತುರ್ಮಾಸ್ಯ ಮಹೋತ್ಸವದ ಅಂಗವಾಗಿ ಇಂದು ಸಂಜೆ 5 ಗಂಟೆಗೆ ಧಾರವಾಡದ ಶ್ರೀ ಉಳವಿ ಚನ್ನಬಸವೇಶ್ವರ ವೃತ್ತದಿಂದ ಶ್ರೀ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರ ಪಾದುಕೆಗಳ ಶೋಭಾಯಾತ್ರೆ ಹಾಗೂ ಶ್ರೀ ಸತ್ಯಾತ್ಮತೀರ್ಥರಿಗೆ ಸ್ವಾಗತ ಕಾರ್ಯಕ್ರಮ ನಡೆಯಲಿದ್ದು, ಉತ್ತರಾದಿ ಮಠದವರೆಗೆ ಪೂಜ್ಯರ ಮೆರವಣಿಗೆ ನಡೆಯಲಿದೆ ಎಂದು ಪಂಡಿತ್ ಪ್ರಹ್ಲಾದಾಚಾರ್ಯ ಗಲಗಲಿ ತಿಳಿಸಿದ್ದಾರೆ. ಸಂಕ್ಷಿಪ್ತ ಸುದ್ದಿಗಳು. ಸರ್ಕಾರಿ ಹುದ್ದೆಗಳ ನೇಮಕಾತಿಯಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ನಡೆದಿರುವ ಹಗರಣಗಳ ಕುರಿತು ಅಧಿವೇಶನದಲ್ಲಿ ಚರ್ಚಿಸುವುದಾಗಿ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಗದಗ ನಗರದ ಬಳಗಾನೂರ್ ರಸ್ತೆಯಲ್ಲಿರುವ ಘನತ್ಯಾಜ್ಯ ನಿರ್ವಹಣಾ ಕೇಂದ್ರ ಹಾಗೂ ಭೀಷ್ಮನ ಕೆರೆಗೆ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಭೇಟಿ ನೀಡಿ ಪರಿಶೀಲಿಸಿದರು. ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕು ಹಾರ್ವಾಡ್ ಗ್ರಾಮದ ಕಡಲ್ ಕೊರೆತದ ಸ್ಥಳಕ್ಕೆ ಸಚಿವ ಲಕ್ಷ್ಮಣ ಸವದಿ ಭೇಟಿ ನೀಡಿ ಪರಿಶೀಲಿಸಿದರು. ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಜಗನ್ನಾಥ್ ಹಲಮಡಗಿ ಧಾರವಾಡ ಹುಬ್ಬಳ್ಳಿಯ ವಿವಿಧ ಅನುಪಾಲನಾ ಗೃಹಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
7: ನನ್ನ ಕೈಮಗ್ಗ ನನ್ನ ಹೆಮ್ಮೆ. ಇಂದು 12ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ. ಕೈಮಗ್ಗ ನೇಕಾರರಿಗೆ ರೇಷ್ಮೆ, ಹತ್ತಿ ಹಾಗೂ ಉಣ್ಣೆ ವಿಭಾಗದಲ್ಲಿ ರಾಜ್ಯ ಪ್ರಶಸ್ತಿ ಪ್ರದಾನ. ಉಡುಪಿ ಜಿಲ್ಲೆ ನಿಟ್ಟೆಯ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಗ್ರಾಮೀಣ ಪ್ರತಿಭೆಗಳ ಉದ್ಯಮಶೀಲತೆಗೆ ಆಧಾರ. 2026 ಕಾಮನ್ವೆಲ್ತ್ ಕ್ರೀಡಾಕೂಟ ಪ್ಯಾರಾ ಅಥ್ಲೀಟ್ ಕೆಎಸ್ ಶಿಲ್ಪಾ ಅವರಿಗೆ ಬೆಂಗಳೂರಿನಲ್ಲಿ ಸನ್ಮಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.
8: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.
9: ನಮಸ್ಕಾರ ಬೆಳತಂಗಡಿ, ನಾನು ನಿಮ್ಮ ಸಾಗರ್. ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇವತ್ತು ನಮ್ಮ ಜೊತೆ ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ ಸವಿತಾ ಅವರಿದ್ದಾರೆ. ಇವತ್ತು ಎಲ್ಲರ ಕೈಯಲ್ಲೂ ಆಂಡ್ರಾಯ್ಡ್ ಫೋನ್ ಇದೆ, ಆದ್ರೆ ಅಷ್ಟೇ ಭಯವೂ ಇದೆ ಅಲ್ವಾ?
10: ಖಂಡಿತ ಸಾಗರ್, ಪ್ರಪಂಚದಲ್ಲಿ ಅತಿ ಹೆಚ್ಚು ಬಳಕೆಯಾಗುವ ಆಪರೇಟಿಂಗ್ ಸಿಸ್ಟಮ್ ಆಂಡ್ರಾಯ್ಡ್. ನಮ್ಮ ಬ್ಯಾಂಕ್ ಅಕೌಂಟ್ನಿಂದ ಹಿಡಿದು ವೈಯಕ್ತಿಕ ಫೋಟೋಗಳವರೆಗೆ ಎಲ್ಲವೂ ಫೋನಿನಲ್ಲೇ ಇರೋದ್ರಿಂದ ಸುರಕ್ಷತೆ ಈಗ ತುಂಬಾನೇ ಮುಖ್ಯ.
9: ಹೌದು, ನಾವೇನೋ ಗೂಗಲ್ ಅಪ್ಡೇಟ್ ಮಾಡ್ತಿರ್ತೇವೆ, ಆದ್ರೂ ಹ್ಯಾಕ್ ಆಗುವ ಭಯ ಇದ್ದೇ ಇರುತ್ತದೆ. ಮೊದಲನೇದಾಗಿ ನಾವೇನ್ ಮಾಡಬೇಕು?
10: ಮೊದಲ ಟಿಪ್ಸ್, ಗುಪ್ತ ಶತ್ರುಗಳ ಮೇಲೆ ಕಣ್ಣಿಡಿ. ಅಂದ್ರೆ ನಿಮ್ಮ ಫೋನಿನಲ್ಲಿ ನೀವು ಇನ್ಸ್ಟಾಲ್ ಮಾಡದ ಆಪ್ಗಳಿವೆಯೇ ಎಂದು ಆಗಾಗ ಚೆಕ್ ಮಾಡಿ. ಕೆಲವು ಸ್ಪೈವೇರ್ಗಳು ಹೋಮ್ ಸ್ಕ್ರೀನ್ ಮೇಲೆ ಕಾಣಿಸುವುದೇ ಇಲ್ಲ. ಸೆಟ್ಟಿಂಗ್ಸ್ಗೆ ಹೋಗಿ ಆಪ್ಸ್ ಲಿಸ್ಟ್ ನೋಡಿ. ಅನುಮಾನಾಸ್ಪದ APK ಫೈಲ್ಗಳಿದ್ದಲ್ಲಿ ತಕ್ಷಣ ಡಿಲೀಟ್ ಮಾಡಿ. ಇವು ನಿಮ್ಮ ಡೇಟಾವನ್ನು ಕಳ್ಳತನ ಮಾಡಿ ಬೇರೆ ಸರ್ವರ್ಗೆ ಕಳುಹಿಸುತ್ತವೆ.
9: ಓಹೋ, ಅಂದ್ರೆ ಕಣ್ಣಿಗೆ ಕಾಣದ ಆಪ್ಗಳು ಇರಬಹುದು ಅಂತೀರಾ? ಸರಿ, ಇನ್ನು ಈ ಪರ್ಮಿಷನ್ ಬಗ್ಗೆ ಹೇಳಿ. ಯಾವುದೋ ಗೇಮ್ ಆಪ್ ನನ್ನ ಕಾಂಟ್ಯಾಕ್ಟ್ ಯಾಕೆ ಕೇಳುತ್ತೆ?
10: ಅದೇ ದೊಡ್ಡ ತಪ್ಪು ಸಾಗರ್. ಪ್ರತಿಯೊಂದು ಆಪ್ಗೂ ನಿಮ್ಮ ಕ್ಯಾಮರಾ, ಮೈಕ್ರೋಫೋನ್ ಅಥವಾ ಕಾಂಟ್ಯಾಕ್ಟ್ ಅಗತ್ಯವಿರುವುದಿಲ್ಲ. ಸೆಟ್ಟಿಂಗ್ಸ್ನಲ್ಲಿ ಪರ್ಮಿಷನ್ ಮ್ಯಾನೇಜರ್ ಓಪನ್ ಮಾಡಿ ಆಪ್ಗಳಿಗೆ ಅಗತ್ಯವಿದ್ದಾಗ ಮಾತ್ರ ಪರ್ಮಿಷನ್ ಕೊಡಿ. ಅಲೌ ಓನ್ಲಿ ವೈಲ್ ಯೂಸಿಂಗ್ ದ ಆಪ್. ಎಲ್ಲದಕ್ಕೂ ಅಲೌ ಕೊಟ್ಟರೆ ನಿಮ್ಮ ಫೋನಿನ ಕಂಟ್ರೋಲ್ ಅವರ ಕೈಲಿರುತ್ತದೆ.
9: ಹೌದು, ನಾವೇನೋ ಅರಿಯದೆ ಎಲ್ಲದಕ್ಕೂ ಎಸ್ ಅನ್ಬಿಡ್ತೀವಿ. ಇನ್ನು ನಮಗೆ ವಾಟ್ಸ್ಆಪ್ನಲ್ಲಿ ಆಫರ್ ಲಿಂಕ್ಗಳು ಬರ್ತಿರುತ್ತವಲ್ಲ,
10: ಅಪ್ಪಿತಪ್ಪಿಯೂ ಅಂತಹ ಲಿಂಕ್ ಕ್ಲಿಕ್ ಮಾಡಿ ಆಪ್ ಡೌನ್ಲೋಡ್ ಮಾಡಬೇಡಿ. ಏನೇ ಬೇಕಿದ್ರೂ ಗೂಗಲ್ ಪ್ಲೇಸ್ಟೋರ್ನಿಂದಲೇ ಡೌನ್ಲೋಡ್ ಮಾಡಿ. ಜೊತೆಗೆ ಸೆಟ್ಟಿಂಗ್ಸ್ನಲ್ಲಿ ಇನ್ಸ್ಟಾಲ್ ಅನ್ನೋನ್ ಆಪ್ಸ್ ಆಯ್ಕೆಯನ್ನು ಡಿಸೇಬಲ್ ಮಾಡಿಡಿ. ಇದು ಹೊರಗಿನ ವೈರಸ್ ಆಪ್ಗಳು ಫೋನ್ ಸೇರದಂತೆ ತಡೆಯುತ್ತದೆ.
9: ಇನ್ನೊಂದು ಮುಖ್ಯ ವಿಷಯ, ಕೆಲವರು ಫೋನ್ ಕೆಡತಾರೆ, ಕೊಡದಿದ್ರೆ ಚೆನ್ನಾಗಿರಲ್ಲ, ಆದ್ರೆ ಅವರು ನಮ್ಮ ಗ್ಯಾಲರಿ ಚೆಕ್ ಮಾಡ್ತಾರೋ ಅನ್ನೋ ಭಯ ಇರುತ್ತೆ. ಅದಕ್ಕೇನಾದ್ರೂ ದಾರಿ ಇದೆಯಾ?
10: ಖಂಡಿತ ಇದೆ. ನೀವು ಯಾರಿಗಾದ್ರೂ ಫೋನ್ ಕೊಡುವಾಗ ಆಪ್ ಪಿನ್ನಿಂಗ್ ಬಳಸಿ. ನೀವು ಅವರಿಗೆ ಯಾವ ಆಪ್ ಓಪನ್ ಮಾಡಿ ಕೊಡ್ತೀರೋ ಅವರು ಅದನ್ನು ಬಿಟ್ಟು ಬೇರೆ ಯಾವುದನ್ನು ನೋಡಲು ಸಾಧ್ಯವಿಲ್ಲ. ನೀವು ಅನ್ಪಿನ್ ಮಾಡುವವರೆಗೂ ಬೇರೆ ಆಪ್ ತೆರೆಯಲ್ಲ. ಫೋನ್ ಸೇಫ್.
9: ವಾಹ್, ಇದು ಅದ್ಭುತ ಫೀಚರ್. ಇನ್ನು ಕೊನೆಯದಾಗಿ ಏನಾದರೂ ಕಿವಿ ಮಾತು?
10: ಎರಡು ಮುಖ್ಯ ಕೆಲಸ ಮರೆಯಬೇಡಿ. ಒಂದು, ನಿಮ್ಮ ಗೂಗಲ್ ಅಕೌಂಟ್ಗೆ 2-factor ಅಥೆಂಟಿಕೇಶನ್ ಆನ್ ಮಾಡಿ. ಎರಡು, ಫೈಂಡ್ ಮೈ ಡಿವೈಸ್ ಆನ್ ಇರಲಿ. ಒಂದು ವೇಳೆ ಫೋನ್ ಕಳೆದು ಹೋದರೆ ಮನೆಯಲ್ಲೇ ಕುಳಿತು ಡೇಟಾ ಡಿಲೀಟ್ ಮಾಡಬಹುದು. ಕೊನೆಯದಾಗಿ, ಲಾಕ್ ಸ್ಕ್ರೀನ್ ಮೇಲೆ ಮೆಸೇಜ್ ಪ್ರಿವ್ಯೂ ಬರದಂತೆ ನೋಟಿಫಿಕೇಶನ್ ಲಿಮಿಟ್ ಮಾಡಿ. ನಿಮ್ಮ ಖಾಸಗಿ ವಿಷಯ ಪಕ್ಕದವರಿಗೆ ಕಾಣಬಾರದಲ್ವಾ?
9: ನಿಜ, ಇವತ್ತು ತುಂಬಾ ಉಪಯುಕ್ತ ಮಾಹಿತಿ ನೀಡಿದ್ದೀರಿ. ಕೆಲವರೇ, ತಂತ್ರಜ್ಞಾನ ನಮಗೆ ವರವಾಗಬೇಕಾದ್ರೆ ಸುರಕ್ಷತೆ ನಮ್ಮ ಜವಾಬ್ದಾರಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿ ಪಡೆಯೋಣ. ಕೇಳ್ತಾ ಇರಿ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ರೇಡಿಯೋ ನಿನಾದ 90.4 FM. ಈಗ ಭಾವಗೀತೆಗಳ ಪ್ರಸಾರ. ಮೊದಲಿಗೆ ಸಿ ಅಶ್ವಥ್ ಸಂಗೀತ ಸಂಯೋಜಿಸಿರುವ ಬಿ ಆರ್ ಲಕ್ಷ್ಮಣರಾವ್ ಅವರ ಕವನ, ಅಪೂರ್ವ ಶ್ರೀಧರ್ ಅವರ ಧ್ವನಿಯಲ್ಲಿ

ಈಗ ಮೈಸೂರು ಅನಂತಸ್ವಾಮಿ ಸಂಗೀತ ಸಂಯೋಜಿಸಿರುವ ಕೆ ಎಸ್ ನರಸಿಂಹಸ್ವಾಮಿಯವರ ಕವನ ಅಪೂರ್ವ ಶ್ರೀಧರವರ ಧ್ವನಿಯಲ್ಲಿ ಅತ್ತಿತ್ತನ್ನು ಹೊಡೆದಿರು.

ಮುಂದಿನ ಗೀತೆ ಎನ್ ಎಸ್ ಪ್ರಸಾದ್ ಸಂಗೀತ ಸಂಯೋಜಿಸಿರುವ ನಿಸರ್ ಅಹಮದ್ ಅವರ ಕವನ, ಅಪೂರ್ವ ಶ್ರೀಧರ್ ಮತ್ತು ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ.

0: ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ.
1: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ, ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ.
0: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ.
1: ಕೆರೆ, ರಸ್ತೆ, ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
0: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
2: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ.
1: ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.
3: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
4: ಆತ್ಮೀಯ ಕೇಳುಗರೆ, ಇವತ್ತು ವಿಶೇಷವಾದ ವ್ಯಕ್ತಿಯನ್ನ ನಿಮಗೆ ಪರಿಚಯಿಸ್ತಾ ಇದ್ದೇವೆ. ಅವರು ನಾದ ಮಣಿ ನಾಲ್ಕೂರ್ ಅಂತೇಳಿ ಹಾಡನ್ನೇ ಉಸಿರನ್ನಾಗಿ ತಮ್ಮ ಜೀವನವನ್ನು ರೂಪಿಸಿಕೊಳ್ತಾ ಇರತಕ್ಕಂಥವ್ರು. ಇಡೀ ನಾಡಿನಾದ್ಯಂತ ತಮ್ಮ ಹಾಡುಗಳ ಮೂಲಕ ಒಂದು ಅರಿವಿನ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಪರಿಸರ ಜೀವ ಸಂಕುಲಗಳು ಹೇಗೆ ಸಹಜವಾಗಿ ಜೀವಿಸ್ತಾ ಇದ್ದವೋ ಹಾಗೆ ಇಡೀ ಮನುಷ್ಯ ಜನಾಂಗ ಜೀವಿಸಬೇಕು ಎನ್ನುವುದು ಅವರ ದೊಡ್ಡ ಆಶಯ. ಆ ಹಿನ್ನೆಲೆಯಲ್ಲಿ ಅವರು ಒಂದು ಅಳಿಲು ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರ ಹಾಡುಗಳ ಒಳ ಧ್ವನಿ ಇರುವಂಥದ್ದು ಮನುಷ್ಯನನ್ನು ಮನುಷ್ಯನನ್ನಾಗಿ ರೂಪಿಸುವಂತಹ ಒಂದು ಕಳಕಳಿಯನ್ನು ನಾವು ಕಾಣುತ್ತೇವೆ. ಕರ್ನಾಟಕದ ಮೂಲೆ ಮೂಲೆಗಳಿಗೆ ಹೋಗಿ ತಮ್ಮ ಹಾಡುಗಳ ಮೂಲಕ ಮನುಷ್ಯನ ಮಲಿನತೆಯನ್ನು ತೊಳಿತಾ ಇದ್ದಾರೆ, ಮನುಷ್ಯನ ಕೇಡುಗಳನ್ನು ತೊಳಿತಾ ಇದ್ದಾರೆ, ಮನುಷ್ಯನ ಅಶುದ್ಧತೆಯನ್ನು ಶುದ್ಧ ಮಾಡ್ತಾ ಇದ್ದಾರೆ. ಹೀಗಾಗಿ ಅವರು ಕರ್ನಾಟಕದ ಅಪರೂಪದ ಅರಿವಿನ ಹಾಡುಗಾರರು. ಬಹಳ ಮುಖ್ಯವಾಗಿ ನಮ್ಮ ನೆಲದಲ್ಲಿ ಆಗಿ ಹೋಗಿರುವಂತಹ ಶರಣರು, ತತ್ವಪದಕಾರರು, ಕೀರ್ತನಕಾರರು, ಮಹಾಕವಿಗಳ ಒಂದು ದಾರ್ಶನಿಕತೆ ಏನಿದೆ ಆ ದಾರ್ಶನಿಕತೆಯನ್ನು ಕೇಳುಗರಿಗೆ ದಾಟಿಸುವ ಒಂದು ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಅವರ ವಿಶೇಷತೆ ಏನಂದರೆ ಹಾಡುಗಳಲ್ಲಿ ಯಾವ ಒಂದು ಧ್ವನಿ ಇದೆಯೋ, ಯಾವ ದಾರ್ಶನಿಕತೆ ಇದೆಯೋ, ತತ್ವ ಇದೆಯೋ, ಅದನ್ನು ತಮ್ಮ ಬದುಕಿನಲ್ಲಿ ಅಕ್ಷರಶಃ ಅಳವಡಿಸಿಕೊಂಡಿರ್ತಕ್ಕಂಥವ್ರು. ಹೀಗಾಗಿ ಅವರು ನಾಡಿನ ಹಾಡುಗಾರರಲ್ಲಿ ಬಹಳ ಅಪರೂಪದ ವ್ಯಕ್ತಿತ್ವ ಉಳ್ಳವರು. ಅವರು ತಮ್ಮದೇ ಆದ ಅರಿವಿನ ಒಂದು ಚಿಂತನೆಯನ್ನು ನಾಡಿನಲ್ಲಿ ಬಿತ್ತುತ್ತಾ ಇದ್ದಾರೆ. ಮುಖ್ಯವಾಗಿ ನಮ್ಮ ಡಿ ಎಡ್ ಶಿಕ್ಷಕರಿಗೆ, ಬಿ ಎಡ್ ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಜೀವನ ಅಂದರೆ ಏನು, ನಾವೇನನ್ನು ಕಲಿಬೇಕಾಗಿದೆ, ಏನನ್ನು ಕಲಿಸಬೇಕಾಗಿದೆ ಅನ್ನುವಂತಹ ಸಾವಿರಾರು ತರಬೇತಿ ಶಿಬಿರಗಳನ್ನು ನಾಡಿನಾದ್ಯಂತ ಮಾಡ್ತಾ ಇದ್ದಾರೆ. ಇವತ್ತು ಪರಿಸರಕ್ಕೆ ಸಂಬಂಧಿಸಿರುವಂತಹ ಮತ್ತು ಒಂದು ಬದುಕಿನ ಚಿಂತನೆಗೆ ಸಂಬಂಧಿಸಿರತಕ್ಕಂಥ ಕೆಲವು ಹಾಡುಗಳನ್ನು ಹಾಡಲಿಕ್ಕಿದ್ದಾರೆ. ಅವರನ್ನು ಬಹಳ ಹೃದಯಪೂರ್ವಕವಾಗಿ ನಾನು ನಿನಾದ ರೇಡಿಯೋಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ ಸರ್.

ನಾವೆಲ್ಲ ಈ ಜೀವಪರವಾಗಿರುವಂತ ಪ್ರಕೃತಿಗೆ ಮತ್ತು ಮನುಷ್ಯನಿಗೆ ಯಾವತ್ತೂ ಋಣಿಯಾಗಿರಬೇಕು. ಆ ಋಣಭಾರವನ್ನ ನಾವು ಹೊತ್ತುಕೊಂಡು ಜೀವನ ಮಾಡ್ತಾ ಇದ್ದೇವೆ. ಆ ಋಣಭಾರಕ್ಕೆ ನಾವು ಹೊಸದಾಗಿ ಏನು ಕೊಡಬಹುದು, ಏನು ಕೊಡಲಿಕ್ಕಿಲ್ಲ, ಅದನ್ನ ಪ್ರೀತಿಯಿಂದ ಕರುಣೆಯಿಂದ ನಾವೆಲ್ಲ ನೋಡಬೇಕು. ಅಂತಹ ಒಂದು ಹಾಡನ್ನ ನಾದ ಅವರು ಹಾಡಿದರು. ಈಗ ಮುಂದೆ ಇನ್ನೊಂದು ಹಾಡನ್ನ ಹಾಡಲಿದ್ದಾರೆ.

ನಾವೆಲ್ಲ ಚಿಂತೆ ಬಿಡಬೇಕಂತಲೇ ಚಿಂತೆ ಮಾಡ್ತಾ ಇರ್ತೀವಿ. ಇದು ಮನುಷ್ಯನ ಭಾಳ ಬಿಕ್ಕಟ್ಟಿನ ಸಂದರ್ಭ. ಇದು ದೇವರನ್ನು ಧ್ಯಾನ ಮಾಡ್ತಾ ಇರ್ತೀವಿ, ದೇವರಿಗೆ ವಿರುದ್ಧವಾಗಿ ನಡ್ಕೊಳ್ತಾ ಇರ್ತೀವಿ, ಈ ಬದುಕಿನ ಎಲ್ಲ ವ್ಯಾಮೋಹಗಳನ್ನು ಮೀರಬೇಕಂತ ಯೋಚನೆ ಮಾಡ್ತಾ ಇರ್ತೀವಿ, ಆದರೆ ಅದೇ ವ್ಯಾಮೋಹದಲ್ಲಿ ತೊಳಲಾಡ್ತಾ ಇರ್ತೀವಿ. ಅದರಿಂದ ಬಿಡುಗಡೆ ಹೇಗೆ, ಬಿಡುಗಡೆ ಆಗಿ ನಾವು ಸಹಜವಾಗಿ ಬದುಕೋದು ಹೇಗೆ ಅನ್ನುವಂಥ ಒಂದು ಚಿಂತನೆಯ ಹಾಡನ್ನು ನಾದ ಮಣಿನಾಲ್ಕೂರವರು ಹಾಡಿದರು. ಈಗ ಇನ್ನೊಂದು ಹಾಡನ್ನು ಹಾಡುವುದರ ಮೂಲಕ ನಮ್ಮ ಅರಿವನ್ನು ಅವರು ಹೆಚ್ಚಿಸ್ತಾ ಇದ್ದಾರೆ.

0: ನಾವು ಎಷ್ಟೇ ವಿಕಾಸ ಹೊಂದಿದರೂ, ಎಷ್ಟೇ ಅಭಿವೃದ್ಧಿ ಹೊಂದಿದರೂ, ನಾವೆಲ್ಲ ಪ್ರಕೃತಿಗೆ ದಾಸರಾಗಿರಲೇಬೇಕು. ಪ್ರಕೃತಿಯ ಕರುಣೆಯಲ್ಲಿ ನಾವು ಇರಬೇಕು. ಮಳೆ ಇಲ್ಲದೆ ಈ ಜಗತ್ತಿನಲ್ಲಿ ಏನೂ ಇಲ್ಲ ಅಂತ ಮಳೆಯನ್ನು ಪ್ರಾರ್ಥಿಸುವಂಥ ಒಂದು ಅದ್ಭುತ ಪದ್ಯವನ್ನು ನಾದ ಅವರು ಹಾಡಿದರು. ಮಳೆ ಬಂದಾಗ ಹೇಗೆ ನೆಲ ಚಿಗುರೊಡೆದು ಒಂದು ಹೊಸ ಉಲ್ಲಾಸವನ್ನು ಸಂತೋಷವನ್ನು ತರುತ್ತೋ, ಹಾಗೆ ನಮ್ಮ ಮನಸ್ಸಿನ ಕೊಳೆಯನ್ನು ತೊಳೆದುಕೊಂಡು ನಾವೆಲ್ಲ ಮನಸ್ಸಿನ ಮೂಲಕ, ಹೃದಯದ ಮೂಲಕ, ಆತ್ಮದ ಮೂಲಕ ಒಂದು ಹೊಸ ಹಸಿರನ್ನು, ಮಾನವೀಯತೆಯನ್ನು ಈ ಜಗತ್ತಿನಲ್ಲಿ ಸೃಷ್ಟಿ ಮಾಡಬೇಕಾಗಿದೆ ಎನ್ನುವಂಥ ದೊಡ್ಡ ಆಶಯವನ್ನಿಟ್ಟುಕೊಂಡು ನಾದ ಅವರು ತಮ್ಮ ಅರಿವಿನ ಹಾಡಿನ ಸಂಚಾರ ಮಾಡುತ್ತಿದ್ದಾರೆ. ಅವರು ನಮ್ಮ ನಿನಾದ ರೇಡಿಯೋಕ್ಕೆ ಆಗಮಿಸಿ ಹಾಡುಗಳನ್ನು ಹಾಡಿದ್ದಾರೆ. ಸಹೃದಯರ ಪರವಾಗಿ, ನಮ್ಮ ಸಂಸ್ಥೆಯ ಪರವಾಗಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ.
1: ಶರಣ, ನಮಸ್ಕಾರ.

ಕನ್ನಡ ಸಿನಿಮಾ ಗೀತೆಗಳು ಹೊಳೆಸಿದ ಆಲೋಚನಾ ಕ್ರಮಗಳು, ಸ್ಫೂರ್ತಿಯ ನೆಲೆಗಳು ಮತ್ತು ಐತಿಹಾಸಿಕ ವಿವರಗಳು, ಬದುಕನ್ನ ಚಂದಗಾಣಿಸಿಕೊಳ್ಳಬಹುದಾದ ಸಾಧ್ಯತೆಗಳು ಈ ಗೀತೆಗಳ ಜೊತೆಗೆ ಇವೆ. ಇಂತಹ ಅಪರೂಪದ ಅಂಶಗಳನ್ನು ಚರ್ಚಿಸುವ ಕಾರ್ಯಕ್ರಮದ ಸಂಚಿಕೆಯೇ ಸಿನಿರಾಗ.

0: ಶಂಕರಂ.
1: ಬಿ ಕೆ ಸುಮಿತ್ರ ಅವರು ಹಾಡಿದ್ದ ಜನಜನತ ಗೀತೆ ನ್ಯಾಯ ನೀತಿ ಮೂರ್ತಿವೆತ್ತ ಸತ್ಯ ದೈವವೇ ಮಹಾಮಹಿಮ ಮಂಜುನಾಥ ನಮೋ ಎನ್ನಿರೆ ಅನ್ನುವಂಥ ಗೀತೆಯ ಪ್ರಭಾವಳಿಯ ಬಗ್ಗೆ ನಾನು ಮಾತನಾಡಿದ್ದೆ. ನಮ್ಮ ಧರ್ಮಸ್ಥಳದ ನಿಜವಾದ ವಿಶೇಷತೆ ನ್ಯಾಯ ನೀತಿಯೊಂದಿಗಿನ ಸತ್ಯದ ಅಸ್ತಿತ್ವದೊಂದಿಗೆ ತಳುಕು ಹಾಕಿಕೊಂಡಿದೆ. ಜಗತ್ತಿನಲ್ಲಿ ಉಂಟಾಗುವ ಎಲ್ಲ ಬಗೆಯ ಅಲ್ಲೋಲ ಕಲ್ಲೋಲದ ಸಂದರ್ಭಗಳಿಗೆ ನ್ಯಾಯ ನೀತಿಯ ನಿರಾಕರಣೆಯೇ ಬಹಳ ಮುಖ್ಯ ಕಾರಣ ಅಂತ ಅನಿಸುತ್ತೆ. ಯಾಕೆಂದರೆ ಜಗತ್ತಿನಲ್ಲಿ ಯಾಕೆ ಅಲ್ಲೋಲ ಕಲ್ಲೋಲ ಉಂಟಾಗುತ್ತೆ ಅಂದರೆ, ಒಬ್ಬರು ಸುಳ್ಳಿನ ಜೊತೆಗಿರ್ತಾರೆ, ಇನ್ನೊಬ್ಬರು ಸತ್ಯದ ಜೊತೆಗಿರ್ತಾರೆ. ಸುಳ್ಳಿನ ಜೊತೆಗೆ ಇರೋರು ತುಂಬ ಅಬ್ಬರಿಸ್ತಾರೆ, ಸತ್ಯದ ಜೊತೆಗಿರೋರು ಮೌನವಾಗಿರ್ತಾರೆ. ಆ ಸುಳ್ಳು ಮತ್ತು ಸತ್ಯದ ನಡುವಿನ ಸಂಘರ್ಷ ಇದೆಯಲ್ಲ, ಅದು ಮುಂದುವರಿತಾ ಮುಂದುವರಿತಾ ಕೊನೆಗೆ ಸತ್ಯಕ್ಕೆ ಜಯ ದಕ್ಕುತ್ತದೆ. ಹಾಗಂತ ಸತ್ಯಕ್ಕೆ ಸೋಲು ಉಂಟಾಗುತ್ತದ ಅನ್ನುವಂಥ ಪ್ರಶ್ನೆ ಕೇಳಿದರೆ ಹಾಗೆ ಹೇಳೋದಕ್ಕೆ ಆಗೋದಿಲ್ಲ ಅಂತ ಹೇಳಬೇಕಾಗತ್ತೆ. ಯಾಕೆಂತಂದರೆ ಸತ್ಯ ಆ ಕ್ಷಣಕ್ಕೆ ಸೋಲಿನ ಆಘಾತ ಎದುರಿಸಬಹುದಾದರೂ ಕೂಡ ಆ ಸೋಲಿನ ಆಘಾತವನ್ನು ಮೀರಿ ಮತ್ತೆ ಮೈ ಕೊಡುವಿಕೊಂಡು ಎದ್ದು ನಿಂತು ಮೌಲ್ಯಗಳ ಶಕ್ತಿಯನ್ನು ಮನಗಾಣಿಸುವಂಥ ಒಂದು ದೈತ್ಯ ಪ್ರಭೆಯಾಗಿ ನಿಲ್ತದೆ. ಸತ್ಯಕ್ಕೆ ಆ ಥರದ ಒಂದು ಗುಣಧರ್ಮ ಇರ್ತದೆ ಅನ್ನುವಂಥದ್ದು. ನಾನು ಯಾಕೆ ಇಷ್ಟು ವಿಸ್ತೃತವಾಗಿ ಚರ್ಚೆ ಮಾಡ್ತಾ ಇದ್ದೀನಿ ಅಂತಂದರೆ, ಇವತ್ತಿಗೂ ಕೂಡ ಬಿ ಕೆ ಸುಮಿತ್ರ ಹಾಡಿದಂಥ ನ್ಯಾಯ ನೀತಿಯನ್ನು ಧರ್ಮಸ್ಥಳಕ್ಕೆ ಅನ್ವಯ ಮಾಡಿ ಶ್ರೀ ಮಂಜುನಾಥ ದೇವರನ್ನು ಸತ್ಯದ ಪ್ರತೀಕವಾಗಿ ಬಿಂಬಿಸಿ ಜನಮಾನಸದಲ್ಲಿ ಒಂದು ಜನಪ್ರಿಯ ಅಲೆಯನ್ನು ಮೂಡಿಸಿದಂಥ ಗೀತೆ ಅದು. ಇವತ್ತಿಗೂ ಕೂಡ ಅದು ಯಾಕೆ ಪ್ರಸ್ತುತ ಆಗುತ್ತಂತಂದರೆ, ಆ ಗೀತೆಯ ಒಳಗೆ ಇರುವಂಥ ನ್ಯಾಯ ನೀತಿ ಮತ್ತು ಸತ್ಯ ಇವು ಮೂರು ಸಂಯೋಜಿತಗೊಂಡು ಧ್ವನಿಸುವಂಥ ಒಂದು ಮಹತ್ವದ ಅರ್ಥ.

ಆ ಅರ್ಥ ನಮಗೇನು ಕನ್ವೇ ಮಾಡ್ತಾ ಇದೆ ಅಂತಂದ್ರೆ, ನಾವು ಪ್ರತಿದಿನ ಪ್ರತಿ ಕ್ಷಣ ಸತ್ಯದ ಜೊತೆಗೆ ಇರಬೇಕು ಅಂತ. ನ್ಯಾಯ ನೀತಿಯ ಮನೋಧರ್ಮವನ್ನೇ ನಮ್ಮ ಜೀವಧ್ವನಿಗಳನ್ನಾಗಿಸಿಕೊಂಡು ಬದುಕಬೇಕು ಅನ್ನೋದನ್ನ ಆ ಗೀತೆ ನಮಗೆ ಮನವರಿಕೆ ಮಾಡಿಕೊಡ್ತದೆ. ಹಾಗಾಗಿನೇ ಸುಮಿತ್ರ ಹಾಡಿದ ಆ ಪದ್ಯ ಒಂದು ನಿರ್ದಿಷ್ಟ ಕಾಲದಲ್ಲಿ ಬಂದು ಕ್ಯಾಸೆಟ್ ಪ್ರಪಂಚದ ಮುಖಾಂತರ, ಕ್ಯಾಸೆಟ್ ಲೋಕದ ಮುಖಾಂತರ ಜನಜನಿತ ಆಗಿದ್ದರೂ ಕೂಡ ಹೊಸಕಾಲದ ಪೀಳಿಗೆಯೊಳಗೂ ಕೂಡ ಸತ್ಯದ ಅಸ್ಮಿತೆಯನ್ನು ಮೇಳೈಸುವಂಥ ಒಂದು ವಿಶೇಷವಾದ ಗುಣವನ್ನು ಅದು ಹೊಂದಿದೆ ಅಂತ ಅನಿಸುತ್ತೆ. ಈ ದೃಷ್ಟಿಯಿಂದ ಸತ್ಯಕ್ಕೆ ಎದುರಾಗುವ ಸೋಲು ಅದು ಶಾಶ್ವತವಾದದ್ದಲ್ಲ, ಅದು ತುಂಬ ತಾತ್ಕಾಲಿಕವಾದದ್ದು. ಶ್ರೀಕ್ಷೇತ್ರ ಧರ್ಮಸ್ಥಳದ ಮಂಜುನಾಥೇಶ್ವರ ಸತ್ಯದ ಪ್ರತೀಕವಾಗಿ ಇರೋದನ್ನು ಒಂದು ಗೀತೆಯ ಮುಖಾಂತರ ನಾವು ಮತ್ತೆ ಮತ್ತೆ ಪುನರ್ಮನನ ಮಾಡಿಕೊಳ್ಳಬಹುದು, ಹಾಗೆ ಮಾಡಿಕೊಳ್ತಾನೆ ನನ್ನನ್ನು ನಾನು ರಿಜೋನೇಟ್ ಮಾಡಿಕೊಳ್ಳಬಹುದು ಅನ್ನುವಂಥ ಒಂದು ಸ್ವಯಂ ಸಂವಿಧಾನವನ್ನು ರೂಪಿಸುವ ಶಕ್ತಿ ಸುಮಿತ್ರ ಹಾಡಿದ್ದ ಭಕ್ತಿಗೀತೆಗೆ ಇತ್ತು ಅಂತ.

ಅಂದರೆ ಇಡೀ ಪದ್ಯದ ಒಂದೇನು ಆಕೃತಿ ಇದೆಯಲ್ಲ ಅದು ನಮಗೆ ಇಷ್ಟ ಆಗೋದು ಈ ನ್ಯಾಯ ನೀತಿ ಮತ್ತು ಸತ್ಯದ ಪರಿಕಲ್ಪನೆಗಳ ಅಲೈನ್ಮೆಂಟ್ನ ಕಾರಣಕ್ಕಾಗಿ. ಅಂದರೆ ಆತ್ಮಸಾಕ್ಷಿಯನ್ನು ಜಾಗೃತಗೊಳಿಸೋದಕ್ಕೆ ಆ ಗೀತೆ ನಮಗೆ ನೆರವಾಗ್ತದೆ. ಅಲ್ಲಿ ಇಡೀ ಪದ್ಯದಲ್ಲಿ ಬರುವಂಥ ಎಲ್ಲ ಪದಗಳಿದಾವಲ್ಲ ಅವುಗಳು ಏಕಕಾಲದಲ್ಲಿ ಭಕ್ತಿಭಾವವನ್ನು ಮೂಡಿಸ್ತವೆ, ಏಕಕಾಲದಲ್ಲಿ ಶ್ರೀ ಮಂಜುನಾಥನ ಮಹಾ ಮಹಿಮೆಯನ್ನು ಕೂಡ ಹೊಗಳುತ್ತವೆ. ಬಟ್ ಆ ಗೀತೆ ಕೇಳುವಿಕೆಯ ಪ್ರಾಸೆಸ್ ಪೂರ್ಣಗೊಳ್ಳುವ ಹೊತ್ತಿಗೆ ನನ್ನೊಳಗೊಬ್ಬ ಎಚ್ಚರದ ವ್ಯಕ್ತಿ ಜಾಗೃತಗೊಳ್ತಾನೆ. ಅದು ಒಂದು ಗೀತೆಯ ಗೆಲುವು ಅಂತ ನಾನು ಅದನ್ನು ಗುರುತಿಸ್ತೀನಿ. ನ್ಯಾಯ ನೀತಿ ಮೂರ್ತಿವೆತ್ತ ಸತ್ಯ ದೈವ ಅಂತ ಶುರುವಾಗಿ ಧರ್ಮ ಪಾಲನೆಯೇ ಮುಖ್ಯ ಅನ್ನುವ ಒಂದು ಕನ್ವಿನ್ಸಿಂಗ್ ಟೋನ್ನ ಜೊತೆಗಿನ ಮಾಧುರ್ಯ ದಾಟಿಕೊಂಡು ಗೀತೆ ಪೂರ್ಣಗೊಳ್ಳುವ ಹೊತ್ತಿಗೆ ನನಗೆ ಮಹತ್ವದ್ದು ದಾಟಿಕೊಳ್ತದಲ್ಲ ಅದು ಒಂದು ಗೀತೆಯ ಯಶಸ್ಸು ಅಂತ ನಾನು ಕರಿತೀನಿ. ಹಾಗಾಗಿ ಆ ಗೀತೆ ಏಕಕಾಲದಲ್ಲಿ ನನಗೆ ಧರ್ಮ ಪಾಲನೆಯ ಪ್ರಜ್ಞೆಯನ್ನು ಮೂಡಿಸುತ್ತೆ, ನಿಯಮದಿಂದ ನಡೆಯುವ ಒಂದು ಕಾನ್ಷಿಯಸ್ನೆಸ್ಸನ್ನು ನನ್ನೊಳಗೆ ಬಿತ್ತುತ್ತದೆ. ಆ ಕಾರಣಕ್ಕಾಗಿಯೇ ನನ್ನೊಳಗೆ ಆತ್ಮಸಾಕ್ಷಿ ಜಾಗೃತ ಆಗುತ್ತದೆ. ಮತ್ತು ಇಲ್ಲಿ ಅಣ್ಣಪ್ಪ ಸ್ವಾಮಿಯನ್ನು ಒಂದು ಗುರುತ್ವದ ಎತ್ತರಕ್ಕೆ ತಲುಪಿಸುವ ಒಂದು ಇಂಟರ್ಪ್ರಿಟೇಷನ್ ಇದೆ ಈ ಗೀತೆಯಲ್ಲಿ. ಅಣ್ಣಪ್ಪನ ರಕ್ಷಣೆ ಇದ್ದರೆ ನಾನು ಎಲ್ಲವನ್ನು ಗೆಲ್ಲುವ ಶಕ್ತಿ ದಕ್ಕಿಸಿಕೊಳ್ಳುತ್ತೇನೆ ಅನ್ನುವ ಆತ್ಮವಿಶ್ವಾಸ ಈ ಗೀತೆಯಲ್ಲಿ ಮೂಡುತ್ತೆ. ಆಮೇಲೆ ಯಾವಾಗ ಅಣ್ಣಪ್ಪ ಸ್ವಾಮಿಯ ಶಕ್ತಿ ಮತ್ತು ಶ್ರೀ ಮಂಜುನಾಥನ ಸತ್ಯತ್ವದ ಜೊತೆಗಿನ ನನ್ನ ಅಲೈನ್ಮೆಂಟು ಜೊತೆಯಾಗ್ತದೋ ಆಗ ನ್ಯಾಯಮಾರ್ಗದಲ್ಲಿ ನಡೆಯುವ ಪ್ರಜ್ಞೆ ತಾನಾಗಿನೇ ನನ್ನೊಳಗೆ ಮೇಳೈಸ್ತದೆ ಅನ್ನುವಂಥ ಆಲೋಚನಾ ಕ್ರಮವನ್ನು ಈ ಗೀತೆ ದಾಟಿಸುತ್ತದೆ. ಹಾಗಾಗಿಯೇ ನನಗೆ ನಮ್ಮ ಬಾಲ್ಯದಲ್ಲಿ ಮತ್ತು ಯೌವನದ ಸಂದರ್ಭದಲ್ಲಿ ನಮಗರಿವಿಲ್ಲದ ಹಾಗೆ ಈ ಪದ್ಯ ನಮ್ಮೊಳಗೊಂದು ಸ್ವಯಂ ಸಂವಿಧಾನವನ್ನು ರೂಪಿಸಿಕೊಳ್ಳುವ ಒತ್ತಡವನ್ನು ಸೃಷ್ಟಿ ಮಾಡಿತ್ತು. ಆ ಮೂಲಕವೇ ನಾವು ವ್ಯಕ್ತಿತ್ವದ ಬೆಳವಣಿಗೆಯ ಹಾದಿಯನ್ನು ನಿಚ್ಚಳಗೊಳಿಸಬೇಕು ಅನ್ನುವಂಥ ಒಂದು ವಿವೇಕವನ್ನು ನಮ್ಮೊಳಗೆ ತಂದುಕೊಳ್ಳೋದಕ್ಕೆ ನೆರವಾಗಿತ್ತು. ಈ ಗೀತೆ ಪೂರ್ಣಗೊಳ್ಳುವ ಹೊತ್ತಿಗೆ ಒಂದು ಪ್ರಾರ್ಥನೆ ಬರುತ್ತೆ. ಅದು ಏನು ಅಂದರೆ, ಸತ್ಯವೇ ಗೆಲ್ಲುವ ನ್ಯಾಯ ನೀಡು, ನಮ್ಮ ಮನದ ಗುಡಿಯಲ್ಲಿ ವಾಸ ಮಾಡು.

ಈಗ ನೋಡಿ ನಮ್ಮ 12ನೇ ಶತಮಾನದ ವಚನಕಾರರು ಏನು ಹೇಳಿದ್ದಾರೆ ಅಂತಂದರೆ, ದೇಹವೇ ದೇಗುಲ ಶಿರ ಹೊನ್ನ ಕಳಸ ಅನ್ನುವ ಮೆಟಾಫರ್ಗಳನ್ನು ಬಳಸಿ ದೇಹ ಮತ್ತು ಮನಸ್ಸಿನ ಅಲೈನ್ಮೆಂಟು ಒಂದು ವಿವೇಕದ ತತ್ವವನ್ನು ಹೊಳಿಸುವ ಹಾಗೆ ಇರಬೇಕು ಅಂತ ವಚನಕಾರರು ಮನವರಿಕೆ ಮಾಡಿಕೊಟ್ಟಿದ್ರಲ್ಲ. ಇಲ್ಲಿ ಈ ಗೀತೆಯಲ್ಲಿ ಈ ಗೀತೆ ಪೂರ್ಣಗೊಳ್ಳುವ ಹೊತ್ತಿಗೆ ಸತ್ಯವೇ ಗೆಲ್ಲುವ ನ್ಯಾಯ ನೀಡು, ನಮ್ಮ ಮನದ ಗುಡಿಯಲ್ಲಿ ವಾಸ ಮಾಡುವಂಥ ಶ್ರೀ ಮಂಜುನಾಥನನ್ನು ಪ್ರಾರ್ಥಿಸಿಕೊಳ್ಳುವಂಥ ಒಂದು ಪೊಯಿಟಿಕ್ ಇಂಟರ್ಪ್ರಿಟೇಷನ್ ಏನನ್ನು ಹೇಳುತ್ತದೆ ಅಂತಂದರೆ, ನನ್ನ ದೇಹವನ್ನು ದೇಗುಲವಾಗಿಸಿಕೊಳ್ಳುವ ಒಂದು ಅವಕಾಶವನ್ನು ನಾನು ಸೃಷ್ಟಿ ಮಾಡಿಕೊಳ್ಬೇಕು, ಹಾಗೆ ಅವಕಾಶ ಸೃಷ್ಟಿ ಮಾಡುವುದಕ್ಕಿಂತ ಮುಂಚೆ ನಾನು ಶ್ರೀ ಮಂಜುನಾಥನ ಮುಂದೆ ನಿಂತ್ಕೊಂಡು ನಾನು ಶರಣಾಗತಿ ಆಗ್ತೀನಿ, ಹಾಗೆ ಶರಣಾಗತ ಆಗ್ತಾ ಆಗ್ತಾ ಪ್ರಾರ್ಥನೆ ಮಾಡಿಕೊಳ್ತೀನಿ, ನೀನು ನನ್ನ ಮನದಲ್ಲಿ ನೆಲೆಸು. ಹಾಗೆ ನೋಡಿ, ದೇವರು ನಮ್ಮೊಳಗೆ ಮೇಳೈಸಬೇಕು ಅಂತ ಪ್ರಾರ್ಥನೆ ಮಾಡೋ ಕಾಲಕ್ಕೆ ನನಗೆ ಒಂದು ನೈತಿಕವಾಗಿರುವಂಥ ಯೋಗ್ಯತೆ ಕೂಡ ಇರಬೇಕು ಅನ್ನುವಂಥ ಪರಿಕಲ್ಪನೆ ಈ ಬಿ ಕೆ ಸುಮಿತ್ರ ಅವರ ಹಾಡಿದ ಪದ್ಯದಲ್ಲಿ ಬರುತ್ತೆ. ಅಂದರೆ ಶ್ರೀ ಮಂಜುನಾಥನನ್ನು ನನ್ನ ಮನದ ಒಳಗೆ ವಾಸ ಮಾಡುವಂಥ ಪ್ರಾರ್ಥನೆ ಮಾಡಬೇಕಾದ್ರೆ ನಾನು ನೈತಿಕವಾಗಿ ಸರಿ ಇರಬೇಕು, ಆವಾಗ ಮಾತ್ರ ನನ್ನ ಮನಸ್ಸು ಗುಡಿಯ ಒಂದು ಸ್ಥಾನಮಾನವನ್ನು ಪಡೀತದೆ. ಹಾಗಾಗಿ ನನಗೆ ಆ ಸಾಲುಗಳು ತುಂಬ ಇಂಪಾರ್ಟೆಂಟ್ ಆಗ್ತವೆ. ಸತ್ಯವೇ ಗೆಲ್ಲುವ ನ್ಯಾಯ ನೀಡು, ನಮ್ಮ ಮನದ ಗುಡಿಯಲ್ಲಿ ನೀನು ವಾಸ ಮಾಡುವಂತ ಅಂದರೆ, ಅವರು ನನ್ನ ಮನಸ್ಸಿನಲ್ಲಿ ವಾಸ ಮಾಡಬೇಕು ಅಂತಂದರೆ ನಾನು ನೈತಿಕವಾಗಿ ಸರಿ ಇರಬೇಕು, ಸತ್ಯದ ಜೊತೆಗೆ ಗುರುತಿಸ್ಕೊಳ್ಬೇಕು, ನ್ಯಾಯದ ಜೊತೆಗಿರಬೇಕು, ನೀತಿಯ ಜೊತೆಗಿರಬೇಕು. ಹಾಗಾದಾಗ ಮಾತ್ರ ನನ್ನ ಮನಸ್ಸು ಒಂದು ಗುಡಿಯ ಸ್ವರೂಪವನ್ನು ಅಥವಾ ದೇವಾಲಯದ ಸ್ವರೂಪವನ್ನು ಪಡೆದುಕೊಳ್ತದೆ. ಆವಾಗ ಮಾತ್ರ ನಾನು ಶ್ರೀ ಮಂಜುನಾಥನನ್ನು ನನ್ನಲ್ಲಿ ನೆಲೆಸು ಅಂತ ಪ್ರಾರ್ಥನೆ ಮಾಡುವ ಯೋಗ್ಯತೆ ನನ್ನೊಳಗೆ ಬರ್ತದೆ, ಒಂದು ನೈತಿಕತೆ ಬರ್ತದೆ ಅನ್ನುವಂಥ ಒಂದು ಭಾವವನ್ನು ಕಾಣಿಸುವಂಥ, ಆ ಭಾವವನ್ನು ಜನಮಾನಸದೊಳಗೆ ದಾಟಿಸುವಂಥ ಪದ್ಯವಾಗಿ ನನಗೆ ಬಿ ಕೆ ಸುಮಿತ್ರ ಹಾಡಿದ ಹಾಡು ಮುಖ್ಯ ಅಂತ ಅನಿಸುತ್ತೆ. ಹಾಗಾಗಿ ಅದು ಎವರ್ಗ್ರೀನ್ ಅಂತ ಕರಿಬೋದು. ನ್ಯಾಯ ನೀತಿ ಮೂರ್ತಿ ವೆತ್ತ ಸತ್ಯ ದೈವವೇ ಮಹಾಮಹಿಮ ಮಂಜುನಾಥ ನಮೋ ಎನ್ನಿರೆ ಅನ್ನುವಂಥ ಪದ್ಯ ಇವತ್ತಿಗೂ ಕೂಡ ಅದು ಮುಖ್ಯ ಅಂತ ಅನಿಸುತ್ತೆ. ಸುಳ್ಳುಗಳು ವಿಜೃಂಭಿಸುವ ಕಾಲಕ್ಕೆ ಸತ್ಯದ ವಿಶೇಷತೆಯನ್ನು ಮನಗಾಣಿಸಿಕೊಳ್ಳುವುದಕ್ಕೆ ನಾವೆಲ್ಲರೂ ಈ ಪದ್ಯವನ್ನು ಮತ್ತೆ ರಿವಿಸಿಟ್ ಮಾಡಬೇಕು ಅಂತ ಅನಿಸುತ್ತೆ.

ಬದುಕಿನಲ್ಲಿ ಆಗುವ ಎಲ್ಲ ಬಗೆಯ ಸಂಕಟಗಳನ್ನು ಹಾದು ಹೋಗುವ ಶಕ್ತಿ ಶ್ರೀಕ್ಷೇತ್ರ ಧರ್ಮಸ್ಥಳದೆಡೆಗಿನ ಭಕ್ತಿಯ ಮೂಲಕ ಜನರಿಗೆ ದಾಟಿಕೊಂಡಿದೆ. ಇಲ್ಲಿ ನಿಂತು ಪ್ರಾರ್ಥಿಸುವವರನ್ನು ನಾವು ಸೂಕ್ಷ್ಮವಾಗಿ ಒಮ್ಮೆ ಗಮನಿಸಬೇಕು. ಅಲ್ಲಿ ಶರಣಾಗತ ಭಾವವೇ ಹೆಚ್ಚು ಇರೋದು ಕಂಡುಬರುತ್ತೆ. ನಿನ್ನ ಸನ್ನಿಧಿಗೆ ಬಂದಿರುವೆ, ನೀನೇ ನೋಡ್ಕೊ ಎನ್ನುವ ಆಪ್ತವಾಗಿರುವಂಥ ಪ್ರಾರ್ಥನೆ ಇಲ್ಲಿ ಸಲ್ಲಿಸಲಾಗುತ್ತೆ. ಯಾರೋ ಅವರನ್ನು ತೊಂದರೆಗೆ ಈಡು ಮಾಡಿದ್ದಾರೆ, ನೀನೊಮ್ಮೆ ಕೃಪಾ ಕಟಾಕ್ಷ ತೋರಿ ಅವರ ತೊಂದರೆಯನ್ನು ಪಾರು ಮಾಡು ಎಂಬ ಬೇಡಿಕೆಯೊಂದಿಗೆ ಅವರು ಗದ್ಗದಿತ ಆಗ್ತಾ ಇರ್ತಾರೆ. ಅಂದರೆ ಇಲ್ಲಿಯ ಸನ್ನಿಧಿಯ ಮುಂದೆ ನಿಂತು ಮಾತನಾಡುವ ಕಾಲಕ್ಕೆ, ಅವರ ಪ್ರಾರ್ಥನೆ ಸಲ್ಲಿಸುವ ಕಾಲಕ್ಕೆ ಆ ಭಾವ ನಮ್ಮ ಕಣ್ಣಿಗೆ ಕಾಣುತ್ತೆ. ಕೆಲವರು ಕಣ್ಣೀರಿನೊಂದಿಗೆ ಪ್ರಸ್ತಾಪಿಸಿ ಪ್ರಾರ್ಥನೆಯನ್ನು ಸಲ್ಲಿಸಿ ನಿರಾಳ ಆಗೋದನ್ನು ನಾವು ನೋಡ್ತೀವಿ. ಇಲ್ಲಿ ಮಾತ್ರ ಯಾಕೆ ಹೀಗೆ ಅಂದರೆ, ಶ್ರೀ ಅಣ್ಣಪ್ಪ ಸ್ವಾಮಿಯ ನ್ಯಾಯದ ಪ್ರಭೆ ಮತ್ತು ಶ್ರೀ ಮಂಜುನಾಥೇಶ್ವರ ಸನ್ನಿಧಿಯ ಸತ್ಯ ಸಾಕ್ಷಾತ್ಕಾರದ ನೀತಿ ತತ್ವ ಇವೆರಡೂ ಸಂಯೋಜಿತಗೊಂಡಿರೋದರಿಂದಲೇ ಈ ಬಗೆಯ ಭಕ್ತಿಭಾವದ ಮನ್ನಣೆಯನ್ನು ನಾವು ಕಾಣ್ತಾ ಇದ್ದೀವಿ ಅಂತ ನಾವು ಇಂಟರ್ಪ್ರಿಟ್ ಮಾಡಬಹುದು. ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮತ್ತು ಶ್ರೀ ಮಂಜುನಾಥ ಅಂತ ಹೇಳಿದ ತಕ್ಷಣವೇ ಕನ್ನಡದಲ್ಲಿ ಒಂದು ವಾಕ್ಯದ ಸ್ಟೇಟ್ಮೆಂಟ್ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಅದು ಏನಂದರೆ, ಶ್ರೀ ಮಂಜುನಾಥನ ಮೇಲಾಣೆ ಅನ್ನುವಂಥದ್ದು. ತಪ್ಪು ಮಾಡುವ ಮನಸ್ಥಿತಿಯ ಮೇಲೆ ಪ್ರಭಾವ ಬೀರುವ ಬಹಳ ಮಹತ್ವದ ವಾಕ್ಯವಾಗಿ ನನಗೆ ಇದು ಕಾಣಿಸುತ್ತೆ. ಯಾಕೆಂತಂದರೆ, ಯಾರೋ ಒಬ್ರು ಇದ್ದಾರೆ, ಅವರು ವಿಚಿತ್ರ ವರ್ತನೆಗಳ ಜೊತೆಗಿದ್ದಾರೆ, ಇನ್ನೊಬ್ಬರನ್ನ ತೊಂದರೆ ಕೊಡುವ ರೀತಿಯಲ್ಲಿ ಅವರ ವ್ಯಕ್ತಿತ್ವ ರೂಪುಗೊಂಡಿದೆ. ಅವರ ಇರುವಿಕೆಯ ಕಾರಣಕ್ಕಾಗಿಯೇ ಮನೆಯಲ್ಲಿ ಸಮಸ್ಯೆ ಆಗಿದೆ, ಅಥವಾ ಅವರು ವರ್ಕ್ ಮಾಡೋ ಪ್ಲೇಸಲ್ಲಿ ಸಮಸ್ಯೆ ಆಗಿದೆ, ಅಥವಾ ಇನ್ನೊಂದು ಕಡೆಗೆ ಆ ವ್ಯಕ್ತಿತ್ವಗಳ ಕಾರಣಕ್ಕಾಗಿಯೇ ಇವರ ಬದುಕೇ ದುರ್ಭರ ಆಗಿದೆ. ಅಂಥ ಸಂದರ್ಭದಲ್ಲಿ ಶ್ರೀ ಮಂಜುನಾಥನ ಮೇಲಾಣೆ ಅನ್ನುವಂಥ ಒಂದು ಪರಿಕಲ್ಪನೆಗೆ ಜನಪದರು ತುಂಬ ವಿಶೇಷ ಆದ್ಯತೆಯನ್ನು ನೀಡಿದ್ದಾರೆ ಅಂತ. ಅಂದರೆ ನೀನ್ ಸರಿಯ ನಾನ್ ಸರಿಯ ಅಂತ ಹೇಳುವ ಕಾಲಕ್ಕೆ ಅವರ ಮೇಲೆ ಆಣೆ ಮಾಡಿ ಹೇಳಿಬಿಡು, ನಾನು ಒಪ್ಕೊಂಡ್ಬಿಡ್ತೀನಿ ಅನ್ನುವಂತ ಒಂದು ಅಪ್ಪಟ ಜನಸಾಮಾನ್ಯ ನುಡಿಗಟ್ಟು ಹೀಗೆ ಕ್ರಿಯೇಟ್ ಆಗಿರೋದು ಶ್ರೀಕ್ಷೇತ್ರ ಧರ್ಮಸ್ಥಳದ ಪ್ರಭಾವಳಿ ಎಂಥದ್ದು ಅನ್ನೋದನ್ನ ಇದು ಕಾಣಿಸುತ್ತೆ. ನಾವು ಯೂಸ್ವಲಿ ನಮ್ಮ ಬದುಕಿನಲ್ಲಿ ಅಮ್ಮನ ಮೇಲಾಣೆ, ಅಪ್ಪನ ಮೇಲಾಣೆ, ಅಥವಾ ನಮಗೆ ತುಂಬ ನಾವು ಯಾರಿಗೆ ಗೌರವ ಕೊಡ್ತೀವಲ್ಲ ಅವರ ಮೇಲೆ ಆಣೆ ಇಟ್ಟು ಹೇಳಿಬಿಡು ನೀನು ಅಂತ ಬಹಳ ಸಲ ಒಂದು ನಿರ್ಣಾಯಕ ಸಂದರ್ಭದಲ್ಲಿ ಆ ಮಾತನ್ನು ಆಡಿಬಿಡ್ತೀವಿ. ಯಾಕೆ ಹಾಗೆ ಹೇಳ್ತೀವಿ ಅಂತಂದರೆ, ವಿ ನೀಡ್ ಟು ಪ್ರೂವ್ ಕರೆಕ್ಟೆಡ್ ಐಡೆಂಟಿಟಿ, ಕರೆಕ್ಟ್ನೆಸ್ ಅಂದರೆ ಗುಡ್ನೆಸ್, ಯಾವುದು ಸರಿ ಯಾವುದು ತಪ್ಪು ಅನ್ನುವ ನಿರ್ಣಯವನ್ನು ಮಾಡುವ ಕಾಲಕ್ಕೆ ಆ ಥರದ ಇಂಟರ್ಪ್ರಿಟೇಷನ್ಗಳ ಮುಖಾಂತರ ನಾವು ನಿರಾಳ ಆಗ್ತೀವಿ. ನೀನು ಹೇಳಿಬಿಡು ನೋಡೋಣ, ಅವ್ರ ಮೇಲೆ ಆಣೆ ಮಾಡಿ ಹೇಳಿಬಿಡು ನೋಡೋಣ ಅನ್ನುವಂಥ ಒಂದು ಆಲೋಚನೆ ಕ್ರಮವನ್ನು ದಾಟಿಸಿ ನಾವು ನಿರಾಳ ಆಗ್ತೀವಲ್ಲ, ಆ ನಿರಾಳತೆಯ ಬಹಳ ಮಹತ್ವದ ದೈವಿಕ ಸಂಪನ್ಮೂಲವಾಗಿ ನನಗೆ ಶ್ರೀಕ್ಷೇತ್ರ ಧರ್ಮಸ್ಥಳದ ನೆಲೆ ಮುಖ್ಯ ಅಂತ ಅನಿಸುತ್ತೆ.

ಹಾಗಾಗಿ ಕೌಟುಂಬಿಕ ನೆಲೆಯಲ್ಲಿ, ಸಾಮಾಜಿಕ ನೆಲೆಯಲ್ಲಿ ಮತ್ತು ಜಗತ್ತನ್ನು ಉದ್ಧರಿಸುವ ಕಾಂಟೆಕ್ಸ್ಟಲ್ಲಿ ಶ್ರೀ ಮಂಜುನಾಥನ ಮೇಲಾಣೆ ಅನ್ನುವಂತಹ ವಾಕ್ಯ ಬದುಕಿನ ಧ್ಯೇಯವಾಕ್ಯವಾಗಿ ಮತ್ತು ದಾರಿ ತೋರುವ ಒಂದು ಬೆಳಕಿನ ಮಾರ್ಗವಾಗಿ ನನಗೆ ಅದು ಕಾಣಿಸ್ತದೆ. ಹಾಗಾಗಿ ಜನ ಆಣೆ ಪ್ರಮಾಣದ ಪರಿಕಲ್ಪನೆಯನ್ನು ಇಟ್ಟು ನಿರಾಳವಾಗುವಂಥ ದಾರಿಯನ್ನು ಹುಡುಕೊಳ್ತಾರೆ. ಈ ದೃಷ್ಟಿಯಿಂದ ಧರ್ಮಸ್ಥಳಕ್ಕೆ ಒಂದು ವಿಶೇಷ ಮಾನ್ಯತೆ ಇದೆ. ಆಮೇಲೆ ಈ ಮಾತು ಅಂದ ತಕ್ಷಣವೇ ಅದು ವಚನ ಕೊಡುವಿಕೆ, ಅಂದರೆ ಒಂದು ಸಲ ಮಾತು ಕೊಟ್ಟ ತಕ್ಷಣವೇ ಅದು ಈಡೇರಬೇಕು, ಅದು ನೀವು ಅದರಿಂದ ನುಣಿಸ್ಕೊಳ್ಬಾರ್ದು ಅನ್ನುವಂಥದ್ದು ಒಂದು ಕಾನ್ಷಿಯಸ್ನೆಸ್ಸು. ನಮ್ಮ ಪರಂಪರೆಯ ಧಾರ್ಮಿಕ ಕೇಂದ್ರಗಳು ಆ ಕಾನ್ಷಿಯಸ್ನೆಸ್ಸನ್ನು ತಲತಲಾಂತರದಿಂದ ದಾಟಿಸ್ತಾನೆ ಬಂದಿದ್ದಾವೆ. ನಮ್ಮಲ್ಲಿ ವಚನ ಪರಂಪರೆ ಆ ಕೆಲಸ ತುಂಬ ಶ್ರದ್ಧೆಯಿಂದ ಮಾಡಿದೆ, ಬೇರೆ ರೀತಿಯಲ್ಲಿ ಮಾಡಿದೆ. ಧಾರ್ಮಿಕ ಕೇಂದ್ರಗಳು ಕೂಡ ಮಾತು ನೀಡುವ ಅಥವಾ ಒಂದು ಸಲ ಮಾತು ನೀಡಿದ ತಕ್ಷಣವೇ ನಾನು ಅದರಿಂದ ವಿಮುಖ ಆಗದೇ ಅದರ ಹಾಗೇ ನಡೆದುಕೊಳ್ಳಬೇಕು, ನಡೆ ನುಡಿ ಒಂದಾಗಿಸಿಕೊಂಡು ಆ ಮಾತನ್ನು ನಡೆಸಿಕೊಡುವಂಥ ಒಂದು ಕಾನ್ಷಿಯಸ್ನೆಸ್ನ ಜೊತೆಗೆ ನಾನು ಇರಬೇಕು ಅನ್ನುವಂಥ ಒಂದು ಎಚ್ಚರವನ್ನು ಕೂಡ ಧಾರ್ಮಿಕ ಕೇಂದ್ರಗಳು ದಾಟಿಸಿದ್ದಾವೆ. ಪೂಜೆ ಪುನಸ್ಕಾರ ಶ್ರದ್ಧೆ ಭಕ್ತಿ ಇವೆಲ್ಲವುಗಳು ಏನು ಮಾಡ್ತವೆ ಅಂತಂದರೆ ಕೊನೆಗೆ ನಮ್ಮ ಆತ್ಮಸಾಕ್ಷಿಯನ್ನೇ ಜಾಗೃತಿಗೊಳಿಸ್ತಾ ಇರ್ತವೆ. ನಾವು ಸರಿಯಾದದ್ರ ಬಗ್ಗೆನೇ ಯೋಚಿಸಬೇಕು, ಸರಿಯಾದದ್ರ ಜೊತೆಗೇನೆ ಗುರುತಿಸ್ಕೊಳ್ಬೇಕು, ಕೆಟ್ಟದ್ದರಿಂದ ದೂರವಿರಬೇಕು. ಇವೆಲ್ಲ ಮೌಲಿಕ ಚಿಂತನೆಗಳನ್ನು ಕನ್ನಡದ ಭಕ್ತಿಗೀತೆಗಳು, ಅದರಲ್ಲೂ ಮುಖ್ಯವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥೇಶ್ವರ ಭಕ್ತಿಗೀತೆಗಳು ಬಹಳ ಆಪ್ತವಾಗಿ ಜನಮಾನಸದ ಮುಖಾಂತರ ದಾಟಿಸಿದ್ದಾವೆ. ಈ ಪ್ರಜ್ಞೆ ಜನಮಾನಸದಲ್ಲಿ ಮತ್ತೆ ಮತ್ತೆ ಸ್ಥಾಯಿಯಾಗಿ ಉಳಿದುಕೊಳ್ಳೋದಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪ್ರಭಾವ ಕೂಡ ಕಾರಣ ಅಂತ ನಾನು ಗುರುತಿಸ್ತೀನಿ. ನಾನು ಇಲ್ಲಿ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡೋದಂದರೆ ಭಕ್ತಿ ಭಾವ ಪೂಜೆ ಪುನಸ್ಕಾರ ನಮ್ಮೊಳಗೆ ಅರಿವಿಲ್ಲದೆ ಅದು ಗೊತ್ತಾಗದ ಹಾಗೆ ನಮ್ಮೊಳಗೆ ಒಂದು ವಿವೇಕದ ಪ್ರಜ್ಞೆಯನ್ನು ಜಾಗೃತಗೊಳಿಸ್ತವೆ ಅನ್ನೋದಕ್ಕೆ ಉದಾಹರಣೆಯಾಗಿ ನಾವು ಪಿ ವಿ ಶ್ರೀನಿವಾಸ್ ಅವರು ಹಾಡಿದ ಗೀತೆಯನ್ನು ನೆನಪಿಸಿಕೊಳ್ಬಹುದು, ಎದ್ದೇಳು ಮಂಜುನಾಥ ಅಂತ ಗೀತೆ. ಯಾಕಂದರೆ 80ರ ದಶಕದ ಕೊನೆಯ ಮತ್ತು 90ರ ದಶಕದ ಆರಂಭದಿಂದಲೂ ಕೊನೆಯವರೆಗೂ ಕೂಡ ಒಂದು ಪೀಳಿಗೆಯನ್ನು ಪ್ರಭಾವಿಸಿದ ಮೌಲಿಕ ಗೀತೆಯಾಗಿ ನನಗೆ ಪಿ ವಿ ಶ್ರೀನಿವಾಸ್ ಅವರು ಹಾಡಿದ ಎದ್ದೇಳು ಮಂಜುನಾಥ ಗೀತೆ ಮುಖ್ಯ ಅಂತ ಅನಿಸುತ್ತೆ.

ಎದ್ದೇಳು ಮಂಜುನಾಥ, ಏಳು ಬೆಳಗಾಯಿತು, ಧರ್ಮ ದೇವತೆಗಳು ನಿನ್ನ ದರ್ಶನಕ್ಕೆ ಕಾದಿಹರು, ಅಣ್ಣಪ್ಪ ಸ್ವಾಮಿಯು ನಿನ್ನ ಆಜ್ಞೆಗೆ ನಿಂತಿಹನು. ಇದು ಏಕಕಾಲದಲ್ಲಿ ಧರ್ಮಸ್ಥಳದ ಮಹತ್ವವನ್ನು ಕಾಣಿಸ್ತಾ ಕಾಣಿಸ್ತಾ ಕಾಣಿಸ್ತಾ ಕ್ಷೇತ್ರದ ನಿಜವಾದ ಐತಿಹಾಸಿಕ ಹಿನ್ನೆಲೆಯನ್ನು ಕೂಡ ತಿಳಿಸಿಕೊಡ್ತದೆ ಈ ಪದ್ಯ. ನೋಡಿ, ಎಂ ರಂಗರಾವ್ ಅಂಥ ಸಂಗೀತ ಪ್ರತಿಭೆ ಭಕ್ತಿಗೀತೆಗಳನ್ನು ಮಾನವೀಯ ತತ್ವಗಳನ್ನು ಪ್ರತಿಪಾದಿಸುವಂಥ ಕಲಾತ್ಮಕ ಪ್ರಕಾರಗಳನ್ನಾಗಿ ಪರಿವರ್ತಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದರು. ಆರ್ ಎನ್ ಜಯಗೋಪಾಲ್ ಆಗಿರ್ಬೋದು, ಚಿ ಉದಯಶಂಕರ್ ಆಗಿರ್ಬೋದು, ವಿಜಯ ನಾರಸಿಂಹ ಆಗಿರ್ಬೋದು, ಗೋಟೂರಿ ಆಗಿರ್ಬೋದು, ಪುಟ್ಟರಾಜು ಆಗಿರ್ಬೋದು, ಇವರೆಲ್ಲರೂ ಭಕ್ತಿಗೀತೆಗಳ ಸಾಹಿತ್ಯದ ಮೂಲಕ ಸಾಮಾಜಿಕ ಅಭ್ಯುದಯದ ಪರಿಕಲ್ಪನೆಗಳನ್ನು ಅಲೈನ್ ಮಾಡಿ ಮಹತ್ವದ ಚಿಂತನೆಗಳನ್ನು ಜನಪ್ರಿಯ ನೆಲೆಯಲ್ಲಿ ದಾಟಿಸುವಲ್ಲಿ ಯಶಸ್ವಿಯಾದರು ಅಂತ ಅನಿಸುತ್ತೆ ನನಗೆ. ಹಾಗಾಗಿನೇ ಪಿ ಬಿ ಶ್ರೀನಿವಾಸ್ ಹಾಡಿದಂಥ ಎದ್ದೇಳು ಮಂಜುನಾಥ ಗೀತೆ ವಿಶೇಷ ಅಂತ ಅನಿಸುತ್ತೆ. ಅದು ಪೂಜೆ ಪುನಸ್ಕಾರಗಳ ಕ್ರಮಗಳನ್ನು, ನೇಮ ನಿತ್ಯಗಳನ್ನು ಹೇಳೋದರ ಜೊತೆಗೇ ಆ ಭಕ್ತಿ ಭಾವಗಳು ಯಾವ ಉತ್ತುಂಗವನ್ನು ತಲುಪಬೇಕು, ಯಾವ ಎತ್ತರವನ್ನು ತಲುಪಬೇಕು ಅನ್ನುವ ಯೋಚನೆಯನ್ನು ದಾಟಿಸುವಲ್ಲಿ ಆ ಗೀತೆ ಯಶಸ್ವಿಯಾಯಿತು ಅಂತ ಅನಿಸುತ್ತೆ.

ಅಂದ್ರೆ ಇವರೆಲ್ಲರೂ ನಿಮ್ಮ ದರ್ಶನಕ್ಕೆ ನಿಂತಿದ್ದಾರೆ ಅಂದ್ರೆ ಒಂದು ಆ ನೈಸರ್ಗಿಕ ವಿಶೇಷತೆಯನ್ನ ದೈವತ್ವದ ಪೂಜೆಯೊಂದಿಗೆ ಸಂಯೋಜಿಸಿ ಆ ಮೂಲಕ ಜನರೊಳಗೆ ಶ್ರದ್ಧಾಭಕ್ತಿಯ ಸ್ವರೂಪ ಹೇಗಿರಬೇಕು ಅನ್ನೋದನ್ನ ತಿಳಿಸಿಕೊಟ್ಟಂತ ಧ್ಯೇಯ ಗೀತೆಯಾಗಿ ನನಗೆ ಎದ್ದೇಳು ಮಂಜುನಾಥ ಗೀತೆ ಮುಖ್ಯ ಅಂತ ಅನ್ಸುತ್ತೆ. ನೋಡಿ ಅಲ್ಲಿ ಹೇಗೆ ಅಂತಂದ್ರೆ, ಮುನಿಗಣಗಳು ಸ್ತೋತ್ರ ಮಾಡುತ್ತಿಹರು, ದೇವಾದಿ ದೇವತೆಗಳು ನಿನ್ನ ದರ್ಶನಕ್ಕೆ ಕಾದಿಹರು, ಎದ್ದೇಳು ಮಂಜುನಾಥ ಅಂತ. ಅಂದ್ರೆ ಈ ಮುನಿವರ್ಯರು ಕೂಡ ನಿನಗಾಗಿ ಕಾದಿದ್ದಾರೆ, ದೇವ ದೇವತೆಗಳು ನಿನಗಾಗಿ ಕಾದಿದ್ದಾರೆ. ಅದಕ್ಕೊಂದು ಇತಿಹಾಸ ಇದೆ. ದೇವ ದೇವತೆಗಳು ಶ್ರೀ ಮಂಜುನಾಥನನ್ನೇ ಕಾಯೋದು ಯಾಕೆ ಅಂತಂತಂದ್ರೆ, ಇಲ್ಲಿ ಅಂದ್ರೆ ಶ್ರೀ ಮಂಜುನಾಥನ ಕುರಿತಾದ 62ರ ಸಂದರ್ಭದಲ್ಲಿ, 1962ರ ನಂತರದಲ್ಲಿ ಬಂದಂತ ಸಿನಿಮಾದಲ್ಲಿ ಆ ಐತಿಹಾಸಿಕ ವಿವರ ಇದೆ. ಅಂದ್ರೆ ಸತ್ಯದ ಪ್ರತಿಷ್ಠಾಪನೆಗೆಂದೇನೆ ಶ್ರೀ ಮಂಜುನಾಥನ ಅವತಾರ ಆಗಿದೆ ಅನ್ನುವಂಥ ಮಾಹಿತಿ ಆ ಸಿನಿಮಾದಲ್ಲಿ ಬರುತ್ತೆ. ಎಲ್ಲಾ ದೇವರುಗಳಿಗೆ ಇವ್ರು ಯಾಕೆ ಪ್ರಿಯ ಅಂತಂದ್ರೆ, ಭೂಲೋಕದಲ್ಲಿ ಸತ್ಯದ ಪ್ರತಿಷ್ಠಾಪನೆ ಇವರಿಂದನೇ ಸಾಧ್ಯ ಆಗಿದೆ ಅನ್ನೋ ಕಾರಣಕ್ಕಾಗಿ ಎಲ್ಲ ದೇವರುಗಳಿಗೆ ಶ್ರೀ ಮಂಜುನಾಥ ಅವರ ಪ್ರೀತಿಗೆ, ಆ ಕಾರಣಕ್ಕಾಗಿನೇ ದೇವತೆಗಳ ಪ್ರೀತಿಗೆ ಶ್ರೀ ಮಂಜುನಾಥ ಪಾತ್ರ ಆಗಿದ್ದಾನೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿನೇ ಅವರು ಇವರಿಗಾಗಿ ದೇವ ದೇವತೆಗಳು ಮುನಿವರ್ಯರು ಮಂಜುನಾಥನ ದರ್ಶನಕ್ಕಾಗಿ ಕಾದಿಹರು ಅನ್ನುವಂಥ ಇಂಟರ್ಪ್ರಿಟೇಷನ್ಗೆ ಈ ಐತಿಹಾಸಿಕವಾದ ಮಹತ್ವ ಇದೆ ಅಂತ ಅನಿಸುತ್ತೆ. ಇದಂದರೆ ಈ ಪೂಜೆ ಪುನಸ್ಕಾರದ ಮತ್ತು ಭಕ್ತಿಭಾವದ ಒಂದು ಗೀತೆ ಒಂದು ನೈಸರ್ಗಿಕ ಮಹತ್ವವನ್ನು ಪಡೆದುಕೊಳ್ಳುವ ಬಗೆ ವಿಶೇಷವಾದದ್ದು ಅನಿಸುತ್ತೆ. ಇನ್ ದ ಮಿಡಲ್ ಆಫ್ ದ ಸಾಂಗ್ ನಮಗೇನಿಸುತ್ತೆ, ಮೃಗರಾಜನು ನಿನ್ನ ದರ್ಶನಕ್ಕೆ ಬಂದಿಹನು, ಗಜರಾಜನು ನಿನಗೆ ಚಾಮರ ಬೀಸುತ್ತಿಹನು, ನಿನ್ನ ಆಭರಣಗಳಿಗಾಗಿ ಆದಿಶೇಷನು ಅಂತ ಬಂದಾಗ ಒಂದು ವಿಶೇಷ ಆಲಾಪ ಬರುತ್ತೆ. ನನಗೆ ಕನ್ನಡದಲ್ಲಿ ಒಂದು ನವ್ಯ ಸಾಹಿತ್ಯದ ಧಾಟಿ ಇಲ್ಲಿ ಬಂದು ಹೋಗುತ್ತೆ ಅಂತ ಅನ್ಸುತ್ತೆ. ಆ್ಯಕ್ಚುಲಿ ಇದು ನವೋದಯದ ಧಾಟಿ ಪದ್ಯ, ಆದರೆ ಯಾವುದೋ ಒಂದು ಚರಣದಲ್ಲಿ ನವ್ಯದ ಧಾಟಿ ಕೂಡ ಬಂದು ಹೋಗುತ್ತೆ. ನಿನ್ನ ಆಭರಣಗಳಿಗಾಗಿ ಆದಿಶೇಷನು ಅಂತ ಬಂದಾಗ ಒಂದು ಇನ್ಸ್ಟ್ರೂಮೆಂಟಲ್ ರಿದಮ್ ಬರುತ್ತೆ. ಅದು ಯಾಕೆ ಹಾಗೆ ಅಂತಂದರೆ ಅದು ನವ್ಯದ ಧಾಟಿ, ಯಾಕೆಂದರೆ ಒಂದು ಪದ ಇನ್ನೊಂದು ಪದದ ಜೊತೆಗೆ ಸೇರಿ ಇನ್ನೊಂದು ಸಾಲಿಗೆ ಸಾಗುವಾಗ ಹೊಸ ಅರ್ಥ ಹೊಳಿಸುವ ಹಾಗೆ ಒಂದು ಕಾವ್ಯ ಕಟ್ಟಲ್ಪಡಬೇಕು ಅನ್ನುವಂಥ ಒಂದು ವ್ಯಾಕರಣ ಮೀಮಾಂಸೆ ನವ್ಯ ಸಾಹಿತಿಗಳಲ್ಲಿತ್ತು. ಆ ವ್ಯಾಕರಣ ಮೀಮಾಂಸೆ ಇಲ್ಲಿ ಅತ್ಯಂತ ಭಿನ್ನವಾಗಿ ಮೂಡಿ ಬಂದಿದೆ.

ನಿನ್ನ ಆಭರಣಗಳಿಗಾಗಿ ಆದಿಶೇಷನು ಅಂತ ಬಂದಾಗ ಒಂದು ಆಲಾಪ ಬರ್ತದಲ್ಲ, ಅದು ನನಗೆ ನವ್ಯದ ಜಾನರು, ನವ್ಯದ ವ್ಯಾಕರಣ, ಮಾಧುರ್ಯದ ವ್ಯಾಕರಣವಾಗಿ, ನವೋದಯದ ವ್ಯಾಕರಣದ ಧಾಟಿಯಾಗಿ ಪರಿವರ್ತನೆ ಆಗಿರುವಂಥ ಒಂದು ವಿಶೇಷ ಪ್ರಯೋಗ ಅಂತ ಅನಿಸಿತ್ತು ನನಗೆ. ಹಾಗಾಗಿ ಅಂದರೆ ಈ ಚರಣದಲ್ಲಿ ಏನಾಗುತ್ತಂದರೆ ಭಕ್ತಿಭಾವಗಳ ಜೊತೆಗಿನ ಒಂದು ಶ್ರದ್ಧೆಯ ಪ್ರಜ್ಞೆ, ಶ್ರದ್ಧೆಯ ಆಲೋಚನಾ ಕ್ರಮ ನೈಸರ್ಗಿಕ ಮಹತ್ವವನ್ನು ಪಡೆದುಕೊಳ್ಳಬಹುದು, ನೈಸರ್ಗಿಕ ಆಯಾಮವನ್ನು ಪಡೆದುಕೊಳ್ಳಬಹುದು ಅನ್ನೋದನ್ನು ಪದ್ಯ ಬಿಂಬಿಸುತ್ತೆ ಈ ಚರಣದ ಮುಖಾಂತರ. ಹಾಗಾಗಿ ನನಗೆ ಈ ಗೀತೆ ಪೂರ್ಣಗೊಳ್ಳುವ ಹೊತ್ತಿಗೆ ಪಿ ಬಿ ಶ್ರೀನಿವಾಸ್ ಅವರ ದನಿ ಸಂಗೀತದ ಮೆಟಾಫರ್ನ ಜೊತೆಗೆ ಸಮ್ಮಿಳಿತಗೊಂಡು ನಿನಗಾಗಿ ಇಡೀ ನಿಸರ್ಗ ಕಾದಿದೆ ಅನ್ನೋದನ್ನು ಸಬ್ಮಿಟ್ ಮಾಡೋ ಕಾಲಕ್ಕೆ ಕೋಗಿಲೆಗಳು ಸುಸ್ವರದಿ ಗಾನ ಮೊಳಗುತ್ತಿಹುದು, ಅರಗಣಿಯು ನಿನ್ನ ಧ್ಯಾನದಲ್ಲಿ ಇರುವುದು, ಅರಗಣಿಯು ಕೂಡ ನಿನ್ನ ಧ್ಯಾನದಲ್ಲಿದೆ ಅನ್ನೋದನ್ನು ಇಡೀ ಕವಿತೆ ಸಬ್ಮಿಟ್ ಮಾಡುತ್ತೆ.

ನನಗೆ ಈ ಪದ್ಯ ಇವತ್ತಿಗೂ ಮುಖ್ಯ ಅಂತ ಅನ್ಸೋದೇನಂತಂದ್ರೆ ಭಕ್ತಿ ಭಾವ ಮಾಧುರ್ಯ ಅದರ ಜೊತೆಗೇನೆ ನೈಸರ್ಗಿಕ ಅಸ್ಮಿತೆ, ಅದರ ಜೊತೆಗೇನೆ ನಿಜವಾದ ದೈವಿಕ ಐಡೆಂಟಿಟಿ, ಅದರ ಜೊತೆಗೇನೆ ನಿನ್ನ ಕಾಣುವ ಕ್ರಿಯೆ ಇದೆಯಲ್ಲ, ಅದರ ದರ್ಶನ ಅನ್ನುವಂಥದ್ದು ಇದೆಯಲ್ಲ, ದರ್ಶನದ ಒಂದು ಐಡೆಂಟಿಟಿ ಇದೆಯಲ್ಲ, ಅಂದರೆ ಶ್ರೀ ಮಂಜುನಾಥನನ್ನು ದರ್ಶಿಸಿಕೊಳ್ಳೋದಿದೆಯಲ್ಲ, ಆ ದರ್ಶಿಸಿಕೊಳ್ಳುವ ಕ್ರಿಯೆ ಅದು ಸಾಮಾನ್ಯ ಕ್ರಿಯೆಯಲ್ಲ, ಅದು ಸತ್ಯದ ಜೊತೆಗೆ ನನ್ನನ್ನು ನಾನು ಅಲೈನ್ ಮಾಡಿಕೊಳ್ಳುವಂಥ ಒಂದು ವಿಶೇಷ ಪ್ರಕ್ರಿಯೆ ಅನ್ನೋದನ್ನು ಈ ಗೀತೆ ನನಗೆ ಮನಗಾಣಿಸುತ್ತೆ. ಹಾಗಾಗಿ ನನಗೆ ಪಿ ಬಿ ಶ್ರೀನಿವಾಸ್ ಅಂದರೆ ಬಿ ಕೆ ಸುಮಿತ್ರ ಹಾಡಿದ ಆ ಗೀತೆಗೆ ಎಷ್ಟು ಆದ್ಯತೆ ಇದೆಯೋ, ಪಿ ಬಿ ಶ್ರೀನಿವಾಸ್ ಅವರು ಹಾಡಿದ ಈ ಗೀತೆಗೂ ಕೂಡ ಅದೇ ಥರದ ಪ್ರಾಶಸ್ತ್ಯ ಇದೆ. ಇನ್ನಷ್ಟು ವಿಚಾರಗಳೊಂದಿಗೆ ನಾವು ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿಯವರೆಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ

ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು, ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: ಸ್ಥಳೀಯ
1: ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ.
2: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ.
1: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ.
2: ಕೆರೆ, ರಸ್ತೆ, ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
1: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
0: ವಿಬಿಜಿ ರಾಮ್ಜಿ,
1: ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ.
2: ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.
3: ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.
2: ಇದು ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಉಜಿರೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

ಮಾತಾಡಕ್ಲ ನಮಸ್ಕಾರ. ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಅವು ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದ್ರೆ ತೀರಿದ ಬಾರಿ ಸಂತೋಷ ಅಂಡ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡನ್ನು ಪ್ರಾರ್ಥಿಸ.

0: ಕಸ ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಬನ್ನಿ ಕೈ ಜೋಡಿಸೋಣ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ.
2: ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತಾಂತ್ರಿಕ ಮಹಾವಿದ್ಯಾಲಯದ ಸಹಯೋಗದೊಂದಿಗೆ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಕಾರ್ಯಕ್ರಮ ರೇಡಿಯೋ ಇಂಜಿನಿಯರ್ಸ್.

ಎಲ್ಲರಿಗೂ ನಮಸ್ಕಾರ. ನಾನು ನಿತ್ಯಾನಂದ್ ಬಂದೇಕರ್, ಸಹಾಯಕ ಪ್ರಾಧ್ಯಾಪಕರು, ಮೆಕ್ಯಾನಿಕಲ್ ವಿಭಾಗ, SDM ತಾಂತ್ರಿಕ ವಿದ್ಯಾಲಯ, ಉಜಿರೆ. ಇಂದಿನ ವಿಷಯ ದೈನಂದಿನ ಬಳಕೆಗಾಗಿ ಸಂಯೋಜಿತ ವಸ್ತುಗಳು. ಸಂಯೋಜಿತ ವಸ್ತುಗಳನ್ನು ಸಾಮಾನ್ಯವಾಗಿ ಕಾಂಪೋಸಿಟ್ಸ್ಗಳೆಂದು ಕರೆಯುತ್ತಾರೆ. ಇದು ಇಂಜಿನಿಯರಿಂಗ್ನ ಪ್ರಮುಖ ಶಾಖೆಯಾಗಿದ್ದು ಅದು ವಸ್ತುಗಳ ವರ್ತನೆಯೊಂದಿಗೆ ವ್ಯವಹರಿಸುತ್ತದೆ. ಸಂಯೋಜಿತ ವಸ್ತುಗಳು ಮ್ಯಾಟ್ರಿಕ್ಸ್ ಮತ್ತು ಬಲವರ್ಧನೆಗಳೆಂಬ ಎರಡು ಭಾಗಗಳಿಂದ ಮಾಡಲ್ಪಟ್ಟಿದೆ. ರಿಇನ್ಫೋರ್ಸ್ಮೆಂಟ್ ಅಂಡ್ ಮ್ಯಾಟ್ರಿಕ್ಸ್ ಎರಡನ್ನೂ ಉಪಯೋಗಿಸಿ ಕಾಂಪೋಸಿಟ್ ಮೆಟೀರಿಯಲ್ ಅನ್ನು ತಯಾರಿಸಲಾಗುತ್ತದೆ. ಮ್ಯಾಟ್ರಿಕ್ಸ್ ಪ್ರಮುಖ ವಸ್ತುವಾಗಿದ್ದು ಇದರಲ್ಲಿ ಎರಡು ಅಥವಾ ಹೆಚ್ಚಿನ ಬಲವರ್ಧನೆಗಳನ್ನು ಮೈಕ್ರೋಸ್ಕೋಪಿಕ್ ಮಟ್ಟದಲ್ಲಿ ಹುದುಗಿಸಲಾಗುತ್ತದೆ. ಸಾಂಪ್ರದಾಯಿಕ ವಸ್ತುಗಳ ಮ್ಯಾಟ್ರಿಕ್ಸ್ನಲ್ಲಿ ಸರಿಯಾದ ಮಾರ್ಪಾಡು ಮಾಡುವ ಮೂಲಕ ಶಕ್ತಿ, ಗಟ್ಟಿತನ, ತುಕ್ಕು ನಿರೋಧಕತೆ ಮುಂತಾದ ಗುಣಲಕ್ಷಣಗಳ ಅಪೇಕ್ಷಿತ ಸಂಯೋಜನೆಯನ್ನು ಸಾಧಿಸಬಹುದು. ಸಂಯೋಜಿತ ವಸ್ತುಗಳನ್ನು ವಾಹನಗಳು, ಏರೋಸ್ಪೇಸ್ ಉದ್ಯಮ, ಮಿಲಿಟರಿ ಅಪ್ಲಿಕೇಶನ್, ಎಲೆಕ್ಟ್ರಾನಿಕ್ ಉಪಕರಣಗಳು ಮತ್ತು ಗೃಹೋಪಯೋಗಿ ಉಪಕರಣಗಳ ಭಾಗಗಳನ್ನು ತಯಾರಿಸಲು ಪ್ರಮುಖವಾಗಿ ಬಳಸಲಾಗುತ್ತದೆ. ಸಾಮಾನ್ಯವಾಗಿ ಮನೆ ಕಟ್ಟಲು ಬಳಸುವ ಸಿಮೆಂಟ್, ಉಕ್ಕು, ಜಲ್ಲಿ ಮತ್ತು ಮರಳಿನ ಕಾಂಕ್ರೀಟ್, ನಾರುಗಳಿಂದ ಬಲಪಡಿಸಲಾದ ಪಾಲಿಮರ್, ಸಿರಾಮಿಕ್ ನಿಂದ ಬಲವರ್ಧಿತ ಪಾತ್ರೆಗಳು ಇತ್ಯಾದಿಗಳು ಸಂಯೋಜಿತ ವಸ್ತುಗಳಿಗೆ ಕೆಲವು ಉದಾಹರಣೆಗಳಾಗಿವೆ. ಮನೆಯ ಬಾಗಿಲುಗಳು, ಕಿಟಕಿಗಳು, ಪಾತ್ರೆಗಳು, ಕುರ್ಚಿ, ಟೇಬಲ್, ವಾಹನದ ಭಾಗಗಳನ್ನು ಕಾಂಪೋಸಿಟ್ಸ್ನಿಂದಾಗಿ ತಯಾರಿಸಲಾಗುತ್ತದೆ. ಕಾಂಪೋಸಿಟ್ಸ್ಗಳನ್ನು ಸಾಮಾನ್ಯವಾಗಿ ಮ್ಯಾಟ್ರಿಕ್ಸ್ಗೆ ಬಳಸುವ ವಸ್ತುಗಳ ಪ್ರಕಾರದಿಂದ ವರ್ಗೀಕರಿಸಲಾಗುತ್ತದೆ. ಅವುಗಳೆಂದರೆ ಪಾಲಿಮರ್ ಮ್ಯಾಟ್ರಿಕ್ಸ್ ಕಾಂಪೋಸಿಟ್ಸ್ಗಳು ಅಥವಾ PMC, ಮೆಟಲ್ ಮ್ಯಾಟ್ರಿಕ್ಸ್ ಕಾಂಪೋಸಿಟ್ಸ್ಗಳು ಅಥವಾ MMC, ಸಿರಾಮಿಕ್ ಮ್ಯಾಟ್ರಿಕ್ಸ್ ಕಾಂಪೋಸಿಟ್ಸ್ಗಳು ಅಥವಾ CMC ಮತ್ತು ಲ್ಯಾಮಿನೇಟ್ಸ್ಗಳು. ಲ್ಯಾಮಿನೇಟ್ಸ್ನಿಂದಾಗಿ ಟೇಬಲ್ಗಳು ಅಥವಾ ಬಾಗಿಲುಗಳನ್ನು ಸಾಮಾನ್ಯವಾಗಿ ತಯಾರಿಸುತ್ತಾರೆ. ನಾವು ನಮ್ಮ ಮನೆಗಳಲ್ಲಿ ದಿನನಿತ್ಯದ ಸಂಪರ್ಕಕ್ಕೆ ಬರುವ ಸಂಯೋಜಿತ ವಸ್ತುಗಳ ಕೆಲವು ಉದಾಹರಣೆಗಳನ್ನು ನೋಡೋಣ. ಫೈಬರ್ ಗ್ಲಾಸ್ ಬಾಗಿಲುಗಳು, ಕಿಟಕಿ ಚೌಕಟ್ಟುಗಳು, ಸ್ನಾನದ ತೊಟ್ಟಿಗಳು ಮತ್ತು ಪ್ಲಾಸ್ಟಿಕ್ ಕುರ್ಚಿಗಳು ಪಾಲಿಮರ್ ಮ್ಯಾಟ್ರಿಕ್ಸ್ ಸಂಯೋಜಿತ ವಸ್ತುಗಳಿಗೆ ಉದಾಹರಣೆಯಾಗಿದೆ. ನಮ್ಮ ದೈನಂದಿನ ಜೀವನದಲ್ಲಿ ನಾವು ಸಿರಾಮಿಕ್ಸ್ ಮತ್ತು ಗಾಜಿನಿಂದ ತಯಾರಿಸಲಾದ ವಸ್ತುಗಳಿಂದ ಸುತ್ತುವರೆದಿದ್ದೇವೆ. ನಾವು ವಾಸಿಸುವ ಮನೆ ಮತ್ತು ನಾವು ಕೆಲಸ ಮಾಡುವ ಸ್ಥಳವನ್ನು ಕನಿಷ್ಠ ಭಾಗಶಃ ಇಟ್ಟಿಗೆ, ಗಾರೆ, ಸಿಮೆಂಟ್ ಮತ್ತು ಕಾಂಕ್ರೀಟಿನಿಂದ ನಿರ್ಮಿಸಿರಬಹುದು. ಅಡುಗೆ ಶೇಖರಣೆ ಮತ್ತು ಆಹಾರವನ್ನು ಬಡಿಸಲು ಅಡುಗೆ ಮನೆಯಲ್ಲಿ ಸಿರಾಮಿಕ್ಸ್ ಮತ್ತು ಗ್ಲಾಸ್ ಪ್ರಯೋಜನಕಾರಿಯಾಗಿದೆ. ಅಡುಗೆ ಮಾಡಲು ಮತ್ತು ಬಡಿಸಲು ಅತ್ಯುತ್ತಮ ಪಾತ್ರೆಗಳನ್ನು ಪಿಂಗಾಣಿಯಿಂದ ತಯಾರಿಸಲಾಗುತ್ತದೆ. ನೀರು ಕುಡಿಯುವ ಲೋಟಗಳು, ಊಜಿಗಳು ಮತ್ತು ಜಾಡಿಗಳನ್ನು ಗಾಜಿನಿಂದ ತಯಾರಿಸಲಾಗುತ್ತದೆ. ಫೆರೆಕ್ಸ್ ಗ್ಲಾಸ್ ಆಧಾರಿತ ಪಾತ್ರೆಗಳು ಅತಿ ಹೆಚ್ಚಿನ ತಾಪವನ್ನು ತಡೆದುಕೊಳ್ಳಬಹುದು. ಅವೆಲ್ಲವೂ ಬೇಕರಿ ಉತ್ಪನ್ನಗಳನ್ನು ಬೇಯಿಸಲು ಬಳಸಲಾಗುತ್ತದೆ. ಸಿರಾಮಿಕ್ ಲೇಪನಗಳು ಓವನ್ನ ಆಂತರಿಕ ಮೇಲ್ಮೈಯನ್ನು ಆವರಿಸುತ್ತದೆ ಮತ್ತು ಏಕರೂಪ ತಾಪಮಾನವನ್ನು ಹೊಂದಲು ಸಹಾಯಕವಾಗುತ್ತದೆ. ಅವು ಸ್ಕ್ರ್ಯಾಚ್ ಫ್ರೀ ಮತ್ತು ಸುಲಭವಾಗಿ ಸ್ವಚ್ಛಗೊಳಿಸಲು ಪ್ರಯೋಜನಕಾರಿಯಾಗಿದೆ. ಅನೇಕ ಪಾತ್ರೆ ತೊಳೆಯುವ ಯಂತ್ರಗಳು ಮತ್ತು ಡ್ರೈಯರ್ಗಳು ಪಿಂಗಾಣಿ ಲೇಪಿತವಾಗಿದ್ದು ಅವು ಆಂಟಿ ಸ್ಕ್ರ್ಯಾಚ್, ಕಲೆ ನಿರೋಧಕ ಮತ್ತು ರಾಸಾಯನಿಕಗಳಿಗೆ ನಿರೋಧಕವಾಗಿದೆ. ದೈನಂದಿನ ಎಲ್ಲ ಲೋಹ ಸಾಮಗ್ರಿಗಳನ್ನು ಮೆಟಲ್ ಮ್ಯಾಟ್ರಿಕ್ಸ್ ಕಾಂಪೋಸಿಟ್ಗಳಾಗಿವೆ. ಇವು ಸಾಮಾನ್ಯವಾಗಿ ಏಕ ಬಲವರ್ಧನೆಗಳೊಂದಿಗೆ ಬಲವರ್ಧಿತವಾಗಿರುತ್ತದೆ. ಲೋಹವನ್ನು ಮ್ಯಾಟ್ರಿಕ್ಸ್ ಮತ್ತು ಸಿರಾಮಿಕ್, ಗ್ಲಾಸ್, ಪಾಲಿಮರ್ ಅನ್ನು ಬಲವರ್ಧನೆಯಾಗಿ ಒಳಗೊಂಡಿರುತ್ತದೆ. ಗಡುಸುತನ, ಶಕ್ತಿ ಇತ್ಯಾದಿ ಯಾಂತ್ರಿಕ ಗುಣಗಳನ್ನು ಸುಧಾರಿಸಲು ಗಟ್ಟಿಯಾದ ಸಿರಾಮಿಕ್ ಕಣಗಳನ್ನು ಮ್ಯಾಟ್ರಿಕ್ಸ್ನೊಂದಿಗೆ ಬಲಪಡಿಸಲಾಗುತ್ತದೆ. ಅಕ್ಕಿ ಹೊಟ್ಟು, ಬೂದಿ, ಗ್ರಾಫೈಟ್ ಮತ್ತು ಇಂಗಾಲದಂಥ ಮೃದುವಾದ ವಸ್ತುಗಳನ್ನು ಮ್ಯಾಟ್ರಿಕ್ಸ್ನಲ್ಲಿ ಅಪೇಕ್ಷಿತ ಗುಣಗಳಾದ ಹಗುರುತನ, ಸವೆತ, ಪ್ರತಿರೋಧ ಇತ್ಯಾದಿಗಳನ್ನು ಸಾಧಿಸಲು ಬಲಪಡಿಸಲಾಗುತ್ತದೆ. ಸುಧಾರಿತ ಉಷ್ಣ ಮತ್ತು ಯಾಂತ್ರಿಕ ನಡವಳಿಕೆಯ ಅಗತ್ಯವಿರುವ ಹೆಚ್ಚಿನ ತಾಪಮಾನ ಮತ್ತು ತೀವ್ರವಾದ ಟ್ರೈಬೋಲಜಿಕಲ್ ಅಪ್ಲಿಕೇಶನ್ಗಳಿಗೆ ಕಾಂಪೋಸಿಟ್ ಮೆಟೀರಿಯಲ್ಗಳು ಸೂಕ್ತವಾಗಿವೆ. ಅಲ್ಯೂಮಿನಾ, ಬೋರಾನ್, ಬೋರಾನ್ ನೈಟ್ರೈಡ್, ಸಿಲಿಕಾನ್ ಕಾರ್ಬೈಡ್, ಟಿಟಾನಿಯಂ ಕಾರ್ಬೈಡ್ ಇತ್ಯಾದಿ ಕಣಗಳ ಬಲವರ್ಧನೆಗಳನ್ನು ಬಳಸಿಕೊಂಡು ವಿವಿಧ ಸಂಶೋಧಕರು ಹೆಚ್ಚಿನ ಸಂಯೋಜಿತ ವಸ್ತುಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ಎಲ್ಲಾ ರೀತಿಯ ಕ್ರೀಡಾ ಚಟುವಟಿಕೆಗಳಿಗೆ ಸಂಯೋಜಿತ ವಸ್ತುಗಳು ಬಹಳ ಆಕರ್ಷಕವಾಗಿವೆ.
ಕಡಿಮೆ ತೂಕ ಮತ್ತು ಕಡಿಮೆ ವೆಚ್ಚದ ಘಟಕಗಳೊಂದಿಗೆ ಬಲಪಡಿಸಲಾದ ಸಂಯೋಜನೆಗಳು ಅನೇಕ ಕ್ರೀಡೆಗಳಲ್ಲಿ ಪ್ರಾಥಮಿಕ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಬ್ಯಾಟ್ ಮತ್ತು ಚೆಂಡುಗಳು, ಈಜುಕೊಳ ಫಲಕಗಳು, ರೇಸಿಂಗ್ ಕಾರ್ ಬಾಡಿಗಳು, ತೊಟ್ಟಿಗಳು, ಶೇಖರಣಾ ಟ್ಯಾಂಕ್ಗಳು, ಸಿಂಕ್ಗಳನ್ನು ಸಾಮಾನ್ಯವಾಗಿ ಆಟೋಮೋಟಿವ್ ಅಪ್ಲಿಕೇಶನ್ ಹೆಚ್ಚಾಗಿ ಬಳಸಲಾಗುತ್ತಿದೆ. ಧನ್ಯವಾದಗಳು.

ಇದುವರೆಗೆ ರೇಡಿಯೋ ಇಂಜಿನಿಯರ್ಸ್ ಕಾರ್ಯಕ್ರಮ ಕೇಳಿದಿರಿ. ಶೀರ್ಷಿಕೆ ಗೀತೆಯ ರಚನೆ ಮತ್ತು ಸಂಯೋಜನೆ ವಿಕೆ ಕಡಬ, ಗಾಯನ ಧನ್ರಾಜ್. ಮುಂದಿನ ವಾರ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM.

0: ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ. ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.
1: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತೀರಾ? ಏನ್ ಸ್ಪೆಷಲ್?
2: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
1: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು, ಹಸಿರಿದ್ರೆ ಉಸಿರು ಅನ್ನೋದು ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದು ಗಿಡ ನೆಡ್ತೀನಿ.
3: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
4: ಮಾತು ಬೆಳ್ಳಿ ಮೌನ ಬಂಗಾರ. ನಮ್ಮ ಮಾತಿನಿಂದ ಇತರರಿಗೆ ನೋವಾಗದಿರಲಿ, ನಮ್ಮ ನಡೆ ನುಡಿ ಎಲ್ಲರಿಗೂ ಮಾದರಿಯಾಗಿರಲಿ. ಸ್ವಚ್ಛ ಮಾತು ಸ್ವಚ್ಛ ಸಮಾಜ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
5: ನನ್ನ ಹೆಸರು ಅಶೋಕ. ನನ್ನದು ಚಿಕ್ಕ ಸುಂದರ ಸಂಸಾರ, ಅದ್ಯಾವಾಗಲೂ ಕುಡಿತದ ಚಟಕ್ಕೆ ದಾಸನಾದೆ. ಈಗ ದೇಹದ ಶಕ್ತಿ ಕುಂದಿದೆ, ಅನಾರೋಗ್ಯ ಆವರಿಸಿಕೊಂಡಿದೆ. ಕಾರಣ ಅತಿಯಾದ ನನ್ನ ಕುಡಿತ. ನನ್ನ ಪರಿಸ್ಥಿತಿ ನಿಮಗೂ ಬರುವುದು ಬೇಡ. ನಿಮ್ಮ ಆರೋಗ್ಯಕ್ಕಾಗಿ ಕುಡಿತದ ಚಟದಿಂದ ದೂರ ಇರಿ.
6: ಮದ್ಯಪಾನ ಚಟದಿಂದ ದೂರ ಇರಿ. ನೀವು ಬದುಕಿ ಬೇರೆಯವರನ್ನು ಬದುಕಲು ಬಿಡಿ. ಆರೋಗ್ಯಯುತ ಸಮಾಜಕ್ಕಾಗಿ ನಮ್ಮ ಸಂದೇಶ. ರೇಡಿಯೋ ನಿನಾದ 90.4 FM.
7: ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ
8: ನ್ಯಾಯಾಲಯ ವ್ಯಾಜ್ಯಗಳಿಗೆ ಒಳ್ಳೆಯ ವಕೀಲರನ್ನು ಒದಗಿಸುತ್ತದೆ.
7: ಸಮಯದಲ್ಲಿ ಎಲ್ಲ ಸಂಭಾವ್ಯ ಕಾನೂನು ಸಹಾಯ ಹಾಗೂ ಸಲಹೆ ನೀಡುತ್ತದೆ.
8: ಲೋಕ ನ್ಯಾಯಾಲಯಗಳ ಮೂಲಕ ವಿಳಂಬಗೊಂಡ ವ್ಯಾಜ್ಯಗಳನ್ನು ಕೂಡಲೇ ವಿಲೇವಾರಿ ಮಾಡಲಾಗುವುದು.
7: ಅದು ಕೂಡ ಸಂಪೂರ್ಣ ಉಚಿತವಾಗಿ.
8: ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ, ಉತ್ತಮ ನ್ಯಾಯ ಉತ್ತಮ ಸಮಾಜ.
7: ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಕೋರ್ಟ್ನ ಕಾನೂನು ಸೇವಾ ಪ್ರಾಧಿಕಾರ ಕಾರ್ಯಾಲಯವನ್ನು ಸಂಪರ್ಕಿಸಿ
8: ಅಥವಾ ಟೋಲ್ ಫ್ರೀ ಸಂಖ್ಯೆ 1510 ಕರೆ ಮಾಡಿ.

సోల్మేలు యాన్ డి హర్షేంద్ర కుమార్ ధర్మస్థల ఎస్డిఎం ఎడ్యుకేషన్ సంస్థ ముఖ్య కార్యదర్శి. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 ಎಫ್ಎಂ ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೊಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮ ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ ಬ್ಯಾರಿ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕಿರಣ್ ದಿಪ್ಪುಲೆ ರೇಡಿಯೋ ನಿನಾದ 90.

0: ಆತ್ಮೀಯ ಗ್ರಾಮಸ್ಥರೇ,
1: ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ,
2: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ,
1: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ,
2: ಕೆರೆ ರಸ್ತೆ ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
1: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
0: ವಿಬಿಜಿ ರಾಮ್ಜಿ,
1: ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ.
2: ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.
3: ಜಾಗದ
4: ಮಣ್ಣನ್ನು ಪರೀಕ್ಷೆ
3: ಮಾಡ್ತಾರ ಪರೀಕ್ಷೆ ಅನ್ಪೇರೆ
4: ಅಂದ ವೆಂಕಪ್ಪಣ್ಣ. ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು. ಅಕಲು ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂದ್ಪೇರು.
3: ಶೇಖರ ಅವು ಓಲ್ ಮಲ್ಪೇರಿಯ
4: ಅವು ನಮ್ಮ ಉಜಿರೆಡೆ ಉಂಡಿ.
5: ಅಂದ್ ನಿಟ್ಟಿನ ಜಾಗದ ಮಣ್ಣು ಪರೀಕ್ಷೆ ಮಲ್ಪಡುಂದುಲ್ಲರ ಅಂಚಾಂಡ ನಿಟ್ಟಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ SDM ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣು ಪರೀಕ್ಷಾ ಕೇಂದ್ರ ಗೊಬಲೆ. ಫೋನ್ ನಂಬರ್ 97 3104 0 8 ಫೋನ್ ನಂಬರ್ ಕೊಡೋರ 97 3104 0 8.
6: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ ಇದು ಅನೇಕ ಶೈಕ್ಷಣಿಕ ಕಾರ್ಯಕ್ರಮಗಳ ಮೂಲಕ ಜನರನ್ನು ತಲುಪುವಂತಹ ಪ್ರಯತ್ನವನ್ನು ಕಳೆದ ಹಲವು ದಶಮಾನಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದೆ. ಇದೀಗ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳು ಇಲ್ಲಿ ನಿಮಗಾಗಿ ನಿರಂತರ ಬಿತ್ತರಿಸಲ್ಪಡುತ್ತಿವೆ. ಈ ಪ್ರದೇಶದ ಎಲ್ಲ ಪ್ರಾದೇಶಿಕ ಭಾಷೆಗಳ ಮೂಲಕ ಮೂಡಿಬರುತ್ತಿರುವ ಕಾರ್ಯಕ್ರಮಗಳನ್ನು ತಾವು ದಯವಿಟ್ಟು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.
7: ಮಾತೆರೆಗ್ಲಾ ಸೋಲ್ಮೇಲು ಯಾನ್ ದಿ ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೋಂದುಂಡು. ಜನಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮಗಳು ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ ಬ್ಯಾರೆ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕೇರೊಂದಿಪ್ಪುಲೆ ರೇಡಿಯೋ ನಿನಾದ 90.

0: ಹಸನಾಗುವುದು.
1: ನೆನಪಿರಲಿ, ರಸ್ತೆ ಬದಿ, ಚರಂಡಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಕಸವನ್ನು ಎಸೆಯಬೇಡಿ. ಪ್ಲಾಸ್ಟಿಕ್ ಹಾಗೂ ಇತರ ತ್ಯಾಜ್ಯಗಳಿಗೆ ಎಲ್ಲೆಂದರಲ್ಲಿ ಬೆಂಕಿ ಹಚ್ಚಬೇಡಿ. ನಮ್ಮ ಗ್ರಾಮವನ್ನು ಆದರ್ಶ ಮತ್ತು ಸ್ವಚ್ಛ ಗ್ರಾಮವನ್ನಾಗಿ ಮಾಡೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
2: ಬನ್ನಿ ಕೈ ಜೋಡಿಸೋಣ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ,
3: ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ.
4: ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.
5: ವಿವಿಧ ಭಾಷೆಗಳ ಸಂಗಮ ನಮ್ಮ ತುಳುನಾಡು, ಸಂಸ್ಕೃತಿಗಳ ನೆಲೆಬೀಡು. ನಮ್ಮಲ್ಲಿ ಯಕ್ಷಗಾನ, ಭೂತಕೋಲ, ಕಂಬಳ ಜಾತ್ರೆಗಳಿಗೆ ಕಡಿಮೆಯೇನೂ ಇಲ್ಲ. ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂತಹದೊಂದು ಶಬ್ದ ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ, ಬಡಿದೆಬ್ಬಿಸುವ ನಾದ ವೈಭವ, ಇದು ತಾಸೆಯ ಸದ್ದು, ನಾದಸ್ವರದ ಕಂಪು. ಇವು ಮೇಳೈಸಿದಾಗ ಒಮ್ಮೊಮ್ಮೆ ಒಗ್ಗೂಡುತ್ತದೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ, ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತದೆ, ಹೃದಯ ಸಂಭ್ರಮಿಸುತ್ತದೆ. ತುಳುನಾಡಿನ ಸೊಗಡು ನಮ್ಮ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ

0: पीएम फसल बीमा योजना से करीब 2 लाख करोड़ रूपये क्लेम के रूप में किसानों को मिले हैं।
1: मुंगारु हंगामिन बेले विमेगागी ईग नोंदणी माडिकोळ्ळिरी।
2: बैंक सामान्य सेवा केंद्र ग्राम वन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ. ಕೇಳುತ್ತಾ ಇರಿ ರೇಡಿಯೋ ನೀನಾದ 90.4 FM. ಇದು ಜನಮನದ ನಾದ ತರಂಗ.
5: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ. ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: पीएम फसल बीमा योजना से करीब 2 लाख करोड़ रूपये क्लेम के रूप में किसानों को मिले हैं।
1: मुंगारु हंगामिना बेले वीमे गागी ईगा नोंदणी माडिकोळ्ळिरी।
2: बैंक सामान्य सेवा केंद्र ग्राम वन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಮೋಕಿದ ಬಂದುಲೆ,
5: ಓಟು ಪಾಡು ನಾವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
4: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದ್ದರು ಸರಿಯಾದ ಇಪ್ಪೋಡು
5: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದಾ.

0: ಅಗತ್ಯ ಸಾಕಾರ ಮಲ್ಪುಳೆ
1: ನಿಕ್ಲೆನ ಕುಟುಂಬದ ಪ್ರತಿಯೊರಿಯನ ಪುದರ್ ಓಟದ ಲಿಸ್ಟ್ ಇಪ್ಪುನೇನು ಸರಿಯಾದ ತೂಲಿ
0: ಜನಕ್ಲೆಗ್ ಮಾಹಿತಿ ತೆರಿಪವರ ಬೋಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.
2: ಇದು ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ಆತ್ಮೀಯ ಕೇಳುಗರೆ, ನೀವು ರೇಡಿಯೋ ನಿನಾದದ ಕಾರ್ಯಕ್ರಮಗಳನ್ನು ನಿತ್ಯವೂ ಕೇಳ್ತಾ ಇದ್ದೀರಾ? ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಅಭಿಪ್ರಾಯ ಹಂಚಿಕೊಳ್ಳುವ ಇಚ್ಛೆ ನಿಮ್ಮಲ್ಲಿದೆಯಾ? ಹಾಗಾದ್ರೆ ಈಗ ಹೇಳುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸಪ್ ಮಾಡಿ. ನಿಮ್ಮ ಮೊಬೈಲ್ನಲ್ಲಿ ನಮ್ಮ ರೇಡಿಯೋ ನಿನಾದದ ಫೋನ್ ನಂಬರ್ ಅನ್ನ ಸೇವ್ ಮಾಡಿಕೊಳ್ಳಿ. ಹಾಗಾದ್ರೆ ಫೋನ್ ನಂಬರ್ ನೆನಪಿಡಿ, 7760133904. ಮತ್ತೊಮ್ಮೆ ನಿಮ್ಮ ಗಮನಕ್ಕಾಗಿ, 7760133904. ಇನ್ನೇಕೆ ತಡ, ಈಗಲೇ ನಿಮ್ಮ ಅಭಿಪ್ರಾಯವನ್ನ ಕರೆ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ ನಮಗೆ ತಿಳಿಸಿ.
1: ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಮಸ್ಕಾರ ಪ್ರಿಯ ಕೇಳುಗರೆ, ನಿಮ್ಮ ಮನಸ್ಸಿಗೆ ಮಧುರ ಸಂಗೀತದ ಸ್ಪರ್ಶ ನೀಡಲು ನಿಮ್ಮ ನೆಚ್ಚಿನ ಚಿತ್ರಗೀತೆ ಕಾರ್ಯಕ್ರಮದೊಂದಿಗೆ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಡವ.

ಜೀವನದ ಪ್ರತಿಯೊಂದು ಕ್ಷಣಕ್ಕೂ ಸಂಗೀತ ಒಂದು ಸಂಗಾತಿ ಇದ್ದಾಗ ಕೆಲವೊಮ್ಮೆ ಅದು ನಮ್ಮ ನೆನಪುಗಳನ್ನು ತಾಜಾ ಮಾಡುತ್ತದೆ, ಕೆಲವೊಮ್ಮೆ ಮನಸ್ಸಿಗೆ ಸಾಂತ್ವನ ನೀಡುತ್ತದೆ, ಮತ್ತೊಮ್ಮೆ ಹೊಸ ಉತ್ಸಾಹವನ್ನು ತುಂಬುತ್ತದೆ. ಇಂದಿನ ಕಾರ್ಯಕ್ರಮದಲ್ಲಿ ಹಳೆಯ ಗೀತೆಯ ಮಮತೆಗೂ ಇಂದಿನ ಆಧುನಿಕ ಮೆಲೋಡಿಗಳ ಹೊಸತನಕ್ಕೂ ನಡುವೆ ಒಂದು ಸುಂದರ ಪಯಣದ ಜೊತೆಗೆ ಹಳೆಯ ನೆನಪುಗಳು ಮತ್ತು ಹೊಸ ಭಾವನೆಗಳನ್ನು ಎರಡನ್ನೂ ಸೇರಿಸಿಕೊಂಡು ನಿಮಗಿಷ್ಟವಾಗುವಂತೆ ಸಿದ್ಧಪಡಿಸಲಾಗಿದೆ ಎಂಬ ನಂಬಿಕೆ ನನ್ನದು. ಹಾಗಾದರೆ ನಿಮ್ಮ ಮನಸ್ಸನ್ನು ಸಂಗೀತದ ಅಲೆಯಲ್ಲಿ ತೇಲಾಡಿಸೋಣವೇ. ಇದೀಗ ಮೊದಲನೆಯದಾಗಿ ಮನಸ್ಸಿಗೆ ಎನರ್ಜಿ ತುಂಬುವ ಒಂದು ಹಾಡನ್ನು ಕೇಳೋಣ. ಗಂಡನ ಮನೆ ಚಿತ್ರದ ಈ ಹಾಡಿಗೆ ಧ್ವನಿ ನೀಡಿದ್ದಾರೆ ರಮೇಶ್ ಚಂದ್ರ. ಈ ಹಾಡಿನ ಸಂಗೀತ ಮತ್ತು ಸಾಹಿತ್ಯ ರಚನೆ ಎಸ್ ಮಹೇಂದರ್.

ಇದೀಗ ಪ್ರೀತಿಗಾಗಿ ಚಲನಚಿತ್ರದ ಕೆಎಸ್ ಚಿತ್ರ ಪ್ರಸನ್ನ ಹಾಗೂ ಎಸ್ ಎ ರಾಜಕುಮಾರ್ ಹಾಡಿರುವ ಗೀತೆ. ಸಂಗೀತ ನೀಡಿದ್ದಾರೆ ಎಸ್ ಎ ರಾಜಕುಮಾರ್, ಸಾಹಿತ್ಯ ಕೆ ಕಲ್ಯಾಣ್. ಕುಟುಂಬದ ಸಂತೋಷ ಪ್ರೀತಿ ಸಿಹಿ ಕ್ಷಣಗಳನ್ನು ಹೊತ್ತು ತಂದಿರುವ ಈ ಸುಂದರ ಗೀತೆ ನಿಮಗಾಗಿದೆ.

ಕಂತೆ ಕೇಳಿ ಪ್ರೀತಿಯ ಮೊದಲ ಅನುಭವಗಳನ್ನು ಸೊಗಸಾಗಿ ಮೂಡಿಸುವ ಮೊದಲ ಸಲ ಚಿತ್ರದ ಒಂದು ಮಧುರ ಗೀತೆ. ಶ್ರೀನಿವಾಸ್ ಮತ್ತು ಸುನಿತಾ ಉಪಾದೃಷ್ಟ ಅವರು ಹಾಡಿರುವ ಈ ಹಾಡಿಗೆ ಸಂಗೀತ ವಿ ಹರಿಕೃಷ್ಣ ಮತ್ತು ಸಾಹಿತ್ಯ ರಚಿಸಿದ್ದಾರೆ ವಿ ನಾಗೇಂದ್ರ ಪ್ರಸಾದ್.

ಜೀವನದ ಅರ್ಥವನ್ನು ಸುಂದರವಾಗಿ ಹೇಳುವ ಒಂದು ಆಧುನಿಕ ಗೀತೆಯನ್ನು ಕೇಳೋಣ. ಜೀವನವೇ ನಾಟಕ ಸಮ್ಯ ಚಿತ್ರದ ಈ ಹಾಡಿಗೆ ಮನವೊಟ್ಟುವ ಧ್ವನಿ ನೀಡಿದ್ದಾರೆ ಸಿದ್ಧಾರ್ಥ ಬೆಳ್ಮಣ್ಣು. ಸಂಗೀತ ನೀಡಿದ್ದಾರೆ ಅತಿಶಯ್ ವೇದಾಂತ್ ಜೈನ್. ಸಾಹಿತ್ಯ ರಚನೆ ವಿ ನಾಗೇಂದ್ರ ಪ್ರಸಾದ್. ಜೀವನದ ನಿಜವಾದ ಮೌಲ್ಯಗಳನ್ನು ಸ್ಪರ್ಶಿಸುವ ಈ ಹಾಡು ಇದೀಗ ನಿಮಗಾಗಿ.

ಕೊನೆಯದಾಗಿ ಪ್ರೀತಿ ಭಾವನೆ ಮತ್ತು ಮನಸ್ಸಿನ ನಾಜುಕಾದ ಕ್ಷಣಗಳನ್ನು ಹೊತ್ತು ತಂದಿರುವ ಈ ಗೀತೆ ಕೇಳೋಣ. ಲವ್ವೇ ಪಾಸಾಗಲಿ ಚಿತ್ರದ ಈ ಹಾಡಿಗೆ ಅದ್ಭುತವಾದ ಸಂಗೀತ ಮತ್ತು ಸಾಹಿತ್ಯವನ್ನು ನೀಡಿದ್ದಾರೆ ಹಂಸಲೇಖ.

ಇದೀಗ ಈ ಮಧುರ ಸಂಗೀತದ ಪಯಣ ಇಲ್ಲಿಗೆ ಮುಕ್ತಾಯವಾಗಿದೆ. ಸಂಗೀತ ಎಂದಿಗೂ ಕಲಾತೀತ, ಅದು ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ನಮ್ಮ ಜೊತೆಯಲ್ಲೇ ಇರುತ್ತದೆ. ಇಂದಿನ ಈ ಕಾರ್ಯಕ್ರಮ ನಿಮ್ಮ ದಿನವನ್ನು ಇನ್ನಷ್ಟು ಸುಂದರಗೊಳಿಸಿತೆಂದು ಆಶಿಸುತ್ತಾ ಮತ್ತೆ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ಹೊಸ ಗೀತೆಗಳೊಂದಿಗೆ ಭೇಟಿಯಾಗೋಣ ಎನ್ನುತ್ತಾ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಡಬ. ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಚನ್ನಮನದ ನಾದ ತರಂಗ. ಶುಭ ದಿನ.

ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ ಎಸ್ಡಿಎಂ ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವು ಕಾರ್ಯಕ್ರಮ ಇಲ್ಲಿದೆ. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಗಳಲ್ಲಿ ಮೂಡಿ ಬರುತ್ತಿರುವ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವಿಂಗಡನೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟ

0: ರೇಡಿಯೋ ನಿನಾದ 90.4 ಎಫ್ಎಂ ನಲ್ಲಿ ನಿಮ್ಮ ಇಷ್ಟದ ಹಾಡು ಪ್ರಸಾರವಾಗಬೇಕೇ?
1: ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಡೆಡಿಕೇಟ್ ಮಾಡಬೇಕೇ?
2: ಹಾಗಾದ್ರೆ ನಮ್ಮ ಫೋನ್ ಸಂಖ್ಯೆ 7760133904 ಸಂಖ್ಯೆಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಇಲ್ಲವೇ ಕಾಲ್ ಮಾಡಿ.
1: ನಿಮ್ಮ ಇಷ್ಟದ ಹಾಡು ಕನ್ನಡ, ತುಳು, ಕೊಂಕಣಿ, ಬ್ಯಾರಿ, ಯಾವುದೇ ಸ್ಥಳೀಯ ಭಾಷೆಯಲ್ಲಿ ಲಭ್ಯವಿರುವ ಹಾಡುಗಳನ್ನು ನಾವು ಪ್ರಸಾರ ಮಾಡುತ್ತೇವೆ.

0: ಇದಲ್ಲದೆ ನಿಮ್ಮ ಕೋರಿಕೆಯ ಮೇರೆಗೆ ಭಾವಗೀತೆ, ಜನಪದ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ನಮ್ಮ ಫೋನ್ ಸಂಖ್ಯೆ ನೆನಪಿದೆಯಲ್ವಾ? ಮತ್ತೊಮ್ಮೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಳ್ಳಿ.
1: 7760133904. ಇದು ನಿಮ್ಮ ರೇಡಿಯೋ, ನಿಮ್ಮದೇ ಹಾಡು, ನಿಮ್ಮದೇ ಮಾತು.
0: ಕೇಳ್ತಾ ಇರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವಿವಿಧ ಭಾಷೆಗಳ ಸಂಗಮ ನಮ್ಮ ತುಳುನಾಡು, ಸಂಸ್ಕೃತಿಗಳ ನೆಲೆಬೀಡು. ನಮ್ಮಲ್ಲಿ ಯಕ್ಷಗಾನ, ಭೂತಕೋಲ, ಕಂಬಳ ಜಾತ್ರೆಗಳಿಗೆ ಕಡಿಮೆಯೇನೂ ಇಲ್ಲ. ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂತಹದೊಂದು ಶಬ್ದ ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ ಬಡಿದೆಬ್ಬಿಸುವ ನಾದ ವೈಭವ, ಇದು ತಾಸೆಯ ಸದ್ದು, ನಾದಸ್ವರದ ಕಂಪು. ಇವು ಮೇಳೈಸಿದಾಗ ಒಮ್ಮೊಮ್ಮೆ ಒಗ್ಗೂಡುತ್ತದೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ, ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತದೆ, ಹೃದಯ ಸಂಭ್ರಮಿಸುತ್ತದೆ. ತುಳುನಾಡಿನ ಸೊಗಡು ನಮ್ಮ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ.

ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಸರಣಿ ಕಾರ್ಯಕ್ರಮ ಎಸ್ಟಿಎಂ ಆರೋಗ್ಯವಾಣಿ.

0: ರೇಡಿಯೋ ನಿನಾದ 90.4 ಎಫ್ಎಂ ಕೇಳುಗರಿಗೆ ಎಸ್ಡಿಎಂ ಆರೋಗ್ಯವಾಣಿ ಸರಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮೊಂದಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇಲ್ಲಿನ ಸಾಮಾನ್ಯ ಶಸ್ತ್ರಚಿಕಿತ್ಸಾ ವಿಭಾಗದ ಸರ್ಜನ್ ಆಗಿರುವ ಡಾಕ್ಟರ್ ಬಾಲಾಜಿ ಪ್ರಭಾಕರನ್ ಅವರು ನಮ್ಮೊಂದಿಗಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ನಮಸ್ಕಾರ.
0: ಡಾಕ್ಟರ್, ಈಗ ಮೊದಲನೇದಾಗಿ ಹೆಚ್ಚು ಕೇಳ್ತಾ ಇರುವಂತದ್ದು ಅಪೆಂಡಿಕ್ಸ್ ಅಂತ ಜನ ಮಾತಾಡ್ತಾರೆ. ಈ ಅಪೆಂಡಿಕ್ಸ್ ಹೇಗೆ ಬರ್ತದೆ ಮತ್ತೆ ಈ ವಿಚಾರದ ಬಗ್ಗೆ ತಾವು ನಮ್ಮ ಕೆಳಗರಿಗೆ ಮಾಹಿತಿ ಕೊಡುವುದಾದ್ರೆ?
2: ಅಪೆಂಡಿಕ್ಸ್ದು ಯೂಶಲಿ ಸಣ್ಣ ಮಕ್ಕಳಿಗೆ ಜಾಸ್ತಿ ಬರೋದುಂಟು, ದೊಡ್ಡವರು ಸ್ವಲ್ಪ ರೇರ್ ಆಗಿ ಬರ್ತದೆ. ಬಟ್ ಈಗ ಜನ ತುಂಬ ಆಗ್ತಾ ಇದೆ. ಅದು ಅಪೆಂಡಿಕ್ಸ್ ಸಣ್ಣದಾಗಿ ಒಂದು ಸಣ್ಣ ಕರಳ ಮಧ್ಯದಲ್ಲಿ ಒಂದು ಇರ್ತದೆ, ಆ್ಯಕ್ಚುಲಿ ಒಂದು ನೂಲ್ ಥರ ಇರ್ತದೆ. ಆ್ಯಕ್ಚುಲಿ ಅದು ದೊಡ್ಡದಾಗ್ತದೆ, ಅದು ಬ್ಲಾಕ್ ಆಗಿದ ಕಾರಣ. ಅದು ಒಂದು ಇನ್ಫೆಕ್ಷನ್, ಹೊಟ್ಟೆ ಒಳಗಡೆ ಇನ್ಫೆಕ್ಷನ್ ರಕ್ತದಲ್ಲಿ ಬರುವಾಗ ಅದು ಬರೋದಕ್ಕೆ ಚಾನ್ಸ್ ಉಂಟು. ಇಲ್ಲಾಂದ್ರೆ ಲೈಕ್ ಅದು ಮಧ್ಯದಲ್ಲಿ ಅದು ಹೋಗಿ ಬ್ಲಾಕ್ ಹಾಕೊಳ್ತದೆ, ಅದು ಟ್ಯೂಬದ ಒಳಗಡೆ. ಸೊ ಅದನ್ನ ಬಗ್ಗೆ ಅಂದ್ರೆ ಇದಾಗಿ ಇನ್ಫೆಕ್ಷನ್ ಆಗಿ ಬರೋದು. ಅದು ಅದನ್ನ ಬಗ್ಗೆ ಅಂದ್ರೆ ಏನಾಗ್ತದೆ ಅಂದ್ರೆ ಲೈಕ್ ಅದು ಜ್ವರ ಬರೋದು ಉಂಟು. ಅದು ಸಿಂಪ್ಟಮ್ಸ್ ಹೇಳ್ತೀನಿ ನಮ್ಮ ಸೈಡಿಂದ, ಅದು ಜ್ವರ ಬರೋದು, ವಾಂದಿ ಬರೋದು, ಹೊಟ್ಟೆ ನೋವು ಆಗೋದು, ರೈಟ್ ಸೈಡ್ ಹೊಟ್ಟೆ ನೋವು ಬರೋದು, ಯೂಶಲಿ ವಾಂದಿ ತುಂಬ ಬರೋದು, ಇದೆಲ್ಲ ಅದು ಸಿಂಪ್ಟಮ್ಸ್ ಹೇಳ್ತೀನಿ ನಾವು. ಸೊ ಈ ಥರ ಬರುವಾಗ ಅದು ಅಪೆಂಡಿಕ್ಸ್ ಇರ್ಬೋದು, ಸಣ್ಣ ಮಕ್ಕಳಿಗಿರೋದು. ಮೋಸ್ಟ್ಲಿ ಒಂದು 10 to 20 ಅವ್ರಿಗೆ ಜಾಸ್ತಿ ಬರ್ತದೆ. ಆ್ಯಕ್ಚುಲಿ ದೊಡ್ಡವ್ರಿಗೂ ಬರ್ತದೆ, ದೊಡ್ಡವ್ರು ಬರೋದು ಅದು ಬೇರೆ ಥರ ರೀತಿ ಆಗ್ತದೆ.
0: ಈಗ ಈ ರೀತಿಯಾದಂಥ ಅಪೆಂಡಿಕ್ಸ್ ಅಂತ ಇರುವವರಿಗೆ ಶಸ್ತ್ರಚಿಕಿತ್ಸೆಯ ವಿಧಾನಗಳು ಹೇಗೆಲ್ಲ ಇರ್ತದೆ ಅಂತ?
2: ಅಪೆಂಡಿಕ್ಸ್ದು 4 stages ಆಗ್ತದೆ. ಆ್ಯಕ್ಚುಲಿ ಒಂದು ಇನ್ಫೆಕ್ಷನ್ ಸ್ಟಾರ್ಟ್ ಆಗಿರೋ ಸ್ಟೇಜ್ ಒಂದು, ಅದು ಯೂಶಲಿ ಟ್ಯಾಬ್ಲೆಟ್ ಕೊಟ್ಟು ನಾವು ಕಡಿಮೆ ಮಾಡ್ಬೋದು ಇನ್ಫೆಕ್ಷನ್ ಮಾತ್ರ. ಬಟ್ ಅಪೆಂಡಿಕ್ಸ್ ಪುನಃ ಇನ್ಫೆಕ್ಷನ್ ಒಂದ್ಸರಿ ಆಗಿತ್ತಂದರೆ ಪುನಃ ಬರೋದಕ್ಕೆ ಚಾನ್ಸ್ ತುಂಬ ಉಂಟು. ಫಸ್ಟ್ ಸ್ಟೇಜ್ನಲ್ಲಿ ಇರುವಾಗ ಟ್ಯಾಬ್ಲೆಟ್ ಕೊಟ್ಟು ನಾವು ಕಡಿಮೆ ಮಾಡ್ಬೋದು, ನೋವು ಕಡಿಮೆ ಆಗ್ತದೆ, ಮತ್ತು ಜ್ವರ ಬರೋದು ಕಡಿಮೆ ಆಗ್ಬೋದು, ವಾಂದಿ ಬರೋದು ಕಡಿಮೆ ಆಗ್ತದೆ. ಮತ್ತು ಸೆಕೆಂಡ್ ಸ್ಟೇಜ್ನಲ್ಲಿ ಇನ್ಫೆಕ್ಷನ್ ಸ್ವಲ್ಪ ಜಾಸ್ತಿ ಆಗ್ತದೆ, ಆ್ಯಕ್ಚುಲಿ ರಕ್ತದಲ್ಲಿ ಹೋಗ್ತದೆ. ಆ ಟೈಮ್ನಲ್ಲಿ ಇಂಜೆಕ್ಷನ್ ಕೊಟ್ಟು ಕಡಿಮೆ ಮಾಡ್ಬೋದು, ಬಟ್ ಪುನಃ ಇಮ್ಮಿಟಾಗಿ ಜಾಸ್ತಿ ಆಗೋದಕ್ಕೆ ಚಾನ್ಸ್ ಇದೆ. ಸೊ ಅದು ಸರ್ಜರಿ ಮಾಡೋದು ಬೆಟರ್ ಫಸ್ಟ್ ಸೆಕೆಂಡ್ ಸ್ಟೇಜಿಂದ. ಥರ್ಡ್ದು ಆ್ಯಂಡ್ ಫೋರ್ತ್ ಡೆಫಿನೆಟ್ ಆಗಿ ನೀವು ಸರ್ಜರಿ ಮಾಡಬೇಕು. ಫೋರ್ತ್ ಸ್ಟೇಜ್ನಲ್ಲಿ ಏನಾಗ್ತದೆ ಅಂದರೆ ಲೈಕ್ ಅದು ಅಪೆಂಡಿಕ್ಸ್ ಒಂದು ಪೊಟ್ಟು ಹೋಗ್ತದೆ, ಆ್ಯಕ್ಚುಲಿ ಅದು ಕಂಪ್ಲೀಟ್ ಆಗಿ ಒಡೆದೋಗ್ತದೆ. ಅದನ್ನ ಬಗ್ಗೆ ಹೊಟ್ಟೆ ಒಳಗಡೆ ಇರೋದೆಲ್ಲ ಆಚೆ ಬರ್ತದೆ, ಆ್ಯಕ್ಚುಲಿ ಹೊಟ್ಟೆ ಒಳಗಡೆ ಸಿಗ್ತದೆ ಆ್ಯಕ್ಚುಲಿ ಆ ಥರ. ಥರ್ಡ್ ಸ್ಟೇಜ್ನಲ್ಲಿ ಏನಾಗ್ತದೆ ಲೈಕ್ ಇನ್ಫೆಕ್ಷನ್ ಜಾಸ್ತಿ ಆಗಿರ್ತದೆ, ಅದನ್ನಲ್ಲಿ ಸ್ವಲ್ಪ ಅಂತಲ್ಲದು ಇಂಜೆಕ್ಷನ್ ಕೊಟ್ಟು ಕಡಿಮೆ ಆಗೋದಲ್ಲ, ಮತ್ತೆ ಅಂತಲ್ಲದು ಟ್ಯಾಬ್ಲೆಟ್ ಕೊಟ್ಟು ಕಡಿಮೆ ಆಗೋದಲ್ಲ. ಸೊ ಬೆಟರ್ ಸರ್ಜರಿ ಹೋಗೋದು ಬೆಟರ್ ಆ್ಯಕ್ಚುಲಿ.
0: ಡಾಕ್ಟ್ರಿ, ಅಪೆಂಡಿಕ್ಸ್ ಜೊತೆಗೆ ಇನ್ನು ಈ ಕಿಡ್ನಿಯಲ್ಲಿ ಕಲ್ಲು ಅಂತ ಕೂಡ ಸಾಮಾನ್ಯವಾಗಿ ಜನ ಹೆಚ್ಚು ಮಾತಾಡ್ತಾರೆ, ಮತ್ತೆ ಅದಕ್ಕೂ ಕೂಡ ಒಂದಿಷ್ಟು ಚಿಕಿತ್ಸೆಗೆ ಅಂತ ಬರ್ತಾರೆ. ಇದು ಈ ಸರ್ಜರಿಗೆ ಸಂಬಂಧಪಟ್ಟಂತ ಅಥವಾ ಇದಕ್ಕೆ ಯಾವ ರೀತಿಯಾದ ಸರ್ಜರಿ ಇರುತ್ತೆ ಅಂತ
2: ನೋಡಿ. ಅದು ಆಕ್ಚುಲಿ ಲೈಕ್ ಅಪೆಂಡಿಕ್ಸ್ ಮೋಸ್ಟ್ಲಿ ಇಂದು ಇರೋದು ಅಪೆಂಡಿಕ್ಸ್ ಇರೋದು ಹೊಟ್ಟೆನಲ್ಲಿ ಇರೋದು ಒಂದೇ ಒಂದು, ನಮ್ಮ ಕಣ್ಣದು ಮತ್ತೆ ಕಿಡ್ನಿ ಎಲ್ಲ ಎರಡೆರಡು ಉಂಟು, ರೈಟ್ ಸೈಡ್ ಮತ್ತೆ ಲೆಫ್ಟ್ ಸೈಡ್ ಅಂತ. ಬಟ್ ನಮ್ದು ರೈಟ್ ಸೈಡ್ ಮಾತ್ರ ಒಂದು ಅಪೆಂಡಿಕ್ಸ್ ಇರೋದು ಒಂದೇ ಒಂದು. ಸೊ ಅಲ್ಲಿ ಏನಾಗ್ತದೆ ಅಲ್ಲಿ ಆ ಪೇನ್ ಮತ್ತೆ ಕೆಲವ್ರಿಗೆ ಸ್ಪೆಷಲಿ ಸಣ್ಣ ಮಕ್ಕಳಿಗೂ ಹುಡುಗಿರುಗಳಿಗೂ ಏನಾಗ್ತದೆ ಅಂದ್ರೆ ಲೈಕ್ ಅದು ಅಲ್ಲಿ ಯೂಶಲಿ ನೀರು ಕಡಿಮೆ ಕುಡಿತಾರೆ, ಅದನ್ನ ಬಗ್ಗೆಂತ ಕಲ್ಲದು ಬರೋದಕ್ಕೆ ಚಾನ್ಸ್ ಇದೆ. ಸೊ ಆ ಪೇನ್ ಮತ್ತೆ ನೋವು ಮತ್ತೆ ಇದು ಅಂತಲ್ಲದು ಅಪೆಂಡಿಕ್ಸ್ ನೋವು ಒಂದೇ ತರ ಇರ್ತದೆ. ಆಕ್ಚುಲಿ ಡಿಫ್ರೆನ್ಸ್ ಏನಾಗ್ತದೆ ಅಂದ್ರೆ ಲೈಕ್ ಅದು ಕಿಡ್ನಿದು ಪೇನ್ ಇರುವಾಗ ಅಲ್ಲಿ ಮುಂದಗಡೆಯಿಂದ ಬ್ಯಾಕ್ ಸೈಡ್ ಹೋಗ್ತದೆ ಆಕ್ಚುಲಿ, ಬಟ್ ಅಪೆಂಡಿಕ್ಸ್ ಮೇಲ್ಗಡೆ ಅಲ್ಲಿ ಮಾತ್ರ ಇರ್ತದೆ. ಸೊ ಅದೇ ಒಂದು ಡಿಫ್ರೆನ್ಸ್ ಇದನ್ನಲ್ಲೇ ಅದು. ಸೊ ಬಟ್ ಡಿಫ್ರೆನ್ಸ್ ಏನಂದ್ರೆ ಲೈಕ್ ಸಣ್ಣ ಕಲ್ಲಿರೋದು ಕಿಡ್ನಿಲಿರೋದು ಯೂಶಲಿ ನೀರು ಜಾಸ್ತಿ ಕುಡಿಯುವಾಗ ಹಾಗೆ ತನ್ನಿಚ್ಚೆ ಹೋಗ್ತದೆ. ಟ್ಯಾಬ್ಲೆಟ್ ಕೊಡೋದು ಯಾಕಂದ್ರೆ ಲೈಕ್ ನೋವು ಕಡಿಮೆ ಆಗೋದಕ್ಕೆ ಮಾತ್ರ ಕೊಡೋದು, ಅದು ಕಲ್ಲು ಕರಗದಂತ ಟ್ಯಾಬ್ಲೆಟ್ ಇಲ್ಲ. ಕಿಡ್ನಿದ ಬಗ್ಗೆ ಹೇಳ್ತೀನಿ ಅದು. ಅಪೆಂಡಿಕ್ಸ್ದು ಯೂಶಲಿ ಅಗೇನ್ ನಾನು ಹೇಳೋದು ಸ್ಟೇಜ್ ಒಂದು ಮಾತ್ರ ನಾವು ಟ್ಯಾಬ್ಲೆಟ್ ಕೊಟ್ಟು ಕಡಿಮೆ ಮಾಡ್ಬೋದು, ಬಾಕಿ ಇರೋದೆಲ್ಲ ನೀವು ಸರ್ಜರಿ ಮಾಡಬೇಕಾಗ್ತದೆ. ಸೊ ಅಗೇನ್ ಫಸ್ಟ್ ಸ್ಟೇಜ್ದು ನೋವು ಯಾವಾಗ ಬರ್ಬೋದಂತ ನಾವು ಹೇಳೋಕ್ಕಾಗಲ್ಲ, ಅದು ಮೇ ಬಿ ಒಂದು ವಾರ ಬಿಟ್ಟು ಬರ್ಬೋದು. ಟ್ಯಾಬ್ಲೆಟ್ದು ಸ್ಟ್ರೆಂತ್ ಕಡಿಮೆ ಆದಮೇಲೆ ಪುನಃ ನೋವು ಬರೋದಕ್ಕೆ ಚಾನ್ಸ್ ಇದೆ, ಪುನಃ ಇನ್ಫೆಕ್ಷನ್ ಬರೋದಕ್ಕೆ ಚಾನ್ಸ್ ಉಂಟು. ಮತ್ತೆ ಇನ್ನೊಂದು 1 ವರ್ಷ ಬಿಟ್ಟು ಬರ್ಬೋದು, ಇಲ್ಲ 10 ವರ್ಷ ಬಿಟ್ಟು ಬರ್ಬೋದು. ಆಕ್ಚುಲಾಗಿ
0: ಡಾಕ್ಟ್ರ್, ಈಗ ಈ ಚರ್ಮದ ಮೇಲಿನ ಗಡ್ಡೆಗಳೆಲ್ಲ ಇರ್ತದೆ, ಇದನ್ನು ಯಾವ ರೀತಿ ನಾವು ಸರ್ಜರಿ ಇದನ್ನು ಮಾಡಬೇಕಾ ಅಥವಾ ಬೇಕಾ ಅನ್ನುವಂಥದ್ದು ಕೂಡ ಗೊಂದಲ ಇರುತ್ತೆ ಜನರಿಗೆ, ಇದರ ಬಗ್ಗೆ ತಾವು ಮಾಹಿತಿ ಕೊಡೋದಾದರೆ.
2: ಆಯ್ತು ನೋಡಿ, ಇದು ಮೋಸ್ಟ್ಲಿ ನಮ್ಮದು ಇದು ಚರ್ಮದ ಮೇಲೆ ಇರೋದು ಗಡ್ಡೆ ಬರೋದು ಮೂರು ಟೈಪ್ ಇರ್ತದೆ ಆ್ಯಕ್ಚುಲಿ. ಒಂದು ಕೊಬ್ಬಿನಂಶ ಗಡ್ಡೆ ನಿಲ್ತೀವಿ ನಾವು, ಆ್ಯಕ್ಚುಲಿ ಲೈಪೋಮ ನಮ್ಮ ಮೆಡಿಕಲ್ ಟರ್ಮ್ನಲ್ಲಿ ಅದು ಲೈಪೋಮ ನಿಲ್ತೀವಿ ನಾವು, ಕೊಬ್ಬಿನಂಶ ಅಂತ ಬರೋದು. ಮತ್ತೊಂದು ಸಬೇಸಿ ಸಿಸ್ಟಿ ನಿಲ್ತೀವಿ ನಾವು, ಅದು ಹೇಗೆಂದ್ರೆ ಅದು ಬೆವರಿಕೆ ಆಗ್ತದಲ್ಲ ಅದು ಗ್ಲ್ಯಾಂಡ್ ಬ್ಲಾಕ್ ಆದ ಕಾರಣ ಅದು ಬರ್ತದೆ ಆ್ಯಕ್ಚುಲಿ. ಮತ್ತೊಂದು ಸಣ್ಣದಾಗಿ ಏನು ಗಾಯ ಆಗಿ ಅದು ರೇಷಿಯಾಗಿ ಚೇಂಜ್ ಆಗ್ತದೆ ಅದು. ಸೊ ಇದು ಮೂರನಲ್ಲಿ ಒಂದು ಲೈಪೋಮ ಹೇಳ್ತೀನಿ ನಾವು ಫಸ್ಟದು, ಅದು ಯೂಶ್ವಲಿ ಅದು ಬರೋದು ಕಾರಣ ಅಂತ ಈಗ ಏನು ಗೊತ್ತಿಲ್ಲ ನಮ್ದು ಆ್ಯಕ್ಚುಲಿ. ಒಂದು ಹಾರ್ಮೋನ್ ಚೇಂಜಸ್ಸಿಂದ ಬರ್ಬೋದು, ಅದು ಎಲ್ಲ ಏಜ್ನವ್ರವ್ರಿಗೆ ಬರ್ತದೆ ಆ್ಯಕ್ಚುಲಿ. ಸಣ್ಣದಾಗಿ ಒಂದು ಗಡ್ಡೆ ಇರ್ಬೋದು, ಒಂದೇ ಒಂದು ಸೈಡ್ನಲ್ಲಿ ಒಂದೇ ಇರುತ್ತದೆ ಆ್ಯಕ್ಚುಲಿ. ಸ್ವಲ್ಪ ದಪ್ಪಾಗಿ ನೋವು ಕೊಡೋದಲ್ಲ ಅದು, ನಾರ್ಮಲ್ ಆಗಿರೋದು ಕೊಬ್ಬು ಅದು ಸ್ವಲ್ಪ ಅಬ್ನಾರ್ಮಲ್ ಆಗಿ ಸ್ವಲ್ಪ ದಪ್ಪ ಆಗ್ತದೆ ಅಷ್ಟೇ. ಮತ್ತೊಂದು ಅದು ಕೊಬ್ಬು ಜಾಸ್ತಿ ತಿನ್ನ ಕಾರಣ ಬರೋದಂತ ಇಲ್ಲ ಅದು ಆ್ಯಕ್ಚುಲಿ. ಅಗೇನ್ ಅದು ಯೂಶ್ವಲಿ ಏನಂದ್ರೆ ಸಣ್ಣದಿರುವಾಗ ನಾನೆಲ್ಲೋದು ಒಂದು ಸೆಂಟಿಮೀಟರ್ ಸಣ್ಣದಾಗಿ ಒಳಗಡೆ ಇರುವಾಗ ಅದು ಹಾಗೆ ಬಿಡ್ಬೋದು, ದೊಡ್ಡದಾಗಿ ಬರುವಾಗ ತೆಗಿಬೇಕಾಗ್ತದೆ. ಕೆಲವ್ರಿಗೆ ಜಾಸ್ತಿ ಇರುತ್ತದೆ ಆ್ಯಕ್ಚುಲಿ, ತುಂಬ ಜಾಗನಲ್ಲಿ ಇರ್ತದೆ ಅದು, ಒಂದು ಮೂವತ್ತಿರೋದಲ್ಲ ಅದು. ಯಾವ್ದು ಜಾಸ್ತಿ ದೊಡ್ಡದು ಉಂಟು ಅದು ಮಾತ್ರ ನಾವು ಸರ್ಜರಿ ಮಾಡಿ ತೆಗಿಬೇಕಾಗ್ತದೆ. ಸರ್ಜರಿ ಅಂದರೆ ಸಣ್ಣದಾಗಿ ಅಲ್ಲಿ ಸಣ್ಣದಿರುವಾಗ ಆ ಸುತ್ತು ಇಂಜೆಕ್ಷನ್ ಒಂದು ಕೊಟ್ಟು ತೆಗಿಬೋದು ಆ್ಯಕ್ಚುಲಿ. ಅವತ್ತು ಅಡ್ಮಿಷನ್ ಆಗಬೇಕು ಆ ಥರ ಏನಿಲ್ಲ, ಯೂಶ್ವಲಿ ಹಾಗೆ ಕಲಿಸ್ಬೋದು. ದೊಡ್ಡದಾದ್ಮೇಲೆ ಏನಾಗ್ತದೆ ಪ್ರಾಬ್ಲಮ್ ಇದೆ, ನೀವು ಆ ಟೈಮ್ನಲ್ಲಿ ಅಡ್ಮಿಷನ್ ಆಗಿ ಆಪ್ರೇಷನ್ ಮಾಡಿ ಒಂದು ಹೋಗ್ಬೇಕಾಗ್ತದೆ ಅದು. ಸೆಕೆಂಡ್ ಇರೋದು ಸಬೇಸಿಸ್ ಸಿಸ್ಟ್, ಅದು ಬೆವರಿಕೆ ಆಗಿದ್ದು ಅದು ಗ್ಲ್ಯಾಂಡ್ ಬ್ಲಾಕ್ ಆಗಿದ ಕಾರಣ ಬರೋದು. ಅದು ನೀವು ಈಗಲೂ ಅದು ಏನಾಗ್ತದೆ ಯಾವಾಗ ಪೇಯ್ನ್ ಡೆಫಿನೆಟ್ ಆಗಿ ಬರ್ತದೆ ಲೇಟರ್ ಆಗಿ. ಸೊ ಅದು ನೀವು ಸೇಮ್ ಇಂಜೆಕ್ಷನ್ ಕೊಟ್ಟು ತೆಗಿಯೋದು ಬೆಟರ್. ಥರ್ಡ್ ರೀತಿ ಇರೋದು ಆಪ್ಸಸ್ ಅಂತ ಹೇಳ್ತೀನಿ ನಾವು, ಅದು ಅದು ರೇಷಿ ಬರೋದು ಅದೆಲ್ಲ. ಅದು ಸಣ್ಣದಾಗಿ ಗಾಯ ಆಗಿರ್ಬೋದು, ಸಣ್ಣದಾಗಿ ಈವನ್ ಮಸ್ಕಿಟೋ ಬೈಟ್ ಇರೋದು, ಅದನ್ನು ಕೂಡ ಅದು ಆಪ್ಸಸ್ ಬರೋದಕ್ಕೆ ಚಾನ್ಸ್ ಇದೆ. ಸೊ ಅದು ಆಪ್ಸಸ್ ಇರೋದು ಅಂದರೆ ಸಣ್ಣದಾಗಿ ಇರೋದು ಅಂದರೆ ರೇಷ್ ಇರೋದು ಆ ಟ್ಯಾಬ್ಲೆಟ್ ಕೊಟ್ಟು ಕಡಿಮೆ ಮಾಡ್ಬೋದು. ಬಟ್ ದೊಡ್ಡದಾಗಿತ್ತು ಸ್ಪೆಷಲಿ ಲೈಕ್ ಶುಗರ್ ಇರೋದಕ್ಕೆ ಮತ್ತು ಏಜ್ ಆಗಿರೋದು ಅವ್ರಿಗೆ ಬರುವಾಗ ಡೆಫಿನೆಟ್ ಆಗಿ ಆಪ್ರೇಷನ್ ಮಾಡಬೇಕಾಗ್ತದೆ. ಅದು ರೇಷಿ ತೆಗೆದು ಡೈಲಿ ಡ್ರೆಸ್ಸಿಂಗ್ ಮಾಡಿ ತನ್ನಿಚ್ಛಾದಕ್ಕೆ ಬಂದಾಗ್ತದೆ.
0: ಮತ್ತೆ ಹೆಚ್ಚಿನದಾಗಿ ಕೇಳಿ ಬರ್ತಾ ಇರುವಂತದ್ದು ಡಾಕ್ಟ್ರೆ ಅರ್ನಿಯಾ ಬಗ್ಗೆ, ಈ ಅರ್ನಿಯಾ ಅಂತ ಹೇಳಿದ್ರೆ ಏನು, ಮತ್ತೆ ಅರ್ನಿಯಾ ಶಸ್ತ್ರಚಿಕಿತ್ಸೆಯನ್ನ ಯಾಕೆ ಮಾಡಬೇಕು, ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ.
2: ಡೆಫಿನೆಟ್ ಆಗಿ ಅರ್ನಿಯಾದು ನೋಡುವಾಗ ಲೈಕ್ ತುಂಬ ಜಾಗನಲ್ಲಿ ಅರ್ನಿಯಾ ಉಂಟು ಅದು. ಸ್ಪೆಷಲಿ ಅರ್ನಿಯಾದು ಆ್ಯಕ್ಚುಲಿ ಲೈಕ್ ಎಲ್ಲ ಜಾಗಕ್ಕೆ ಬರ್ತದೆ, ಐ ಮೀನ್ ಎಲ್ಲರಿಗೂ ಬರ್ತದೆ ಆ್ಯಕ್ಚುಲಿ. ಸ್ಪೆಷಲಿ ಮ್ಯಾನ್ ಆ್ಯಂಡ್ ವುಮನ್ ಮಗಳಿರು ಮತ್ತು
0: ಪುರುಷರಿಗೆ
2: ಬರ್ತದೆ ಆ್ಯಕ್ಚುಲಿ. ಪುರುಷರವ್ರದ್ದಲ್ಲಕ್ಕಿನ್ನ ಸ್ಪೆಷಲಿ ನೋಡುವಾಗ ಅವರು ತುಂಬ ಅದು ಭಾರತ ಕೆಲಸ ಮಾಡ್ತಾರಲ್ಲ ಅವರದು ಸ್ವಲ್ಪ ಅವ್ರಿಗೆ ಜಾಸ್ತಿ ಬರೋದಕ್ಕೆ ಚಾನ್ಸ್ ಇದೆ. ಅದು ಎಲ್ಲಿ ಬರ್ತದೆ ಅಂದರೆ ಯೂಶ್ವಲಿ ಅದು ಹೊಟ್ಟೆ ಕೆಳಗಡೆ ಅದು ಆ್ಯಕ್ಚುಲಿ, ಮೂತ್ರ ಹೋಗೋ ಜಾಗ ಸೈಡ್ನಲ್ಲಿ ಆ ಸೈಡ್ ಮೇಲ್ಗಡೆ ಅದು ಹೊಟ್ಟೆ ಕೆಳಗಡೆ ಅದು ಆ ಜಾಗನಲ್ಲಿ ಅದು ಸ್ವಲ್ಪ ದಪ್ಪ ಗುಳ್ಳೆ ಥರ ಬರ್ತದೆ. ಅದು ಕೆಲಸ ಮಾಡುವಾಗ ಭಾರ ಎತ್ತುವಾಗ ಸ್ವಲ್ಪ ದಪ್ಪ ಆಗ್ತದೆ, ಮತ್ತು ಮಲಗುವಾಗ ಕಡಿಮೆ ಆಗ್ತದೆ, ಎರಡು ಸೈಡ್ ಬರ್ತದೆ ಅದು ಆ್ಯಕ್ಚುಲಿ. ಮತ್ತೊಂದು ಭಾರ ಎತ್ತುವರು ಬರೋದು, ಮತ್ತು ಅದು ಸಿಗರೇಟ್ ಕುಡಿಯೋದು, ತುಂಬ ಕೆಮ್ಮು ಜಾಸ್ತಿ ಬರೋದು, ಮತ್ತು ಮೂತ್ರ ಅದು ಸ್ವಲ್ಪ ಹೋಗುವಾಗ ಸ್ವಲ್ಪ ಕಷ್ಟಪಟ್ಟು ಹೋಗೋದು, ಬಿಟ್ಟು ಬಿಟ್ಟು ಹೋಗೋದು, ಮತ್ತು ಮೋಷನ್ ಸ್ವಲ್ಪ ಟೈಟಾಗಿ ಹೋಗೋದು, ಕಷ್ಟಪಟ್ಟು ಅದು ಪ್ರೆಷರ್ ಕೊಟ್ಟು ಹೋಗಬೇಕು, ಅದನ್ನ ಕಾರಣ ಅರ್ನಿಯ ಅಲ್ಲಿ ಬರೋದು ಆ್ಯಕ್ಚುಲಿ ಅದು ಮೇಲವ್ರಿಗೆ ಆ್ಯಕ್ಚುಲಿ. ಸೊ ಅದು ಆಪ್ಷನ್ ಮೇಲೆ ನಾವು ಆಪ್ಷನ್ ನೋಡುವಾಗ ಸರ್ಜರಿದ ಆಪ್ಷನ್ ಅದು, ಯಾಕೆಂದರೆ ಅಲ್ಲಿ ಮೊಟ್ಟೆದಿಂದ ಸಣ್ಣದಾಗಿ ಒಂದು ತೂತ ಇರ್ತದೆ ನಾರ್ಮಲ್ ಆಗಿ, ಅದು ನಮ್ಮ ಕೆಲಸ ಮಾಡುವಾಗ ಪ್ರೆಷರ್ ಕಾರಣ ಜಾಸ್ತಿ ಆಗ್ತದೆ ಅದು. ಸೊ ಅದನ್ನ ಬಗೆಯಿಂದ ಅದು ಗ್ಯಾಪ್ ಜಾಸ್ತಿ ಆಗ್ತದೆ. ಆ ಗ್ಯಾಪ್ ನಾವು ಫುಲ್ ಮಾಡೋದಕ್ಕೆ ಟ್ಯಾಬ್ಲೆಟ್ ಏನೂ ಇಲ್ಲ ಆ್ಯಕ್ಚುಲಿ, ಜಸ್ಟ್ ಆಪರೇಷನ್ ಮಾಡಿ ಓಪನ್ ಮಾಡಿ ನಾವು ಒಳಗೆ ಹಾಕಿ ಕ್ಲೋಸ್ ಮಾಡಬೇಕಿತ್ತು. ಅದು ಒಂದು ಮಾತ್ರ ಆಪ್ಷನ್ ಅರ್ನಿಯನ್ನಲ್ಲಿ, ಆ ಟ್ಯಾಬ್ಲೆಟಲ್ಲಿ ಗುಣ ಆಗೋದಲ್ಲ. ಕೆಲವ್ರು ಕೇಳ್ತಾರೆ ಆ್ಯಕ್ಚುಲಿ ಗಡ್ಡೆ ಉಂಟಲ್ಲ ಅದು ಟ್ಯಾಬ್ಲೆಟ್ನಲ್ಲಿ ಕರಗ್ತದ ಹಾಗೆಂಥದ್ದು, ಅದು ರೇಷಿ ಥರ ಏನೋ ಉಂಟಂದರೆ ಟ್ಯಾಬ್ಲೆಟ್ನಲ್ಲಿ ಕರಗೋದಕ್ಕೆ ಚಾನ್ಸ್ ಉಂಟು, ಬಟ್ ಇದು ರೇಷಿ ಥರ ಅಲ್ಲ. ಅದು ಏನಾಗ್ತದೆ ಲೈಕ್ ಅದು ಹೊಟ್ಟೆ ಒಳಗಡೆ ಕರಲು ಆಚೆ ಬರ್ತದೆ ಆ್ಯಕ್ಚುಲಿ, ಅದೇ ದೊಡ್ಡದಾಗೋದು. ಕೆಲವರು ತುಂಬ ವರ್ಷ ಕಳೆದು ಬರುವಾಗ ತುಂಬ ದೊಡ್ಡದಾಗಿ ಬೀಜೆ ಕಡೆ ಹೋಗ್ತದೆ ಅದು, ಅದು ದೊಡ್ಡ ಅರಣ್ಯ ನಿಲ್ತೀವಿ ನಾವು. ಯೂಶ್ವಲಿ ನೆಕ್ಸ್ಟು ಅದು ಯೂಶ್ವಲಿ ಮೇಲ್ ಜನರಿಗೆ ಬರೋದು, ನೆಕ್ಸ್ಟು ಹುಡುಗಿಯರಿಗೆ ಬರೋದು. ಅದು ನೀವು ನೋಡುವಾಗ ಯೂಶ್ವಲಿ ಅವ್ರದ್ದು ಒಕ್ಕಲಿನಲ್ಲಿ ಅರಣ್ಯ ಬರ್ತದೆ, ಯಾಕಂದರೆ ಲೈಕ್ ಅವ್ರದ್ದು ತುಂಬ ಇದು ಪ್ರೆಗ್ನೆಂಟ್ ಡೆಲಿವರಿ ಜಾಸ್ತಿ ಆಗಿರೋಕ್ಕೆ ಬರೋದು, ಮಸಲ್ ವೀಕ್ನೆಸ್ ಆಗಿರೋ ಕಾರಣ ಬರೋದು. ಹುಡುಗರುಗಳಿಗೂ ಸ್ಪೆಷಲಿ ಮೇಲ್ ಜನರಕ್ಕೂ ಜಾಸ್ತಿ ಬರೋದ ಕಾರಣ ಅದು ಹೊಟ್ಟೆ ದಪ್ಪ ಇರೋದು ಅದನ್ನ ಕಾರಣ ಬರೋದಕ್ಕೆ ಚಾನ್ಸ್ ಇದೆ ಅದು ಹೊಕ್ಕಲಿನಲ್ಲಿ. ಎಲ್ಲಾ ಹರ್ನಿಯಾದ ನೀವು ಆಪರೇಷನ್ ಮಾಡಬೇಕಾಗ್ತದೆ. ಅದು ಈಗ ಸದ್ಯಕ್ಕೆ ನಮ್ದು ಆಪರೇಷನ್ ಅಂದ್ರೆ ಲೈಕ್ ಅದು ಲ್ಯಾಪ್ರೋಸ್ಕೋಪ್ ನಲ್ಲಿ ಮಾಡಬಹುದು, ಇಲ್ಲ ಓಪನ್ ನಲ್ಲಿ ಮಾಡಬಹುದು. ಆಕ್ಚುಲಿ
0: ಡಾಕ್ಟರ್, ಇದು ಸಣ್ಣ ಮಕ್ಕಳಿಗೆ ಏನಾದರೂ ಹರ್ನಿಯ ಸಮಸ್ಯೆ ಬರ್ತದೆ, ಈಗ ಹುಟ್ಟುವ ಮಕ್ಕಳಿಗೆಲ್ಲ ಹೇಗೆ ಬರುತ್ತಾ?
2: ಅದು ಕೆಲವರದ್ದು ಅವ್ರಿಗೂ ಬರ್ತದೆ ಆಕ್ಚುಲಿ, ಸಣ್ಣ ಮಕ್ಕಳು ಸ್ಪೆಷಲಿ ಲೈಕ್ ನಾನೇಳೋದು ಒಂದು ಒಂದು ವರ್ಷ ಒಳಗಡೆ ಇರೋದು ಬರ್ತದೆ, ಎರಡು ಮೂರು ವರ್ಷ ಇರೋದಕ್ಕೆ ಬರ್ತದೆ ಆಕ್ಚುಲಿ. ಅದು ಮುಟ್ಟುವಾಗ್ಲಿಂದ ಏನಾಗ್ತದೆ ಲೈಕ್ ಆ ಜಾಗ ಸ್ವಲ್ಪ ವೀಕ್ನೆಸ್ ಇರ್ತದೆ, ಅದು ಮಗು ಡೆಲಿವರಿ ಟೈಮಿಂದ ಸ್ವಲ್ಪ ವೀಕ್ನೆಸ್ ಇರ್ತದೆ ಆಕ್ಚುಲಿ. ಹೋಗುವಾಗ ಏನಾಗ್ತದೆ ಲೈಕ್ ಸ್ವಲ್ಪ ಕೂಡ್ತದೆ ಆಕ್ಚುಲಿ, ಕೆಲ ಮಕ್ಕಳು ಕೂಡೋದಿಲ್ಲ. ಆ ಮಕ್ಕಳಕ್ಕೆ ಏನ ಮಾಡಬೇಕಂದ್ರೆ ಲೈಕ್ ಅದು ಆಪರೇಷನ್ ಅವಾಗ ಅವ್ರದ್ದು ಆಪರೇಷನ್ ಮಾಡಬೇಕು. ಆ ಟೈಮ್ನಲ್ಲಿ ಏನಂದ್ರೆ ಲೈಕ್ ಮಕ್ಕಳು ಸಣ್ಣ ಮಕ್ಕಳಕ್ಕೂ ಮತ್ತು ದೊಡ್ಡವ್ರ ಆಪರೇಷನ್ ಡಿಫ್ರೆನ್ಸ್ ಏನಂದರೆ, ದೊಡ್ಡವ್ರಿಗೂ ಸ್ಪೆಷಲಿ 18 ಇಯರ್ಸ್ ಮೇಲೆ ಆಪರೇಷನ್ ಮಾಡೋರಿಗೂ ನಾವು ಮೆಷ್ ಅಂತ ಹಾಕ್ತೀವಿ, ನಾವು ಪ್ಲಾಸ್ಟಿಕ್ನಲ್ಲಿ ಒಂದು ಚೀಲ ಒಂದು ಸಿಗ್ತದೆ, ಅದು ನಾವು ಹಾಕ್ಬೇಕಾಗ್ತದೆ ಡೆಫಿನೆಟ್ಟಾಗಿ. ಯಾಕೆಂದರೆ ಅದು ಪುನಃ ಹರ್ನಿಯ ಬರಬೇಡ ಅಂತ ನಾವು ಹಾಕೋದು. ಬಟ್ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಯೂಶಲಿ ಏನು ಮಾಡಬೇಕಂದ್ರೆ ಅದು ಹಾಕ್ಬೇಕಂತೇನು ಅವಶ್ಯ ಇಲ್ಲ, ಮೆಷ್ ಹಾಕ್ಬೇಕಂತ. ಮೆಷಿಲ್ಲ ಜಸ್ಟ್ ಜಸ್ಟ್ ಹೋಗಿ ಅದು ಕ್ಲೋಸ್ ಮಾಡಿ ಬರ್ಬೋದು ಆ್ಯಕ್ಚುಲಿ. ಅದು ಸಣ್ಣ ಆಪರೇಷನ್ ಆಗ್ತದೆ ಅವರು ಸಣ್ಣ ಮಕ್ಕಳಿಗೆ ಅದು. ಬಟ್ ಅದು ಎಂತಲ್ಲ ಅದು ಬೆನ್ನಲ್ಲಿ ಇಂಜೆಕ್ಷನ್ ಕೊಟ್ಟು ಇಲ್ಲ ಅಂದರೆ ಜನರಲ್ ಅನಸಿಸ ಕೊಟ್ಟು ಮಾಡ್ತಾರೆ ಅದು.
0: ಓಕೆ, ಈಗ ನಮ್ಮ ಎಸ್ ಡಿ ಎಂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಈಗ ನಿಮ್ಮ ಏನು ಸಾಮಾನ್ಯ ಶಸ್ತ್ರಚಿಕಿತ್ಸಾ ವಿಭಾಗ ಇದೆ, ಇಲ್ಲಿ ಏನೆಲ್ಲ ಫೆಸಿಲಿಟ೿ಸ್ ಇದೆ ಡಾಕ್ಟ್ರೆ?
2: ಇಲ್ಲಿ ನೀವು ನೋಡಿ ಲೈಕ್ ಎಲ್ಲ ಫೆಸಿಲಿಟೀಸ್ ಇಲ್ಲಿದೆ ಆ್ಯಕ್ಚುಲಿ, ಸೂಪರ್ ಸ್ಪೆಷಾಲಿಟಿ ಎಲ್ಲ ಸಿಗ್ತದೆ. ಎಸ್ಪೆಷಲಿ ಜನರಲ್ ಸರ್ಜರಿ ನೋಡುವಾಗ ನಿಮ್ಮದು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಇರ್ತದೆ, ಎಂಡೋಸ್ಕೋಪಿ ಮಾಡ್ತೀನಿ ನಾವು, ಹಿಂಗೆ ಓಪನ್ ಸರ್ಜರೀಸ್ ಎಲ್ಲ ಮಾಡ್ತೀನಿ ನಾವು, ಮತ್ತು ಕ್ಯಾನ್ಸರ್ ಟ್ರೀಟ್ಮೆಂಟು, ಕ್ಯಾನ್ಸರ್ ರೋಗಕ್ಕೂ ಟ್ರೀಟ್ಮೆಂಟ್ ಉಂಟು ಇಲ್ಲಿ. ಪ್ಲಸ್ ಇವದು ಮೂತ್ರದ ಪ್ರಾಬ್ಲಮ್ ಇರೋದಕ್ಕಂತ ಡಾಕ್ಟ್ರ್ ಒಬ್ಬರು ಬರ್ತಾರೆ ಇಲ್ಲಿ, ಲೈಕ್ ಫ್ರೈಡೆ ಬರ್ತಾರೆ. ಆಯ್ತು, ಮತ್ತೊಂದು ಚರ್ಮದ ರೋಗ ಅದಕ್ಕಂತ ಸಪ್ರೇಟ್ ಸರ್ಜರಿ ಉಂಟಂದು ಆ ಡಾಕ್ಟ್ರ್ ಬರ್ತಾರೆ ಆ್ಯಕ್ಚುಲಿ. ಮತ್ತೊಂದು ಹೊಟ್ಟೆ ಒಳಗಡೆದು ಕರಲದು ಪ್ರಾಬ್ಲಮ್ ಅದು, ಮತ್ತು ಲಿವರ್ ಪ್ರಾಬ್ಲಮ್ ಇರೋದಕ್ಕಂತ ಸಪ್ರೇಟಾಗಿ ಡಾಕ್ಟ್ರು ಶನಿವಾರ ಬರ್ತಾರೆ. ಅವರದು ಎಂಡೋಸ್ಕೋಪಿ ಮಾಡ್ತಾರೆ, ಕೊಲನೋಸ್ಕೋಪಿ ಮಾಡ್ತಾರೆ ಅದು ಆ್ಯಕ್ಚುಲಿ. ಇದು ಈ ಫೆಸಿಲಿಟೀಸ್ಲೇ ನಮ್ಮ ಹತ್ರ ಉಂಟದ್ದು
0: ಡಾಕ್ಟ್ರ್. ಈಗ ಈ ರೀತಿ ಇದ್ದಂಥ ಸಮಸ್ಯೆಗಳು, ಈಗ ಅರ್ನಿ ಆಗಿರ್ಬೋದು ಅಥವಾ ಅಪೆಂಡಿಕ್ಸ್ ಆಗಿರ್ಬೋದು, ಲೈಕ್ ಪಿತ್ತಕೋಶಕ್ಕೆ ಸಂಬಂಧಪಟ್ಟಿದ್ದು ಆಗಿರ್ಬೋದು, ಇಂಥದ್ದೆಲ್ಲ ಬರೋದಕ್ಕೆ ನಮ್ಮ ಜನರ ಒಂದು ಲೈಫ್ ಸ್ಟೈಲ್ ಕೂಡ ಸ್ವಲ್ಪ ಕಾರಣ ಆಗುತ್ತೆ. ಯಾವ ರೀತಿಯಾದಂಥ ಆಹಾರ ಕ್ರಮಗಳು, ಲೈಕ್ ಫುಡ್ಗಳನ್ನು ಯಾವ ರೀತಿ ತಗೊಳ್ಬೇಕು, ಅದರ ಬಗ್ಗೆ ನಿಮ್ಮ ಸಲಹೆ?
2: ಓಕೆ, ಡೆಫಿನೆಟ್ಟಾಗಿ ಇದನ್ನ ನೋಡಿ ಲೈಕ್ ಈಗ ಅಪೆಂಡಿಕ್ಸ್ ಬಗ್ಗೆ ನೀವು ಹೇಳುವಾಗ, ಈಗ ಜಾಸ್ತಿ ಇದು ಪ್ಯಾಕ್ಡ್ ಫುಡ್ ಜಾಸ್ತಿ ಆಗಿತ್ತು, ಪ್ರೊಸೆಸ್ಡ್ ಫುಡ್ ಜಾಸ್ತಿ ಇರ್ತದೆ ಆ್ಯಕ್ಚುಲಿ, ಅದು ನಾವು ಅವಾಯ್ಡ್ ಮಾಡೋರು ಬೆಟರ್ ಆ್ಯಕ್ಚುಲಿ. ಅಪೆಂಡಿಕ್ಸ್ ನೀವು ಅವಾಯ್ಡ್ ಮಾಡೋದಕ್ಕಿಂತ ಪ್ರತ್ಯೇಕ ಇದೇನಿಲ್ಲ ಆ್ಯಕ್ಚುಲಿ. ಬಟ್ ಈಗ ನಮ್ಮದು ಈಗ ಜಾಸ್ತಿ ನಾವು ನೋಡೋದು ಹೇಗೆಂದರೆ ಲೈಕ್ ಈಗ ದೊಡ್ಡವ್ರಿಗೂ ಅದು ಬರೋದು ಕಾರಣ, ಈಗ ನೋಡುವಾಗ ಮೋಸ್ಟ್ಲಿ ಅದು ಪ್ಯಾಕ್ಡ್ ಫುಡ್ ಇರ್ಬೋದು ಅಂತ ಹೇಳ್ತಾರೆ. ಒಂದು ಅದು ಬಿಟ್ಟು ಬೇರೆ ಎಂಥ ಇದು ಅವಾಯ್ಡ್ ಐ ಮೀನ್ ಅವಾಯ್ಡ್ ಮಾಡೋದಕ್ಕೇನಿಲ್ಲ ಆ್ಯಕ್ಚುಲಿ ಅಪೆಂಡಿಕ್ಸ್ ಅದು ಸಣ್ಣ ಮಕ್ಕಳಿಗೆ. ದೊಡ್ಡವ್ರಿಗೆ ನಾವು ಹಾಕಿ ನಾನು ಪ್ಯಾಕ್ಡ್ ಫುಡ್ ತಿನ್ನೋದು, ಪ್ರೊಸೆಸ್ ಫುಡ್ ತಿನ್ನೋದು, ಬಿಸ್ಕೆಟ್ಸ್ ನಾನು ಹೇಳೋದು ಸ್ಪೆಷಲಿ ಬಿಸ್ಕೆಟ್ಸ್. ಯಾವ ಫುಡ್ ಐಟಮ್ದು ನಾರ್ಮಲಾಗಿ ನಮ್ಮದು ಆ ಕಾಲದಲ್ಲಿ ನೋಡುವಾಗ ಫುಡ್ ಐಟಮ್ ಯಾವುದು ಒಂದಿನ ಮೇಲೆ ಇರೋದಿಲ್ಲ ಆ್ಯಕ್ಚುಲಿ. ಈಗಿರೋದೆಲ್ಲ ಒಂದು ತಿಂಗಳ ಮೇಲೆ ಇರ್ತದೆ, ಒಂದು ವರ್ಷದ ಮೇಲೆ ಇಟ್ಟು ಮಾಡ್ತಾರೆ ಫಾರ್ ಪ್ರೊಸೆಸ್ಡ್ ಫುಡ್, ಪ್ರಿಸರ್ವೇಟಿವ್ ಆ್ಯಡ್ ಮಾಡ್ತಾರೆ ಸರ್, ಅದು ಒಂದು ಕಾರಣ ಇರೋದಕ್ಕಂತ. ಆ್ಯಂಡ್ ಅಗೇನ್ ನೆಕ್ಸ್ಟ್ ನೀವು ನೋಡುವಾಗ ಯೂಶಲಿ ನೀವು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋದು ಕಾರಣ ಪಿತ್ತಕೋಶದ ಪ್ರಾಬ್ಲಮ್ ಬರೋದಕ್ಕೆ ಚಾನ್ಸ್ ಇದೆ. ನೀವು ಜಾಸ್ತಿ ಕೊಬ್ಬಾಗ್ರ ತಿನ್ನೋದು, ಮತ್ತು ಮಸಾಲ ಐಟಮ್ ಜಾಸ್ತಿ ತಿನ್ನೋದು, ಮತ್ತು ಜಾಸ್ತಿ ಖಾರ ಹಾಕಿ ಮಾಡೋದು, ಹುಳಿ ಹಾಕಿ ಮಾಡೋದು, ಮತ್ತು ನೀರು ಕಡಿಮೆ ಕುಡಿಯೋದು, ಈ ಕಾರಣದ ಕಾರಣ ನೋಡುವಾಗ ಪಿತ್ತಕೋಶದಲ್ಲಿ ಕಲ್ಲು ಬರೋದಕ್ಕೆ ಚಾನ್ಸ್ ಉಂಟು. ಸೊ ಪಿತ್ತ ಯಾವಾಗಲೂ ಜಾಸ್ತಿ ಬರ್ತಾ ಇರ್ತದೆ ಆ್ಯಕ್ಚುಲಿ ಲಿವರಿಂದ. ಆ ಪಿತ್ತಕೋಶ ಏನು ಮಾಡ್ತಂದ್ರೆ ಅದು ಸ್ಟೋರ್ ಮಾಡ್ತದೆ ಆ್ಯಕ್ಚುಲಿ. ನೀವು ಜಾಸ್ತಿ ಕೊಬ್ಬಾಗ್ರ ತಿನ್ನುವಾಗ ಏನಾಗ್ತದೆ ಅಂದರೆ ಲೈಕ್ ಅದು ಜಾಸ್ತಿ ಯೂಸ್ ಆಗ್ತದೆ, ಹೊಸದನ್ನು ಬರೋದು ಮಾತ್ರ ಯೂಸ್ ಆಗ್ತದೆ, ಹಳೇದು ಯೂಸ್ ಆಗುತ್ತೆ. ಅದು ಸ್ಟೇಮ್ ಅಲ್ಲಿ ಇಟ್ಟು ಏನಾಗ್ತದೆ ಲೈಕ್ ಅದು ಕಲ್ಲಾಗಿ ಶುರು ಆಗ್ತದೆ. ಅದು ಕಿಡ್ನಿದ ಕಲ್ಲು ಮತ್ತು ಪಿತ್ತಕೋಶ ಕಲ್ಲು ಒಂದೇ ಥರ ಇಲ್ಲ. ಕಿಡ್ನಿದ ಕಲ್ಲು ನೀರು ಜಾಸ್ತಿ ಕುಡಿಯುವಾಗ ಯೂಶಲಿ ಹೋಗ್ತದೆ. ಕೆಲ ಮಕ್ಕಳು ಕೇಳ್ತಾರೆ ಅದು ಸರ್ ಹೊಟ್ಟೆ ಒಳಗಡೆ ಕಲ್ಲು ಉಂಟು, ಅದು ಹೋಗ್ತದಲ್ಲ ನೀರು ಜಾಸ್ತಿ ಕುಡಿಯುವಾಗ ಇದೆಯಾಗಿ ಹೋಗೋದಲ್ಲ ಅಂತ. ಕಿಡ್ನಿದು ಕಲ್ಲು ಇರೋದು ಬೇರೆ ಸಮಸ್ಯೆ, ಅದು ಪಿತ್ತಕೋಶನಲ್ಲಿ ಕಲ್ಲಿರೋದು ಬೇರೆ ಸಮಸ್ಯೆ. ಅದು ಪಿತ್ತಕೋಶದ ಕಲ್ಲದು ಟ್ಯಾಬ್ಲೆಟ್ ಕೊಟ್ಟು ಟ್ಯಾಬ್ಲೆಟ್ ಉಂಟು, ಅದು ಕೊಡೋದು ಕಾರಣ ಏನಂದ್ರೆ ಲೈಕ್ ಅದು ಹೊಸದಾಗಿ ಕಲ್ಲು ಬರೋದಿಲ್ಲ ಅಂತ ನಾವು ನೋಡ್ಬೋದು. ಬಟ್ ಸರ್ಜರಿ ಮಾಡೋದು ಬೆಟರ್ ಅದಕ್ಕೆ ಆ್ಯಕ್ಚುಲಿ. ಲ್ಯಾಪ್ರೋಸ್ಕೋಪ್ನಲ್ಲಿ ಯೂಶಲಿ ಮಾಡ್ತೀವಿ ನಾವು. ಇನ್ ಕೇಸ್ ಅದು ಕ್ಯಾನ್ಸರಾಗೆ ಆಗ್ತದೆ ಅಂದರೆ ಅದು ಮಾತ್ರ ನಾವು ಓಪನ್ ಸರ್ಜರಿ ಮಾಡ್ತೀವಿ ನಾವು ಆ್ಯಕ್ಚುಲಿ.
0: ಡಾಕ್ಟರ್, ಈಗ ಅರ್ನಿಯಕ್ಕೆ ಸಂಬಂಧಪಟ್ಟ ಹಾಗೆ ಈ ಅರ್ನಿಯ ನಮ್ಮ ಈ ಜನರಲ್ಲಿ ಉಂಟು ಅಥವಾ ಆ ರೀತಿಯಾದ ಪ್ರಾಬ್ಲಮ್ ಉಂಟು ಅಂತ ಗೊತ್ತಾಗೋದು ಹೇಗೆ, ಮತ್ತು ಅದರಿಂದ ಆಪರೇಷನ್ ಮಾಡದಿದ್ದರೆ ಏನೆಲ್ಲ ಒಂದು ಸಮಸ್ಯೆಗಳಾಗ್ಬೋದು?
2: ಈಗ ಅರ್ನಿಯದು ಹೇಗೆ ಆಗ್ತದೆ ಅಂತ ಲೈಕ್ ನಾವು ಇಲ್ಲ ತನಕ ಅದು ಮುಂಚೆ ಹೇಳಿದೆ ನಾನು ಅದಂತಲ್ಲ ಅದು ಜಾಸ್ತಿ ಭಾರ ತೂಕೋದು ಎತ್ತೋದು ಸ್ಪೆಷಲಿ ಲೈಕ್ ಈವನ್ ಅಬ್ನಾರ್ಮಲ್ ವೆಯ್ಟ್ ಲಿಫ್ಟಿಂಗ್ ಈಗ ಜಿಮ್ಗೆ ಹೋಗೋರು ಸ್ವಲ್ಪ ವೆಯ್ಟ್ ಲಿಫ್ಟ್ ಪ್ರಾಪರ್ ಆಗಿ ಆ ಪೊಸಿಷನಲ್ಲಿ ಮಾಡುತ್ತೆ ಲೈಕ್ ಇನ್ನು ಲಿಫ್ಟ್ ಮಾಡಬೇಕು ಪೊಸಿಷನ್ ಚೇಂಜ್ ಆಗಿತ್ತು ಅಂದರೆ ಆ ಪೋಸ್ಟರ್ ಚೇಂಜ್ ಆಗಿ ತಗೊಳ್ಳುವ ವೆಯ್ಟ್ ಲಿಫ್ಟ್ ಮಾಡುವಾಗ ಅವರು ಕಾರ್ನಿಯಾ ಬರೋದಕ್ಕೆ ಚಾನ್ಸ್ ಇದೆ ಮತ್ತು ಲೈಕ್ ಇದು ಯೂಶ್ವಲಿ ಲೈಕ್ ಭಾರ ಎತ್ತೋದು ಕೂಲಿ ಕೆಲಸ ಮಾಡ್ತಾರಲ್ಲ ಅವರದು ಭಾರ ಜಾಸ್ತಿ ಎತ್ತಾರೆ ಆ್ಯಕ್ಚುಲಿ ಸೊ ಅವ್ರಿಗೂ ಕಾರ್ನಿಯಾ ಬರೋದಕ್ಕೆ ಚಾನ್ಸ್ ಉಂಟು ಮತ್ತೊಂದು ಏಜ್ ಜಾಸ್ತಿ ಆಗಿರೋಕು ಕಾರ್ನಿಯಾ ಬರ್ತದೆ ಅವ್ರಿಗೆ ಆಗ್ತದಂದರೆ ಅದು ಪ್ರಾಸ್ಟೇಟ್ ಗ್ರಂಥಿ ಉಂಟು ಆ್ಯಕ್ಚುಲಿ ಅದೇನಾಗ್ತದಂದ್ರೆ ಅದು ಸ್ವಲ್ಪ ಏಜ್ ಜಾಸ್ತಿ ಆಗುವಾಗ ಸ್ಪೆಷಲಿ 40-45 ಮೇಲೆ ಆಗುವಾಗ ಪ್ರಾಸ್ಟೇಟ್ ಏನಾಗ್ತದೆ ಸ್ವಲ್ಪ ದಪ್ಪ ಆಗ್ತದೆ ಅದು ಕಿಡ್ನಿ ಬ್ಲಾ ಇದಂತಲ್ಲಿ ಯೂರಿನರಿ ಬ್ಲಾಡರ್ ಹೇಳ್ತೀನಿ ಅದು ಮತ್ತು ಯೂರಿನ್ ಹೋಗೋ ಜಾಗ ಮಧ್ಯದಲ್ಲಿ ಉಂಟದು ಅದೇನಾಗ್ತದೆ ಲೈಕ್ ಅದು ದಪ್ಪ ಆಗುವಾಗ ಅದು ಕಂಪ್ರೆಸ್ ಮಾಡ್ತದೆ ಹೋಗೋ ಜಾಗ ಮೂತ್ರ ಹೋಗೋ ಜಾಗನ ಕಂಪ್ರೆಸ್ ಮಾಡ್ತದೆ ಸೊ ಅದನ್ನ ಬಗ್ಗೆಯಿಂದ ಮೂತ್ರ ಬರೋದ್ರಲ್ಲಿ ನಿಮ್ಮದು ಸ್ವಲ್ಪ ಕಡಿಮೆ ಆಗ್ತದೆ ಸೊ ಅದಕ್ಕೋಸ್ಕರ ನೀವು ಏನು ಮಾಡ್ತೀನಿ ಲೈಕ್ ಅದು ಪ್ರೆಷರ್ ಕೊಟ್ಟು ಮಾಡ್ತೀವಿ ನೀವು ಹೊಟ್ಟೆಯಿಂದ ನಾರ್ಮಲ್ ಆಗಿ ಪ್ರೆಷರ್ ಕೊಟ್ಟದ್ದು ಸೊ ಅದನ್ನ ಕಾರಣ ಅರ್ನಿಯಾ ಬರ್ತದೆ ಏಜ್ ಆಗಿರೋರು ಮಕ್ಕಳಕ್ಕದು ಯೂಶ್ವಲಿ ಮಕ್ಕಳಿಗದೇ ನಾನು ಮುಟ್ಟುವಾಗಿಂದ ಇರ್ತದೆ ಆ್ಯಕ್ಚುಲಿ ಅದು ನಾವೇನು ರೀಸನ್ ಅಂತ ಅದು ಏನಿಲ್ಲ ಆ್ಯಕ್ಚುಲಿ ಅದು ಬರುವಾಗಲೇ ಆಗಿರ್ತದೆ ಆ್ಯಕ್ಚುಲಿ ಅದು ರೀಸನ್ ಅಂತ ಏನಿಲ್ಲ ಅದು ಆ್ಯಕ್ಚುಲಿ ಅದು ಹೇಗೆ ಬರ್ತದೆ ಅಂತ ಏನಿಲ್ಲ ಅದು ನಾನು ಹೇಳಕ್ಕೆ ಅನ್ಕೊಂಡು ಲೈಕ್ ಅಲ್ಲಿ ಮಾಂಸ ಸ್ವಲ್ಪ ವೀಕ್ನೆಸ್ ಇರ್ತದೆ ಆ್ಯಕ್ಚುಲಿ ಹೋಗುವಾಗ ಅದು ಕೂರ್ತದೆ ಆ್ಯಕ್ಚುಲಿ ಬಟ್ ಕೆಲವ್ರಿಗೆ ಕೂಡೋದಲ್ಲ ಅವ್ರಿಗೆ ನೀವು ಆಪ್ರೇಷನ್ ಮಾಡಬೇಕಾಗ್ತದೆ ನೀವು ಲೇಟಾಗಿ ಮಾಡುವಾಗ ಏನಾಗ್ತದೆ ಲೈಕ್ ನೆಕ್ಸ್ಟ್ ಮೆಶ್ ಆಗಬೇಕಾಗ್ತದೆ ನೀವು ಏಜ್ ಜಾಸ್ತಿ ಆಗುವಾಗ ಸಣ್ಣದಿರುವಾಗ ಮೆಶ್ ಆಗಿಲ್ಲಂದ್ರೆ ಸ್ವಲ್ಪ ನಿಮ್ದು ಅಂತಲ್ಲದು ಮೆಶ್ದು ಯೂಶ್ವಲಿ ಅದು ಒಂದು ಸ್ವಲ್ಪ ಏನಂದ್ರೆ ಲೈಕ್ ಅದು ಪ್ರಾಸ್ಟಿಕ್ ಥರ ಅದು ಆ್ಯಕ್ಚುಲಿ ಲೈಕ್ ಆರ್ಥೋಪೆಡಿಕ್ ಸರ್ಜರಿ ಥರ ಅದು ನಾವು ಮಾಡೋದು ಸೊ ಅದು ಮೆಶ್ ಆಗ್ತೀವಿ ನಾವು ಅದು ಇನ್ಫೆಕ್ಷನ್ ಆಗೋದು ಚಾನ್ಸ್ ಜಾಸ್ತಿ ಉಂಟು ಸೊ ಅದನ್ನ ಬಗ್ಗೆ ಅಂದರೆ ನೀವು ಸಣ್ಣದಿರುವಾಗ ಮಾಡುವಾಗ ಈಸಿ ಆಗ್ತದೆ ನಿಮ್ಗೆ ಆ್ಯಕ್ಚುಲಿ ಖರ್ಚಾವೂ ಕಡಿಮೆ ಆಗ್ಬೋದು ನಿಮ್ಗೆ ಆ್ಯಕ್ಚುಲಿ ಓಟಿ ಟೈಮಿಂಗ್ ಖರ್ಚಾಗ್ತದೆ ಅದು ಸಣ್ಣ ಮಕ್ಕಳಂತ ನಾವು ಇಟ್ಕೊಂಡು ಹಾಗೆ ಬಿಡೋದು ಬೇಡ ಮತ್ತೊಂದು ಸಣ್ಣ ಕೆಲವ್ರಿಗೆ ಏನಾಗ್ತದೆ ಲೈಕ್ ಒಕ್ಕಲಿನಲ್ಲಿ ಅರ್ನಿಯ ಬರ್ತದೆ ಸಣ್ಣ ಮಕ್ಕಳಿಗೆ 2-3 ತಿಂಗಳ ಮಕ್ಕಳಿಗೆಲ್ಲ ಇರ್ತದೆ ಆ್ಯಕ್ಚುಲಿ ಅದು ಯೂಶ್ವಲಿ ಮಾಡಬೇಕಂತ ಅವಶ್ಯಕನೇ ಇಲ್ಲ ಆ ಅರ್ನಿಯ ಯೂಶ್ವಲಿ ಏನಾಗ್ತದೆ ಅಂದರೆ ಲೈಕ್ 1 ವರ್ಷ ಅಲ್ಲಿ 1-2 ವರ್ಷ ನೋಡುವಾಗಲೇ ಅದು ಕಡಿಮೆ ಆಗ್ತದೆ ಇನ್ ಕೇಸ್ 2 ವರ್ಷ ಮೇಲೆ ಕಡಿಮೆ ಆಗಿಲ್ಲ ಅಂದರೆ ಆಪ್ರೇಷನ್ ಮಾಡೋದು ರೈಟ್ ಅದು ಆಯ್ತಾ ನನ್ನ ಸಣ್ಣ ಮಕ್ಕಳಿಗೆ ಉಕ್ಕಲಿನಲ್ಲಿ ಅರ್ನಿಯದು ಮಾತ್ರ ಇಲ್ಲದು ಬಾಕಿ ಕೆಳಗಡೆ ಇರೋದು ಯಾವ ಏಜ್ ಇರುವಾಗಲೂ ಮಾಡೋದು ಬೆಟರ್ ಆ್ಯಕ್ಚುಲಿ ನೆಕ್ಸ್ಟದು ಇನ್ ಕೇಸ್ ನಾನು ದೊಡ್ಡವ್ರಿಗೆ ಆಪ್ರೇಷನ್ ಮಾಡಿಲ್ಲ ಮತ್ತು ಸಣ್ಣ ಮಕ್ಕಳಿಗೆ ಮಾಡಿಲ್ಲ ಅಂದರೆ ಏನಾಗ್ಬೋದಂತ ಈಗ ಅರ್ನಿಯದು ಸಣ್ಣ ಸ್ಟಾರ್ಟಿಂಗ್ನಲ್ಲಿ ಸಣ್ಣದಿರ್ತದೆ ಹೋಗೋಗ ದೊಡ್ಡದಾಗ್ತದೆ ದೊಡ್ಡದಾಗೋ ಏನಾಗ್ತದೆ ಸಣ್ಣದಿರುವಾಗ ಪ್ರಾಬ್ಲಮ್ ಇರೋದಲ್ಲ ದೊಡ್ಡದಾಗೋ ಏನಾಗ್ತದೆ ಮಧ್ಯದಲ್ಲಿ ಐ ಮೀನ್ ದೊಡ್ಡದಾಗುವಾಗ ನಾನು ಹೇಳೋದು ಅರ್ನಿಯ ದೊಡ್ಡದಾಗ್ತದೆ ಅದನ್ನಲ್ಲಿ ಏನಾಗ್ತದೆ ಅಲ್ಲಿ ಕರಲು ಬಂತಿಯತ್ಲಿ ಬಂದು ಹೋಗ್ತದೆ ಆ್ಯಕ್ಚುಲಿ ಬಂದು ಹೋಗ್ತದೆ ಸೊ ಬಂದು ಹೋಗಿ ಬ್ಲಾಕ್ ಆಗೋದಕ್ಕೆ ಚಾನ್ಸ್ ಇದೆ ಆ್ಯಕ್ಚುಲಿ ಕರಲು ಬ್ಲಾಕ್ ಆಗಿತ್ತು ಅಂದರೆ ನೀವು ಸಣ್ಣ ಕರಲು ಕಟ್ ಮಾಡಿ ಪುನಃ ಅದು ದೊಡ್ಡ ಆಪ್ರೇಷನ್ ಥರ ಆಗ್ತದೆ ಸೊ ನೀವು ದೊಡ್ಡ ಆಪ್ರೇಷನ್ ಮಾಡೋದ್ರ ಬಗ್ಗೆ ಅಂದರೆ ನೀವು ಸಣ್ಣದಾಗಿ ಅದು ಅರ್ನಿಯದು ಮಾಡೋದು ಸೇಫ್ಟಿ ನಮಗೆ ಆ್ಯಕ್ಚುಲಿ ಅದ್ರ ಬಗ್ಗೆ ಅಂತ ಹೇಳ್ತೀನಿ ನಾವು ಅದು ಕೆಲವರು ಪ್ರಸನ್ನ ಮಾಡ್ತಾರೆ ಲೈಕ್ ನಮ್ಮದು ಬರುವಾಗ ಏನಾಗ್ತದೆ ಲೈಕ್ ಒಂದು ಬ್ಲಾಕ್ ಆಗಿ ಬರ್ತದೆ ಅದು ಏನಾಗ್ತದೆ ಲೈಕ್ ಬ್ಲಾಕ್ ಹೇಗೆ ಆಗ್ತದೆ ಅದು ಹೇಗೆ ಅಂದರೆ ನೋವಾಗ್ತದೆ ಯೂಶ್ವಲಿ ಅರ್ನಿಯ ನೋವಾಗೋದಲ್ಲ ಎಮರ್ಜೆನ್ಸಿ ಆಗಿ ಆಗ್ತದೆ ಲೈಕ್ ಅರ್ನಿಯದಲ್ಲಿ ನೋವಾಗ್ತದೆ ಅದು ದಪ್ಪ ಅದು ಗಡ್ಡೆ ಇರೋದು ದಪ್ಪ ಇರ್ತದೆ ಕೆಳಗಡೆ ಅದು ಮಲಗುವಾಗಲು ಇಲ್ಲ ಅದು ರೆಸ್ತೋಗಲು ಕಡಿಮೆ ಆಗೋದಲ್ಲ ಅದೇ ಥರ ಇರ್ತದೆ ಮತ್ತು ಆ ಜಾಗ ಸ್ವಲ್ಪ ರೆಡ್ಡಾಗಿರೋದು ವಾಂದಿ ಬರೋದು ಮೋಷನ್ ಹೋಗಿಲ್ಲ ಇದೆಲ್ಲ ನೋಡುವಾಗ ಅದು ಬ್ಲಾಕ್ ಆಗಿತ್ತದೆ ಸೊ ನೀವು ಇಮಿಡಿಯೇಟ್ ಆಗಿ ನೀವು ಆಪ್ರೇಷನ್ ಮಾಡಬೇಕು ಅವಾಗ ನಾರ್ಮಲ್ ಆಗಿ ಅರ್ನಿಯ ಬಂದು ಹೋಗೋದು ಎಮರ್ಜೆನ್ಸಿ ಥರ ಮಾಡಬೇಕಂತ ಅವಶ್ಯಕನೇ ಇಲ್ಲ ಬಟ್ ಬ್ಲಾಕ್ ಆಗಿತ್ತು ಅಂದರೆ ಡೆಫಿನೆಟ್ ಆಗಿ ನೀವು ಆಪ್ರೇಷನ್ ಮಾಡಬೇಕು ಆ ದಿನ ಮಾಡೋದು ಬೆಟರ್ ಲೇಟ್ ಮಾಡುವಾಗ ಆ ಕರಳದು ಸೆತ್ತೋಗೋದು ಚಾನ್ಸ್ ಉಂಟು ಸೊ ಅದನ್ನ ಬಗ್ಗೆ ಅದು ಕಟ್ ಮಾಡಿಬಿಟ್ಟು ಪುನಃ ಅಟ್ಯಾಚ್ ಮಾಡೋದು ದೊಡ್ಡ ಆಪ್ರೇಷನ್ ಆಗ್ತದೆ ನಿಮಗೆ ಆ್ಯಕ್ಚುಲಿ ಸೊ ಅದನ್ನ ಬಗ್ಗೆ ಅರ್ನಿಯದ ಆಪ್ರೇಷನ್ ಮಾಡೋದು ಬೆಟರ್ ಅಂತ ಹೇಳ್ತೀನಿ ನಾವು
1: ಮತ್ತೆ ಈ ಥರ ಈ ಕೂತು ಕೆಲಸ ಮಾಡೋದ್ರಿಂದ ಅಥವಾ ಲಾಂಗ್ ಈ ಥರ ವೆಹಿಕಲ್ ಡ್ರೈವ್ ಮಾಡೋದ್ರಿಂದ ಈ ಥರದ್ದೆಲ್ಲ ಸಮಸ್ಯೆಗಳನ್ನಾದರೂ ಬರ್ಬೋದಾ
2: ಇಲ್ಲ ಟ್ರಾವೆಲಿಂಗ್ ಮಾಡೋದು ಬೇಕಂದ್ರೆ ಅರ್ನಿಯದು ಏನು ಬರೋದಲ್ಲ ಆ್ಯಕ್ಚುಲಿ ಆಯ್ತಾ ನೀವು ಟ್ರಾವೆಲಿಂಗ್ ಮಾಡೋದು ಜಾಸ್ತಿ ಅಂದರೆ ಲೈಕ್ ನೀವು ಭಾರ ಎತ್ತೋದು ಹೊಟ್ಟೆ ಒಳಗಡೆ ಪ್ರೆಷರ್ ಜಾಸ್ತಿ ಏನೇನೇನು ಕೆಲಸ ಮಾಡ್ತಾರೋ ಅದು ಬರ್ತದೆ ಆ್ಯಕ್ಚುಲಿ ಸೊ ಟಿ ಬಿ ಕಾಯಿಲೆ ಇರೋದು ಬರ್ತದೆ ಯಾಕಂದ್ರೆ ಕೆಮ್ಮು ಮಾಡ್ತಾರೆ ಕೆಮ್ಮು ಮಾಡುವಾಗ ಏನಾಗ್ತದೆ ಲೈಕ್ ಅಲ್ಲಿ ಹೊಟ್ಟೆ ಒಳಗಡೆ ಪ್ರೆಷರ್ ಹೋಗ್ತದೆ ಸೊ ಅದನ್ನ ಬಗ್ಗೆ ಅರ್ನಿಯಾ ಜಾಸ್ತಿ ಆಗ್ತದೆ ಸೊ ಫಸ್ಟ್ದು ಕಾರಣ ಏನಂತ ನೋಡಿ ಆ ಕಾರಣದ್ದು ಫಸ್ಟ್ ಟ್ರೀಟ್ಮೆಂಟ್ ಕೊಡಬೇಕು ಮತ್ತು ಅರ್ನಿಯಾ ಟ್ರೀಟ್ಮೆಂಟ್ ಮಾಡೋದು ಬೆಟರ್ ಯಾಕಂದ್ರೆ ನೀವು ಕಾರಣ ಕಡಿಮೆ ಮಾಡಿಲ್ಲ ಅಂದರೆ ಪುನಃ ಎಲ್ಲಿ ಹೋಗಿ ನೀವು ಸರ್ಜರಿ ಮಾಡುವಾಗಲೂ ಅರ್ನಿಯಾ ಡೆಫಿನೆಟಾಗಿ ಬರ್ತದೆ ನಿಮ್ಮ ಪುನಃ
1: ಡಾಕ್ಟ್ರೇ ಈ ಸಾಮಾನ್ಯ ಶಸ್ತ್ರ ವಿಭಾಗದ ಕುರಿತಾಗಿ ಮತ್ತು ಶಸ್ತ್ರಚಿಕಿತ್ಸೆಯ ವಿಚಾರದ ಕುರಿತಾಗಿ ಅನೇಕ ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಿ ಈ SDM ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಶಸ್ತ್ರಚಿಕಿತ್ಸೆಗೆ ಸಂಬಂಧಿಸಿದ ಹಾಗೆ ತಾವು ಅನೇಕ ಮಾಹಿತಿಗಳನ್ನು ಕೊಟ್ಟದಕ್ಕೆ ನಿಮಗೆ ಅನಂತ ಧನ್ಯವಾದಗಳು
2: ಥ್ಯಾಂಕ್ ಯು ಧನ್ಯವಾದಗಳು

0: ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನೀಡಲಿದೆ. ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿರಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಈಗ ಬೆಳ್ತಂಗಡಿಯ ತಣ್ಣೀರು ಪಂತದಲ್ಲಿ ನಡೆದ ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆಯ ಕೋಟಿ ವೃಕ್ಷ ಆಂದೋಲನ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ದಶಲಕ್ಷ ಗಿಡಗಳ ನಾಟಿ ಆಂದೋಲನದ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಮಾತುಗಳನ್ನು ಕೇಳೋಣ.
2: ಇವತ್ತು ಮುಖ್ಯವಾಗಿ ಈ ಸಾಮಾಜಿಕ ಅರಣ್ಯೀಕರಣ ಬಗ್ಗೆ ಕ್ಷೇತ್ರದ ವತಿಯಿಂದ ಶ್ರೀ ವಿವೇಕ್ ಪಾಯಸ್ ಅವರು ಕಳೆದ ಅನೇಕ ವರ್ಷಗಳಲ್ಲಿ ಬಹಳ ಉತ್ಸಾಹದಿಂದ ಕಾರ್ಯ ಮಾಡ್ತಾ ಇದ್ದಾರೆ. ನಮ್ಮ 3-4 ವರ್ಷದ ಕಾರ್ಯಕ್ರಮಗಳನ್ನು ಗಮನಿಸಿದರೆ ಗಿಡ ನೆಡುವುದು ಮುಖ್ಯ ಅಲ್ಲ, ಗಿಡವನ್ನು ಸಂರಕ್ಷಣೆ ಮಾಡೋದು ಮುಖ್ಯ ಅನ್ನುವಂಥ ತತ್ವವನ್ನು ಅವರು ಮಾಡ್ಕೊಂಡಿದ್ದಾರೆ. ಈಗ ಅವರು ಹೇಳಿದ್ರು ಎಷ್ಟೋ ಲಕ್ಷ ಗಿಡ ನೆಟ್ಟಿದ್ದೇವೆ ಅಂತ, 10 ಲಕ್ಷ ನೀವು 1 ಕೋಟಿ ಗಿಡ ನೆಡಬಹುದು. ಆದರೆ ನಾನು ಪ್ರಶ್ನೆ ಕೇಳುವಂಥದ್ದು ಎಷ್ಟು ಗಿಡ ಉಳಿದಿದೆ, ಎಷ್ಟು ಗಿಡ ಮತ್ತೆ ಜೀವ ಹಿಡಿದಿದೆ, ಎಷ್ಟು ಗಿಡ ಇವತ್ತು ರಕ್ಷಿಸಲ್ಪಟ್ಟಿದೆ ಅನ್ನೋದನ್ನು ನಾವು ಕೇಳ್ತೇವಲ್ಲದೆ ಗಿಡ ಎಷ್ಟು ನೆಟ್ಟಿದ್ದೀರಿ ಅಂತೇಳಿ ಅಲ್ಲ. ಯಾಕಂದರೆ ಎಷ್ಟು ವರ್ಷದಲ್ಲಿ ನೆಟ್ಟ ಗಿಡ ಎಲ್ಲೋ ಬದುಕಿದ್ದಿದ್ರೆ ನಮ್ಮ ಕಾಲಿಡ್ಲಿಕ್ಕೆ ಜಾಗ ಇರಲಿಕ್ಕಿಲ್ಲ, ಅಷ್ಟು ವೃಕ್ಷ ಬೆಳೀತಾ ಇತ್ತು. ಆದರೆ 80% ಶೇಕಡ ಉಳಿತದೆ, 20% ಪ್ರಕೃತಿಯಿಂದ ಗಿಡಗಳಿಂದ, ಬಿಸಿಲು ಮಳೆ ಕಡಿಮೆ ಆಗಿ ನಾನಾ ಕಾರಣಗಳು ನಾಶ ಆಗುತ್ತೆ. ಅಂತೂ ನಮ್ಮ ಮುಖ್ಯ ಧ್ಯೇಯ ಇರತಕ್ಕಂಥದ್ದು ಗಿಡಗಳನ್ನು ರಕ್ಷಣೆ ಮಾಡುವಂಥದ್ದು, ನೆಡುವಂಥದ್ದು ಒಂದು, ಆದರೆ ಅದಕ್ಕಿಂತ ವಿಶೇಷ ರಕ್ಷಣೆ ಮಾಡುವಂಥದ್ದು. ಈಗ ಇಲ್ಲಿ ಹೇಳಿದರು ಪಾಯಸರವರು, ಗಿಡಗಳನ್ನು ರಕ್ಷಣೆ ಮಾಡಬೇಕಾದ್ರೆ ಮಕ್ಕಳು ಗಿಡ ನೆಡಬೇಕು ಅಂತ. ನಾನು ಮಕ್ಕಳತ್ರ ಹೇಳಿ, ಸಣ್ಣ ಮಕ್ಕಳತ್ರ ನೀವು ನಡೆಯಿಂದ. ಇನ್ನು ನಾಶ ಆಗುವ ವಿಷಯ ಕೂಡ ಅವರು ಹೇಳಿದರು. ನಾನು ಹೇಳ್ತಾ ಇದ್ದೇನೆ ಯಾವಾಗಲೂ ಧಾರವಾಡಕ್ಕೆ ಅಥವಾ ಹುಬ್ಬಳ್ಳಿ ಕಡೆಯಲ್ಲಿ ಹೋದರೆ ಅಲ್ಲಿ ಕೆರೆಯ ಸುತ್ತ ಎಲ್ಲ ಗಿಡ ನೆಡ್ತಾರೆ. ಗಿಡ ನೆಟ್ಟು ಸ್ವಲ್ಪ ಹೊತ್ತಾದಾಗ ವಯಸ್ಸಾದ ಪ್ರಾಯ ವಯಸ್ಸಾದ ಮುದುಕರು ಇರ್ತಾರೆ, ಮುದುಕರು ಅವರು ಮೆತ್ತಗೆ ಬೆಲ್ಲಗೆ ಒಂದು ಎಮ್ಮೆಯನ್ನು ಕೋಣವನ್ನು ದನವನ್ನು ಕರ್ಕೊಂಡು ಅದಕ್ಕೆ ಕಟ್ತಾರೆ. ಅದು ಒಂದು 5 ನಿಮಿಷದಲ್ಲಿ ಎಲ್ಲ ಗಿಡದ ಎಲ್ಲೆಲ್ಲ ತಿಂದು ಬೋಳಾಗಿರ್ತದೆ. ಅದಕ್ಕೆ ಅವ್ರಿಗೆ ಹೇಳೋದು, ಏನಾದರೂ ಮಾಡಿ, ಗಿಡಕ್ಕೆ ಎಮ್ಮೆ ಒಂದು ಕಟ್ಟಬೇಡಿ, ಹಸು ಒಂದು ಕಟ್ಟಬೇಡಿ, ಅದು ತಿನ್ನಲಿಕ್ಕೆ ಬಿಡಬೇಡಿ ಅಂತ. ಅಂದರೆ ಈ ಪ್ರಜ್ಞೆ ಇನ್ನೂ ನಮ್ಮ ವಯಸ್ಸಾದವರಿಗೆ ಮತ್ತು ನಮ್ಮ ಮಧ್ಯಮ ವಯಸ್ಸಿನವರಿಗೆ, ಸಣ್ಣ ವಯಸ್ಸಿನವರಿಗೆ ಬರಬೇಕು, ನಮಗೆ ಪ್ರಜ್ಞೆ ಬರಬೇಕು. ಇದಕ್ಕೆ ಒಂದು ಮುಖ್ಯ ಆದರ್ಶ ಏನು ಅಂತಂದರೆ ಮಾತೃ ಹೃದಯ ಇರಬೇಕು. ನಾನು ಹೇಳ್ತೇನೆ ನಿಮಗೆ ಎಲ್ಲರಿಗೂ ಕೂಡ, ಗಿಡಗಳ ಬಗ್ಗೆ ಮಾತೃ ಹೃದಯ, ತಾಯಿ ಹೃದಯ ಇರಬೇಕು. ಹೇಗೆ ನಾವು ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಸ್ವಲ್ಪ ಜ್ವರ ಬಂದರೆ, ಜ್ವರ ಬತ್ತನು ಕೆಮ್ಮ ಇದಾನೆ ಕೆಮ್ಮದಾನೆ ಕೆಮ್ಮದಾನೆ ಬತ್ತನು ಕೇನಿ ಕೇನಿ ಕೇಮು ಅಂತ ಹೇಳ್ತೇವೆ. ಅಂದರೆ ಮಕ್ಕಳನ್ನು ಮಾತೃ ಹೃದಯದಿಂದ ನಾನು ನೋಡುವಾಗ ಸಣ್ಣ ಕೆಮ್ಮು, ಒಂದು ಸಣ್ಣ ಜ್ವರ ಬಂದರೆ ಭೀಕರವಾದಂಥ ಭಯ ಆಗುತ್ತೆ, ಏನಾಯಿತು ಏನಾಯಿತು ಅಂತ ನಾವು ತಲೆಮಳಿಸ್ತೇವೆ. ಯಾಕೆಂದರೆ ಮಗುವಿಗೆ ಏನಾಗಬಾರ್ದು, ನಮ್ಮ ಮಗುವಿಗೆ ರಕ್ಷಣೆ ಬೇಕು. ಜ್ವರ ಬಂತು, ಕಾಯಿಲೆ ಬಂತು, ಏನಾದರೂ ನೆಗಡಿ ಆಯಿತು, ಯಾಕಾಯಿತು ಯಾಕಾಯಿತು ಅಂತ ನಾವು ವಿಮರ್ಶೆ ಮಾಡ್ತೇವೆ. ಅದೇ ರೀತಿ ಗಿಡಗಳಿಗೆ ಕೂಡ ನಾವು ಅದೇ ರೀತಿ ವಿಮರ್ಶೆ ಮಾಡಬೇಕು. ಒಂದು ಗಿಡ ನೆಡೋದು ಹಾಕಿ ಅಲ್ಲ, ಅದನ್ನು ರಕ್ಷಣೆ ಮಾಡುವಾಗ ಮಾತ್ರ ಹೃದಯದಿಂದ ಮಾಡಬೇಕು. ತಾಯಿ ಹೃದಯದಲ್ಲಿದ್ದಾಗ ಏ ಗಿಡ ಹೇಗಿದೆ ಇವತ್ತು, ಅದು ಹೇಗೆ ಬೆಳೆದಿದೆ, ಹೇಗೆ ಅದು ವೃಕ್ಷ ಆಗ್ತದೆ ಅಂಥೇಳಿ ಸಣ್ಣ ಮಕ್ಕಳಿಗೆ ಈ ಮಾತೃದಯವನ್ನು ಕೊಟ್ಟರೆ ಚೆನ್ನಾಗುತ್ತೆ. ಮಾತೃದಯ ಕೊಡದಿದ್ದರೆ ಏನಾಗುತ್ತೆ ಅಂತಂದರೆ, ನಮಗೊಂದು ತಮಾಷೆಗೊಂದು ಕತೆ ಇತ್ತು. ಏನಂತಂದರೆ ಒಬ್ಬ ಹುಡುಗ ಗಿಡ ನೆಟ್ಟು ಪ್ರತಿ 3 ದಿವಸ ಹೋಗಿ ಅದು ಎತ್ತಿನ ಬೇರೆ ಎತ್ತ ಬುಳಿಯನ್ನು ನಿಂತೂ ಓಡು ಅಂದು ನಿಜ ದೈ ನಡಪನು ಮುಜಿದಿನ ಕರ ಏನ್ಬೋದು ದೆರ್ತು ತೂಪನು ಬೇರೆ ಎತ್ತು ಬುಳಿಯನ್ನು ನಿಂದು ಅವು ಏದಿನ ಬದುಕು ಆ ಜೋಕ್ಲಿಕ್ಕೆ ಒಂದು ಬಾರಿ ಮರಲು ದೈ ಎತ್ತು ಮಲ್ಲ ಆತನ ತೂಪಿ ನಿಜ ಬೇರನ್ನು ಎತ್ತನ್ನು ತೂಪನು ಹಾಗಲ್ಲ. ಅದಕ್ಕೆ ನೀರಿರೋದು, ಸಾಧ್ಯವಿದ್ರೆ ಗೊಬ್ಬರ ಹಾಕಿ ಅದನ್ನು ರಕ್ಷಣೆ ಮಾಡುವಂಥದ್ದು, ಜಾನುವಾರುಗಳು ತಿನ್ನದ ಹಾಗೆ ರಕ್ಷಣೆ ಮಾಡುವಂಥದ್ದು ಬಹಳ ಅಗತ್ಯ. ಹಾಗಾಗಿ ಇವತ್ತು ಇಡೀ ಗ್ರಾಮಸ್ಥರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲರ ಕರ್ತವ್ಯ ಏನು ಅಂತಂದರೆ ಗಿಡ ನೆಟ್ಟದ್ದನ್ನು ರಕ್ಷಣೆ ಮಾಡು, ಮಾತೃ ಹೃದಯದ ತಾಯಿ ಹೃದಯದಿಂದ ರಕ್ಷಣೆ ಮಾಡತಕ್ಕಂಥ ಕರ್ತವ್ಯ ನಮ್ಮದಿದೆ. ಇವತ್ತು ನಮ್ಮ ಶೌರ್ಯ ತಂಡದವರು ಭಾಳ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಸಣ್ಣ ಕೈಪಿಡಿಯನ್ನು ಮಾಡಿದ್ದಾರೆ. ಇದು ಸಣ್ಣ ಕೈಪಿಡಿ ಅಲ್ಲ, ದೊಡ್ಡ ಕೈಪಿಡಿ. ಯಾಕೆಂದರೆ ಅವರು ವಾಲಂಟಿಯರ್ಸ್, ಅವರು ಸ್ವಯಂ ಸೇವಕರು, ಅವರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಗ್ರಾಮ ನಮ್ಮ ಗ್ರಾಮ ನಮ್ಮ ಊರು ಅಂತ ಹೇಳಿ ಏನಾದರೂ ಸಮಸ್ಯೆ ಬಂದರೆ ಆಪತ್ತು ಬಂದ ತಕ್ಷಣ ಉಪಯೋಗ ಮಾಡ್ತಾರೆ. ಏನು ಕಥೆಗಳಿದ್ದೆ ಅವರ ಕಥೆಗಳೆಲ್ಲ ಓದಿದರೆ ಬಹಳ ವಿಚಿತ್ರವಾಗಿ ಕಾಣ್ತಾರೆ. ಅಷ್ಟು ಮಾಡಿದ್ರು. ಈಗ ಅವರಿಗೆ ಅರಣ್ಯ ಸಂರಕ್ಷಣೆ ಕೆಲಸವನ್ನು ಕೂಡ ಪಾಯಸವರು ಕೊಟ್ಟಿದ್ದಾರೆ. ಏನಕ್ಕೆ ಯಾಕೆ ಕೊಟ್ಟಿದ್ದಾರೆ ಅವರು ಅಂತಂದರೆ ಇಂತಹ ತಾಯಿ ಮಾತ್ರ ದೈಗಳಿಂದ ಮಾತ್ರ ಇದು ರಕ್ಷಣೆ ಸಾಧ್ಯ ಅಂತ ಅವ್ರಿಗೆ ಗೊತ್ತಾಗಿದೆ. ಹಾಗಾಗಿ ನೀವೆಲ್ಲರೂ ಕೂಡ ಸೇರಿ ಅರಣ್ಯ ಬೆಳೆಸಬೇಕು, ಅರಣ್ಯ ಉಳಿಸಬೇಕು ಮತ್ತು ಅರಣ್ಯ ರಕ್ಷಿಸಬೇಕು. ಈ ಮೂರು ಕೆಲಸ ಮಾಡಬೇಕು. ಅರಣ್ಯ ಇಲಾಖೆಯವರು ಬಹಳ ಸೇವೆಯನ್ನು ಮಾಡ್ತಾರೆ, ಆದರೆ ಅರಣ್ಯ ಇಲಾಖೆ ಮಾಡುವಂಥ ಕೆಲಸಕ್ಕೆ ಯಾರು ಗುರುತಿಸೋದಿಲ್ಲ. ಅದೇನೋ ಮಾಡ್ತಾರೋ ಏನೋ ಮಾಡ್ತಾರೆ ಅಂತ. ಅರಣ್ಯ ಇಲಾಖೆ ಬೇರೆಯವರಲ್ಲ, ನಮ್ಮವರೇ ಅವರು. ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಅರಣ್ಯ ಇಲಾಖೆ ಮಾಡುವಂಥ ಕೆಲಸ ಅವ್ರದ್ದು, ಸರ್ಕಾರದ ಕೆಲಸ ಅಲ್ಲ, ಸಮಾಜದ ಕೆಲಸವನ್ನು ಅರಣ್ಯ ಇಲಾಖೆಯವರು ಮಾಡ್ತಾ ಇದ್ದಾರೆ. ಮತ್ತು ಅವರು ರಕ್ಷಿಸಿದಂಥ ಗಿಡ ನಾಳೆ ಅವರು ತೆಗೆದುಕೊಂಡು ಹೋಗೋದಿಲ್ಲ. ಈಗ ನಾನು ಒಂದು ಉದ್ದೇಶಕ್ಕಾಗಿ ಇದನ್ನು ಮಾಡಿದೆ ಏನು ಅಂತಂದರೆ, ನಮ್ಮ ಯೋಜನೆಯಿಂದ ಪ್ರೋತ್ಸಾಹ ಕೊಟ್ಟಿದೆ. ಯಾಕೆ ಅಂತಂದರೆ ಕಾಡು ಪ್ರಾಣಿಗಳೆಲ್ಲ ಊರಿಗೆ ಬರ್ತಾಯಿದ್ವು, ಮಂಗ

0: ಕಾಡು ಪ್ರಾಣಿ ಮಾಂಸಾಹಾರಿ ಕಾಡಿನ ಪ್ರಾಣಿಗಳು ಸಂಪೂರ್ಣ ನಾಶವಾಗಿದೆ, ಯಾಕೆಂದರೆ ಅದಕ್ಕೆ ಬೇಕಾದ ಆಹಾರ ಸಿಕ್ಕುವುದಿಲ್ಲ. ಸಸ್ಯಾಹಾರಿಗಳಿಗಾದರೂ ನಾವು ಅವ್ರನ್ನ ರಕ್ಷಣೆ ಮಾಡ್ಬೋದು, ಅವರಿಗೆ ಆಹಾರ ಕೊಡ್ಬೋದು, ಅವರಿಗೆ ಬೇಕಾದಂಥ ತಿಂಡಿಯನ್ನು ಪಡ್ಕೊಳ್ಬೋದು. ವೃಕ್ಷಗಳಲ್ಲಿ ಇರತಕ್ಕಂಥ ಚಿಗುರು, ಹಣ್ಣು, ಹೂ ಅವುಗಳೆಲ್ಲ ತಿಂದು ಬದುಕ್ತವೆ. ಅದಕ್ಕೆ ನಾನು ಒಂದು ಯೋಚನೆ ಮಾಡಿದೆ, ಕಾಡಿನಲ್ಲೇ ವೃಕ್ಷ ಬೆಳೆಸಿದರೆ, ಕಾಡಿನಲ್ಲೇ ವನ ಬೆಳೆಸಿದರೆ ಆಹಾರಕ್ಕಾಗಿ ಊರಿಗೆ ಬರುವಂಥ ಅವಕಾಶ ಇರೋದಿಲ್ಲ, ಮತ್ತು ನಮ್ಮ ಕೃಷಿ ನಾಶ ಮಾಡಲಿಕ್ಕೆ ಆಗುವುದಿಲ್ಲ. ಈಗ ಕೊಡಗಿನವರು ಬರ್ತಾರೆ ಧರ್ಮಸ್ಥಳಕ್ಕೆ, ಅವ್ರು ಬಂದು ಹೇಳ್ತಾರೆ, ಸ್ವಾಮಿ ನಮ್ಮ ತೋಟದಲ್ಲಿ, ಕಾಫಿ ತೋಟದಲ್ಲಿ ಆನೆಗಳು ಕಾಯಮಾಗಿದೆ ಅಂತ. ಅದಕ್ಕೆ ರೆಸಿಡೆಂಟ್ ಆನೆಗಳು ಅಂತ, ನಮ್ಮ ಊರ್ದ ಆನೆಗಳೊಂದು ಬಂದು ನಿಮಗೆ ದಯಬಂಡ ಕಾಡು ಆನೆಯಲ್ಲಿ ಬರ್ತಾನೆ, ಊರ್ಡು ಅಥವಾ ತೋಟ ಬರ್ತಾನೆ ಪೋಪನ ಈಗ ಒಲೆ ಅಂತವನು ಈ ಮೂಲಿಕಿನಾದ ಕಾಟಿಗೆ ಕುಜಿತ್ತು. ಹಾಗಾಗಿ ಭಾಳ ಒಳ್ಳೆಯ ರೀತಿಯಲ್ಲಿ ಕಾಡಿನಲ್ಲಿ ನಾವು ವೃಕ್ಷಗಳನ್ನು ಬೆಳೆಸಿದರೆ, ಹಣ್ಣು ಹಂಪಲ ಗಿಡ ಬೆಳೆಸಿದರೆ, ಅದರಿಂದ ಕಾಡು ಪ್ರಾಣಿಗಳು ಅಲ್ಲೇ ಇದ್ದಾವೆ, ಅವ್ರಿಗೆ ಸಹ ಅವರು ನಮ್ಮೊಂದು ತತ್ವ ಇದೆ ಜೈನ ಧರ್ಮದಲ್ಲಿ, ಅಂದರೆ ಜೀವೋ ಅವ್ರ ಜೀನದು, ಬದುಕು ಮತ್ತು ಬದುಕಗೊಡು ಅಂತ. ಬದುಕಬೇಕು, ನಾವು ಬದುಕಬೇಕು, ಹಾಗಂತ ಇನ್ನೊಬ್ಬರ ತಲೆ ಮೇಲೆ ಹತ್ತಿ ಹೋಗುವಂಥದ್ದಲ್ಲ, ಬದುಕು ಮತ್ತು ಬದುಕಗೊಡಬೇಕು ಅಂತ ಒಂದು ಕತೆ ಇದೆ. ಕತೆ ಹೇಳಿ ನನ್ನ ಭಾಷಣ ಮುಗಿಸ್ತಾನೆ. ಮನುಷ್ಯರಿಗೂ ಪ್ರಾಣಿಗಳಿಗೆ ಏನು ವ್ಯತ್ಯಾಸ ಅಂತ ಅಕ್ಬರ್ ಬೀರ್ಬಲ್ ಹತ್ರ ಕೇಳಿದಂತೆ. ಅದಕ್ಕೆ ಅವನ್ನ ನಾನು ನಿಮಗೆ ತೋರಿಸ್ತೇನೆ ಅಂತೇಳಿ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಒಂದು ಮಂಗನನ್ನು, ಕೋತಿಯನ್ನು ಅದರೊಳಗೆ ಇಡ್ತಾನಂತೆ. ಅದರ ಮರಿಯನ್ನು ಕೂಡ ಅದಕ್ಕೆ ಕೈಲಿ ಕೊಡ್ತಾರೆ, ನೀರು ತುಂಬಿಸ್ತಾ ಬರ್ತಾರೆ ಪಾತ್ರೆಗೆ. ನೀರು ತುಂಬಿದಾಗ ಆ ಮಂಗ ಏನು ಮಾಡ್ತದಂತೆ, ಸ್ವಲ್ಪ ಹೊತ್ತು ಮರಿಯನ್ನು ಮೇಲೆ ಇರ್ತದೆ, ಇನ್ನೂ ಕುಡ್ತದೆ ಇನ್ನೂ ಮೇಲೆ ಇರ್ತದೆ, ಮೂಗಿನ ಹತ್ರ ಬರೋ ಇನ್ನೂ ಮೇಲೆ ಇರ್ತದೆ, ಇನ್ನು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತಾಗುವಾಗ ಅದನ್ನು ಕೆಳಗೆ ಹಾಕಿ ಅದರ ಮೇಲೆ ನಿಲ್ತದಂತೆ. ಅದು ಹಾಗೆ ಹೇಳಿದೆ, ಮನುಷ್ಯರಿಗೂ ಪ್ರಾಣಿಗಳಿಗೆ ಇದೇ ವ್ಯತ್ಯಾಸ. ಮನುಷ್ಯರು ತಮ್ಮ ದೇಹವನ್ನು ತ್ಯಾಗ ಮಾಡಿ, ತಾಯಿ ತಂದೆ ಅಥವಾ ಬಂಧುಗಳು ಮನುಷ್ಯರು ತಮ್ಮನ್ನು ತಾವು ತ್ಯಾಗ ಮಾಡಿ, ಈ ಶೌರ್ಯ ತಂಡದವರು ತಮ್ಮ ಸುಖವನ್ನು ಮರೆತು, ತಮಗೆ ಬರುವಂಥ ಅಪಾಯವನ್ನು ಮರೆತು ಇನ್ನೊಬ್ಬರು ರಕ್ಷಣೆ ಕೊಡ್ತಾರೆ. ಆದರೆ ಪ್ರಾಣಿಗಳು ಹಾಗಲ್ಲ, ತಮ್ಮನ್ನು ತಾವು ರಕ್ಷಿಸಿಕೊಳ್ಳಿಕ್ಕಾಗಿ ಅದು ಮಾಡ್ತವೆ ಅಂತ. ಧರ್ಮಸ್ಥಳದಲ್ಲಿ ಮೂರು ಆನೆ ಇದೆ, ಮೂರಲ್ಲಿ ಎರಡು ಅಜ್ಜಿ ಒಂದು ತಾಯಿ, ಧರ್ಮಸ್ಥಳ ಮೂಜಾನೆ ಒಂದು ಅಂಜಿ ಅಜ್ಜಿ ಒಂಜಿ ಅಪ್ಪೆ ಪೆದ್ದನ ಅಪ್ಪೆ ಒಂಜಿ ಪಕ್ಕೊಂಜಿ ಪ್ರಾಯದ ಆನೆ ಅಜ್ಜಿ ಮನಪನಿಂಕ್ಲು ಕಿನ್ನಿ ಒಂಜಿ ಉಂಡವು ಬೇತೆ ಮಾತಾಡಲ ರಾಜಿ ಕಿನ್ನಿದಾರನ ಒಂಜಿ ಬೊಬ್ಬೆ ಪಾಟ್ನ ಪೂರ ರಡ್ಲ ಬಲ್ಪು ಅಪ್ಪೆಲ ಜಿಲ್ಲ ಬಲ್ಪು ದಾನಂಡ ಬಾಲ್ಯ ತಿನ್ನಾಗ ಮಾತ್ರ ಒಯ್ ತಿನ್ಪತ್ತಂದೆ ಅವು ಕಿನ್ನಿ ಕೊರಪುಜ ಕಿನ್ನಿ ಕೊರಪುಜ ಹೆಂಗೆ ಭಾರಿ ಆಸೆನೆ ಬೊಕ್ಕ ಪೂರ ಸರಿ ಒಂಚು ಆನೆ ತಿತ್ತು ಕಿನ್ನಿ ಪೋಲ್ತು ಅಲ್ಪ ವಾಂದ ಬಂಡೆ ಅವು ಪೂರ ಬಲ್ಪು ರಡ್ ಅಪ್ಪೆಲ ಜಿಲ್ಲ ಬಲ್ಪು ಅಂಡ ತಿನ್ನಾಗ ಮಾತ್ರ ಅವು ಕೊರಪುಜ ಬಾಲ್ಯಕ್ಕೆ ಇಪ್ಪಡು ಬಂದು ಎಂಕ್ಲೆ ಕೊರಪುಜ ಎಂಕ್ಲೆಕ್ಲೆ ಮನುಷ್ಯರಿಗೆ ವ್ಯತ್ಯಾಸ ಪ್ರಣಾಳಿಕ್ಲೆ ಬಂಡ ನಮ್ಮ ತ್ಯಾಗ ಮಾಡ್ತದೆ ನನ್ನರಿಗೆ ಉಪಕಾರ ಮಾಡ್ಬಂಡ ಅವು ಅಂಚತ್ತೆ ಆಯ್ಕೆನ ಸುಖ ತೂ ಒಂದು ಬೊಕ್ಕ ನನ್ನ ಸುಖ ತೂಪೇರು. ಹಾಗಾಗಿ ಎಲ್ಲರೂ ಇವತ್ತು ಈ ವ್ರತವನ್ನು ಕೈಕೊಳ್ಳಿ, ಅದೊಂದು ಪ್ರತಿಜ್ಞೆಯನ್ನು ತೆಗೆದುಕೊಂಡಿದ್ದೀರಿ, ಇಲಾಖೆಯವರು ಪ್ರತಿಜ್ಞೆ ಮಾಡಿದೆ, ಏನು ನಮ್ಮ ಕಾಡು ನಮ್ಮ ಊರು ನಮ್ಮ ಕಾಡು ಅಂತ. ಇದರ ಜೊತೆಗೆ ನಮ್ಮ ರಕ್ಷಣೆ ನಾವು ಮಾಡಿಕೊಳ್ತಾ, ನಮ್ಮ ಊರನ್ನು ರಕ್ಷಣೆ ಮಾಡಿಕೊಳ್ತಾ, ಈಗ ಅವ್ರು ಹೇಳಿದರು ಪರಿಸರದ ಏನಾಗಿ ಈ ವರ್ಷ ಮಳೆ ತಡ ಆಯಿತು, ಇದನ್ನು 50 ವರ್ಷಕ್ಕಿಂತ ಹೇಳಿದ್ದಾರೆ. ನನ್ನ ಬರ್ಸಬಾರ ಪೂಜಿ ನನ್ನ ದುಂಬು ಜಾಸ್ತಿ ಹಾಕ್ಕೊಂಡು ಸೀಸನ್ ಪೂರ ಬದಲಾಗ್ಬಿಟ್ಟು 5 ವರ್ಷದುಂಬ ಅಂತ 5 ವರ್ಷದುಂಬನೇ ಆನ್ಲೈನ್ ಅಂದಿದೆ ಹೆಂಚಿನ ಮಾತ ಮೊಕ್ಕಲ್ನ ಪೊಕ್ಕಡೆ ಹೆಂಚಿನ ಆತ ಕಷ್ಟಾಪಣೆ ಹೇಗಾಗೋದು. ಈಗ ನಮ್ಮ ಕಣ್ಣೆದುರು ಈ ವರ್ಷ ಭೀಕರವಾದ ಬರಗಾಲ ಬಂದಿತ್ತು, ಏಪ್ರಿಲ್ ಜೂನ್ ಜುಲೈಯಲ್ಲೇ ಮಳೆ ಇರಲಿಲ್ಲ. ನಮ್ಮ ಗುಲ್ಬರ್ಗ ವಿಜಯಪುರ ಆ ಸೈಡೆಲ್ಲ ಒಂದು ಬೆಳೆ ಹೋಯಿತು, ಧಾನ್ಯದ ಬೆಳೆ ಸಂಪೂರ್ಣ ಹೋಯಿತು. ಹೀಗಾಗಿ ಧಾನ್ಯ ಬೆಳೆ ಬೆಳಿಬೇಕಾಗಿದ್ದರೆ ಮಳೆ ಬರಬೇಕು, ಮಳೆ ಬರಲಿಲ್ಲ, ಧಾನ್ಯದ ಬೆಳೆ ಹೋಯಿತು. ಇದು ಯಾಕೆ ಹೇಳ್ತೇನೆ ನಿಮಗೆ ಅಂತಂದರೆ, ನಾವು ಯಾವುದನ್ನು ಕೂಡ ಇವತ್ತು ವಿಜ್ಞಾನಿಗಳು ಹೇಳಿದ್ರೆ ತಿರಸ್ಕಾರ ಮಾಡೋ ಹಾಗಿಲ್ಲ. ಈಗ ಸರಿಯಾಗಿ ಅರಣ್ಯೀಕರಣ ಆಗದೇ ಇದ್ದರೆ ಇನ್ನು ಮುಂದಿನ ಜನಾಂಗಕ್ಕೆ ಭಾಳ ದೊಡ್ಡ ಅಪಾಯ ಇದೆ. ಆ ಅಪಾಯವನ್ನು ತಪ್ಪಿಸಬೇಕಾದ್ರೆ ನಾವೆಲ್ಲರೂ ನಮ್ಮ ಕರ್ತವ್ಯನ ಮಾಡಲೇಬೇಕು, ನಮ್ಮ ತ್ಯಾಗವನ್ನು ನಾವು ಮಾಡಲೇಬೇಕು, ನಮ್ಮ ಶ್ರಮವನ್ನು ವಹಿಸಲೇಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಶುಭ ಹಾರೈಸ್ತಾನೆ. ದೇವರ ಆಶೀರ್ವಾದ ಮನುಷ್ಯನ ಮೂಲಕ ಹೋಗಬೇಕು, ದೇವರು ಮಾಡ್ತಾನೆ ಇಲ್ಲ ದೇವರ ಮೇಲೆ ಬಿಡ್ಲಿಕ್ಕೆ ಆಗುವುದಿಲ್ಲ. ದೇವರ ಅನುಗ್ರಹ ಕಾಣಬೇಕು, ಮನುಷ್ಯ ಪ್ರಯತ್ನ ಬೇಕು. ಹಾಗೆ ನಾವೆಲ್ಲ ಮಾಡೋ ಮನುಷ್ಯ ಪ್ರಯತ್ನಕ್ಕೆ ದೇವರ ಅನುಗ್ರಹ ಇರಲಿ ಅಂತ ಪ್ರಾರ್ಥಿಸಿ ಯಶಸ್ವಿ.
1: ಇದುವರೆಗೆ ಅರಣ್ಯ ಇಲಾಖೆಯ ಕೋಟಿ ವೃಕ್ಷ ಆಂದೋಲನ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ 10 ಲಕ್ಷ ಗಿಡಗಳ ನಾಟಿ ಆಂದೋಲನದ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಮಾತುಗಳನ್ನು ಕೇಳಿದಿರಿ.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ ಇದು ಅನೇಕ ಶೈಕ್ಷಣಿಕ ಕಾರ್ಯಕ್ರಮಗಳ ಮೂಲಕ ಜನರನ್ನು

ನ್ನು ಕಳೆದ ಹಲವು ದಶಮಾನಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದೆ. ಇದೀಗ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳು ಇಲ್ಲಿ ನಿಮಗಾಗಿ ನಿರಂತರ ಬಿತ್ತರಿಸಲ್ಪಡುತ್ತಿವೆ. ಈ ಪ್ರದೇಶದ ಎಲ್ಲ ಪ್ರಾದೇಶಿಕ ಭಾಷೆಗಳ ಮೂಲಕ ಮೂಡಿಬರುತ್ತಿರುವ ಕಾರ್ಯಕ್ರಮಗಳನ್ನು ತಾವು ದಯವಿಟ್ಟು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನ

0: ರೇಡಿಯೋ ನಿನಾದ ಕೇಳುಗರೆಲ್ಲರಿಗೂ ನಾನು ಮನಸ್ವಿ ಮಾಡುವ ನಮಸ್ಕಾರಗಳು. ಇದೀಗ SDM ಆಂಗ್ಲ ಮಾಧ್ಯಮ ಶಾಲೆ CBSE ಉಜ್ರೆ 5ನೇ ತರಗತಿ B ವಿಭಾಗದ ಮಕ್ಕಳಾದ ನಾವು ನಡೆಸಿಕೊಡುವ ಕಾರ್ಯಕ್ರಮ ತಾವೆಲ್ಲರೂ ಆಲಿಸಲಿದ್ದೀರಿ.
1: ಜಗತ್ತಿನಲ್ಲಿ ಅಮ್ಮ ಎನ್ನುವ ಏಡಕ್ಷರದ ಪದಕ್ಕೆ ಇರುವ ಶಕ್ತಿ ಮತ್ತು ಪಾವಿತ್ರ್ಯತೆ ಮತ್ಯಾವ ಪದಕ್ಕೂ ಇಲ್ಲ. ದೇವರು ಎಲ್ಲ ಕಡೆಯೂ ಇರಲು ಸಾಧ್ಯವಿಲ್ಲ ಎಂಬ ಕಾರಣಕ್ಕೆ ಅಮ್ಮನನ್ನು ಸೃಷ್ಟಿಸಿದ ಎಂದು ಹಿರಿಯರು ಹೇಳುತ್ತಾರೆ. ಇಂತಹ ವಾತ್ಸಲ್ಯದ ಗಣಿ ಕರುಣಾಮಯಿ ಅಮ್ಮನ ಮಹತ್ವವನ್ನು ಕೊಂಡಾಡುವ ಆಕೆಗೆ ಗೌರವ ಸಲ್ಲಿಸುವ ಈ ಸುಂದರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸುಸ್ವಾಗತ.
0: ಜನ್ಮ ಕೊಟ್ಟು ಪ್ರೀತಿಯಿಂದ ತುತ್ತೋಣಿಸಿ ನಗುವ ಮುದ್ದಾದ ದೇವತೆ ನಮ್ಮ ಅಮ್ಮ. ನಮ್ಮ ಪ್ರತಿಯೊಂದು ತುಂಟಾಟಗಳನ್ನು ಸಹಿಸಿಕೊಂಡು ನಮಗಾಗಿ ದಿನವಿಡೀ ದುಡಿಯುವ ಅಮ್ಮನಿಗೆ ಇವತ್ತು ನಾವೆಲ್ಲರೂ ಸೇರಿ ಕೃತಜ್ಞತೆ ಹೇಳೋಣವೇ.

0: ಅಮ್ಮ ಕೇವಲ ಜೀವ ಕೊಡುವವಳಲ್ಲ, ನಮ್ಮ ಇಡೀ ಜೀವನಕ್ಕೆ ಆಸರೆಯಾಗಿ ನಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ನೆರಳಾಗಿ ನಿಲ್ಲುವ ಪ್ರೀತಿಯ ದೇವತೆ. ತಾನು ಕತ್ತಲಲ್ಲಿದ್ದರೂ ಇಡೀ ಮನೆಗೆ ಬೆಳಕಾಗುವ, ತನ್ನ ಸುಖವನ್ನು ಮರೆತು ಮಕ್ಕಳ ಸಂತೋಷದಲ್ಲಿ ತನ್ನ ಜಗತ್ತನ್ನು ಕಾಣುವ ತ್ಯಾಗದ ಸಾಕಾರ ಮೂರ್ತಿ ಅವಳು.
1: ಪ್ರತಿಯೊಬ್ಬರ ಅಮ್ಮನಲ್ಲೂ ಒಂದೊಂದು ವಿಶೇಷತೆ ಇದ್ದೇ ಇರುತ್ತದೆ. ಈಗ ನಮ್ಮ ಗೆಳೆಯ ಗೆಳತಿಯರ ಅಮ್ಮಂದಿರ ವಿಶೇಷತೆ ಏನೆಂಬುದು ಕುತೂಹಲ ನಿಮಗಿದೆಯೇ? ಹಾಗಾದರೆ ಬನ್ನಿ, ನಮ್ಮ ತರಗತಿಯ ವಿದ್ಯಾರ್ಥಿಗಳ ಅಮ್ಮನ ವಿಶೇಷತೆ ಏನೆಂಬುದು ಈ ಸಂವಾದದ ಮೂಲಕ ತಿಳಿಯೋಣ.
2: ನನ್ನ ಹೆಸರು ದಕ್ಷ. ನಾನು ಇಂದು ನನ್ನ ಅಮ್ಮನ ಕುರಿತು ಹೇಳುತ್ತಿದ್ದೇನೆ. ಕಣ್ಣಿಗೆ ಕಾಣುವ ದೇವರು ಎಂದರೆ ತಾಯಿ. ಜಗತ್ತಿನಲ್ಲಿ ಇವತ್ತಿಗೂ ವಿಶೇಷವಾದ ಸ್ಥಾನ ಇರುವುದು ತಾಯಿಗೆ. ಅಂತಹ ತಾಯಿಯನ್ನು ವಿವರಿಸುವುದೇ ಖುಷಿ. ನನ್ನ ತಾಯಿಯ ಹೆಸರು ಸಂಗೀತ ಬಿ. ಸದಾ ಹಸನ್ಮುಖಿ. ಅಡುಗೆ ಮಾಡುವುದೆಂದರೆ ಬಲು ಇಷ್ಟ. MSc ಪದವೀಧರೇ ಆಗಿರುವ ನನ್ನ ಅಮ್ಮ ಪ್ರತಿಷ್ಠಿತ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅಲ್ಲದೆ ಮನೆಯ ಕೆಲಸ ಮಾಡುತ್ತಾ ನನ್ನ ಓದಿನಲ್ಲಿ ಸಹಾಯ ಮಾಡುತ್ತಾರೆ. ನನ್ನ ಅಮ್ಮ ಎಂದರೆ ನನಗೆ ಬಲು ಪ್ರೀತಿ. ಐ ಲವ್ ಮೈ ಮಾಮ್. ಥ್ಯಾಂಕ್ ಯು.
3: ಮೈ ಸರ್ ಬಗ್ಗೆ ಆಜ್ ಮೇರಿ ಮಾಂ ಕುಚ್ ಖಾಸಿಯತ್ ಬತಾಊಂಗಾ. ಮೇರಿ ಮಾಂ ಕೋ ಸಿಲಾಯಿ ಕರ್ನಾ ಬಹುತ್ ಪಸಂದ್ ಹೈ. ಮೇರಿ ಮಾಂ ಹರ್ ಸಮಯ ಕೋಯಿ ನಾ ಕೋಯಿ ಕಾಮ್ ಕರ್ನಾ ಚಾಹತಿ ಹೈ. ಮೇರಿ ಮಾಂ ಕಾ ಖಾನಾ ಬನಾನೆ ಕಾ ತರೀಕಾ ಬಹುತ್ ಅನೋಖಾ ಹೈ. ಉನ್ಕೆ ಹಾಥ ಕಾ ಖಾನಾ ಬಹುತ್ ಲಾಜವಾಬ್ ಹೋತಾ ಹೈ. ಧನ್ಯವಾದ. ಮೇರಿ ಪ್ಯಾರಿ ಮಾಂ ಕಾ ನಾಮ ಹೈ ಶ್ರೀಮತಿ ರೇಷ್ಮಾ.
4: ಎನ್ನ ಪುದರ್ ತ್ವಿಶಿ ಶೆಟ್ಟಿ, ಎನ್ನ ಅಮ್ಮನ ಪುದರ್ ಸುಪ್ರಭ ಶೆಟ್ಟಿ. ಎನ್ನ ಅಮ್ಮ ಪಂಡ ಎಂಕ್ ಮಸ್ತ್ ಇಷ್ಟ, ಮಸ್ತ್ ಮೂಕೆ, ಮಸ್ತ್ ಪ್ರೀತಿ. ಎನ್ನ ಕುಟುಂಬದ ಬೆನ್ನೆಲುಬು ಅಮ್ಮ. ಅಮ್ಮ ಕಾಂಡೆ ಬೇಗ ಲಕ್ವಿರ್, ಇಲ್ಲದ ಮಾತ ಕೆಲಸ ನಾರ್ ಒರ್ತಿಯ ಮನ್ಪಿರ್. ಇಲ್ಲದ ಬೇಲಿಡಿ ಎನ್ನ ಅಮ್ಮ ಈ ಉದಸಿನ ಏಪಲ ಮನ್ಪುಜಿತ್. ಎಂಕ್ ಎನ್ನ ಅನ್ನಗೆನ್ನ ಪೊಪ್ಪಗ ಬೊಡೈನ ಅಡಿಗೆ ಬೇಯ್ ಪೆದ್ದು ಪಾಡ್ವೇರ್. ಬೊಕ್ಕ ಎನ್ನ ಶಾಲೆದ ಚಟುವಟಿಕೆಡ್ ಅಮ್ಮ ಎಂಕ್ ಸಹಾಯ ಮನ್ಪಿರ್. ಎನ್ನ ಅಮ್ಮ ಅಡಿಗೆಡ್ ಮಸ್ತ್ ಹುಷಾರುಲ್ಲೇರ್. ಯಾನ್ ಏಪಲ ಎನ್ನ ಅಮ್ಮನ್ ಮೋಕೆ ಮನ್ಪೆ.
5: ನನ್ನ ಹೆಸರು ಲಾವಣ್ಯ. ನನ್ನ ಅಮ್ಮನ ಹೆಸರು ರೇಖಾ. ನನಗೆ ನನ್ನ ಅಮ್ಮನ ಬಗ್ಗೆ ಹೇಳಕ್ಕೆ ಭಾಳ ಹೆಮ್ಮೆ ಐತಿ. ದೇವ್ರು ಕೊಟ್ಟಿದ್ದ ದೊಡ್ಡ ಉದುಗರ ಅಂದ್ರ ನನ್ನ ಅಮ್ಮ. ನನ್ನ ಅಮ್ಮ ಹತ್ತು ಗೈಕಳ ಕೆಲಸ ಒಬ್ಳ ಮಾಡ್ತಾಳೆ. ಕೆಲವು ಸಲ ಡಾಕ್ಟರ್ ಆಗ್ತಾಳೆ, ಟೀಚರ್ ಆಗ್ತಾಳೆ, ಮನೆ ಕೆಲಸ ಮಾಡೋಕ್ಕಿನ್ನೂ ಆಗ್ತಾಳೆ. ಆದ್ರೆ ಯಾರಿಗೂ ಆಕಿದ ಮನದ ಆಸೆ, ತ್ಯಾಗ ಮತ್ತು ನಿಸ್ವಾರ್ಥ ಸೇವೆಗಳು ಅರ್ಥವಾಗುವುದಿಲ್ಲ.
6: ನನ್ನ ಹೆಸರು ವಿಹಾನ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಅಮ್ಮನ ಹೆಸರು ರೀಟಾ. ನಾನು ನನ್ನ ಅಮ್ಮನ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ನನ್ನ ಅಮ್ಮ ಎಂದರೆ ನನಗೆ ಬಹಳ ಪ್ರೀತಿ. ಅಮ್ಮ ರುಚಿಯಾದ ಅಡುಗೆ ಮಾಡುತ್ತಾಳೆ. ಅಮ್ಮ ನನಗೆ ಹೋಮ್ವರ್ಕ್ ಮಾಡಲು ಸಹಕರಿಸುವವಳು. ನನಗೆ ಜ್ವರ ಬಂದಾಗ ರಾತ್ರಿಯೆಲ್ಲ ನಿದ್ದೆ ಬಿಟ್ಟು ನೋಡಿಕೊಳ್ಳುತ್ತಾರೆ. ಅಮ್ಮ ಎಂದರೆ ನನಗೆ ತುಂಬ ಹೆಮ್ಮೆ ಮತ್ತು ಗೌರವ. ಐ ಲವ್ ಮೈ ಮಾಮ್.
7: ನನ್ನ ಹೆಸರು ರಿದಿಕಾ. ನಾನು ಈಗ ಅಮ್ಮನ ಬಗ್ಗೆ ಹೇಳುತ್ತೇನೆ. ಅಮ್ಮ ನಮ್ಮ ಜೀವನದ ಮೊದಲ ಗುರು. ತಾಯಿಯ ಪ್ರೀತಿಗೆ ಮಿತಿ ಇಲ್ಲ. ತಾಳ್ಮೆ, ತ್ಯಾಗ, ಮಮತೆ ಇವುಗಳನ್ನೆಲ್ಲ ಅಮ್ಮ ಕಲಿಸುತ್ತಾರೆ. ನನಗೆ ಪರೀಕ್ಷೆಗಳನ್ನು ಎದುರಿಸುವ ಧೈರ್ಯ ತುಂಬುತ್ತಾರೆ ಹಾಗೂ ಓದುವಲ್ಲಿ ಸಹಾಯ ಮಾಡುತ್ತಾರೆ. ಅಮ್ಮ ನನಗೆ ಇಷ್ಟವಾದ ತಿಂಡಿಗಳನ್ನು ಮಾಡಿಕೊಡುತ್ತಾರೆ. ಅಮ್ಮ ಇರುವ ಜಾಗವೇ ನಿಜವಾದ ಮನೆ.
8: ನಮಸ್ಕಾರಗಳು. ನನ್ನ ಹೆಸರು ಅಗಮ್ಯ ಹೆಬ್ಬಾರ್. ನನ್ನ ಅಮ್ಮನ ಹೆಸರು ಸೌಮ್ಯ ಹೆಬ್ಬಾರ್. ನನ್ನ ಅಮ್ಮ ಚೆನ್ನಾಗಿ ಅಡುಗೆಯನ್ನು ಮಾಡುತ್ತಾರೆ. ನನ್ನ ಅಮ್ಮ ನನ್ನ ಮೊದಲ ಗುರು ಮತ್ತು ಮೊದಲ ಸ್ನೇಹಿತೆ. ಅವರು ಮನೆಯ ಎಲ್ಲ ಕೆಲಸವನ್ನು ಮಾಡುತ್ತಾರೆ. ಅವರು ಮನೆಯನ್ನು ಸ್ವಚ್ಛ ಮಾಡುತ್ತಾರೆ. ಧನ್ಯವಾದಗಳು.
9: ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಕ್ರಿಸ್ಟೀನಾ ಜೈನ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಅಮ್ಮನ ಹೆಸರು ದೀಪ. ನನಗೆ ಅಮ್ಮ ಎಂದರೆ ಬಲು ಪ್ರೀತಿ. ಅಮ್ಮ ನನಗೆ ವಿಧ ವಿಧವಾದ ತಿಂಡಿ ಮಾಡಿಕೊಡುತ್ತಾಳೆ. ಅಮ್ಮ ನನ್ನ ಬಟ್ಟೆಗಳನ್ನು ಒಗೆದುಕೊಡುತ್ತಾಳೆ. ಹೋಮ್ವರ್ಕ್ ಮಾಡಲು ನನಗೆ ನನ್ನ ಅಮ್ಮ ಸಹಾಯ ಮಾಡುತ್ತಾಳೆ. ಮನೆ ಅಡಿಗೆ ಕೆಲಸವನ್ನು ಅಮ್ಮ ಮಾಡುತ್ತಾಳೆ. ಐ ಲವ್ ಮದರ್, ಥ್ಯಾಂಕ್ ಯು.
0: ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಎಂಬ ಗಾದೆಯ ಮಾತಿದೆ. ಅಮ್ಮ ಎಂದಿಗೂ ಪ್ರಾತಃಸ್ಮರಣೀಯಳು. ಅನೇಕ ಕವಿಗಳು ತಮ್ಮ ಕಾವ್ಯಗಳಲ್ಲಿ ಅಮ್ಮನ ಹಿರಿಮೆಯನ್ನು ಸಾರಿದ್ದಾರೆ. ಈಗ ಕೇಳಿ ಕವಿ ಧ್ವಜಪುರ ನಾಗಪ್ಪಯ್ಯ ರಚಿಸಿದ ರಮಾಂಜನೇಯ ಕಾವ್ಯದ ಒಂದು ಸುಂದರವಾದ ಬಾಮಿನಿ. ಕಾವ್ಯವನ್ನು ವಾಚಿಸಲಿದ್ದಾರೆ ಅಭಿಗಮ್ಯ ರಾಮ್.
10: ಭಾವಿಸಿ

0: ಕರ್ತವ್ಯಹುದು ದೈವದ್ರೋಹ ಕಂಜಿ ಮಾತೃವಚನ ಮೀರಿದರೆ ಆವಗಂ ಸುತರ್ ಅಧೋಗತಿಗೆ ಇಳಿಬರ್. ಅದರಿಂದಲಿ ವಸುದಯ ರಸನಂ ನಾನಾ ಪ್ರಕಾರದೊಳ್ ಕಾವುದೇ ಕರ್ತವ್ಯವೆಂದು ನಿರ್ಧರಿಸಿ ಕೊಂಡವ್ವೇಡ ನಿಂತೆಂದನು.
1: ನಮ್ಮ ನಾಡಿನ ಶ್ರೇಷ್ಠ ಆಚಾರ್ಯರು, ಅದ್ವೈತ ಸಿದ್ಧಾಂತ ಪ್ರತಿಪಾದಕರು ಶ್ರೀ ಶಂಕರ ಭಗವತ್ಪಾದರು ತಾಯಿಯ ಕುರಿತು ಅನೇಕ ಶ್ಲೋಕಗಳನ್ನು ರಚಿಸಿದ್ದಾರೆ. ಅವರು ತಮ್ಮ ದೇವಿ ಅಪರಾಧನ ಕ್ಷಮಾಪಣ ಸ್ತೋತ್ರದಲ್ಲಿ ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳಾದರೂ ಹುಟ್ಟಿಕೊಂಡರು, ಆದರೆ ಕೆಟ್ಟ ತಾಯಿ ಮಾತ್ರ ಹುಟ್ಟಲಾರದು ಎಂದು ಹೇಳಿದ್ದಾರೆ. ಈಗ ಶ್ರೀ ಶಂಕರ ಆಚಾರ್ಯರು ರಚಿಸಿದ ದೇವಿ ಅಪರಾಧನ ಕ್ಷಮಾಪಣ ಸ್ತೋತ್ರದಲ್ಲಿ ಎರಡು ಚರಣಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ಅಭಿಗಮ್ಯ ರಾಮ್, ಅದಿತಿ ರತ್ನ ಭಟ್, ಸ್ಕಂದ ಕುಮಾರ್, ಶಿವಾನಿ ಭಟ್, ಅಗಮ್ಯ ಹೆಬ್ಬರ್ ಹಾಗೂ ಆರ್ಯನ್ ಬಿ ಬಾಳಿ.

0: ಅಮ್ಮನೆಂದರೆ ಪ್ರೀತಿಯ ಒಡಲು, ಮಮತೆಯ ಮಡಿಲು. ಅಮ್ಮನ ಕುರಿತು ವರ್ಣಿಸಲು ಪದಗಳಲ್ಲಿ ಸಾಧ್ಯವಿಲ್ಲ. ಈಗ ಅಮ್ಮನ ಕುರಿತಾಗಿ ಡಾಕ್ಟರ್ ಸುಬ್ರಹ್ಮಣ್ಯ ಭಟ್ಟರು ಬರೆದ ಸೊಗಸಾದ ಕವನವೊಂದನ್ನು ವಾಚಿಸಲಿದ್ದಾರೆ ಪ್ರಾಕ್ತಿಪಿಯಂ.
1: ಜನ್ಮವ ನೀಡಿ ಅಕ್ಕರೆ ತೋರಿದ ಮಮತೆಯ ಮೂರುತಿ ನನ್ನಮ್ಮ, ಮಾತನ್ನು ಕಲಿಸಿ ನೀತಿಯ ತಿಳಿಸಿದ ಮೊದಲ ಗುರುವೇ ನನ್ನಮ್ಮ, ನಡೆಯಲು ಕಲಿಸಿ ನುಡಿಯನ್ನು ತಿಳಿಸಿ ನನ್ನನ್ನು ಬೆಳೆಸಿದ ನನ್ನಮ್ಮ, ಕಣ್ಣಿನ ರೆಪ್ಪೆಯ ತೆರೆದಲ್ಲಿ ಕಾದಿಯ ಮಮತಾಮ ಏ ನನ್ನಮ್ಮ, ಎನ್ನೆಯ ಮಗದ ನಗುವನ್ನು ಕಂಡು ನೋವನ್ನು ಮರೆತ ನನ್ನಮ್ಮ, ದಿನವೂ ದುಡಿದು ಕಷ್ಟವ ಕಳೆದು ಬಾಳನು ಬೆಳಗಿದ ನನ್ನಮ್ಮ, ನಿತ್ಯವು ಮನಕ್ಕೆ ಧೈರ್ಯವ ತುಂಬುತ್ತ ಸ ನಾಮಯ್ಯೇ ನನ್ನಮ್ಮ, ಅನುದಿನ ಬದುಕಿಗೆ ಹಿತವನ್ನೇ ಬಯಸುವ ಭಾಗ್ಯ ದೇವತೆ ನನ್ನಮ್ಮ.
0: ಅಮ್ಮನ ಹಿರಿಮೆ ಏನೆಂಬುದು ನಿತ್ಯೋತ್ಸವದಿದ್ದಂತೆ. ಈಗ ಕೇಳಿ ವೃಂದಗಾನದಲ್ಲಿ KS ನಿಸಾರ್ ಅಹಮದ್ ಅವರು ರಚಿಸಿದ ನಿತ್ಯೋತ್ಸವ.

ಇದುವರೆಗೂ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಂಗ್ಲ ಮಾಧ್ಯಮ ಶಾಲೆ 5ನೇ ತರಗತಿ ಬಿ ವಿಭಾಗದ ಮಕ್ಕಳಾದ ನಾವು ನಡೆಸಿಕೊಟ್ಟ ಕಾರ್ಯಕ್ರಮ ಆಲಿಸಿದ ನಿಮಗೆಲ್ಲರಿಗೂ ನಮ್ಮ ಪ್ರೀತಿಪೂರ್ವಕ ವಂದನೆಗಳು. ಈ ಕಾರ್ಯಕ್ರಮವನ್ನು ಸಂಯೋಜಿಸಿದವರು ಶ್ರೀಮತಿ ಚೇತನ ಹೆಗಡೆಯವರು.

ಮಾತ್ರಗಳ ನಮಸ್ಕಾರ. ನಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಅವು ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುರ್ಲೇರು ತೀರಿದ ಬಾರಿ ಸಂತೋಷ ಅಂಡ್ ಅಕ್ಕ ಈ ಪ್ರಯತ್ನಕ್ಕೆ ಯಶಸ್ಸಾಗಡನ್ನು ಪ್ರಾರ್ಥಿಸ.

ಆತ್ಮೀಯ ಕೇಳುಗರೆ, ನೀವು ರೇಡಿಯೋ ನಿನಾದದ ಕಾರ್ಯಕ್ರಮಗಳನ್ನು ನಿತ್ಯವೂ ಕೇಳ್ತಾ ಇದ್ದೀರಾ? ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಅಭಿಪ್ರಾಯ ಹಂಚಿಕೊಳ್ಳುವ ಇಚ್ಛೆ ನಿಮ್ಮಲ್ಲಿದೆಯಾ? ಹಾಗಾದ್ರೆ ಈಗ ಹೇಳುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ. ನಿಮ್ಮ ಮೊಬೈಲ್ನಲ್ಲಿ ನಮ್ಮ ರೇಡಿಯೋ ನಿನಾದದ ಫೋನ್ ನಂಬರ್ ಅನ್ನ ಸೇವ್ ಮಾಡಿಕೊಳ್ಳಿ. ಹಾಗಾದ್ರೆ ಫೋನ್ ನಂಬರ್ ನೆನಪಿಡಿ, 7760133904. ಮತ್ತೊಮ್ಮೆ ನಿಮ್ಮ ಗಮನಕ್ಕಾಗಿ, 7760133904. ಇನ್ನೇಕೆ ತಡ, ಈಗಲೇ ನಿಮ್ಮ ಅಭಿಪ್ರಾಯವನ್ನ ಕರೆ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ ನಮಗೆ ತಿಳಿಸಿ.

0: ನಲ್ಮೆಯ ಕೇಳುಗರಿಗೆ ಆತ್ಮೀಯ ನಮಸ್ಕಾರಗಳು. ನೀವು ಕೇಳ್ತಾ ಇದ್ದೀರಾ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಾನು ವಿ ಕೆ ಕಡಬ ನಿಮ್ಮೊಂದಿಗೆ. ಕೇಳುಗರೆ, ಸಕಲ ಜೀವರಾಶಿಯನ್ನು ಹೊತ್ತಿರುವ ಭೂಮಿಯು ಸಸ್ಯಗಳಿಗೆ ಆಧಾರ ಕೊಡುವುದರ ಜೊತೆಗೆ ಅವುಗಳ ಬೆಳವಣಿಗೆಗೆ ಅವಶ್ಯಕವಿರುವಂತಹ ನೀರು ಮತ್ತು ಎಲ್ಲ ರೀತಿಯಾದಂತಹ ಪೋಷಕಾಂಶಗಳನ್ನು ನೀಡುವಲ್ಲಿ ಮಣ್ಣಿನ ಪಾತ್ರ ಮಹತ್ವದ್ದು. ಮಣ್ಣಿನ ವೈಜ್ಞಾನಿಕ ಪರೀಕ್ಷೆಯಿಂದ ಅದರ ಗುಣಧರ್ಮಗಳನ್ನು ತಿಳಿದುಕೊಳ್ಳೋದಕ್ಕೆ ನಮಗೆ ಬಹಳ ಸಹಾಯಕ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಮ್ಮೊಂದಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜರೆ ಇಲ್ಲಿನ ರಸಾಯನಶಾಸ್ತ್ರ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಣ್ಣು ಪರೀಕ್ಷಾ ಕೇಂದ್ರದ ಮಣ್ಣು ಪರೀಕ್ಷಕರಾಗಿರುವ ರಂಜಿತ್ ಅವರ ಜೊತೆಗೆ ನಾವು ಮಾತನಾಡಲಿದ್ದೇವೆ. ಅವರು ಇವತ್ತು ನಮಗೆ ಮಣ್ಣು ಪರೀಕ್ಷೆಯ ಅಗತ್ಯ ಅನೇಕ ಮಾಹಿತಿಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕಿದ್ದಾರೆ. ರಂಜಿತ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ಧನ್ಯವಾದಗಳು ಸರ್.
0: ನಮ್ಮ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜರೆ ಇಲ್ಲಿನ ರಸಾಯನಶಾಸ್ತ್ರ ವಿಭಾಗದಲ್ಲಿ ಮಣ್ಣು ಪರೀಕ್ಷಾ ಕೇಂದ್ರ ಕಾರ್ಯನಿರ್ವಹಿಸ್ತಾ ಇದೆ. ಈ ಮಣ್ಣು ಪರೀಕ್ಷಾ ಕೇಂದ್ರದ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿ ಕೊಡಬಹುದಾ?
1: ಸರ್, ಮಣ್ಣು ಪರೀಕ್ಷಾ ಕೇಂದ್ರ ಪೂಜ್ಯ ಕಾವಂದರವರ ಒಂದು ಆಶೀರ್ವಾದದೊಂದಿಗೆ 2017 ಉದ್ಘಾಟನೆಗೊಂಡು ಆರಂಭಗೊಂಡಿದೆ. ಶ್ರೀ ಹರ್ಷೇಂದ್ರ ಕುಮಾರ್ ಸರ್ ಅವರ ಒಂದು ನಿರ್ದೇಶನದಂತೆ ನಮ್ಮ ರಸಾಯನಶಾಸ್ತ್ರ ವಿಭಾಗದಿಂದ ಕಾರ್ಯನಿರ್ವಹಿಸ್ತಾ ಇದೆ ಮಣ್ಣು ಪರೀಕ್ಷಾ ಕೇಂದ್ರ.
0: ಈಗ ಕೃಷಿಕರು ಅಥವಾ ಯಾರೇ ಆಗಲಿ ಈ ಮಣ್ಣು ಪರೀಕ್ಷೆನೇ ಯಾಕೆ ಮಾಡಬೇಕು ಅಂತ ಹೇಳ್ತೀರಾ?
1: ಮಣ್ಣು ಪರೀಕ್ಷೆನೇ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ಸರ್, ಮಣ್ಣಿನಲ್ಲಿ ಜೀವ ಸತ್ವ ಇದೆ. ಮಣ್ಣು ಪರೀಕ್ಷೆ ಅಂತ ಹೇಳಿದ್ರೆ ಮಣ್ಣಿನಲ್ಲಿ ಭೌತಿಕ ಅಥವಾ ರಾಸಾಯನಿಕ ಜೈವಿಕ ಗುಣಧರ್ಮಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ನಾವು ವಿಶ್ಲೇಷಣೆ ಮಾಡಿ ಅದರ ಆರೋಗ್ಯವನ್ನು ತಿಳ್ಕೊಳ್ಳುವಂಥದ್ದು. ಅದನ್ನು ನಾವು ಪರೀಕ್ಷೆ ಮಾಡಿದಾಗ ಅದರಲ್ಲಿ ಬೇರೆ ಬೇರೆ ಪೋಷಕಾಂಶಗಳಿರ್ತವೆ. ಅಂದರೆ ಮೇಜರ್ ನ್ಯೂಟ್ರಿಯೆಂಟ್ಗಳು ಅಂತ ಹೇಳಿದರೆ ಮುಖ್ಯ ಪೋಷಕಾಂಶಗಳು ಅಂತ ಹೇಳಿ ನೈಟ್ರೋಜನ್ ಇದ್ದೇವೆ, ಅಂದರೆ ಸಾರಜನಕ, ರಂಜಕ, ಪೊಟ್ಯಾಸಿಯಮ್, ಈ ಥರದ ಪೋಷಕಾಂಶಗಳು ನಮಗೆ ಯಾವ ಪ್ರಮಾಣದಲ್ಲಿ ಆ ಮಣ್ಣಿನಲ್ಲಿ ಇದೆ ಅನ್ನುವಂಥದ್ದನ್ನು ನಮಗೆ ತಿಳ್ಕೊಬಹುದು.
0: ಈಗ ಮಣ್ಣು ಪರೀಕ್ಷೆಯಿಂದ ಯಾವ ರೀತಿಯಾದಂಥ ಲಾಭಗಳಾಗುತ್ತೆ ನಮ್ಮ ಕೃಷಿಕರಿಗೆ?
1: ಲಾಭಗಳು ಅಂತ ಹೇಳಿದ್ರೆ ಸರ್, ಈಗ ಬೆಳೆಯಲ್ಲಿ ನಾವು ಒಂದು ಒಳ್ಳೆಯ ಇಳುವರಿಯನ್ನು ಪಡಿಬೇಕು ಅಂತ ಹೇಳಿದ್ರೆ ಆ ಮಣ್ಣನ್ನು ಪರೀಕ್ಷೆ ಮಾಡಿದಾಗ ಅದರಲ್ಲಿ ಪೋಷಕಾಂಶಗಳ ಪ್ರಮಾಣ ನಮಗೆ ಗೊತ್ತಾಗ್ತದೆ. ಹಾಗೆ ರಸಸಾರ ಅನ್ನುವಂಥದ್ದಿದೆ. ರಸಸಾರ ಅನ್ನುವಂಥದ್ದು ನೀವೀಗ ಒಂದು ರಕ್ತ ಪರೀಕ್ಷೆಯನ್ನು ಮಾಡಿದ್ರೆ ಆ ರಕ್ತದಲ್ಲಿ ರಸಸಾರ ಇರ್ತದೆ, ನೀವು ಗಮನಿಸಿರ್ಬೋದು ರಿಪೋರ್ಟ್ ನೋಡಿದಾಗ. ಹಾಗೆ ನಮ್ಮ ದೇಹದಲ್ಲಿ ಮಾತ್ರ ಅಲ್ಲ, ಬೇರೆ ನೀರಿನಲ್ಲಿ ಕೂಡ ರಸಸಾರ ಅನ್ನುವಂಥದ್ದು ಇದೆ, ಮಣ್ಣಿನಲ್ಲಿ ಕೂಡ ಇದೆ. ರಸಸಾರ ಅಂತ ಹೇಳಿದ್ರೆ ಅದು ಹುಳಿ ಇದೆಯಾ ಅಥವಾ ಕ್ಷಾರ ಗುಣವನ್ನು ಹೊಂದಿದ್ಯಾ ಅಂತ ಹೇಳುವಂಥದ್ದನ್ನು ನಾವು ತಿಳ್ಕೊಳ್ಳುವಂಥದ್ದು.
0: ಹೌದು,
1: ಈಗ ಮಣ್ಣು ಒಂದು ವೇಳೆ ಹುಳಿ ಇದೆ ಅಂತ ಹೇಳಿ ಇಟ್ಕೊಳ್ಳಿ, ಆಗ ಕೃಷಿ ಒಂದು ಮಣ್ಣಿಗೆ ಸಂಬಂಧಪಟ್ಟ ಹಾಗೆ ನಾವು ಯಾವ ಕೃಷಿಯನ್ನು ನಾವು ಬೆಳಿಬಹುದು ಅನ್ನುವಂಥದ್ದನ್ನು ನಿರ್ಧರಿಸಬಹುದು. ಹಾಗೆ ಕ್ಷಾರವಾಗಿದ್ದರೆ ನಾವು ಆ ಮಣ್ಣಿಗೆ ಸಂಬಂಧಪಟ್ಟ ಹಾಗೆ ಯಾವ ಕೃಷಿಯನ್ನು ಬೆಳಿಬಹುದು ಅನ್ನುವಂಥ ಒಂದು ನಿರ್ಧಾರ ಮಾಡಬಹುದು.
0: ಈಗ ತುಂಬಾ ಕೃಷಿಕರು ಏನಂತ ಹೇಳಿದ್ರೆ ಯಾವುದೇ ಒಂದು ಕೃಷಿ ಮಾಡುವಾಗ ನಮಗೆ ಸರಿಯಾದ ಫಸಲು ಬರಲಿಲ್ಲ ಅಥವಾ ನಿರೀಕ್ಷಿತ ಮಟ್ಟದಲ್ಲಿ ನಮಗೆ ಆದಾಯ ಬರಲಿಲ್ಲ ಅನ್ನುವಂಥದ್ದನ್ನ ತುಂಬಾ ಕೃಷಿಕರು ಹೇಳ್ತಾ ಇದ್ದಾರೆ. ಬಹುಶಃ ಅಂತವರಿಗೆ ಈ ಮಣ್ಣಿನ ಪರೀಕ್ಷೆ ಬಹಳ ಅಗತ್ಯ ಅಂತ ಅನಿಸುತ್ತೆ. ಸರಿಗ, ಮಣ್ಣು ಪರೀಕ್ಷಾ ಕೇಂದ್ರದಲ್ಲಿ ಮಣ್ಣಿನ ಪರೀಕ್ಷೆಯನ್ನು ಮಾಡಬೇಕು ಅಂತ ಜನ ಇಚ್ಛೆ ಪಡ್ತಾರೆ. ಈಗ ಈ ಮಣ್ಣಿನ ಮಾದರಿಯನ್ನು ಸಂಗ್ರಹ ಮಾಡುವುದು ಹೇಗೆ, ಅದಕ್ಕೆ ಯಾವ ರೀತಿಯ ಏನಾದರೂ ವಿಧಾನಗಳಿದೆಯಾ?
1: ನಾವು ಮಣ್ಣು ಪರೀಕ್ಷೆ ಮಾಡಬೇಕು ಅಂತ ಹೇಳಿದ್ರೆ ಅದರ ಮಾದರಿ ತೆಗೆಯುವಂಥದ್ರಲ್ಲೇ ಒಂದು ದೊಡ್ಡ ವಿಷಯ ಇರುವಂಥದ್ದು ಸರ್. ಅಂದರೆ ನಾವು ಸುಮ್ಮನೆ ಒಂದು 1/4 kg ಅಥವಾ 1/2 kg ಮಣ್ಣನ್ನು ತಂದು ಲ್ಯಾಬ್ಗೆ ಕೊಟ್ಟು ಟೆಸ್ಟ್ ಮಾಡಿ ಕೊಡಿ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ. ಒಂದೊಂದು ಕೃಷಿಗೆ ಅದರದ್ದೇ ಆದಂತಹ ಅದರ ಬೇರು ಎಷ್ಟು ಆಳ ಹೋಗ್ತದೆ ಅದರ ಮೇಲೆ ಡಿಪೆಂಡ್ ಆಗ್ತದೆ ನಾವು ಎಷ್ಟು ಯಾವ ರೀತಿ ಮಣ್ಣು ತೆಗಿಬೇಕು ಅನ್ನುವಂಥದ್ದು. ಈಗ ನಾವು ಉದಾಹರಣೆಗೆ ಹೇಳೋದಾದರೆ ಅಡಿಕೆ ಕೃಷಿಗೆ ಈಗ 1 ಎಕರೆ ಜಾಗ ಇದೆ ಅಂತ ಹೇಳಿದರೆ ಆ ಜಾಗದಲ್ಲಿ 3-4 ಕಡೆಗಳಲ್ಲಿ ಮಣ್ಣಿನ ಮಾದರಿಯನ್ನು ನಾವು ತೆಗಿಬೇಕಾಗ್ತದೆ. ಒಂದು ಕಡೆ ತೆಗೆಯುವಾಗ 2 ಮರದ ನಡುವೆ ಸಮತಟ್ಟು ಜಾಗ ಇರ್ತದಲ್ಲ, ಆ ಜಾಗದಲ್ಲಿ ಒಂದು ಮೇಲ್ಮೈಯಲ್ಲಿರುವಂತಹ ಹುಲ್ಲು ಅಥವಾ ಕಸಕಡ್ಡಿ ಇವೆಲ್ಲವನ್ನು ತೆಗಿಬೇಕು. ತೆಗೆದು ಆ ಜಾಗದಲ್ಲಿ ನಾವು ಒಂದು ವಿ ಶೇಪ್ ಮಾದರಿ ಅಥವಾ ನಾವು ಕಂಬ ನೆಡಲಿಕ್ಕೆ ಯಾವ ಥರ ಒಂದು ಆಳ ಮಾಡ್ತೇವೋ ಅದೇ ಥರ ಆಳ ಮಾಡಬೇಕು, ಒಂದು 1.5 ಫೀಟ್ ಅಷ್ಟು. ಅದು ಯಾಕೆ ಅಷ್ಟು ಮಾಡಬೇಕು ಅಂತ ಹೇಳಿದರೆ ಅದರ ಬೇರು ಅಷ್ಟು ಆಳ ಹೋಗ್ತದೆ.
0: ಹೌದು,
1: ಆ ಒಂದು ಅಡಿಕೆ ಮರದ್ದು ಅಷ್ಟು ಆಳ ಮಾಡಿ ಅಲ್ಲಿರುವಂತಹ ಎಲ್ಲ ಮಣ್ಣನ್ನು ತೆಗೆದು ಹೊರಗೆ ಹಾಕಬೇಕು. ನಂತರ ಅದರ ಒಂದು ಪಾರ್ಶ್ವದಿಂದ ಮೇಲಿನಿಂದ ತಳದವರೆಗೆ ಎಲ್ಲ ಮಣ್ಣನ್ನು ಕೆರೆಸಿ ತೆಗಿಬೇಕು ಅಥವಾ ಒಂದು ಸ್ಲೈಸ್ ಮಾದರಿಯ ಮಣ್ಣನ್ನು ತೆಗೆದರೂ ಆಗ್ತದೆ. ಅಂದರೆ ಮೇಲ್ಪದರ ಇರುತ್ತೆ, ಅಲ್ಲಿ ಮಧ್ಯಪದರ ಇರ್ತದೆ, ತಳಪದರ ಇರ್ತದೆ, ಈ ಎಲ್ಲ ಪದರದ ಮಣ್ಣು ಕೂಡ ಬರಬೇಕು. ಇದೇ ರೀತಿ ಮೂರು ನಾಲ್ಕು ಕಡೆಗಳಲ್ಲಿ ಮಾಡಬೇಕು. ಮಾಡಿ ಎಲ್ಲ ಮಣ್ಣನ್ನು ಒಂದು ಮಿಶ್ರಣ ಮಾಡಿ ಒಂದು ಕ್ಲೀನ್ ಆಗಿರುವಂತಹ ಪ್ಲಾಸ್ಟಿಕ್ ಚಾದರದ ಮೇಲೆ ಹಾಕಬೇಕು, ಅಥವಾ ಒಂದು ಪೇಪರ್ಗಳ ಇದರ ಮೇಲೆ ಕೂಡ ಹಾಕಿದ್ರು ಆಗ್ಬೋದು. ಹಾಕಿ ಅದನ್ನು ಮಿಕ್ಸ್ ಮಾಡಬೇಕು. ಸರಿಯಾಗಿ ಮಿಕ್ಸ್ ಮಾಡಿದ ಮೇಲೆ ಅದರಲ್ಲಿ ಒಂದು ನಾಲ್ಕು ಭಾಗಗಳನ್ನು ಮಾಡಬೇಕು. ಆ ನಾಲ್ಕು ಭಾಗಗಳಲ್ಲಿ ಎರಡು ಭಾಗಗಳನ್ನು ತೆಗೆದು ಬಿಸಾಡಬೇಕಾಗ್ತದೆ. ನಂತರ ಉಳಿದ ಎರಡು ಭಾಗಗಳನ್ನು ನಾವು ತಗೋಬೇಕು. ಅದರಲ್ಲಿ ಒಂದು 200-250 ಗ್ರಾಮ್ ಬರುವವರೆಗೆ ನಾವು ಅದೇ ಸೇಮ್ ಪ್ರೊಸೀಜರನ್ನು ನಾವು ಕಂಟಿನ್ಯೂ ಮಾಡಬೇಕಾಗ್ತದೆ. ಅದರಲ್ಲಿ ಒಂದು 200-250 ಗ್ರಾಮ್ ಮಣ್ಣನ್ನು ತೆಗೆದುಕೊಂಡು ಅದನ್ನು ನಾವು ಟೆಸ್ಟ್ಗೆ ಕೊಡಬಹುದು. ಬೇರೆ ಬೇರೆ ಕೃಷಿ ಇರ್ತದೆ. ಈಗ ನಾನು ಅಡಿಕೆ ಕೃಷಿಗೆ ಹೇಳಿದೆ, ಅದೇ ಥರ ಭತ್ತ ಬೇಸಾಯ ಮಾಡುವವರಿಗೆ ಗದ್ದೆಗೆ ಅದರಲ್ಲಿ ಅದರದೇ ಆದಂಥ ಒಂದು ಪ್ರೊಸೀಜರನ್ನು ನಾವು ಫಾಲೋ ಮಾಡಬೇಕಾಗ್ತದೆ. ಅಂದರೆ ಈಗ ಪೈರಿನ ಬೇರು ಒಂದು 10-15 ಸೆಂಟಿಮೀಟರ್ ಅಷ್ಟು ಆಳ ಹೋಗ್ತದೆ.
0: ಸರಿ,
1: ಹಾಗೆ ನಾವು ಆ ಆಳದಲ್ಲಿ ಆ ಮಣ್ಣಿನ ಮಾದರಿಯನ್ನು ನಾವು ಮಾಡಬೇಕಾಗ್ತದೆ. ಹಾಗೆ ಯಾವುದೇ ಕೃಷಿಯನ್ನು ನಾವು ಬೆಳೆದ್ರೂ ಕೂಡ ಅದರ ಬೇರು ಎಷ್ಟು ಆಳ ಹೋಗ್ತದೆ ಅನ್ನೋದರ ಮೇಲೆ ನಾವು ಸ್ಯಾಂಪ್ಲಿಂಗ್ ಮಾಡಬೇಕಾಗ್ತದೆ.
0: ಈಗ ನೀವು ಮಣ್ಣಿನ ಮಾದರಿಯನ್ನು ಸಂಗ್ರಹ ಮಾಡುವುದು ಹೇಗೆ ಎನ್ನುವುದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಈಗ ಈ ಮಣ್ಣಿನ ಮಾದರಿಯ ಜೊತೆಗೆ ಈಗ ಮಣ್ಣು ಪರೀಕ್ಷಾ ಕೇಂದ್ರಕ್ಕೆ ಬರುವವರು ಏನಾದರೂ ದಾಖಲೆಗಳನ್ನು ತರಬೇಕಾಗುತ್ತಾ?
1: ದಾಖಲೆ ಪತ್ರಗಳು ಅಂತೇನು ಅಂತ ಬೇಕಾಗಿಲ್ಲ ಸರ್. ಅಂದರೆ ಈಗ ಅವರು ಈಗ ಯಾವ ಕೃಷಿಯನ್ನು ಬೆಳೀತಾರೆ ಅನ್ನುವಂಥದ್ದು ಗೊತ್ತಾಗಬೇಕಾಗ್ತದೆ. ಯಾವ ಕೃಷಿಯನ್ನು ಬೆಳೀತಾರೆ ಅನ್ನುವಂಥದ್ದನ್ನು ನಾವು ಅವರು ಬರೆದು ಕೊಡಬೇಕು. ಮತ್ತು ಸರ್ವೆ ನಂಬರ್ ಯಾಕೆ ಬರಿಬೇಕು ಅಂತ ಹೇಳಿದರೆ, ಅವರು ಯಾವ ಜಾಗದ ಮಣ್ಣನ್ನು ತೆಗೆದುಕೊಂಡು ಬಂದು ಕೊಟ್ಟಿದ್ದಾರೆ ಅನ್ನುವಂಥದ್ದು ಅವರಿಗೆ ಆ ರಿಸಲ್ಟ್ ನಾವು ಕೊಡುವಾಗ ಅದರಲ್ಲಿ ಮೆನ್ಷನ್ ಮಾಡಿದರೆ ಅದರಲ್ಲಿ ಅವರಿಗೆ ಸರಿಯಾಗಿ ಗೊತ್ತಾಗ್ತದೆ. ಅಂದರೆ ಕೆಲವೊಬ್ಬರು ಏನು ಮಾಡ್ತಾರೆ, ಒಂದು 4-5 ಮಣ್ಣಿನ ಮಾದರಿಯನ್ನು ತಗೊಂಡು ಬಂದು ಕೊಡ್ತಾರೆ. ಆಗ ಅವರಿಗೆ ಯಾವ ಜಾಗದ ಮಣ್ಣು ಅದು, ಯಾವ ಕೃಷಿಯ ಮಣ್ಣು ಅಂತೇಳಿ ಅವರಿಗೆ ಗೊತ್ತಾಗಬೇಕು ಅಂತ ಹೇಳಿದರೆ ಒಂದು ಈ ವಿಷಯ ಮಾಹಿತಿಯನ್ನು ಅವರದ್ರಲ್ಲಿ ಬರೆದು ಕೊಟ್ಟರೆ ಒಳ್ಳೇದಾಗ್ತದೆ.
0: ಈಗ ಈ ಮಣ್ಣು ಪರೀಕ್ಷೆ ಮಾಡುವುದರಿಂದ ಅಥವಾ ಮಣ್ಣು ಪರೀಕ್ಷೆ ಮಾಡಿದರೆ ಸರ್ಕಾರದ ಸವಲತ್ತುಗಳನ್ನು ಪಡೆಯೋದಕ್ಕೆ ಏನಾದರೂ ಅನುಕೂಲ ಆಗ್ತದ?
1: ಅನುಕೂಲ ಇದೆ ಸರ್. ಅಂದರೆ ಈಗ ತೋಟಗಾರಿಕೆ ಮತ್ತು ಕೃಷಿ ಕೇಂದ್ರದಲ್ಲಿ ಅಲ್ಲಿ ಮಣ್ಣು ಪರೀಕ್ಷೆಯನ್ನು ಮಾಡಿ ಅದರ ಒಂದು ವರದಿಯನ್ನು ಕೆಲವೊಂದು ದಾಖಲೆಗಳ ಜೊತೆಗೆ ಕೊಟ್ಟರೆ ಅಲ್ಲಿ ಹೊಸದಾಗಿ ಜಾಗ ಮಾಡಿದವರಿಗೆ ಅಥವಾ ಮೊದಲೇ ಕೃಷಿ ಮಾಡ್ತಾ ಇರುವವರಿಗೂ ಕೂಡ ಪೈಪ್ ಲೈನ್ ಏನಾದರೂ ಮಾಡಬೇಕು ಅಂತ ಹೇಳಿದರೆ ಅಲ್ಲಿ ಅದಕ್ಕೆ ಸಬ್ಸಿಡಿ ಕೊಡ್ತಾರೆ. ಸುಮಾರು 70% ಅಷ್ಟು ಕೂಡ ಸಬ್ಸಿಡಿಯನ್ನು ಕೊಡ್ತಾರೆ.
0: ಉಜಿರೆ SDM ಕಾಲೇಜಿನಲ್ಲಿರುವಂಥ ಮಣ್ಣು ಪರೀಕ್ಷಾ ಕೇಂದ್ರದಲ್ಲಿ ಈ ಮಣ್ಣಿನ ಮಾದರಿಗಳನ್ನು ಪರೀಕ್ಷೆ ಮಾಡಿದರೆ ಅದಕ್ಕೆ ತಗಲುವಂಥ ಶುಲ್ಕದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋದಾದರೆ?
1: ಮಣ್ಣಿನ ಪರೀಕ್ಷೆಗೆ ಅಂತೇಳಿ ಅಂದರೆ ಒಂದು 118 ರೂಪಾಯಿ ಅಷ್ಟು ನಾವು ಚಾರ್ಜ್ ಮಾಡ್ತೇವೆ. ಅದು ಕಡಿಮೆ ದರ. ಪ್ರತಿ ಮಾದರಿ ಒಂದು ಮಾದರಿಗೆ ಒಂದು 59 ರೂಪಾಯಿ ಅಷ್ಟೇ ವೆಚ್ಚ ತಗೊಳ್ತದೆ. ಮತ್ತೆ ನೀರಿನ ಮಾದರಿಗೆ ನಾವು 59 ರೂಪಾಯಿಯನ್ನು ಮಾತ್ರ ತಗೊಳ್ತೇವೆ ಅಷ್ಟೇ.
0: ಈಗ ನಾವು ಸಾಮಾನ್ಯವಾಗಿ ನೋಡ್ತಾ ಇದ್ದೇವೆ ನಮ್ಮ ದಿನನಿತ್ಯ ಸಾಕಷ್ಟು ಈ ಬೆಳೆಗಳಿಗೆ ರಾಸಾಯನಿಕಗಳನ್ನು ಸಿಂಪಡಣೆ ಮಾಡ್ತಾರೆ ಅಥವಾ ಬೇರೆ ಬೇರೆ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಗಳಿಗೆ ಮರಗಳನ್ನು ತೆರವು ಮಾಡುವಂತಹ ಕಾರ್ಯಗಳೆಲ್ಲ ಆಗ್ತದೆ. ಮಣ್ಣಿನ ಒಂದು ಸಂರಕ್ಷಣೆಯನ್ನು ಮಾಡುವಲ್ಲಿ ಜನಸಾಮಾನ್ಯರಾದ ನಮ್ಮ ಒಂದು ಪಾತ್ರ ಕೂಡ ಮಹತ್ವ ಇರ್ತದೆ. ಈ ಹಿನ್ನೆಲೆಯಲ್ಲಿ ನಾವು ಮಣ್ಣಿನ ಆರೋಗ್ಯವನ್ನು ಹಾಳಾಗದ ಹಾಗೆ ನಾವು ಹೇಗೆ ಕಾಪಾಡಬೇಕು ಮತ್ತು ಯಾವ ಯಾವ ವಿಚಾರಗಳಿಗೆ ಈ ಮಣ್ಣು ಹಾಳಾಗುತ್ತೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ.
1: ಹೌದು ಸರ್. ಈಗ ಅದೇ ಮಣ್ಣು ಹಾಳಾಗೋದಕ್ಕೆ ಮುಖ್ಯ ಒಂದು ಕಾರಣವೇ ಮಣ್ಣಿನ ಸವಕಳಿ. ಅಂದರೆ ನಾವು ತುಂಬ ಜನರು ಮರಗಳನ್ನ ಕಡಿತಾರೆ ಮತ್ತು ಮರ ಬೆಳೆಸೋದ್ರ ಬಗ್ಗೆ ಒಂದು ಆಲೋಚನೆ ಮಾಡೋದಿಲ್ಲ. ಆಗ ಮರದ ಬೇರುಗಳೆಲ್ಲ ಕೂಡ ಕಿತ್ತು ಹೋಗ್ತದೆ. ಆಗ ಏನಾಗ್ತದೆ ಅಂತ ಹೇಳಿದರೆ ಮಣ್ಣಿನ ಸವಕಳಿ ಉಂಟಾಗ್ತದೆ. ಅತಿಯಾದ ಮಳೆ ಬಂದು ಪ್ರವಾಹ ಬರೋದ್ರಿಂದ ಕೂಡ ಒಂದು ಮಣ್ಣಿನ ಸವಕಳಿ ಆಗ್ತದೆ. ಹಾಗೆ ನಾವು ಮಣ್ಣು ಉಳಿಬೇಕಂತ ಹೇಳಿದರೆ ನಾವು ಒಂದೇ ಏಕದಳ ಧಾನ್ಯಗಳ ಒಂದು ಕೃಷಿಯನ್ನು ಮಾಡಿದಾಗ ನಿರಂತರ ಬೆಳೆಯೋದ್ರಿಂದ ಕೂಡ ಮಣ್ಣಿನ ಆರೋಗ್ಯ ಒಂದು ಕಡಿಮೆ ಆಗ್ತದೆ. ನಾವು ಒಂದು ಬಾರಿ ಏಕದಳದ ಒಂದು ಕೃಷಿಯನ್ನು ಮಾಡಿದರೆ ಇನ್ನೊಂದು ಬಾರಿ ದ್ವಿದಳದ ಧಾನ್ಯದ ಒಂದು ಕೃಷಿಯನ್ನು ಮಾಡಿದಾಗ ಅಲ್ಲಿ ಮಣ್ಣಿನ ಫಲವತ್ತತೆ ಕೂಡ ಹೆಚ್ಚಾಗ್ತದೆ. ಹಾಗೆ ಮತ್ತು ಜೈವಿಕ ಗೊಬ್ಬರಗಳನ್ನು ನಾವು ಬಳಸಿದರೆ ಕೂಡ ಅದರಲ್ಲಿ ಮಣ್ಣಿನ ಒಂದು ಆರೋಗ್ಯವನ್ನು ನಾವು ಕಾಪಾಡ್ಕೋಬಹುದು. ನಾವು ಅವಶ್ಯಕತೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡೋದ್ರಿಂದ ಹಾಗೆ ಕೀಟನಾಶಕಗಳನ್ನು ಕೂಡ ಬಳಸೋದ್ರಿಂದ ಮಣ್ಣಿನ ಒಂದು ಆರೋಗ್ಯ ಹಾಳಾಗ್ತದೆ. ಮತ್ತು ಬೆಳೆಗಳಿಗೆ ಅವಶ್ಯಕತೆಗಿಂತ ಹೆಚ್ಚಿನ ರೀತಿಯಲ್ಲಿ ನೀರನ್ನು ಒದಗಿಸೋದು ಕೂಡ ಒಂದು ಮಣ್ಣಿನ ಆರೋಗ್ಯ ಹಾಳಾಗೋದಕ್ಕೆ ಕಾರಣ ಆಗ್ತದೆ. ನಾವು ಎಷ್ಟು ನೀರಿನ ಅಂಶ ಬೇಕಾಗ್ತದೆ ಆ ಮಣ್ಣಿಗೆ ಅಥವಾ ನಾವು ಬೆಳೆಯುವಂತಹ ಕೃಷಿಗೆ ಅಷ್ಟು ನೀರನ್ನು ಮಾತ್ರ ನಾವು ಪೂರೈಸಬೇಕು. ಸಾವಯವ ಪದಾರ್ಥಗಳಾಗಿರುವಂತಹ ಒಂದು ಕೃಷಿ ತ್ಯಾಜ್ಯ ವಸ್ತುಗಳಿಂದ ಹಾಗೂ ಪ್ರಾಣಿಜನ್ಯ ವಸ್ತುಗಳಿಂದ ದೊರಕುವಂತಹ ತಿಪ್ಪೆ ಗೊಬ್ಬರ ಇರಬಹುದು, ಎರೆಹುಳ ಗೊಬ್ಬರ, ಕುರಿ ಗೊಬ್ಬರ, ಹೀಗೆ ಮುಂತಾದ ಸಾವಯವ ವಸ್ತುಗಳ ನಿರ್ಲಕ್ಷ್ಯತೆಯಿಂದ ಮಣ್ಣಿನ ಆರೋಗ್ಯದ ಗುಣಮಟ್ಟ ಕಡಿಮೆ ಆಗೋದಕ್ಕೆ ಬೆಳೆಗಳ ಇಳುವರಿಯಲ್ಲಿ ಕೂಡ ಕುಂಠಿತವಾಗ್ತಾ ಇದೆ. ಹಾಗೆ ನಾವು ಎಷ್ಟು ಆಗ್ತದೆ ಅಷ್ಟು ಜೈವಿಕ ಒಂದು ಗೊಬ್ಬರವನ್ನು ನಾವು ಬಳಸುವಂತಹದ್ದು ಒಳ್ಳೆಯದು.
0: ಈಗ ಈ ಕಾರ್ಯಕ್ರಮವನ್ನು ಕೇಳಿ ಅಥವಾ ಈ ಮಾಹಿತಿಯನ್ನು ಕೇಳಿ ಮಣ್ಣು ಪರೀಕ್ಷಾ ಕೇಂದ್ರಕ್ಕೆ ಬಂದು ಮಣ್ಣಿನ ಮಾದರಿಗಳನ್ನು ಪರೀಕ್ಷೆ ಮಾಡಬೇಕು ಅಂತ ಅನಿಸಿದವರಿಗೆ ಅಥವಾ ಈ ಮಣ್ಣು ಪರೀಕ್ಷೆ ಮಾಡಬೇಕು ಅಂತ ಒಂದು ಆಸಕ್ತಿ ಇರುವವರಿಗೆ ನಿಮ್ಮನ್ನು ಯಾವ ರೀತಿ ಸಂಪರ್ಕ ಮಾಡಬೇಕು?
1: ನಮ್ಮನ್ನು ದೂರವಾಣಿ ಮುಖಾಂತರ ಸಂಪರ್ಕ ಮಾಡಬಹುದು ಸರ್. ನನ್ನ ಮೊಬೈಲ್ ನಂಬರ್ ನಾನು ಕೊಡ್ತೇನೆ, 9731940886.
0: ಮತ್ತೊಮ್ಮೆ
1: ಹೇಳಬಹುದು? 9731940886. ಈ ನಂಬರ್ಗೆ ಕರೆ ಮಾಡಿದರೆ ನಾವು ಅವರಿಗೆ ಅದರ ಮಣ್ಣಿನ ಪರೀಕ್ಷೆ ಮಾಡಬೇಕಾದ ಅಂದರೆ ಅದರ ಮಾದರಿ ತೆಗಿಬೇಕಂತ ಹೇಳಿದರೂ ಕೂಡ ಅದಕ್ಕೆ ಮಾಹಿತಿಯನ್ನು ಕೊಡ್ತೇವೆ. ಒಂದು ವೇಳೆ ಕರೆ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಬಂದು ಕೇಳ್ತೇವೆ, ನೋಡ್ತೇವೆ ಲ್ಯಾಬೊರೇಟರಿಯನ್ನು ಅಂತ ಹೇಳಿದರೆ ಅವರಿಗೆ ಬಂದು ಕೂಡ ಮಾತಾಡಬಹುದು, ಮಾಹಿತಿಯನ್ನು ಪಡ್ಕೋಬಹುದು. ನಮ್ಮ ಮಣ್ಣು ಪರೀಕ್ಷಾ ಕೇಂದ್ರ ಎಲ್ಲಿದೆ ಅಂತ ಹೇಳಿದರೆ ಉಜ್ಜರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಒಳಗಡೆ ಕ್ಯಾಂಪಸ್ ಒಳಗಡೆ ಒಂದು ಪೋಸ್ಟ್ ಆಫೀಸ್ ಇದೆ, ಸಣ್ಣ ಪೋಸ್ಟ್ ಆಫೀಸ್, ಅದರ ಪಕ್ಕದಲ್ಲೇ ಇರುವಂಥದ್ದು ಮಣ್ಣು ಪರೀಕ್ಷಾ ಕೇಂದ್ರ.
0: ಅತ್ಯುತ್ತಮವಾದಂಥ ಮಾಹಿತಿಗಳನ್ನು ನೀಡಿದಿರಿ. ಮಣ್ಣಿನ ಪರೀಕ್ಷೆಯನ್ನು ಯಾಕೆ ಮಾಡಬೇಕು, ಇದರಿಂದ ಯಾವ ರೀತಿಯಾದಂಥ ಒಂದು ಪ್ರಯೋಜನಗಳಿದೆ, ಮತ್ತು ಮಣ್ಣಿನ ಮಾದರಿಯನ್ನು ಸಂಗ್ರಹ ಮಾಡೋದು ಹೇಗೆ, ಹೀಗೆ ಅನೇಕ ಉಪಯುಕ್ತ ಮಾಹಿತಿಗಳನ್ನು ನಮ್ಮ ಕೆಲವರಿಗೆ ನೀಡಿದಿರಿ. ನಮ್ಮ ರೇಡಿಯೋ ನಿನಾದ ಬಳಗದಿಂದ ನಿಮಗೆ ಧನ್ಯವಾದಗಳು ಸರ್.
1: ಧನ್ಯವಾದಗಳು ಸರ್.

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले हैं।
1: मुंगारु हंगामी ना बेले वीमे गागी ईग नोंदणी माडिकोळ्ळिरि।
2: बैंक, सामान्य सेवा केंद्र, ग्राम अवन केंद्र, ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ವಿವಿಧ ಭಾಷೆಗಳ ಸಂಗಮ ನಮ್ಮ ತುಳುನಾಡು, ಸಂಸ್ಕೃತಿಗಳ ನೆಲೆಬೀಡು. ನಮ್ಮಲ್ಲಿ ಯಕ್ಷಗಾನ, ಭೂತಕೋಲ, ಕಂಬಳ ಜಾತ್ರೆಗಳಿಗೆ ಕಡಿಮೆಯೇನೂ ಇಲ್ಲ. ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂತಹದೊಂದು ಶಬ್ದ, ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ, ಬಡಿದೆಬ್ಬಿಸುವ ನಾದ ವೈಭವ. ಇದು ತಾಸೆಯ ಸದ್ದು, ನಾದಸ್ವರದ ಕಂಪು. ಿಸಿದಾಗ ಒಮ್ಮೊಮ್ಮೆ ಒಗ್ಗೂಡುತ್ತದೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ, ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತದೆ, ಹೃದಯ ಸಂಭ್ರಮಿಸುತ್ತದೆ. ತುಳುನಾಡಿನ ಸೊಗಡು ನಮ್ಮ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರಾ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ನಾನಿವತ್ತು ಖುಷಿ ಖಜಾನೆ ಪ್ರೋಗ್ರಾಮ್ ಅಲ್ಲಿ ಮೊಬೈಲ್ ನಮ್ಮ ಫ್ರೆಂಡ್ ಎನಿಮಿನ ಅನ್ನೋ ವಿಷಯದ ಬಗ್ಗೆ ಮಾತಾಡ್ತೀನಿ. ಯಾಕಂದ್ರೆ ನಮ್ಮೆಲ್ಲರ ಜೊತೆನು ಒಂದು ಜೀವ ಇಲ್ದಿರೋ ವಸ್ತು ನಮ್ಮ ಜೀವನದಲ್ಲಿ ಒಬ್ಬ ಜೀವ ಇರೋ ವ್ಯಕ್ತಿಗಿಂತ ಹೆಚ್ಚು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಅದೇ ನಮ್ ಕೈಯಲ್ಲಿರೋ ಮೊಬೈಲ್. ಆದ್ರೆ ಯಾರಾದ್ರೂ ಯಾವತ್ತಾದ್ರೂ ಮೊಬೈಲ್ ಕೆಟ್ಟದಾ ಒಳ್ಳೇದಾ ಅಂತ ಕೇಳಿದ್ರೆ ಮೆಜಾರಿಟಿ ಮೊಬೈಲ್ ಕೆಟ್ಟದು ಅಂತಾನೆ ಹೇಳ್ತಾರೆ. ಮೊಬೈಲ್ ನೋಡಿದ್ರೆ ಹಾಳಾಗ್ತಾರೆ ಅಂತಾರೆ. ಎಲ್ರ ಮನಸ್ಸಲ್ಲೂ ಇರೋದು ಅದೇ. ಆದ್ರೆ ಯಾಕೆ ಹಾಗಂತಾರೆ ಅಂತ ಗೊತ್ತಿಲ್ಲ. ಎಲ್ರಿಗೂ ಮೊಬೈಲ್ ಬೇಕು, ಆದ್ರೆ ಅದನ್ನ ಹೇಗೆ ಬಳಸ್ಕೋಬೇಕು ಅಂತ ಗೊತ್ತಿಲ್ಲ. ಮೊಬೈಲ್ ಕೂಡ ನಮ್ಮ ಫ್ರೆಂಡೇ, ಆದ್ರೆ ಅದನ್ನ ಸರಿಯಾಗಿ ಬಳಸ್ಕೊಂಡ್ರೆ ಮಾತ್ರ. ಹಾಗಾದ್ರೆ ಮೊಬೈಲ್ ಅಲ್ಲಿ ಅಂತದ್ದೇನಿದೆ, ಅದ್ ಹೇಗೆ ನಮ್ಮ ಫ್ರೆಂಡ್ ಆಗುತ್ತೆ, ಇದ್ರ ಬಗ್ಗೆ ನಾನ್ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಿಮ್ ಜೊತೆ ಮಾತಾಡ್ತಿರೋದು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಆಗ್ಲೇ ನಾವು ಮೊಬೈಲ್ ಫೋನ್ ನಮ್ಮ ಫ್ರೆಂಡ್ ಅಂತ ಅಂದೆ. ಹೇಗೆ ಅಂತ ಈಗ ಹೇಳ್ತೀನಿ ಕೇಳಿ. ಈಗ ಎಲ್ರೂ ಮಕ್ಕಳ ಕೈಯಲ್ಲಿ ಫೋನ್ ಕೊಟ್ರೆ ಮಕ್ಕಳು ಹಾಳಾಗ್ತಾರೆ, ಮಕ್ಕಳಿಗೆ ಫೋನ್ ಹುಚ್ಚು ಹಿಡಿಯುತ್ತೆ ಅಂತಾರೆ. ಅದೇ ಡುಲಿಂಗೋ ಆಪ್, ಖಾನ್ ಅಕಾಡೆಮಿ ಆಪ್, ಫೋಟೋ ಮ್ಯಾಥ್, ಬೈಜೂಸ್ ನಂತಹ ಆಪ್ಗಳು ಮಕ್ಕಳಿಗೆ ನಾಲೆಡ್ಜ್ ಪಡ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಡುಲಿಂಗೋ ಅನ್ನೋ ಆಪ್ ಮಕ್ಕಳಿಗೆ ಸೇರಿದಂತೆ ಎಲ್ಲರಿಗೂ ಸುಮಾರು 40 ಹೆಚ್ಚು ಭಾಷೆಯನ್ನ ಕಲಿಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದರ ಜೊತೆ ಈ ಬೈಜೂಸ್, ಖಾನ್ ಆಪ್, ವೇದಾಂತನಂತ ಆಪ್ಗಳು ಮಕ್ಕಳಿಗೆ ಮ್ಯಾಥ್ಸ್, ಸೈನ್ಸ್ ನಂತಹ ಸಬ್ಜೆಕ್ಟ್ಗಳನ್ನ ಹೇಳ್ಕೊಡಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಮಕ್ಕಳಿಗೆ ಅಂತಾನೆ ಕೆಲವು ಸ್ಟೋರಿ ಆಪ್ಸ್ ಇದೆ. ಅಂದ್ರೆ ಈ ಪ್ರತಿಲಿಪಿ, ಕುಕು FM, ಸ್ಟೋರಿ ಟೆಲ್, ಅಮೆಜಾನ್ ಕಿಂಡಲ್, ಹೀಗೆ ತುಂಬಾ ಇದೆ. ಮಕ್ಕಳಿಗೆ ಇಂತಹ ಸ್ಟೋರಿ ಆಪ್ಗಳಿಂದ ಕತೆ, ಹಾಡು ಮುಂತಾದವುಗಳನ್ನ ಧ್ವನಿ ರೂಪದಲ್ಲಿ ಕೇಳಿಸ್ಬೋದು. ಇನ್ನು ಈಗಿನ ಜನರೇಷನ್ಗೆ ತುಂಬಾ ಯೂಸ್ಫುಲ್ ಆಗಿರೋದು ಓಲಾ, ಊಬರ್, ಸ್ವಿಗ್ಗಿ ಮತ್ತೆ ಜೊಮ್ಯಾಟೊ. ಈ ಓಲಾ ಮತ್ತೆ ಊಬರ್ ಟ್ಯಾಕ್ಸಿ ಬುಕಿಂಗ್ ಆಪ್ಗಳು. ನಾವು ಎಲ್ಲಾದ್ರೂ ಹೋಗಿ ವೆಹಿಕಲ್ ಇಲ್ಲದೆ ಒದ್ದಾಡಿದಾಗ ಈ ಓಲಾ ಅಥವಾ ಊಬರ್ನ ಸಹಾಯದಿಂದ ಕಾರ್ ಅಥವಾ ಟ್ಯಾಕ್ಸಿನ ಬುಕ್ ಮಾಡಬಹುದು. ಸುಮ್ನೆ ಆಟೋ ಹಿಡಿಬೇಕು ಅನ್ನೋ ಟೆನ್ಷನ್ ಇರಲ್ಲ. ಇನ್ನು ಸ್ವಿಗ್ಗಿ ಮತ್ತೆ ಜೊಮ್ಯಾಟೊ ನಮ್ಗೆ ಹೊಟ್ಟೆ ಹಸ್ದಾಗ ನಾವಿರೋ ಜಾಗಕ್ಕೆ ಊಟ ತಂದ್ಕೊಡೋ ಆಪ್ಗಳು. ಅಲ್ಲದೆ ನಾವೆಲ್ಲಾದ್ರೂ ಗೊತ್ತಿಲ್ಲದೆ ಇರೋ ಊರಿಗೆ ಹೋದ್ರೆ ಅಲ್ಲೇ ಹತ್ತಿರದಲ್ಲಿರೋ ಹೋಟೆಲ್ ಹುಡ್ಕಕ್ಕೂ ಇದು ನಮ್ಗೆ ಹೆಲ್ಪ್ ಮಾಡುತ್ತೆ. ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲಾ. ಎಸ್, ಆಗ್ಲೇ ಕೆಲವು ಆಪ್ಗಳ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ, ಅದನ್ನ ಕಂಟಿನ್ಯೂ ಮಾಡೋಣ. ನಾನಿವಾಗ ಒಂದು ಸ್ಪೆಷಲ್ ಆಪ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ, ಅದೇ ವೇಸ್ ಆಪ್. ಇದೇನಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಹೇಳ್ತೀನಿ ಕೇಳಿ. ನಾವೆಲ್ಲಾದ್ರೂ ಹೋಗ್ತಿದೀವಿ ಅಂದ್ರೆ ಈ ವೇಸ್ ಆಪ್ ಎಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ, ಎಲ್ಲಿ ರೋಡ್ ಬ್ಲಾಕ್ ಆಗಿದೆ ಅಂತ ಮುಂಚೆನೆ ನಮ್ಗೆ ತೋರಿಸುತ್ತೆ. ಬರೀ ಅಷ್ಟೇ ಅಲ್ಲ, ಎಲ್ಲಿ ರೋಡ್ ಕೆಲಸ ಆಗ್ತಿದೆ, ಎಲ್ಲಿ ರಸ್ತೆ ಮುಚ್ಚಿದ್ದಾರೆ, ಎಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂತಾನೂ ತೋರಿಸುತ್ತೆ. ಅಲ್ಲದೆ ನಾವ್ ಯಾವ ರೂಟಿಂದ ಹೋಗ್ಬೋದು ಮತ್ತೆ ಯಾವ ರೂಟಿಂದ ಹೋದ್ರೆ ಬೇಗ ರೀಚ್ ಆಗ್ತೀವಿ ಅನ್ನೋದನ್ನು ತೋರಿಸುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಆಪ್ ಬಗ್ಗೆ ಮಾತಾಡೋದಿದೆ, ಅದ್ ಯಾವ್ದು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಹಲೋ, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಈ ಸ್ಪೀಡ್ ಆಗಿ ಹೋಗ್ತಿರೋ ಪ್ರಪಂಚದಲ್ಲಿ ಹೈ ಸ್ಪೀಡ್ ಆಗಿ ಓಡ್ತಿರೋದು ಅಂದ್ರೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಹಿಂದೆ ಪ್ರಪಂಚದಲ್ಲಿ ವೇಗವಾಗಿ ಓಡ್ತಿದ್ದುದು ಯಾವುದು ಅಂತ ಕೇಳಿದ್ರೆ ಮನುಷ್ಯನ ಮನಸ್ಸು ಅಂತಿದ್ರು. ಅದೇ ಈಗ ಕೇಳಿದ್ರೆ ಚಾಟ್ GPT, ಜೆಮಿನಿ, ಮೆಟಾ AI ಅಂತಾರೆ. ಮನುಷ್ಯನಾದ್ರೂ 1 ಸೆಕೆಂಡ್ ಯೋಚನೆ ಮಾಡಬಹುದು, ಆದ್ರೆ ಚಾಟ್ GPT, ಜೆಮಿನಿ AI 1/2 ಸೆಕೆಂಡು ಯೋಚನೆ ಮಾಡದೆ ತಟ್ ಅಂತ ನಾವು ಕೇಳಿದಕ್ಕೆಲ್ಲ ಉತ್ತರ ಕೊಡುತ್ತೆ. ಈ ಆಪ್ಗಳನ್ನ ಸೃಷ್ಟಿ ಮಾಡಿರೋ ಮನುಷ್ಯನನ್ನೇ ಹಿಂದೆ ಹಾಕಿ ಕೈಗೆ ಸಿಗದಿರೋಷ್ಟು ಸ್ಪೀಡ್ ಆಗಿ ಓಡ್ತಿದೆ. ಹಿಂದೆ ನಮ್ಗೇನಾದ್ರೂ ಬೇಕು ಅಂದ್ರೆ ಅಥವಾ ಕೇಳ್ಬೇಕು ಅನ್ಸಿದ್ರೆ ಗೂಗಲ್ ಮಾತ್ರ ಹೆಲ್ಪ್ ಮಾಡ್ತಿದ್ದುದು. ಆದ್ರೆ ಈಗ ಗೂಗಲ್ನ ಮರ್ಸೋ ಅಷ್ಟು ಈ AI ಆಪ್ಗಳು ಬೆಳೀತಾ ಇವೆ. ನಮ್ಮನ್ನ ಹೆಚ್ಚು ಕಾಯಿಸದೆ ಕೇಳಿದ ತಕ್ಷಣ ಕೇಳಿದಕ್ಕೆಲ್ಲ ಉತ್ತರ ಕೊಡೋ ಈ ಆಪ್ಗಳು ನಮ್ಮ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಕೊಡುತ್ತೆ, ಜೊತೆಗೆ ಕಂಫರ್ಟ್ ಕೂಡ ಕೊಡುತ್ತೆ. ನಾನು ಆಗ್ಲೇ ಒಂದು ಸೂಪರ್ ಆಪ್ ಬಗ್ಗೆ ಹೇಳ್ತೀನಿ ಅಂತ ಅಂದಿದ್ದೆ. ಆ ಸೂಪರ್ ಆಪ್ ಹೆಸರು TATA 1MG. ಈ ಆಪ್ ನಲ್ಲಿ ನಾವು ಔಷಧಿಗಳನ್ನ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಬಹುದು, ಹೆಲ್ತ್ ರಿಲೇಟೆಡ್ ಅಡ್ವೈಸ್ ನ ಪಡ್ಕೋಬಹುದು. ಮತ್ತೆ TATA 1MG ಆಪ್ ನಲ್ಲಿ ಬ್ಲಡ್ ಟೆಸ್ಟ್ ಅಥವಾ ಬೇರೆ ಬೇರೆ ಲ್ಯಾಬ್ ಟೆಸ್ಟ್ ಗಳಿದ್ರೆ ಬುಕ್ ಮಾಡ್ಕೋಬಹುದು, ಜೊತೆಗೆ ಲ್ಯಾಬ್ ರಿಪೋರ್ಟ್ ಗಳನ್ನ ಆನ್ಲೈನ್ ಅಲ್ಲೇ ನೋಡಬಹುದು. ಮತ್ತೇನಕ್ಕೆ ತಡ, ನೀವು ಯೂಸ್ ಮಾಡಿ. ಈ ಆಪ್ ಗಳು ನಿಮ್ ಫೋನ್ ಅಲ್ಲೂ ಇರುತ್ತೆ, ನೀವು ಕೂಡ ಈ ಆಪ್ಗಳನ್ನ ಸದುಪಯೋಗ ಪಡಿಸಿಕೊಳ್ಳಿ. ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ 2 ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಸುಮ್ನೆ ಫೋನ್ ನ ಎಂಟರ್ಟೈನ್ಮೆಂಟ್ ಆಗಿ ಉಪಯೋಗಿಸುವ ಬದಲು ಹೀಗೆ ಯೂಸ್ಫುಲ್ ಆಗಿ ಉಪಯೋಗಿಸುವುದನ್ನ ಶುರು ಮಾಡಿ. ಆಗ ನಮ್ ಫೋನೇ ನಮ್ಮ ಬೆಸ್ಟ್ ಫ್ರೆಂಡ್ ಆಗುತ್ತೆ. ಇವತ್ತಿನ ಈ ಇನ್ಫಾರ್ಮೇಟಿವ್ ಪ್ರೋಗ್ರಾಮ್ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಮತ್ತೆ ಮುಂದಿನ ಸಲ ಒಂದು ಹೊಸ ವಿಷಯ ನಿಮ್ಗೋಸ್ಕರ ತರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಖುಷಿಯಾಗಿರಿ. ಇದು ನಿಮ್ಮ ನೆಚ್ಚಿನ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಧರ್ಮಸ್ಥಳ ಮಂಜುನಾಥೇಶ್ವರ ತಾಂತ್ರಿಕ ಮಹಾವಿದ್ಯಾಲಯದ ಸಹಯೋಗದೊಂದಿಗೆ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಕಾರ್ಯಕ್ರಮ ರೇಡಿಯೋ ಇಂಜಿನಿಯರ್ಸ್.

ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಪ್ರೇಮ್ ಕುಮಾರ್. ನಾನು SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೆಕ್ಯಾನಿಕಲ್ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡುತ್ತಿದ್ದೇನೆ. ನಾನು ಸೂರ್ಯನ ಶಾಖದಿಂದ ವಸ್ತುಗಳನ್ನು ಒಣಗಿಸುವುದರ ಬಗ್ಗೆ ಮಾತನಾಡುತ್ತೇನೆ. ಸೂರ್ಯನ ಶಾಖ, ನಮ್ಮ ಭೂಮಿ ಮೇಲೆ ಸೂರ್ಯನಿಂದ ತುಂಬಾ ಎನರ್ಜಿ ಬರುತ್ತೆ, ಕಿರಣದ ರೂಪದಲ್ಲಿ ನಮ್ಮ ಭೂಮಿ ಮೇಲೆ ಬೀಳುತ್ತೆ. ಈ ಎನರ್ಜಿ ಆರ್ ಶಕ್ತಿ, ಇದಕ್ಕೆ ಯಾವುದೇ ನಾವು ಮನಿ ಪೇ ಮಾಡಬೇಕಾಗಿಲ್ಲ. ಅಂದ್ರೆ ಇದು ನಮಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾ ಕಡೆನೂ ಸಿಗ್ತದೆ ನಮಗೆ. ಇದರಿಂದ ನಾವು ತುಂಬಾ ಅಪ್ಲಿಕೇಶನ್ಸ್ ನ ಮಾಡಬಹುದು, ತುಂಬಾ ಯೂಸ್ ತಗೊಂಬಹುದು. ಫಾರ್ ಎಕ್ಸಾಂಪಲ್, ಸೂರ್ಯನ ಶಾಖದ ಅಪ್ಲಿಕೇಶನ್ ಅಂದ್ರೆ ನಮಗೆ ಸೋಲಾರ್ ವಾಟರ್ ಹೀಟರ್, ಇದೇ ತರ ಸೋಲಾರ್ PV ಸೆಲ್ಸ್, ಸೂರ್ಯನ ಶಾಖದಿಂದ ವಿದ್ಯುತ್ ಶಕ್ತಿಯನ್ನ ಉತ್ಪಾದಿಸುತ್ತೇವೆ. ಸೂರ್ಯನ ಶಾಖದಿಂದ ನಾವು ರೆಫ್ರಿಜರೇಷನ್ ಮಾಡಬಹುದು. ಆಮೇಲೆ ಸ್ಪೇಸ್ ಹೀಟಿಂಗ್ ಅಂತ ಕರೀತಾರೆ. ಸ್ಪೇಸ್ ಹೀಟಿಂಗ್ ಅಂದ್ರೆ ಒಂದು ನಿರ್ದಿಷ್ಟವಾದ ಒಂದು ಜಾಗವನ್ನ, ಫಾರ್ ಎಕ್ಸಾಂಪಲ್ ಒಂದು ರೂಮ್ ತರ ಇರೋ ಅಥವಾ ಒಂದು ಕ್ಯಾಬಿನ್ ತರ ಇರೋದು, ವಾತಾವರಣದ ಟೆಂಪರೇಚರ್ನ ನಾವು ಜಾಸ್ತಿ ಮಾಡಬಹುದು. ಇದನ್ನ ಸ್ಪೇಸ್ ಹೀಟಿಂಗ್ ಅಂತ ಕರೀತಾರೆ. ಅದೇ ತರ ಸೋಲಾರ್ ಡಿಸ್ಟಿಲೇಷನ್ ಅಂತ ಬರುತ್ತೆ. ಸೋಲಾರ್ ಡಿಸ್ಟಿಲೇಷನ್ ಅಂದ್ರೆ ಸೂರ್ಯನ ಶಾಖದಿಂದ ನೀರನ್ನ ಶುದ್ಧೀಕರಿಸುವಿಕೆ, ಪ್ಯೂರಿಫಿಕೇಶನ್ ಆಫ್ ವಾಟರ್ ಅಂತ ಕರೀತಾರೆ. ದಟ್ ಈಸ್ ಕಾಲ್ಡ್ ಅಸ್ ಸೋಲಾರ್ ಡಿಸ್ಟಿಲೇಷನ್. ಓಕೆ, ಇದೇ ತರ ಸೋಲಾರ್ ಡ್ರೈಯರ್ ಅನ್ನೋದು ಸಹ ಒಂದು ಸೂರ್ಯನ ಶಾಖದಿಂದ ಉಪಯೋಗಿಸಬಹುದಾದ ಒಂದು ಡಿವೈಸ್. ಅದಕ್ಕಿಂತ ಮೊದಲು ನಾನು ಏನಿದು ಡ್ರೈಯಿಂಗ್, ಸೂರ್ಯನ ಶಾಖದಿಂದ ಒಣಗಿಸುವಿಕೆ ಅಂದರೆ ಏನು ಅನ್ನೋದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ನಮ್ಗೆಲ್ಲ ಗೊತ್ತಿರೋ ಹಾಗೆ ಯಾರಾದ್ರೂ ಒಬ್ರು ರೈತರು ಬೆಳೆ ಬೆಳೀತಾರೆ ಅನ್ಕೊಳ್ಳೋಣ. ಅವ್ರೇನ್ ಮಾಡ್ತಾರೆ, ತಗೊಂಡೋಗಿ ಒಂದು ಪ್ಲಾಟ್ಫಾರ್ಮ್ ಅಥವಾ ಒಂದು ನೆಲದ ಮೇಲೆ ಹಾಕ್ತಾರೆ, ಅದನ್ನ ಸನ್ ಲೈಟ್ ಅಥವಾ ಸೂರ್ಯನ ಕಿರಣಗಳಿಗೆ ಎಕ್ಸ್ಪೋಸ್ ಮಾಡ್ತಾರೆ. ಆಗ ಏನಾಗುತ್ತೆ, ಆ ಸೂರ್ಯನ ಕಿರಣಗಳು ಆ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಮೇಲೆ ಅಂದ್ರೆ ಆ ಬೆಳೆ ಮೇಲೆ ಬಿದ್ದಾಗ ಏನಾಗುತ್ತೆ, ಅದರಲ್ಲಿರುವಂತಹ ನೀರಿನಾಂಶ ಅಥವಾ ತೇವಾಂಶ, ಮಾಯಿಶ್ಚರ್ ಕಂಟೆಂಟ್, ಅದು ಎವಾಪರೇಟ್ ಆಗುತ್ತೆ. ಆ ಎವಾಪರೇಟ್ ಆದಾಗ ಏನಾಗುತ್ತೆ, ಅದರಲ್ಲಿರೋ ಮಾಯಿಶ್ಚರ್ ಕಂಟೆಂಟ್ ರೆಡ್ಯೂಸ್ ಆಗುತ್ತೆ. ಆ ಬೆಳೆಯ ತೇವಾಂಶ ಕಡಿಮೆ ಆಗೋದ್ರಿಂದ ನಮ್ಗೆ ಟೋಟಲ್ ವೆಯ್ಟ್ ಕಡಿಮೆ ಆಗ್ತಾ ಹೋಗುತ್ತೆ. ಫೈನಲಿ ಒಂದು ಸ್ವಲ್ಪ ಮಾಯಿಶ್ಚರ್ ಕಂಟೆಂಟ್ ಇರುತ್ತೆ. ಅವಾಗ ಏನಾಗುತ್ತೆ, ಆ ತರ ಮಾಯಿಶ್ಚರ್ ಕಂಟೆಂಟ್ ಕಡಿಮೆ ಇದ್ರೆ ಆ ತರ ಪ್ರಾಡಕ್ಟ್ಸ್ ಅಲ್ಲಿ ಈ ಬ್ಯಾಕ್ಟೀರಿಯಲ್ ಆಕ್ಟಿವಿಟಿ ತುಂಬಾ ಕಡಿಮೆ ಇರುತ್ತೆ ಅಥವಾ ಫಂಗಸ್ ಗ್ರೋತ್ ತುಂಬಾ ಕಡಿಮೆ ಇರುತ್ತೆ. ಆ ಪ್ರಾಡಕ್ಟ್ಸ್ ನ ಅಥವಾ ಡ್ರೈಡ್ ಪ್ರಾಡಕ್ಟ್ಸ್ ನ ನಾವೇನ್ ಮಾಡಬಹುದು ಅಂದ್ರೆ ತುಂಬಾ ದಿನಗಳವರೆಗೆ ಶೇಖರಣೆ ಮಾಡಿ ಇಡಬಹುದು. ಅದರ ಜೊತೆಗೆ ಲಾಂಗ್ ಡಿಸ್ಟೆನ್ಸ್ಗೆ ಟ್ರಾನ್ಸ್ಪೋರ್ಟೇಷನ್ಗೂ ಇದು ತುಂಬಾ ಯೂಸ್ ಆಗುತ್ತೆ. ಯಾಕೆ ಅಡ್ವಾಂಟೇಜ್ ಅಂದ್ರೆ, ಡ್ರೈ ಮಾಡಿರೋ ಪ್ರಾಡಕ್ಟ್ ಅಥವಾ ಒಣಗಿಸಿರುವ ವಸ್ತುಗಳು ಯಾವಾಗಲೂ ಡೆನ್ಸಿಟಿ ಕಡಿಮೆ ಇರುತ್ತೆ ಅಥವಾ ತೂಕ ಕಡಿಮೆ ಇರುತ್ತೆ, ಅದರಿಂದ ನಾವು ಈಸಿಯಾಗಿ ಟ್ರಾನ್ಸ್ಪೋರ್ಟೇಷನ್ ಮಾಡಬಹುದು. ಇದು ಸಮ್ ಆಫ್ ದಿ ಅಡ್ವಾಂಟೇಜಸ್ ಆಫ್ ಸೋಲಾರ್ ಅಥವಾ ಸೋಲಾರ್ ಡ್ರೈಯಿಂಗ್ ಅಥವಾ ಡ್ರೈಡ್ ಪ್ರಾಡಕ್ಟ್ಸ್ ಅಂತ ಕರಿತೀವಿ. ಈಗ ಇದರದು ಡಿಸ್ಅಡ್ವಾಂಟೇಜಸ್. ಫಸ್ಟ್ ಆಫ್ ಆಲ್, ಈಗ ನಾವು ಒಣಗಿಸುವುದಕ್ಕೆ ಒಂದು ಯಾವುದೋ ಒಂದು ನೆಲದ ಮೇಲೆ ಹಾಕಿರಬಹುದು ಅಥವಾ ಇನ್ನು ಯಾವುದೇ ಒಂದು ಬೇರೆ ಜಾಗದಲ್ಲಿ ಹಾಕಿರ್ಬೋದು. ಆಗ ಸಡನ್ ಆಗಿ ಗಾಳಿ ಬಂದು ಅದರಲ್ಲಿರುವಂತ ಧೂಳು ಅಥವಾ ಬೇರೆ ಬೇರೆ ವಸ್ತುಗಳು ಸೇರ್ಕೊಂಬೋದು. ಅದನ್ನ ಏನಂತಾರೆ, ಕಂಟಾಮಿನೇಷನ್ ಅಂತ ಕರಿತೀವಿ. ಅಂದ್ರೆ ಬೇಡವಾದ ಅನ್ವಾಂಟೆಡ್ ಮೆಟೀರಿಯಲ್ಸ್ ಅದರಲ್ಲಿ ಮಿಕ್ಸ್ ಆಗುತ್ತೆ. ಅದೇ ತರ ಸಡನ್ ಆಗಿ ಒಂದು ಮಳೆ ಬರಬಹುದು. ಮಳೆ ಬಂದ್ರೆ ಅದಕ್ಕೆ ಪ್ರೊಟೆಕ್ಷನ್ ಇರಲ್ಲ. ಯಾವುದೋ ಒಂದು ಅಕ್ಕಿ ಅಥವಾ ಪ್ರಾಣಿ ಬಂದು ಅದನ್ನ ತಿನ್ಬಹುದು ಅಥವಾ ಅದರದ್ದು ಕ್ವಾಲಿಟಿನ ಕೆಡಿಸಬಹುದು. ಇದೆಲ್ಲ ಇದರ ಅನಾನುಕೂಲತೆಗಳು. ಈ ಓಪನ್ ಸನ್ ಡ್ರೈಯಿಂಗ್ ನ ಅನಾನುಕೂಲತೆಗಳನ್ನ ಅವಾಯ್ಡ್ ಮಾಡೋದಕ್ಕೆ ಅಥವಾ ಓವರ್ಕಮ್ ಮಾಡೋದಕ್ಕೆ ನಾವು ಸೋಲಾರ್ ಡ್ರೈಯರ್ ನ ಬಳಸ್ತೀವಿ. ಸೋಲಾರ್ ಡ್ರೈಯರ್ ಅಂದ್ರೆ ಇದು ತುಂಬಾ ಸಿಂಪಲ್ ಅಂದ್ರೆ, ಇದರಲ್ಲಿ ಒಂದು ಕ್ಯಾಬಿನ್ ಇರುತ್ತೆ. ಆ ಕ್ಯಾಬಿನ್ ಅಲ್ಲಿ ನಾವು ಟ್ರೇಸ್ ಇಡ್ತೀವಿ ಮತ್ತೆ ಒಂದು ಗ್ಲಾಸ್ ಇರುತ್ತೆ, ಮೇಲೆ ಕೆಳಗಡೆ ಇನ್ಲೆಟ್, ಮೇಲೆ ಒಂದು ಔಟ್ಲೆಟ್ ಕೊಟ್ಟಿರ್ತೀವಿ. ಏನಾಗುತ್ತೆ ಅಂತಂದ್ರೆ, ಸೂರ್ಯನ ಶಾಖ ಅಥವಾ ಸೂರ್ಯನ ಕಿರಣಗಳು ಆ ಪ್ರಾಡಕ್ಟ್ ಮೇಲೆ ಬಿದ್ದಾಗ ನಾವ್ ಎಲ್ಲಿ ಅಂದ್ರೆ ಆ ಪ್ರಾಡಕ್ಟ್ಸ್ ನ ಟ್ರೇ ಅಲ್ಲಿ ಇಟ್ಟಿರ್ತೀವಿ, ಏನಾಗುತ್ತೆ ಅದರ ಟೆಂಪರೇಚರ್ ಜಾಸ್ತಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಟೆಂಪರೇಚರ್ ಜಾಸ್ತಿ ಆದಾಗ ಏನಾಗುತ್ತೆ, ಅಲ್ಲಿ ಆ ಕ್ಯಾಬಿನ್ ಒಳಗಡೆ ಡೆನ್ಸಿಟಿ, ಏರ್ ಡೆನ್ಸಿಟಿ ಕಡಿಮೆ ಆಗುತ್ತೆ. ಯಾಕೆ ಅಂದ್ರೆ ಟೆಂಪರೇಚರ್ ಜಾಸ್ತಿ ಆಗೋದ್ರಿಂದ. ಇದರಿಂದ ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ. ವ್ಯಾಕ್ಯೂಮ್ ಕ್ರಿಯೇಟ್ ಆದಾಗ ಏನಾಗುತ್ತೆ, ಏರ್ ಏನ್ ಮಾಡುತ್ತೆ ಅಂದ್ರೆ ಅಥವಾ ಗಾಳಿ ತೇವಾಂಶವನ್ನ ಅಬ್ಸರ್ವ್ ಮಾಡಿ ಹೊರಗಡೆ ಹೋಗಕ್ ಸ್ಟಾರ್ಟ್ ಆಗುತ್ತೆ. ಅದೇ ಸಮಯದಲ್ಲಿ ಈ ಕೆಳಗಡೆಯಿಂದ ಅಥವಾ ಬಾಟಮ್ ವೆಂಟ್ ಇಂದ ಫ್ರೆಶ್ ಗಾಳಿ ವಾತಾವರಣದಿಂದ ಒಳಗಡೆ ಬರುತ್ತೆ. ಇದು ಸರ್ಕ್ಯುಲೇಷನ್, ಒಂದು ಏರ್ ಸರ್ಕ್ಯುಲೇಷನ್ ಕ್ರಿಯೇಟ್ ಆಗುತ್ತೆ. ಇದು ತುಂಬಾ ಸಿಂಪಲ್ ವರ್ಕಿಂಗ್ ಪ್ರಿನ್ಸಿಪಲ್. ಇದನ್ನ ನಾವು ಸಿಂಪಲ್ ಸೋಲಾರ್ ಡ್ರೈಯರ್ ನ ಕಾಮನ್ಲಿ ಯೂಸ್ಡ್ ಮೆಟೀರಿಯಲ್ಸ್, ಪ್ಲೇವುಡ್ ಅಥವಾ ವುಡ್, ಸಮ್ ಐರನ್ ರಾಡ್ಸ್, ಅದೇ ತರ ಟ್ರೇಸ್, ಮತ್ತೆ ಈ ಥರ್ಮೋಕೋಲ್ ಇನ್ಸುಲೇಷನ್, ಗ್ಲಾಸ್ ಕವರ್ ಇಂದ ನಾವೇ ಮಾಡ್ಕೊಬಹುದು. ಇದಾದ್ಮೇಲೆ ಸೋಲಾರ್ ಡ್ರೈಯರ್ ಅಲ್ಲಿ 3 ಟೈಪ್ಸ್ ಇದೆ. ಒಂದು ಡೈರೆಕ್ಟ್ ಮೋಡ್ ಸೋಲಾರ್ ಡ್ರೈಯರ್ ಅಂತ, ಇನ್ನೊಂದು ಇನ್ಡೈರೆಕ್ಟ್ ಮೋಡ್ ಸೋಲಾರ್ ಡ್ರೈಯರ್ ಅಂತ, ಇನ್ನೊಂದು ಬಂದ್ಬಿಟ್ಟು
ಮಿಕ್ಸ್ಡ್ ಮೋಡ್ ಸೋಲಾರ್ ಡ್ರೈಯರ್ ಅಂತ. ಈ ಡೈರೆಕ್ಟ್ ಮೋಡ್ ಸೋಲಾರ್ ಡ್ರೈಯರ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಈ ಸನ್ ರೇಸ್ ನ ಡೈರೆಕ್ಟ್ ಆಗಿ ಅಲೋ ಮಾಡ್ತೀವಿ, ಆ ತರ ವರ್ಕಿಂಗ್ ಇದ್ರೆ ಅದನ್ನ ನಾವು ಡೈರೆಕ್ಟ್ ಮೋಡ್ ಸೋಲಾರ್ ಡ್ರೈಯರ್ ಅಂತ ಕರಿತೀವಿ. ಈಗ ಕೆಲವು ಪ್ರಾಡಕ್ಟ್ಸ್ ಇದೆ, ಕೆಲವು ಕ್ರಾಪ್ಸ್ ಇದೆ, ಫಾರ್ ಎಕ್ಸಾಂಪಲ್ ನಿಂಬೆಹಣ್ಣು ತಗೊಂಡ್ರೆ ಅಥವಾ ಪಪ್ಪಾಯ ಪರಂಗಿ ಅಂತ ಕರೀತಾರೆ, ಅದು ತಗೊಂಡ್ರೆ ಏನಾಗುತ್ತೆ ಅಂತ ಅಂದ್ರೆ ಅದರದ್ದು ಡೈರೆಕ್ಟ್ ಸನ್ನಿಗೆ ಎಕ್ಸ್ಪೋರ್ಟ್ ಮಾಡಿದ್ರೆ ಅದರದ್ದು ನ್ಯೂಟ್ರಿಷನ್ಸ್ ಎಲ್ಲ ಹಾಳಾಗಿ ಹೋಗ್ಬಿಡುತ್ತೆ. ಅಂತ ಪ್ರಾಡಕ್ಟ್ಸ್ಗೆ ನಾವು ಡೈರೆಕ್ಟ್ ಮೋಡ್ ಸೋಲಾರ್ ಡ್ರೈಯರ್ನ ಪ್ರಿಫರ್ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ನಾವು ಒಂದು ಇಂಡೈರೆಕ್ಟ್ ಮೋಡ್ ಸೋಲಾರ್ ಡ್ರೈಯರ್ನ ಪ್ರಿಫರ್ ಮಾಡ್ಬೋದು. ಈ ಇಂಡೈರೆಕ್ಟ್ ಮೋಡ್ ಸೋಲಾರ್ ಡ್ರೈಯರ್ ಅಲ್ಲಿ ಹೇಗೆ ಅಂದ್ರೆ ನಾವು ಸೂರ್ಯನ ಕಿರಣಗಳನ್ನ ಡೈರೆಕ್ಟ್ ಆಗಿ ಪ್ರಾಡಕ್ಟ್ಸ್ ಮೇಲೆ ಬೀಳೋದಕ್ಕೆ ಅಲೋ ಮಾಡಲ್ಲ, ಒಂದು ಸಪರೇಟ್ ಕಲೆಕ್ಟರ್ ಯೂಸ್ ಮಾಡ್ತೀವಿ. ಆ ಕಲೆಕ್ಟರ್ನ ಒಂದು ಕ್ಯಾಬಿನ್ಗೆ ಕನೆಕ್ಟ್ ಮಾಡಿರ್ತೀವಿ, ಆ ಕ್ಯಾಬಿನ್ ಅಲ್ಲಿ ಈ ಪ್ರಾಡಕ್ಟ್ಸ್ನ ಇಟ್ಟಿರ್ತೀವಿ. ಈಗೇನಾಗುತ್ತಂದ್ರೆ ಈ ಕಲೆಕ್ಟರ್ ಇಂದ ಸೂರ್ಯನ ಶಾಖ ಅಥವಾ ಸನ್ ರೇಸ್ ಹೆಲ್ಪ್ ಇಂದ ಹಾಟ್ ಏರ್ನ ಜನರೇಟ್ ಮಾಡ್ತೀವಿ ಅಥವಾ ಬಿಸಿ ಗಾಳಿನ ಪ್ರೊಡ್ಯೂಸ್ ಮಾಡ್ತೀವಿ. ಆ ಬಿಸಿ ಗಾಳಿ ಕ್ಯಾಬಿನ್ ಕಡೆ ಹೋಗುತ್ತೆ ಅಥವಾ ಕ್ಯಾಬಿನ್ ಒಳಗಡೆ ಹೋಗುತ್ತೆ. ಕ್ಯಾಬಿನ್ ಒಳಗಡೆ ಹೋದಾಗ ಅದು ಆ ಪ್ರಾಡಕ್ಟ್ಸ್ನ ಅಥವಾ ಇಟ್ಟಿರೋ ಪ್ರಾಡಕ್ಟ್ಸ್ನ ಸರ್ಫೇಸ್ ಮೇಲೆ ಫ್ಲೋ ಆಗುತ್ತೆ. ಆಗ ಏನಾಗುತ್ತೆ ಅಂದ್ರೆ ಅದು ಮಾಯಿಶ್ಚರ್ ಅಬ್ಸರ್ವ್ ಮಾಡುತ್ತೆ. ಇದು ಇಂಡೈರೆಕ್ಟ್ ಮೋಡ್. ಈ ಮಿಕ್ಸ್ಡ್ ಮೋಡ್ ಅಂದ್ರೆ ಅದರ ನೇಮೇ ಹೇಳುತ್ತೆ, ಮಿಕ್ಸ್ಡ್ ಮೋಡ್, ಕಾಂಬಿನೇಷನ್ ಆಫ್ ಡೈರೆಕ್ಟ್ ಮೋಡ್ ಅಂಡ್ ಇಂಡೈರೆಕ್ಟ್ ಮೋಡ್ ಸೋಲಾರ್ ಡ್ರೈಯರ್ಸ್ ಅಂತ ಕರಿಬಹುದು. ಅಂದ್ರೆ ಅದರ ಎರಡು ಕ್ಯಾರೆಕ್ಟರ್ಗಳನ್ನ ಇದರಲ್ಲಿ ಅಳವಡಿಸಿರ್ತೀವಿ. ಅಂದ್ರೆ ಕಲೆಕ್ಟರ್ನು ಯೂಸ್ ಮಾಡ್ತೀವಿ, ಜೊತೆಗೆ ಸನ್ಲೈಟ್ ಡೈರೆಕ್ಟ್ಲಿ ಪ್ರಾಡಕ್ಟ್ಸ್ ಮೇಲೆ ಬೀಳುತ್ತೆ. ಇದನ್ನ ಏನಂತ ಕರಿತೀವಿ ಅಂದ್ರೆ ಮಿಕ್ಸ್ಡ್ ಮೋಡ್ ಸೋಲಾರ್ ಡ್ರೈಯರ್ಸ್ ಅಂತ ಕರಿತೀವಿ. ಇದು ಕೆಲವು ಅಡ್ವಾಂಟೇಜಸ್. ಈಗ ಕೆಲವು ಚಾಲೆಂಜಸ್ ಇದೆ. ಒಂದು ಕಂಡೀಷನ್ ತಗೊಂಡ್ರೆ ಫಾರ್ ಎಕ್ಸಾಂಪಲ್ ಈಗ ಮಳೆಗಾಲದಲ್ಲಿ ಸೂರ್ಯನ ಬೆಳಕು ನಮಗೆ ಸಫಿಷಿಯೆಂಟಾಗಿ ಸಿಗಲ್ಲ. ಈ ಸೂರ್ಯನ ಬೆಳಕು ಸಫಿಷಿಯೆಂಟಾಗಿ ಸಿಗದೇ ಇದ್ದ ಟೈಮಲ್ಲಿ ಏನು ಮಾಡಬೇಕು, ಸೋಲಾರ್ ಡ್ರೈಯರ್ನ ಆಪ್ರೇಟ್ ಮಾಡೋಕ್ಕಾಗುತ್ತಾ? ಖಂಡಿತ ಆಗೋದಿಲ್ಲ. ಅದೇ ಥರ ನೈಟ್ ಟೈಮಲ್ಲಿ ಆಗುತ್ತಾ? ನೈಟ್ ಟೈಮಲ್ಲಿ ಆಗೋದಿಲ್ಲ. ಇದೆಲ್ಲ ತುಂಬ ಸೀರಿಯಸ್ ಡಿಸ್ಅಡ್ವಾಂಟೇಜಸ್ ಈ ಸೋಲಾರ್ ಡ್ರೈಯರ್ಸ್ದು. ಇದನ್ನು ಓವರ್ಕಮ್ ಮಾಡೋದಕ್ಕೆ ಕೆಲವೊಂದು ಟೆಕ್ನಾಲಜಿಗಳು ಬಂದಿದ್ದಾವೆ. ಫಾರ್ ಎಕ್ಸಾಂಪಲ್ ಹೀಟ್ ಸ್ಟೋರೇಜ್ ಮೆಟೀರಿಯಲ್ಸ್ ಅಂತ ಯೂಸ್ ಮಾಡ್ತಾರೆ. ಹೀಟ್ ಸ್ಟೋರೇಜ್ ಮೆಟೀರಿಯಲ್ಸ್ ಅಂದರೆ ಆ ಮೆಟೀರಿಯಲ್ಗಳು, ಆ ವಸ್ತುಗಳು ಸೂರ್ಯನ ಶಾಖವನ್ನು ಏನು ಮಾಡ್ತವೆ, ಶೇಖರಣೆ ಮಾಡಿ ಇಟ್ಕೊಂತವೆ. ಯಾವ ಫಾರ್ಮಲ್ಲಿ ಅಂದರೆ ಇನ್ ದಿ ಫಾರ್ಮ್ ಆಫ್ ಹೀಟ್, ಶಾಖದ ರೂಪದಲ್ಲಿ ಅಲ್ಲಿ ಎನರ್ಜಿನ ಸ್ಟೋರ್ ಮಾಡಿ ಇಟ್ಕೊಂಡಿರ್ತವೆ. ಹಾಗೇನಾಗುತ್ತೆ, ನಾವು ಅದನ್ನ ನೈಟ್ ಟೈಮಿಗೆ ಬೇಕಾದಾಗ ಆ ಎನರ್ಜಿ ಸ್ಟೋರ್ ಆಗಿರೋದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಬಹುದು. ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ನಮಗೆ ಬೇಕಾದಾಗ ಯುಟಿಲೈಸ್ ಮಾಡ್ಬೋದು. ಇದನ್ನ ಏನಂತ ಕರಿತೀವಿ ಅಂದರೆ ನಾವು ಒಂದು ಹೀಟ್ ಸ್ಟೋರೇಜ್ ಟೆಕ್ನಿಕ್ ಅಂತ ಕರಿತೀವಿ. ಅದೇ ಥರ ಇನ್ನೊಂದು ಅಂದರೆ ಹೈಬ್ರಿಡ್ ಸಿಸ್ಟಮ್ಸ್ನ ಯೂಸ್ ಮಾಡ್ತಾರೆ. ಎರಡು ಸಿಸ್ಟಮ್ ಇರುತ್ತೆ ಇಲ್ಲಿ. ಎರಡು ಸಿಸ್ಟಮ್ ಅಂತ ಅಂದರೆ ಸೋಲಾರ್ ಡ್ರೈಯರ್ ಇರುತ್ತೆ, ಬೆಳಗ್ಗೆ ಟೈಮ್ ಅಥವಾ ಸನ್ಲೈಟ್ ಚೆನ್ನಾಗಿರೋ ಟೈಮಲ್ಲಿ ಸೂರ್ಯನ ಬೆಳಕಿಂದ ನಾವೇನು ಮಾಡ್ತೀವಿ, ಈ ಪ್ರಾಡಕ್ಟ್ಸ್ನೆಲ್ಲ ಡ್ರೈ ಮಾಡ್ತೀವಿ. ಅದೇ ಥರ ಮಳೆ ಇದ್ದರೆ, ಕ್ಲೌಡ್ಸ್ ಇದ್ದರೆ ಅಥವಾ ನೈಟ್ ಟೈಮಲ್ಲಿ ಇನ್ನೊಂದು ಒಂದು ಸಬ್ ಸಿಸ್ಟಮ್ ಇರುತ್ತೆ. ಮೇ ಬಿ ಒಂದು ಸಪರೇಟ್ ಎಲೆಕ್ಟ್ರಿಕಲ್ ಹೀಟರ್ ಯೂಸ್ ಮಾಡ್ಬೋದು ಹಾಟ್ ಏರ್ ಜನರೇಟ್ ಮಾಡೋದಕ್ಕೆ. ಇಲ್ಲ ಅಂದ್ರೆ ನಾವೇನ್ ಮಾಡ್ಬೋದು, ಬಯೋಗ್ಯಾಸ್ ಬ್ಯಾಕಪ್ ಸಿಸ್ಟಮ್ ಅಂತ ಇಟ್ಕೊಬಹುದು. ಅಗ್ರಿಕಲ್ಚರಲ್ ವೇಸ್ಟ್ ಬರುತ್ತಲ್ಲ, ಆ ಅಗ್ರಿಕಲ್ಚರಲ್ ವೇಸ್ಟ್ ನ ಬರ್ನ್ ಮಾಡಿ ಹಾಟ್ ಏರ್ ನ ಜನರೇಟ್ ಮಾಡ್ಬೋದು. ಇದೆಲ್ಲ ಒಂದು ಸ್ವಲ್ಪ ಎಕ್ಸಾಂಪಲ್ ಯಾವುದಕ್ಕೆ ಅಂದ್ರೆ ಹೈಬ್ರಿಡ್ ಮೋಡ್ ಡ್ರೈಯರ್ಸ್ಗೆ. ಇದು ಒಂದು ಸಂಕ್ಷಿಪ್ತ ಮಾಹಿತಿ ಅಬೌಟ್ ಸೋಲಾರ್ ಡ್ರೈಯರ್ಸ್ ಅಂತ. ಥ್ಯಾಂಕ್ ಯು.

ರೇಡಿಯೋ ಇಂಜಿನಿಯರ್ಸ್ ಕಾರ್ಯಕ್ರಮ ಕೇಳಿದಿರಿ. ಶೀರ್ಷಿಕೆ ಗೀತೆಯ ರಚನೆ ಮತ್ತು ಸಂಯೋಜನೆ ವಿ ಕೆ ಕಡಬ, ಗಾಯನ ಧನ್ರಾಜ್. ಮುಂದಿನ ವಾರ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM.

ಮಾತ್ರಗಳ ನಮಸ್ಕಾರ. ಧ್ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ, ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದ್ರೇರ್ ತೀರಿದ ಬಾರಿ ಸಂತೋಷ ಅಂಡ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡಂದು ಪ್ರಾರ್ಥಿಸ.

0: ನೆನಪಿರಲಿ, ರಸ್ತೆ ಬದಿ, ಚರಂಡಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಕಸವನ್ನು ಎಸೆಯಬೇಡಿ. ಪ್ಲಾಸ್ಟಿಕ್ ಹಾಗೂ ಇತರ ತ್ಯಾಜ್ಯಗಳಿಗೆ ಎಲ್ಲೆಂದರಲ್ಲಿ ಬೆಂಕಿ ಹಚ್ಚಬೇಡಿ. ನಮ್ಮ ಗ್ರಾಮವನ್ನು ಆದರ್ಶ ಮತ್ತು ಸ್ವಚ್ಛ ಗ್ರಾಮವನ್ನಾಗಿ ಮಾಡೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಬನ್ನಿ ಕೈ ಜೋಡಿಸೋಣ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ.
2: ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: ಎಚ್ಐವಿ ಏಡ್ಸ್ ಸೋಂಕಿನ ವ್ಯಕ್ತಿಯ ಮನೆಯವರು ಉದಾರವಾಗಿ ನಡೆದುಕೊಂಡಾಗ ಮಾತ್ರ ಸೋಂಕು ಹರಡುವಿಕೆ ತಡೆಗಟ್ಟುವಲ್ಲಿ ಸೋಂಕಿರುವ ವ್ಯಕ್ತಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ.
1: ಕಾನೂನುಗಳು ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
2: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
1: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
2: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
1: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
2: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
1: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
2: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
3: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
4: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
5: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
6: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.

ಇದು ರೇಡಿಯೋ ನಿನಾದ 90.4 FM. ಈಗ ಭಾವಗೀತೆಗಳ ಪ್ರಸಾರ. ಮೊದಲಿಗೆ ಸಿ ಅಶ್ವಥ್ ಸಂಗೀತ ಸಂಯೋಜಿಸಿರುವ ಬಿ ಆರ್ ಲಕ್ಷ್ಮಣರಾವ್ ಅವರ ಕವನ, ಅಪೂರ್ವ ಶ್ರೀಧರ್ ಅವರ ಧ್ವನಿಯಲ್ಲಿ

ಈಗ ಮೈಸೂರು ಅನಂತಸ್ವಾಮಿ ಸಂಗೀತ ಸಂಯೋಜಿಸಿರುವ ಕೆಎಸ್ ನರಸಿಂಹಸ್ವಾಮಿಯವರ ಕವನ ಅಪೂರ್ವ ಶ್ರೀಧರವರ ಧ್ವನಿಯಲ್ಲಿ ಅತ್ತಿತ್ತನ್ನು ಹೊಡೆದಿರು.

0: ಮೋಕಿದ ಬಂದುಲೆ.
1: ಓಟು ಪಾಡು ನಾವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
0: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
1: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
0: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕ್ಕೆ ಪೋಯಿ ನಕ್ಲಿನ ಅತ್ತಂಡ ತೀರ್ ಪೋಯಿ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದು ದೆಪ್ಪುನ ಬೇಲೆ ಅವನುಂಡು.
1: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ಡ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿಯುರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪುರ್ಚಿ.
0: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬುರ್ಚಿ ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಹಕಾರ ಮಲ್ಪುಲೆ.
1: ನಿಕ್ಲಿನ ಕುಟುಂಬದ ಪ್ರತಿಯುರಿಯನ ಪುದರ್ ಓಟುದ ಲಿಸ್ಟ್ಡ್ ಇಪ್ಪುನೇನು ಸರಿಯಾದ ತೂಲಿ.
0: ಜನಕ್ಲೆಗ್ ಮಾಹಿತಿ ತೆರಿಪವರ ಬೋಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.

ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಮಸ್ಕಾರ ಪ್ರಿಯ ಕೇಳುಗರೆ, ನಿಮ್ಮ ಮನಸ್ಸಿಗೆ ಮಧುರ ಸಂಗೀತದ ಸ್ಪರ್ಶ ನೀಡಲು ನಿಮ್ಮ ನೆಚ್ಚಿನ ಚಿತ್ರಗೀತೆ ಕಾರ್ಯಕ್ರಮದೊಂದಿಗೆ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಡವ.

ಜೀವನದ ಪ್ರತಿಯೊಂದು ಕ್ಷಣಕ್ಕೂ ಸಂಗೀತ ಒಂದು ಸಂಗಾತಿಯಿಂದಾಗಿ ಕೆಲವೊಮ್ಮೆ ಅದು ನಮ್ಮ ನೆನಪುಗಳನ್ನು ತಾಜಾ ಮಾಡುತ್ತದೆ, ಕೆಲವೊಮ್ಮೆ ಮನಸ್ಸಿಗೆ ಸಾಂತ್ವನ ನೀಡುತ್ತದೆ, ಮತ್ತೊಮ್ಮೆ ಹೊಸ ಉತ್ಸಾಹವನ್ನು ತುಂಬುತ್ತದೆ. ಇಂದಿನ ಕಾರ್ಯಕ್ರಮದಲ್ಲಿ ಹಳೆಯ ಗೀತೆಯ ಮಮತೆಗೂ ಇಂದಿನ ಆಧುನಿಕ ಮೆಲೋಡಿಗಳ ಹೊಸತನಕ್ಕೂ ನಡುವೆ ಒಂದು ಸುಂದರ ಪಯಣದ ಜೊತೆಗೆ ಹಳೆಯ ನೆನಪುಗಳು ಮತ್ತು ಹೊಸ ಭಾವನೆಗಳನ್ನು ಎರಡನ್ನೂ ಸೇರಿಸಿಕೊಂಡು ನಿಮಗಿಷ್ಟವಾಗುವಂತೆ ಸಿದ್ಧಪಡಿಸಲಾಗಿದೆ ಎಂಬ ನಂಬಿಕೆ ನನ್ನದು. ಹಾಗಾದರೆ ನಿಮ್ಮ ಮನಸ್ಸನ್ನು ಸಂಗೀತದ ಅಲೆಯಲ್ಲಿ ತೇಲಾಡಿಸೋಣವೇ. ಇದೀಗ ಮೊದಲನೆಯದಾಗಿ ಮನಸ್ಸಿಗೆ ಎನರ್ಜಿ ತುಂಬುವ ಒಂದು ಹಾಡನ್ನು ಕೇಳೋಣ. ಗಂಡನ ಮನೆ ಚಿತ್ರದ ಈ ಹಾಡಿಗೆ ಧ್ವನಿ ನೀಡಿದ್ದಾರೆ ರಮೇಶ್ ಚಂದ್ರ. ಈ ಹಾಡಿನ ಸಂಗೀತ ಮತ್ತು ಸಾಹಿತ್ಯ ರಚನೆ ಎಸ್ ಮಹೇಂದರ್.

ಇದೀಗ ಪ್ರೀತಿಗಾಗಿ ಚಲನಚಿತ್ರದ ಕೆಎಸ್ ಚಿತ್ರ ಪ್ರಸನ್ನ ಹಾಗೂ ಎಸ್ ಎ ರಾಜಕುಮಾರ್ ಹಾಡಿರುವ ಗೀತೆ. ಸಂಗೀತ ನೀಡಿದ್ದಾರೆ ಎಸ್ ಎ ರಾಜಕುಮಾರ್, ಸಾಹಿತ್ಯ ಕೆ ಕಲ್ಯಾಣ್. ಕುಟುಂಬದ ಸಂತೋಷ ಪ್ರೀತಿ ಸಿಹಿ ಕ್ಷಣಗಳನ್ನು ಹೊತ್ತು ತಂದಿರುವ ಈ ಸುಂದರ ಗೀತೆ ನಿಮಗಾಗಿ.

ಗೀತೆ ಕೇಳಿ ಪ್ರೀತಿಯ ಮೊದಲ ಅನುಭವಗಳನ್ನು ಸೊಗಸಾಗಿ ಮೂಡಿಸುವ ಮೊದಲ ಚಲನಚಿತ್ರದ ಒಂದು ಮಧುರ ಗೀತೆ. ಶ್ರೀನಿವಾಸ್ ಮತ್ತು ಸುನಿತಾ ಉಪಾದೃಷ್ಟ ಅವರು ಹಾಡಿರುವ ಈ ಹಾಡಿಗೆ ಸಂಗೀತ ವಿ ಹರಿಕೃಷ್ಣ ಮತ್ತು ಸಾಹಿತ್ಯ ರಚಿಸಿದ್ದಾರೆ ವಿ ನಾಗೇಂದ್ರ ಪ್ರಸಾದ್.

ಈಗ ಜೀವನದ ಅರ್ಥವನ್ನು ಸುಂದರವಾಗಿ ಹೇಳುವ ಒಂದು ಆಧುನಿಕ ಗೀತೆಯನ್ನು ಕೇಳೋಣ. ಜೀವನವೇ ನಾಟಕ ಸಮ್ಯ ಚಿತ್ರದ ಈ ಹಾಡಿಗೆ ಮನಮುಟ್ಟುವ ಧ್ವನಿ ನೀಡಿದ್ದಾರೆ ಸಿದ್ಧಾರ್ಥ ಬೆಳ್ಮಣ್ಣು. ಸಂಗೀತ ನೀಡಿದ್ದಾರೆ ಅತಿಶಯ್ ವೇದಾಂತ್ ಜೈನ್. ಸಾಹಿತ್ಯ ರಚನೆ ವಿ ನಾಗೇಂದ್ರ ಪ್ರಸಾದ್. ಜೀವನದ ನಿಜವಾದ ಮೌಲ್ಯಗಳನ್ನು ಸ್ಪರ್ಶಿಸುವ ಈ ಹಾಡು ಇದೀಗ ನಿಮಗಾಗಿ.

ಕೊನೆಯದಾಗಿ ಪ್ರೀತಿ ಭಾವನೆ ಮತ್ತು ಮನಸ್ಸಿನ ನಾಜುಕಾದ ಕ್ಷಣಗಳನ್ನು ಹೊತ್ತು ತಂದಿರುವ ಈ ಗೀತೆ ಕೇಳೋಣ. ಲವ್ವೇ ಪಾಸಾಗಲಿ ಚಿತ್ರದ ಈ ಹಾಡಿಗೆ ಅದ್ಭುತವಾದ ಸಂಗೀತ ಮತ್ತು ಸಾಹಿತ್ಯವನ್ನು ನೀಡಿದ್ದಾರೆ ಹಂಸಲೇಖ.

ಇದೀಗ ಈ ಮಧುರ ಸಂಗೀತದ ಪಯಣ ಇಲ್ಲಿಗೆ ಮುಕ್ತಾಯವಾಗಿದೆ. ಸಂಗೀತ ಎಂದಿಗೂ ಕಲಾತೀತ, ಅದು ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ನಮ್ಮ ಜೊತೆಯಲ್ಲೇ ಇರುತ್ತದೆ. ಇಂದಿನ ಈ ಕಾರ್ಯಕ್ರಮ ನಿಮ್ಮ ದಿನವನ್ನು ಇನ್ನಷ್ಟು ಸುಂದರಗೊಳಿಸಿತೆಂದು ಆಶಿಸುತ್ತಾ ಮತ್ತೆ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ಹೊಸ ಗೀತೆಗಳೊಂದಿಗೆ ಭೇಟಿಯಾಗೋಣ ಎನ್ನುತ್ತಾ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಡಬ. ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ಹಿನಾದ 90.4 FM. ಇದು ಚನ್ನಮಣದ ನಾದ ತರಂಗ. ಶುಭ ದಿನ.

0: ಕಾನೂನುಗಳು ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
1: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
0: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
1: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
0: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
1: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
0: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
1: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
2: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
3: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
4: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.

0: ಹಸನಾಗುವುದು.
1: ನೆನಪಿರಲಿ, ರಸ್ತೆ ಬದಿ, ಚರಂಡಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಕಸವನ್ನು ಎಸೆಯಬೇಡಿ. ಪ್ಲಾಸ್ಟಿಕ್ ಹಾಗೂ ಇತರ ತ್ಯಾಜ್ಯಗಳಿಗೆ ಎಲ್ಲೆಂದರಲ್ಲಿ ಬೆಂಕಿ ಹಚ್ಚಬೇಡಿ. ನಮ್ಮ ಗ್ರಾಮವನ್ನು ಆದರ್ಶ ಮತ್ತು ಸ್ವಚ್ಛ ಗ್ರಾಮವನ್ನಾಗಿ ಮಾಡೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.

ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ ಎಸ್ಡಿಎಂ ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವು ಕಾರ್ಯಕ್ರಮ ಇಲ್ಲಿದೆ. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಗಳಲ್ಲಿ ಮೂಡಿ ಬರುತ್ತಿರುವ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.